ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ವರಿಯನ್ ಯೋಗ, ಬಾಲವಕರ್ಣ, ಸೌರಮಿಥುನ. ದಿನಾಂಕ 23/6/2026 ಮಂಗಳವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ಪೊನ್ನಜ್ಜಿಯ ಕಥೆಗಳು ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00 ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ದೇಶ ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಪ್ರಸಾರವಾಗಲಿದೆ. ಶಿವಮೊಗ್ಗದ ವಿಜಯ ಗಣೇಶ್ ರವರು ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರ್ ಅವರು ನಡೆಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕಾಫಿ ಆಯ್ತಾ? ಕಾಫಿಗೆ ಈಗ ಇಡ್ತಾ ಇದ್ದೀನಿ ಶ್ವೇತಾ ಅಂತ ಕೆಲವರು ಅಂತ ಇದ್ರೆ, ಇನ್ ಕೆಲವರು ವಾಕಿಂಗ್ ಹೋಗ್ಬಂದ್ಮೇಲೆ ಕಾಫಿ ಕುಡಿತೀನಿ, ಅಥವಾ ಇಲ್ಲ ಶ್ವೇತಾ ಇವತ್ತು ಯಾಕೋ ಮೂಡಿಲ್ಲ ಅಂತನೂ ಅಂತ ಇರ್ತೀರಾ. ಅದೆಲ್ಲ ಇರ್ಲಿ ಬಿಡಿ ಸ್ನೇಹಿತರೆ, ಆದ್ರೆ ಮಾತ್ರ ಇದು ನಾರ್ಮಲ್ ಮಾರ್ನಿಂಗ್ ಖಂಡಿತ ಅಲ್ವೇ ಅಲ್ಲ. ಇದು ಮೈಂಡ್ ಫ್ರೆಶ್ ಮಾಡೋ, ಮೂಡ್ ಚೇಂಜ್ ಮಾಡೋ ಸೂಪರ್ ಡೂಪರ್ ಮಾರ್ನಿಂಗ್ ಅಂತಾನೆ ಹೇಳ್ಬೋದು. ನಿಮ್ಮ ಕಾರ್ ಲಾಂಗ್ ಡ್ರೈವ್ ಇರ್ಲಿ, ಕಿಚನ್ ನಲ್ಲಿ ಅಡಿಗೆ ಗಡಿಬಿಡಿ ಇರ್ಲಿ, ಅಥವಾ ಆಫೀಸ್ಗೆ ಹೋಗೋ ಗಡಿಬಿಡಿ ಇರ್ಲಿ, ಎಲ್ಲದಕ್ಕೂ ಒಂದ್ ನಿಮಿಷ ಬ್ರೇಕ್ ಹಾಕಿ. ಯಾಕೆ ಗೊತ್ತಾ? ನಿಮ್ಮ ರೇಡಿಯೋ ಇವತ್ತು ಸಖತ್ ಹಾಟ್ ಆಗಿ ಸೌಂಡ್ ಮಾಡ್ತಾ ಇದೆ. ಏನಪ್ಪ ಅಂತಂದ್ರೆ, ಬೆಳಗ್ ಬೆಳಗ್ಗೆನೆ ಕೆಲವರು ತಟ್ಟೆ ತುಂಬಾ ಅನ್ನ ಹಾಕೊಂಡು ಅದನ್ನ ತಿನ್ನೋದಕ್ಕೆ ಆಗದೆ ವೇಸ್ಟ್ ಮಾಡ್ತಾ ಫೋನಲ್ಲೋ ಅಥವಾ ಟಿವಿಯಲ್ಲೋ ಬ್ಯುಸಿ ಆಗಿರ್ತಾರೆ. ಇನ್ನು ಕೆಲವರು ಛೇ ಇವತ್ತೇನು ಅಡಿಗೆ ಚೆನ್ನಾಗಿಲ್ಲ ಅಂತ ಮುಖ ಸಿಂಡಿಸ್ತಾ ಇರ್ತಾರೆ. ಸ್ನೇಹಿತರೆ, ಸ್ವಲ್ಪ ಇಲ್ಲಿ ಕೇಳಿ, ನಾವು ದಿನ ತಿನ್ನೋ ಆ ಒಂದೊಂದು ಅನ್ನದ ಅಗಳಿಗೂ ಒಂದು ಬಿಂದ ಸ್ಟೋರಿ ಇದೆ, ಅದಕ್ಕೊಂದು ಸಖತ್ ಬೆಲೆ ಇದೆ. ಆ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ದೊಡ್ಡ ರಾಜನಿಗೆ ಒಂದು ದಿನ, ತಾನೊಬ್ಬ ಮಹಾನ್ ದಾನಿ, ನನ್ನಿಂದಲೇ ಎಷ್ಟೋ ಜನರಿಗೆ ಊಟ ಸಿಗ್ತಾ ಇರೋದು ಅನ್ನೋ ಅಹಂಕಾರ ತಲೆಗೇರಿರುತ್ತೆ. ಇದನ್ನ ತಿಳ್ಕೊಂಡಿರುವಂತಹ ಒಬ್ಬ ಮಹಾತ್ಮರು ರಾಜನಿಗೆ ಪಾಠ ಕಲಿಸೋದಕ್ಕೆ ಅವನ ಅರಮನೆಗೆ ಬರ್ತಾರೆ. ಮಹಾತ್ಮರು ರಾಜನಿಗೆ ಒಂದು ಸಣ್ಣ ಸವಾಲ್ ಹಾಕ್ತಾರೆ. ರಾಜನ್, ನೀನು ಇಡೀ ಜಗತ್ತಿಗೆ ಅನ್ನ ಕೊಡುವ ಶಕ್ತಿ ಹೊಂದಿದ್ದೀಯ ಅಲ್ವಾ? ಹಾಗಾದ್ರೆ ನಿನ್ನ ಕೈಯಲ್ಲಿರೋ ಈ ಒಂದು ಪುಟ್ಟ ಅನ್ನದ ಅಗಳನ್ನು ಸೃಷ್ಟಿ ಮಾಡಿ ತೋರಿಸು ಅಂತ ಹೇಳ್ತಾರೆ. ರಾಜ ನಗ್ತಾ ಹೇಳ್ತಾನೆ, ಸ್ವಾಮಿ ಇದೇನು ಮಹಾನ, ನನ್ನ ಹತ್ತಿರ ಕೋಟಿ ಕೋಟಿ ಧನ ಕನಕಗಳಿವೆ, ಇಂತಹ ಲಕ್ಷಾಂತರ ಅಗಳುಗಳನ್ನು ನಾನು ಕೊಂಡುಕೊಳ್ಳಬಲ್ಲೆ. ಮಹಾತ್ಮರು ಶಾಂತವಾಗಿ ಉತ್ತರಿಸ್ತಾರೆ, ರಾಜನ್ ನೀನು ನಿನ್ನ ಸಂಪತ್ತಿನಿಂದ ಅದನ್ನು ಕೊಳ್ಳಬಹುದು, ಆದರೆ ಒಂದು ಅನ್ನದ ಅಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಒಂದು ಕಾಳು ಭೂಮಿಗೆ ಬಿದ್ದು ಮಳೆಯ ನೀರು ಕುಡಿದು ರೈತ ತನ್ನ ರಕ್ತವನ್ನ ಬೆವರಾಗಿಸಿ ತಿಂಗಳುಗಟ್ಟಲೆ ಕಷ್ಟಪಟ್ಟರೆ ಮಾತ್ರ ಈ ಒಂದು ಅಗಳು ಸೃಷ್ಟಿಯಾಗುತ್ತೆ. ಅಂದರೆ ನೀನು ತಿನ್ನುವ ಒಂದೊಂದು ಅಗಲಿನ ಹಿಂದೆಯೂ ಪ್ರಕೃತಿಯ ಕರುಣೆ ಮತ್ತು ಒಬ್ಬ ರೈತನ ಜೀವ ಅಡಗಿದೆ. ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸುತ್ತಾನೆ. ಎಸ್ ಸ್ನೇಹಿತರೆ, ನಮ್ಮ ಹಿರಿಯರು ಸುಮ್ಮನೆ ಹೇಳಲಿಲ್ಲ, ಅನ್ನದ ಮೇಲಿರುತ್ತೆ ತಿನ್ನುವವನ ಹೆಸರು ಅಂತ. ನಾವು ತಟ್ಟೆಯಲ್ಲಿ ಅನ್ನವನ್ನ ವ್ಯರ್ಥ ಮಾಡುವಾಗ ನಮಗೆ ಕೇವಲ ಆ ಕಸದ ಬುಟ್ಟಿ ಮಾತ್ರ ಕಾಣಿಸುತ್ತೆ. ಆದರೆ ಆ ಒಂದು ಅಗಳಿನ ಬೆಲೆ ತಿಳಿಬೇಕಾದ್ರೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಹೊಲದಲ್ಲಿ ಬೆವರು ಹರಿಸುವ ರೈತನನ್ನ ಕೇಳಬೇಕು, ಅಥವಾ ಒಂದು ಹೊತ್ತಿನ ಊಟಕ್ಕಾಗಿ ಕಾಯುವ ಹಸಿದ ಹೊಟ್ಟೆಯನ್ನು ಕೇಳಬೇಕು. ದುಡ್ಡು ಕೊಟ್ಟರೆ ಅನ್ನ ಸಿಗಬಹುದು ಸ್ನೇಹಿತರೆ, ಆದರೆ ಆ ಅನ್ನದ ಹಿಂದಿರುವ ಕಷ್ಟಕ್ಕೆ ನಾವು ಬೆಲೆ ಕಟ್ಟಲಾಗಲ್ಲ ಅಲ್ವಾ? ಅದಕ್ಕೆ ಇವತ್ತಿನ ದಿನದ ನಮ್ಮ ಥಾಟ್ ಆಫ್ ದ ಡೇ ಏನಪ್ಪ ಅಂತಂದ್ರೆ, ತಟ್ಟೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸಿಕೊಳ್ಳಿ, ಅನ್ನವನ್ನು ಅಮೂಲ್ಯವಾಗಿ ನೋಡಿ, ಎಂದಿಗೂ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಹೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಾಫಿ ಕಪ್ ಕೈಯಲ್ಲಿದ್ಯಾ? ಕಿಟಕಿಯಿಂದ ತಂಪಾದ ಗಾಳಿ ಬರ್ತಾ ಇದೆಯಾ? ಹಾಗಾದ್ರೆ ರೇಡಿಯೋ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ. ಯಾಕೆ ಗೊತ್ತಾ, ಇವತ್ತು ಜೂನ್ 23. ಇವತ್ತು ಜಗತ್ತಿನಾದ್ಯಂತ ಒಂದು ಜೋಶ್ ಇರೋ ದಿನ, ಅದೇ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ. ಹೌದು ಸ್ನೇಹಿತರೆ, ಒಲಿಂಪಿಕ್ ಡೇ ಅಂತಂದ್ರೆ ಬರೀ ಆಟ ಅಲ್ಲ, ಅದೊಂದು ಎಮೋಷನ್ ಅಂತಾನೆ ಹೇಳಬಹುದು. ಎಸ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಒಲಿಂಪಿಕ್ಸ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ 5 ಬಣ್ಣ ಬಣ್ಣದ ರಿಂಗುಗಳು, ಆಕಾಶಕ್ಕೆ ಮುಟ್ಟೋ ಹಾಗೆ ಹಾರೋ ಆಟಗಾರರು, ಹತ್ತಿರ ಹತ್ತಿರ ಬರ್ತಿದ್ದಂತೆ ಎದೆ ಬಡಿತ ಜಾಸ್ತಿ ಮಾಡೋ ಫಿನಿಶಿಂಗ್ ಲೈನ್ಗಳು. ಆದ್ರೆ ಈ ದಿನನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಾ? ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಸರಿಯಾಗಿ 1894 ಜೂನ್ 23 ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಪ್ಯಾರಿಸ್ನಲ್ಲಿ ಸ್ಥಾಪನೆಯಾಯಿತು. ಸ್ನೇಹಿತರೆ, ಆಧುನಿಕ ಒಲಿಂಪಿಕ್ಸ್ಗೆ ಅಡಿಪಾಯ ಬಿದ್ದ ದಿನ ಇದು. ಇದರ ನೆನಪಿಗಾಗಿ 1948 ಪ್ರತಿ ವರ್ಷ ಜೂನ್ 23 ಒಲಿಂಪಿಕ್ ಡೇ ಅಂತ ಆಚರಿಸಲಾಗ್ತಾ ಇದೆ. ಹಾಗೆ ನಿಮಗೊತ್ತಾ, ಒಲಿಂಪಿಕ್ ಕಮಿಟಿ ಇಡೀ ಪ್ರಪಂಚಕ್ಕೆ 3 ಸಿಂಪಲ್ ಅಂದ್ರೆ ಸಿಂಪಲ್ ಆದ ಪವರ್ಫುಲ್ ಸಂದೇಶಗಳನ್ನ ಕೊಡುತ್ತೆ. ಅದು ಯಾವುದು ಗೊತ್ತಾ? ಮೂವ್ ಲರ್ನ್ ಡಿಸ್ಕವರ್, ಅಂದ್ರೆ ಚಲಿಸಿ ಕಲಿಯಿರಿ ಹುಡುಕಿ ಅಂತ. ವಯಸ್ಸು ಎಷ್ಟೇ ಇರ್ಲಿ, ಇವತ್ತು ಕನಿಷ್ಠ ಒಂದ್ 1/2 ಗಂಟೆನಾದ್ರೂ ಬಾಡಿಗೆ ಕೆಲಸ ಕೊಡಿ ಸ್ನೇಹಿತರೆ. ಓಡಿ ನಡೀರಿ ಡ್ಯಾನ್ಸ್ ಮಾಡಿ, ಹಾಗೆ ಕಲಿಯಿರಿ. ಕ್ರೀಡೆ ಕೇವಲ ದೇಹಕ್ಕಲ್ಲ ಸ್ನೇಹಿತರೆ, ಅದು ಶಿಸ್ತು, ಕಷ್ಟ ಕಾಲದಲ್ಲಿ ಎದ್ದು ನಿಲ್ಲೋ ಛಲ ಮತ್ತು ಸಾಂಘಿಕ ಮನೋಭಾವವನ್ನ ಕಲಿಸುತ್ತೆ. ಹಾಗೆ ಹುಡುಕ್ರಿ, ನಿಮ್ಮ ಸುತ್ತಮುತ್ತ 100+ ಕ್ರೀಡೆಗಳಿವೆ. ನಿಮಗಿಷ್ಟವಾದ ಹೊಸ ಆಟವನ್ನ ಇವತ್ತೇ ಟ್ರೈ ಮಾಡಿ ನೋಡಿ. ಹಾ, ಮತ್ತೊಂದು ವಿಷಯ ಗೊತ್ತಾ? ನಮ್ಮ ಭಾರತ ಮತ್ತು ಒಲಿಂಪಿಕ್ಸ್ ನಮ್ಮ ಹೆಮ್ಮೆ. ನಮ್ಮ ದೇಶದ ಒಲಿಂಪಿಕ್ ಜರ್ನಿ ನೆನೆಸ್ಕೊಂಡ್ರೇನೆ ಮೈ ರೋಮಾಂಚನ ಆಗುತ್ತೆ ಅಲ್ವಾ? ಆ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಕಾಲದ ಚಿನ್ನದ ಪದಕಗಳಿರಬಹುದು, ಹಾಗೆ ಬೀಜಿಂಗ್ನಲ್ಲಿ ಶೂಟಿಂಗ್ನಲ್ಲಿ ಇತಿಹಾಸ ಬರೆದ ಅಭಿನವ್ ಬಿಂದ್ರಾ ಇರಬಹುದು. ನಂತರ ನಮ್ಮ ಹೆಮ್ಮೆಯ ಕನ್ನಡಿಗರು ಒಲಿಂಪಿಕ್ಸ್ನಲ್ಲಿ ದೇಶವನ್ನು ಪ್ರತಿನಿಧಿಸಿದ ಕ್ಷಣಗಳಿರಬಹುದು. ಇನ್ನ ಇತ್ತೀಚೆಗೆ ಇಟಿ ಎಸೆತದಲ್ಲಿ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ನಮ್ಮ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಇರಬಹುದು. ಇವರೆಲ್ಲರೂ ನಮಗೆಲ್ಲ ಕೊಡುವ ಇನ್ಸ್ಪಿರೇಷನ್ ಒಂದೇ: ಕನಸು ಕಾಣೋದನ್ನ ನಿಲ್ಲಿಸ್ಬೇಡಿ, ಅದಕ್ಕಾಗಿ ಬೆವರು ಹರಿಸೋದನ್ನ ಬಿಡಬೇಡಿ ಅಂತ. ಚೆನ್ನಾಗಿದಲ್ವಾ? ಎಸ್. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ದಿನ ಬರೀ ಆಫೀಸ್ ಕೆಲಸ ಟೆನ್ಷನ್ ಅಂತ ಕಳಿಯಬೇಡಿ. ಲೈಫ್ ಕೂಡ ಒಂದು ಒಲಿಂಪಿಕ್ಸ್ ಇದ್ದ ಹಾಗೆ. ಇಲ್ಲಿ ಗೆಲ್ಲೋದು ಎಷ್ಟು ಮುಖ್ಯವೋ ಭಾಗವಹಿಸೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಸೊ ಇವತ್ತು ಸಂಜೆ ನಿಮ್ಮ ಏರಿಯಾ ಗ್ರೌಂಡ್ಗೆ ಹೋಗಿ ಒಂದಿಷ್ಟು ಹೊತ್ತು ಆಟವಾಡಿ, ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನ ತುಂಬಾ ಸ್ಪೆಷಲ್. ಯಾಕೆಂದ್ರೆ ಇವತ್ತು ಜೂನ್ 23 ವಿಶ್ವ ಸಾರ್ವಜನಿಕ ಸೇವಾ ದಿನ ಅಥವಾ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಅಂತ ಕರೀತಾರೆ. ಏನಿದು ಸಾರ್ವಜನಿಕ ಸೇವಾ ದಿನ, ನಾವ್ಯಾಕೆ ಇದನ್ನ ನೆನ್ಪಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ನಮ್ಮ ಇಡೀ ಸಮಾಜ ಸುಸೂತ್ರವಾಗಿ ನಡೆಯೋದಕ್ಕೆ ಬ್ಯಾಕ್ ಬೋನ್ ತರಹ ನಿಂತು ಕೆಲಸ ಮಾಡೋದು ಯಾರು ಗೊತ್ತಾ?

ನಮ್ಮ ಹೆಲ್ತ್ ವರ್ಕರ್ಸ್ ಇರಬಹುದು, ಪೌರ ಕಾರ್ಮಿಕರು ಇರಬಹುದು, ಪೊಲೀಸ್ ಇಲಾಖೆ, ಶಿಕ್ಷಕರು, ಪಂಚಾಯತ್ ಇಲಾಖೆಯಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ದಿನದ 24 ಗಂಟೆಯೂ ಜನರಿಗಾಗಿ ದುಡಿಯೋ ಸಾರ್ವಜನಿಕ ಸೇವಕರು, ಇವರೆಲ್ಲರ ನಿಸ್ವಾರ್ಥ ಸೇವೆಗೆ ಒಂದು ದೊಡ್ಡ ಸಲ್ಯೂಟ್ ಹೊಡೆಯೋ ದಿನವೇ ವಿಶ್ವ ಸಾರ್ವಜನಿಕ ಸೇವಾ ದಿನ ಅಂತ ಕರೀತಾರೆ. ಸ್ನೇಹಿತರೆ, ಈ ದಿನದ ಮಹತ್ವ ಮತ್ತು ಹಿನ್ನೆಲೆ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ಎಸ್, ಒಂದು ಪುಟ್ಟ ಫ್ಲಾಶ್ ಬ್ಯಾಕಿಗೆ ಹೋಗ್ಬರೋಣ. December 2002 ವಿಶ್ವಸಂಸ್ಥೆ ಒಂದು ನಿರ್ಣಯ ತಗೊಳ್ಳುತ್ತೆ. ಸಮಾಜದ ಪ್ರಗತಿಯಲ್ಲಿ ಸಾರ್ವಜನಿಕ ಸೇವಕರ ಪಾತ್ರ ದೊಡ್ಡದಿದೆ, ಅದನ್ನ ಗೌರವಿಸಬೇಕು ಅಂತ 2003 ಪ್ರತಿ ವರ್ಷ June 23 ಈ ದಿನವಾಗಿ ಆಚರಿಸಲಾಗ್ತಾ ಇದೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಇವತ್ತು ವಿಶ್ವಸಂಸ್ಥೆ ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಅದ್ಭುತ ಇನೋವೇಟಿವ್ ಕೆಲಸ ಮಾಡಿದ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ UN ಪಬ್ಲಿಕ್ ಸರ್ವಿಸ್ ಅವಾರ್ಡ್ಸ್ ಕೂಡ ಕೊಡ್ತಾರೆ. ಅಂದ ಹಾಗೆ ನಮ್ಮ ಭಾರತದ ಎಷ್ಟೋ ಹೆಮ್ಮೆಯ ಯೋಜನೆಗಳು ಕೂಡ ಈ ಹಿಂದೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿವೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಯಾವ ಸೇವೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಸಮಾಜದ ಹಿತಕ್ಕಾಗಿ ಮಾಡಲ್ಪಡುತ್ತದೆಯೋ ಅದೇ ನಿಜವಾದ ಪರಮಧರ್ಮ. ನಮ್ಮ ಶಿವಮೊಗ್ಗದ ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ರಸ್ತೆಗಳಲ್ಲಿ ಜನರಿಗಾಗಿ ಮುಗುಳ್ನಗೆಯಿಂದ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾವೆಲ್ಲರೂ ಇವತ್ತು ಥ್ಯಾಂಕ್ಸ್ ಹೇಳೋಣ. ನಾವು ಕೂಡ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಅವರಿಗೆ ಸಹಕಾರ ನೀಡೋಣ ಅಲ್ವಾ? ಹಾಗೆ ಸ್ನೇಹಿತರೆ, ಇವತ್ತಿನ ಈ ದಿನಕ್ಕೆ ವಿಶ್ವಸಂಸ್ಥೆ ಒಂದು ಸೂಪರ್ ಥೀಮ್ ಇಟ್ಟಿದೆ. ಅದೇನಪ್ಪ ಅಂದ್ರೆ, ಸಾರ್ವಜನಿಕ ಸಂಸ್ಥೆಗಳ ರೂಪಾಂತರ. ಅಂದ್ರೆ ನಮ್ಮ ಸರ್ಕಾರಿ ಕಚೇರಿಗಳು, ಸಂಸ್ಥೆಗಳು ಈಗಿನ ಡಿಜಿಟಲ್ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕು. ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದ ಕೊನೆಯ ವ್ಯಕ್ತಿಗೂ ಸೇವೆ ತಲುಪಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರಾದ ನಮ್ಮ ಧ್ವನಿಗೂ ಅಲ್ಲಿ ಬೆಲೆ ಇರಬೇಕು ಅಲ್ವಾ? ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 23. ಹೌದು, ಯಾರಿಲ್ಲ ಅಂತ ಹೇಳಿದ್ರು ಅಂತ ಜೋಕ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಎಸ್, ಆದರೆ ಸ್ನೇಹಿತರೆ, ಜಗತ್ತಿನಾದ್ಯಂತ ಇವತ್ತಿನ ದಿನವನ್ನು ಇಂಟರ್ನ್ಯಾಷನಲ್ ವಿಡೋಸ್ ಡೇ ಅಥವಾ ಅಂತಾರಾಷ್ಟ್ರೀಯ ವಿಧವೆಯರ ದಿನ ಅಂತ ಗುರುತಿಸಲಾಗುತ್ತೆ. ಈ ದಿನ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಕಣ್ಣೀರು, ಕಷ್ಟ ಅಥವಾ ಸಮಾಜದ ಕೆಲವು ಮೂಢನಂಬಿಕೆಗಳು ಅಲ್ವಾ? ಆದರೆ ಇವತ್ತು ನಾವು ಮಾತನಾಡಬೇಕಾಗಿರೋದು ಆ ಕಣ್ಣೀರಿನ ಬಗ್ಗೆ ಅಲ್ಲ. ಆ ಕಣ್ಣೀರನ್ನು ಒರೆಸಿಕೊಂಡು ಸಮಾಜದಲ್ಲಿ ಧೈರ್ಯವಾಗಿ ನಿಂತಿರೋ ಆ ಕಠಿಣ ಪರಿಶ್ರಮಿ ಹೆಣ್ಣು ಮಕ್ಕಳ ಮುಗುಳ್ನಗೆಯ ಬಗ್ಗೆ. ನಮ್ಮ ಸುತ್ತಮುತ್ತ ಎಷ್ಟೋ ಜನ ಮಹಿಳೆಯರು ಇದ್ದಾರೆ, ಬದುಕಿನ ಅರ್ಧ ದಾರಿಯಲ್ಲೇ ಸಂಗಾತಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದರೂ ಕೂಡ ತನ್ನ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಇಡೀ ಜಗತ್ತನ್ನೇ ಎದುರಿಸಿ ನಿಂತಿರ್ತಾರೆ. ತಂದೆಯೋ ತಾನೇ ಆಗಿ, ತಾಯಿಯೋ ತಾನೇ ಆಗಿ ಜವಾಬ್ದಾರಿ ನಿಭಾಯಿಸೋ ಆ ಶಕ್ತಿ ಇದೆಯಲ್ಲ, ಅದಕ್ಕೆ ಸಾಟಿಯೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಇವತ್ತಿಗೂ ನಮ್ಮ ಸಮಾಜದ ಕೆಲವು ಮೂಲೆಗಳಲ್ಲಿ ಅವರಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ. ಕೆಲವರು ಶುಭ ಕಾರ್ಯಗಳಿಂದ ಅವರನ್ನ ದೂರ ಮಾಡ್ತಾರೆ. ಯಾಕೆ ಅಲ್ವಾ? ಬದುಕಿನ ಏರಿಳಿತ ಯಾರ ಕೈಯಲ್ಲಿದೆ ಹೇಳಿ? ಸಂಗಾತಿಯನ್ನು ಕಳೆದುಕೊಳ್ಳೋದು ಒಂದು ದುರಂತ ಅಷ್ಟೇ, ಅದನ್ನೇ ಅವರ ಜೀವನದ ಕೊನೆ ಅಂತ ನಿರ್ಧಾರ ಮಾಡೋಕೆ ನಾವ್ಯಾರು ಸ್ನೇಹಿತರೆ? ಕನ್ನಡದಲ್ಲಿ ಒಂದು ಅದ್ಭುತವಾದ ಗಾದೆ ಮಾತಿದೆ, ಮನಸ್ಸಿದ್ದರೆ ಮಾರ್ಗ ಅಂತ. ಹೌದು, ಅವರಿಗೆ ನಮ್ಮಿಂದ ಬೇಕಾಗಿರೋದು ಕರುಣೆಯಲ್ಲ, ಬದಲಿಗೆ ಗೌರವ ಮತ್ತು ಸಮಾನತೆಯ ಮಾರ್ಗ. ಅವರಿಗೆ ಉದ್ಯೋಗದ ಅವಕಾಶ ನೀಡುವುದು, ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಬೆಂಬಲ ಕೊಡುವುದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವರ ತರಹ ಸಮಾಜದ ಎಲ್ಲ ಶುಭ ಕಾರ್ಯಗಳಲ್ಲೂ ಪ್ರೀತಿಯಿಂದ ಭಾಗಿಯಾಗುವಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಎಸ್, ಇವತ್ತಿನ ಈ ದಿನ ನಮ್ಮ ಸುತ್ತಮುತ್ತ ಇರೋ ಅಂತಹ ಪ್ರತಿಯೊಬ್ಬ ಧೀಮಂತ ಮಹಿಳೆಗೆ ಒಂದು ಸಲ್ಯೂಟ್ ಹೊಡೆಯೋಣ, ಅವರಲ್ಲಿ ಧೈರ್ಯ ತುಂಬೋಣ. ನೆನ್ಪಿಡಿ ಸ್ನೇಹಿತರೆ, ಹೆಣ್ಣು ಅಬಲೆಯಲ್ಲ, ಅವಳು ಸದಾ ಸಬಲೆ ಅಂತ ಹೇಳ್ತೀನಿ. ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9686096279 ಈ ನಂಬರಿಗೆ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ, ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 19, ಯಂತ್ರ ಕಾರ್ಖಾನೆ. ಪಶ್ಚಿಮದ ನಾಗರಿಕತೆಯನ್ನು ಓಡಿಸುವುದು ಎಂದರೆ ನಿಮ್ಮ ಮನಸ್ಸಿನಲ್ಲಿ ಯಂತ್ರ ಕಾರ್ಖಾನೆಗಳು ನಮಗೆ ಅಗತ್ಯವಿಲ್ಲ ಎಂದೇ ಅಲ್ಲವೇ?
3: ಈ ಪ್ರಶ್ನೆಯನ್ನೆತ್ತಿ ನನ್ನ ಗಾಯಕ್ಕೆ ಉಪ್ಪು ಸುರಿದಿರಿ ನೀವು. ರಮೇಶ ಚಂದ್ರದತ್ತರ ಹಿಂದೂಸ್ತಾನದ ಆರ್ಥಿಕ ಇತಿಹಾಸವನ್ನು ಓದಿದಾಗ ನನಗೆ ಅಳು ಬಂತು. ಈಗಲೂ ಅದನ್ನು ನೆನೆದರೆ ಎದೆ ಒಡೆದು ಹೋಗುತ್ತದೆ. ಈ ಯಂತ್ರ ಕಾರ್ಖಾನೆಗಳಿಂದಲೇ ಹಿಂದೂಸ್ತಾನ ಬಡತನದಲ್ಲಿ ಮುಳುಗಿದೆ. ಮ್ಯಾಂಚೆಸ್ಟರ್ ನಮಗೆ ಮಾಡಿರುವ ಹಾನಿಗೆ ಮಿತಿಯೇ ಇಲ್ಲ. ಮ್ಯಾಂಚೆಸ್ಟರ್ನಿಂದಲೇ ಹಿಂದೂಸ್ತಾನದ ಕೈಗಾರಿಕೆಯೆಲ್ಲ ನಾಶವಾಗಿದೆ. ಇಲ್ಲ, ನಾನು ಮರ್ತೆ. ಮ್ಯಾಂಚೆಸ್ಟರನ್ನು ನಾನು ಹೇಗೆ ನಿಂದಿಸಲಿ? ನಾವು ಮ್ಯಾಂಚೆಸ್ಟರ್ ಬಟ್ಟೆಯನ್ನು ತೊಟ್ಟೆವು, ಅವರು ಅದನ್ನು ನೇಯ್ದರು. ಬಂಗಾಳದ ಶೌರ್ಯದ ವಿಷಯ ಓದಿ ನನಗೆ ಬಹಳ ಹರ್ಷವಾಯಿತು. ಆ ಪ್ರಾಂತ್ಯದಲ್ಲಿ ಬಟ್ಟೆಯ ಗಿರಣಿಗಳಿಲ್ಲ, ಆದುದರಿಂದ ಹಿಂದಣ ಕೈಮಗ್ಗದ ಕೈಗಾರಿಕೆಯನ್ನು ಮತ್ತೆ ರೂಢಿಗೆ ತಂದರು. ಬೊಂಬಾಯಿ ಗಿರಣಿಗಳಿಗೆ ಬಂಗಾಳ ಪ್ರೋತ್ಸಾಹ ಕೊಡುತ್ತದೆ ನಿಜ. ಬಂಗಾಳ ಸಂಪೂರ್ಣವಾಗಿ ಸಮಸ್ತ ಗಿರಣಿ ಪದಾರ್ಥಗಳನ್ನು ಬಹಿಷ್ಕರಿಸಿದ್ದರೆ ಚೆನ್ನಾಗಿತ್ತು. ಗಿರಣಿ ಕಾರ್ಖಾನೆಗಳಿಂದ ಯುರೋಪು ಹಾಳಾಗುತ್ತಿದೆ. ವಿನಾಶ ಆಗಲೇ ಇಂಗ್ಲಿಷರ ಬಾಗಿಲು ತಟ್ಟುತ್ತಿದೆ. ಆಧುನಿಕ ನಾಗರಿಕತೆಗೆ ಯಂತ್ರ ಕಾರ್ಖಾನೆ ಮುಖ್ಯ ಲಕ್ಷಣ. ಇದು ಮಹಾಪಾಪ. ಬೊಂಬಾಯಿ ಗಿರಣಿ ಕೆಲಸಗಾರರು ಗುಲಾಮರಾಗಿದ್ದಾರೆ. ಗಿರಣಿಗಳಲ್ಲಿ ಕೆಲಸ ಮಾಡುವ ಹೆಂಗಸರ ಸ್ಥಿತಿ ಮನ ಕುದಿಸುತ್ತದೆ. ಗಿರಣಿಗಳಿಲ್ಲದಾಗ ಈ ಹೆಂಗಸರು ಉಪವಾಸವಿರಲಿಲ್ಲ. ಈ ಯಂತ್ರಗಳ ಭ್ರಾಂತಿ ಹೆಚ್ಚಿದರೆ ನಮ್ಮ ದೇಶ ಬಹಳ ದುಃಖಕ್ಕೆ ಗುರಿಯಾಗುತ್ತದೆ. ಈ ಮಾತು ಲೋಕವಿರುದ್ಧವಾಗಿ ಕಂಡೀತು. ಆದರೂ ಹೇಳುತ್ತೇನೆ, ಮ್ಯಾಂಚೆಸ್ಟರಿಗೆ ಹಣ ಕಳಿಸಿ ಆ ದರಿದ್ರ ಪಟ್ಟಿಯನ್ನು ಉಪಯೋಗಿಸಿದರೂ ಚಿಂತೆ ಇಲ್ಲ. ಹಿಂದೂಸ್ತಾನದಲ್ಲಿ ಗಿರಣಿಗಳು ಹೆಚ್ಚುವುದು ಬೇಡ. ಮ್ಯಾಂಚೆಸ್ಟರ್ ಬಟ್ಟೆಯನ್ನು ಬಳಸಿದರೆ ನಮ್ಮ ಹಣವಷ್ಟೇ ಹಾಳು. ಹಿಂದೂಸ್ತಾನದಲ್ಲಿ ಮ್ಯಾಂಚೆಸ್ಟರಿನ ನಕಲು ಮಾಡಿದರೆ ನಮ್ಮ ಹಣ ಹಿಂದೂಸ್ತಾನದಲ್ಲಿಯೇ ಉಳಿದಿತ್ತು. ಆದರೆ ನಮ್ಮ ನೆತ್ತರನ್ನೇ ಅದು ಹೀರಿಬಿಟ್ಟಿತು. ನಮ್ಮ ನೀತಿಯೆಲ್ಲ ಹಾಳಾದೀತು. ಬೇಕಾದರೆ ಗಿರಣಿಯ ಕೆಲಸಗಾರರನ್ನೇ ಕೇಳಿ ತಿಳಿದುಕೊಳ್ಳಿ. ಗಿರಣಿಗಳಿಂದ ಐಶ್ವರ್ಯ ಗಳಿಸಿದವರು ಇತರ ಐಶ್ವರ್ಯವಂತರಿಗಿಂತ ಉತ್ತಮವೇನಲ್ಲ. ಅಮೆರಿಕದ ರಾಕ್ಫೆಲ್ಲರ್ಗಿಂತ ಭಾರತೀಯ ರಾಕ್ಫೆಲ್ಲರ್ ಉತ್ತಮ ಎಂಬುದು ಬರೀ ಭ್ರಾಂತಿ. ದರಿದ್ರ ಹಿಂದೂಸ್ತಾನ ಸ್ವತಂತ್ರವಾಗಬಲ್ಲದು, ಆದರೆ ನೀತಿಭ್ರಷ್ಟವಾಗಿ ಧನವಂತವಾದ ಹಿಂದೂಸ್ತಾನ ಸ್ವತಂತ್ರವಾಗುವುದು ಕಷ್ಟ. ಹಣವಂತರು ಬ್ರಿಟಿಷರ ಆಡಳಿತದ ಆಧಾರ ಎಂಬುದನ್ನು ಒಪ್ಪಬೇಕಾಗುತ್ತದೆ. ಅವರ ಆಡಳಿತ ಭದ್ರವಾದರೆ ಇವರ ಹಿತವೂ ಭದ್ರ. ಹಣ ಮನುಷ್ಯನನ್ನು ನಾಶ ಮಾಡುತ್ತದೆ. ಅದರಷ್ಟೇ ನಾಶಕಾರಿಯಾದ ಇನ್ನೊಂದು

0: ವಿಷಯ ವಾಸನೆ ಅಥವಾ ಕಾಮ ಎರಡೂ ವಿಷವೇ. ಹಾವಿಗಿಂತ ಹೆಚ್ಚು ವಿಷ ಇವಕ್ಕೆ. ಹಾವಿನ ವಿಷ ಮೈಗೆ ಮೃತ್ಯು, ಕಾಮಿನಿ ಕಾಂಚನದ ವಿಷ ಮೈ ಮನ ಆತ್ಮ ಎಲ್ಲಕ್ಕೂ ಮೃತ್ಯು. ಆದುದರಿಂದ ಗಿರಣಿ ಕಾರ್ಖಾನೆಗಳು ಹೆಚ್ಚಿದರೆ ನಮಗೆ ಹರ್ಷವಾಗಬೇಕಾಗಿಲ್ಲ.
1: ಹಾಗಾದರೆ ಗಿರಣಿಗಳನ್ನು ಮುಚ್ಚಬೇಕೇ?
0: ಅದು ಕಷ್ಟ. ಬೇರುರಿದ ವಸ್ತುವನ್ನು ಕಿತ್ತೆಸೆಯುವುದು ಸುಲಭವಲ್ಲ. ಆದುದರಿಂದ ಅನಾರಂಭವೇ. ಕೆಲಸವನ್ನು ಮೊದಲು ಇಡದಿರುವುದೇ ಬುದ್ಧಿವಂತಿಕೆ ಎನ್ನುತ್ತಾರೆ. ಗಿರಣಿಗಾರರನ್ನು ನಾವು ಬಯ್ಯಬೇಕಾಗಿಲ್ಲ, ಅವರ ಬಗ್ಗೆ ಕನಿಕರಿಸಬೇಕು. ತಮ್ಮ ಗಿರಣಿಗಳನ್ನು ಅವರು ಬಿಡುತ್ತಾರೆ ಎಂದು ನಿರೀಕ್ಷಿಸುವುದು ಅತಿಯಾದೀತು. ಇನ್ನೂ ಹೆಚ್ಚಿಸಬೇಡಿ ಎಂದು ಅವರನ್ನು ಪ್ರಾರ್ಥಿಸಬಹುದಲ್ಲ. ಒಳ್ಳೆಯ ದಾರಿ ಹಿಡಿದರೆ ಅವರು ಕ್ರಮೇಣ ತಮ್ಮ ಕೆಲಸವನ್ನು ಕಡಿಮೆ ಮಾಡುತ್ತಾ ಬಂದರು. ಪೂರ್ವಕಾಲದ ಪವಿತ್ರವಾದ ಕೈಮಗ್ಗಗಳನ್ನು ಸಾವಿರಾರು ಮನೆಗಳಲ್ಲಿ ಅವರು ಕೂಡಿಸಬಹುದು. ಅವರು ನೈದ ಬಟ್ಟೆಯನ್ನೇ ತಾವೇ ತೆಗೆದುಕೊಳ್ಳಬಹುದು. ಗಿರಣಿದಾರರು ಈ ಕೆಲಸ ಮಾಡಲಿ ಬಿಡಲಿ, ಜನರು ಗಿರಣಿಯ ವಸ್ತುಗಳ ಉಪಯೋಗವನ್ನು ನಿಲ್ಲಿಸಬೇಕು.
1: ಇಲ್ಲಿಯವರೆಗೆ ನೀವು ಗಿರಣಿಯ ಬಟ್ಟೆಯ ಮಾತನ್ನೇ ಹೇಳಿದಿರಿ, ಆದರೆ ಇನ್ನೂ ಎಷ್ಟೋ ಇವೆ. ಗಿರಣಿಗಳಲ್ಲಿ ಆಗುವ ಇತರ ಪದಾರ್ಥಗಳು, ಅವನ್ನು ಹೊರಗಿನಿಂದಾದರೂ ತರಿಸಿಕೊಳ್ಳಬೇಕು, ಇಲ್ಲ ಅಂಥ ಗಿರಣಿಗಳನ್ನಾದರೂ ಕಟ್ಟಬೇಕು?
0: ನಿಜ. ಈಗ ನಮ್ಮ ದೇವರ ವಿಗ್ರಹಗಳು ಪಟಗಳು ಜರ್ಮನಿಯಿಂದ ಬರುತ್ತಿವೆ. ಇನ್ನು ಬೆಂಕಿ ಕಡ್ಡಿ, ಗುಂಡು ಸೂಜಿ, ಗಾಜು ಪಿಂಗಾಣಿ ಸಾಮಾನಿನ ಮಾತು ಹೇಳಬೇಕೇ? ಇದಕ್ಕೆ ನನ್ನ ಉತ್ತರ ಒಂದೇ. ಈ ವಸ್ತುಗಳೆಲ್ಲ ಬರುವ ಮೊದಲು ಹಿಂದೂಸ್ತಾನ ಏನು ಮಾಡುತ್ತಿತ್ತು? ಇವತ್ತು ಹಾಗೆಯೇ ಮಾಡಬೇಕು. ಯಂತ್ರಗಳಿಲ್ಲದೆ ಗುಂಡು ಸೂಜಿ ಮಾಡಲಾಗುವುದಿಲ್ಲ, ಅದು ಬೇಡವೇ ಬೇಡ. ಈ ಗಾಜಿನ ತಳಕನ್ನೆಲ್ಲ ಬಿಡೋಣ. ಹಿಂದಿನಂತೆ ಮನೆಯಲ್ಲಿ ಬೆಳೆದ ಹತ್ತಿಯಿಂದ ಬತ್ತಿ ಮಾಡಿ ಹಣತೆಗಳಲ್ಲಿ ದೀಪ ಉರಿಸೋಣ. ಹಾಗೆ ಮಾಡಿದರೆ ನಮ್ಮ ಹಣವೂ ಉಳಿಯುತ್ತದೆ, ಕಣ್ಣು ಹಾಳಾಗುವುದೂ ತಪ್ಪುತ್ತದೆ. ಸ್ವದೇಶಿಗೆ ನೆರವಾಗಿ ಸ್ವರಾಜ್ಯ ಗಳಿಸಲು ದಾರಿಯಾಗುತ್ತದೆ. ಇದನ್ನೆಲ್ಲ ಎಲ್ಲರೂ ಒಂದೇ ಸಲ ಮಾಡುಬಿಡುತ್ತಾರೆಂದಾಗಲಿ, ಕೆಲವರಾದರೂ ಗಿರಣಿ ಪದಾರ್ಥಗಳನ್ನು ಒಂದೇ ಸಲ ಬಿಡುತ್ತಾರೆಂದಾಗಲಿ ಅಲ್ಲ, ಅದು ಅಸಂಭವ. ಆದರೆ ಈ ವಿಚಾರ ಸರಿ ಎಂದರೆ ನಾವು ಯಾವುದನ್ನು ಬಿಡಬೇಕೋ ತಿಳಿಯುತ್ತದೆ, ಕ್ರಮೇಣ ಅದರ ಬಳಕೆಯನ್ನು ಬಿಟ್ಟು ಬಿಡಬಹುದು. ಕೆಲವರು ಮಾಡಿದುದನ್ನು ಅನೇಕರು ನೋಡಿ ಅನುಕರಿಸುತ್ತಾರೆ, ಹಾಗೆ ಗಣಿತದ ಲೆಕ್ಕಾಚಾರದಂತೆ ಚಳವಳಿ ಬೆಳೆಯುತ್ತದೆ. ಮುಂದಾಳುಗಳು ಹೇಗೆ ಮಾಡುತ್ತಾರೋ ಜನತೆ ಸಂತೋಷದಿಂದ ಹಾಗೇ ಮಾಡುತ್ತದೆ, ಇದರಲ್ಲಿ ಯಾವ ತೊಡಕೂ ಇಲ್ಲ. ಉಳಿದವರು ನಮ್ಮ ಹಾಗೆ ಮಾಡುವವರಿಗೆ ನಾವು ದಾರಿ ಕಾಯುತ್ತಾ ಕೂಡಬೇಕಾಗಿಲ್ಲ. ಮಾಡದಿದ್ದವರು ಕೆಟ್ಟರು, ಸತ್ಯವನ್ನರಿತರೂ ಹಾಗೆ ಮಾಡದಿದ್ದವರು ಹೇಡಿಗಳು.
1: ಹಾಗಾದರೆ ಟ್ರಾಮ್, ವಿದ್ಯುತ್ ಇವುಗಳ ಮಾತೇನು?
0: ಈಗ ಪ್ರಶ್ನೆ ಬಹಳ ತಡವಾಗಿ ಬಂತು. ಈಗ ಇದರಲ್ಲೇನು ಹುರುಳಿದೆ? ರೈಲ್ವೇನೇ ಬೇಡ ಅನ್ನೋರಿಗೆ ಟ್ರಾಮ್ ಬೇಕೇ? ಯಂತ್ರ ಕಾರಖಾನೆ ಹಾವಿನ ಹುತ್ತದಂತೆ, ಒಳಗೆ ಒಂದಕ್ಕೊಂದು ಸುತ್ತಿಕೊಂಡು ನೂರಾರು ಹಾವು. ಕಾರಖಾನೆ ಎಂದರೆ ದೊಡ್ಡ ನಗರಗಳು ಇರಲೇಬೇಕು. ದೊಡ್ಡ ನಗರಗಳಿದ್ದಲ್ಲಿ ಟ್ರಾಮ್ ರೈಲು ಇರಲೇಬೇಕು, ಅಲ್ಲಿಯೇ ವಿದ್ಯುದ್ದೀಪವು. ಇಂಗ್ಲಿಷ್ ಹಳ್ಳಿಗಳಲ್ಲಿ ಇಂಥವು ಯಾವುದೂ ಇಲ್ಲ. ಈ ಟ್ರಾಮ್ ಮುಂತಾದ ವೇಗದ ವಾಹನಗಳು ಹೆಚ್ಚಾದ ಕಡೆ ಜನಗಳ ಆರೋಗ್ಯ ಕೆಟ್ಟಿದೆ ಎಂದು ಪ್ರಾಮಾಣಿಕರಾದ ವೈದ್ಯರು ಹೇಳುತ್ತಾರೆ. ಯುರೋಪಿನ ಪಟ್ಟಣವೊಂದರಲ್ಲಿ ಹಣದ ಅಭಾವವಾದಾಗ ಟ್ರಾಮಿನ ವಕೀಲರ ವೈದ್ಯರ ವರಮಾನ ಇಳಿದು ಹೋಯಿತು, ಜನರ ಆರೋಗ್ಯ ಉತ್ತಮವಾಯಿತು. ನನಗೆ ನೆನಪಿದೆ, ಗಿರಣಿ ಕಾರ್ಖಾನೆಗಳ ವಿಷಯದಲ್ಲಿ ಒಂದಾದರೂ ಒಳ್ಳೆಯ ಅಂಶ ನನಗೆ ನೆನಪಾಗುವುದಿಲ್ಲ. ಅದರ ಕೆಡುಕನ್ನು ಕುರಿತು ಗ್ರಂಥಗಳನ್ನೇ ಬರೆಯಬಹುದು.
1: ನೀವು ಹೇಳುವುದೆಲ್ಲ ಅಚ್ಚಿನ ಯಂತ್ರದಿಂದ ತಾನೇ ಅಚ್ಚಾಗಬೇಕು? ಇದೇನು ಒಳ್ಳೆಯ ಅಂಶವೋ ಕೆಟ್ಟ ಅಂಶವೋ?
0: ವಿಷಕ್ಕೆ ವಿಷವೇ ಕೆಲವು ಸಲ ಮದ್ದು, ಹಾಗಿದೆ ಇದು.

0: ಆದುದರಿಂದ ಇದು ಯಂತ್ರ ಕಾರಖಾನೆಗಳ ಬಗ್ಗೆ ಒಳ್ಳೆಯ ಅಂಶವಲ್ಲ. ಸಾಯುವಾಗಲೂ ಯಂತ್ರ ನಮಗೆ ಹೇಳುತ್ತದೆ, ಜೋಕೆ ನನ್ನ ಸಹವಾಸ ಮಾಡಬೇಡಿ, ನನ್ನಿಂದ ನಿಮಗೆ ಏನೂ ಉಪಕಾರವಿಲ್ಲ. ಅಚ್ಚಿನಿಂದ ಏನಾದರೂ ಲಾಭವಾದರೆ ಅದು ಈ ಯಂತ್ರದ ಪಿಶಾಚಿ ಹಿಡಿದಿರುವವರಿಗೆ ಮಾತ್ರ. ಆದುದರಿಂದ ಮುಖ್ಯವಾದ ಮಾತನ್ನು ಮರೆಯಬೇಡಿ. ಯಂತ್ರ ಗಿರಿಣಿ ಒಳ್ಳೆಯದಲ್ಲ, ಕೆಟ್ಟದ್ದು ಎಂಬುದನ್ನು ಅರಿಯುವುದು ಅಗತ್ಯ. ಆಮೇಲೆ ಕ್ರಮಕ್ರಮವಾಗಿ ಅದನ್ನು ವರ್ಜ್ಯ ಮಾಡಬಹುದು. ಇಚ್ಛಾ ಮಾತ್ರದಿಂದಲೇ ನಮಗೆ ಒಂದು ವಸ್ತು ಸಿಗುವಂಥ ಸುಲಭ ಮಾರ್ಗವನ್ನು ಪ್ರಕೃತಿ ಏರ್ಪಡಿಸಿಲ್ಲ. ಯಂತ್ರವನ್ನು ವರಪ್ರಸಾದ ಎನ್ನದೆ ಕೆಟ್ಟ ಪದಾರ್ಥ ಎಂದು ಅರಿತರೆ ಸಾಕು, ಕಟ್ಟ ಕಡೆಗೆ ಅದು ತಾನೇ ನಾಶವಾಗುತ್ತದೆ.
1: ಇಲ್ಲಿಗೆ ಅಧ್ಯಾಯ 19 ಮುಗಿಯಿತು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮೌರ್ ನಮ್ಮ ಜೊತೆಗಿದ್ದಾರೆ. ಇವರು ಗುರುವಿನ ಮಹತ್ವದ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
7: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನಿತ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ತಪಸ್ವಿಗಳು, ಜ್ಞಾನಿಗಳು, ಯೋಗಿಗಳು, ಷಡ್ಗಣಾಧೀಶರು ಎಲ್ಲರನ್ನ ಸ್ಮರಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಗುರುವಿನ ಮಹತ್ವದ ಬಗ್ಗೆ 4 ನೋಡಿ ನಮ್ಮನ್ನ ಸಲ್ಲಿಸೋಣ. ಸರ್ವಜ್ಞ ಕವಿ ಒಂದ್ ಕಡೆ ಹೇಳ್ತಾರೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರುವು ಬಂಧನವ ಕಳೆವ ಸರ್ವಜ್ಞ ಅಂತ ಹೇಳ್ತಾರೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ನಮ್ಮ ಜನ್ಮದಾತ, ಗುರುವಿಗೂ ತಂದೆ ಈ ಜೀವನ ಭೂಮಿ ತಂದ್ರೆ ಗುರು ಏನ್ ಮಾಡ್ತಾರೆ, ಭವಬಂಧನವನ್ನ ಕಳಿತಾರೆ. ಇಹ ಮತ್ತು ಪರ ಅಂತ ಭವಬಂಧನ ಲೌಕಿಕ ಆಸಕ್ತಿ ಭಾವಬಂಧವನ್ನ ಕಳಿತಾರೆ ಅಂತ ಇಲ್ಲಿ ಸರ್ವಜ್ಞ ಕವಿ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಆತ್ಮವಾದಿ ವಚನ ಒಂದ್ ಕಡೆ ನೋಡೋಣ. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ ನಮೋ ನಮೋ, ಭವಬಂಧನವ ತೊರೆದು ಪರಮ ಸುಖ ತೋರಿದ ಗುರುವೇ ನಮೋ ನಮೋ, ಭವಿ ಎಂಬುದ ಕಳೆದು ಭಕ್ತೆ ಎಂದೆನಿಸಿದ ಗುರುವೇ ನಮೋ ನಮೋ, ಚನ್ನಮಲ್ಲಿಕಾರ್ಜುನನೆನ್ನ ಕರಸ್ಥಲಕ್ಕೆ ಇತ್ತ ಗುರುವೇ ನಮೋ ನಮೋ ಅಂತ ಇಲ್ಲಿ ಆತ್ಮಾದೇವಿ ತಾಯಕ ಹೇಳ್ತಾರೆ. ಇಲ್ಲಿ ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ

0: ಏನ್ ನಮೋ ನಮೋ ಅಂದ್ರೆ ಮಾಂಸ ಪಿಂಡವಾಗಿರ್ತಕ್ಕಂಥ ಮಾಂಸ ಮುದ್ದೆ ಆಗಿರ್ತಕ್ಕಂಥ ಈ ಶರೀರವನ್ನು ಮಂತ್ರ ಪಿಂಡವನ್ನಾಗಿ ಮಾಡಿದ ಗುರು ಅಂತ ಹೇಳ್ತಾರೆ. ಒಂದ್ ಕಡೆ ಸಿದ್ದರಾಮೇಶ್ವರ ಹೇಳ್ತಾರೆ, ವಾಯು ಪ್ರಾಣಿಯಾಗಿರ್ದ ಕೊಂದು ಲಿಂಗ ಪ್ರಾಣಿಯಾಗಿ ಮಾಡಿದ ಚನ್ನಬಸವಣ್ಣ ಅಂತ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ನರ ಜನ್ಮ, ಅಯ್ಯೋ ನಾವು ಹುಟ್ಟಿ ಬಂದಿವಿ, ಏನೋ ಒಂದ್ ಕಾಯಕ ಮಾಡಿದಾತು, ಹೇಗ ಇದ್ರಾತು, ಹೇಗ ಹೋದ್ರಾತು, ಹೀಗಲ್ಲ ಜೀವನ. ಅಂದ ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ ನಮೋ ನಮೋ ಅಂತ. ಇದು ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಮಾಂಸದ ಮುದ್ದೆ, ಅದು ತಾಯಿ ಹೇಗೆ ಅದು ಆರೈಕೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಮಗುವನ್ನು ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಾಳೆ ನೋಡ್ರಿ. ಹಾಗೆ ಇಲ್ಲಿ ಗುರುವಿನ ಹತ್ರ ಶಿಷ್ಯನೂ ಅಷ್ಟೇ, ಒಂದು ಮಾಂಸದ ಮುದ್ದೆ ಇದ್ದಾಗ. ಹಾಗಾಗಿ ಪ್ರತಿಯೊಂದು ಕಲಿಸ್ತಾ ಕಲಿಸ್ತಾ ಕಲಿಸ್ತಾ ಕಲಿಸ್ತಾ ಗುರುವಿನ ಸಾನ್ನಿಧ್ಯ ಯಾವಾಗ್ಲೂ ಇರ್ತಾ ಇರ್ತಾ ಇರ್ತಾ ಹೋದಾಗ ಗುರು ಒಂದು ವ್ಯಕ್ತಿತ್ವ ಉಳ್ಳ, ಒಂದು ಆಧ್ಯಾತ್ಮ ಜೀವಿ ಉಳ್ಳ, ಒಬ್ಬ ಜ್ಞಾನಿ ಉಳ್ಳ, ಒಬ್ಬ ಸಮಾಜ ಸೇವಕವನಾಗಿ ಹೀಗೆ ಒಂದು ಸದ್ಗುರು ಮಾರ್ಗದಲ್ಲಿ ಹೋದ್ರೆ ಆ ಒಂದು ವ್ಯಕ್ತಿತ್ವನ ರೂಪಿಸುವುದು ಅಂತ ಆತ್ಮಾದೇವಕ ಹೇಳ್ತಾರೆ. ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ ನಮೋ ನಮೋ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರ ಉಂಡುಟ್ಟು ಹೋಗಲಿಕ್ಕೆ ಬಂದಿಲ್ಲ, ಪರಮಾತ್ಮನ ಸತ್ ಸ್ವರೂಪ ಆಗ್ಬೇಕು, ಅದಕ್ಕೆ ಗುರು ಬೇಕು. ಗುರು ಸದಾ ಜ್ಞಾನ ಆಚರಣೆ ಕಲಿಸುತ್ತಾ ನಮ್ಮಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ತಾರೆ ಅಂತ ಇಲ್ಲಿ ಆತ್ಮಾದೇವಿ ಈ ಲೈನ್ನಲ್ಲಿ ಹೇಳ್ತಾ ಇದ್ದಾರೆ. ಭವಬಂಧನವ ತೊರೆದು ಪರಮ ಸುಖವ ತೋರಿದ ಗುರುವೇ ನಮೋ ನಮೋ ಅಂತ ಹೇಳ್ತಾರೆ. ಇಲ್ಲಿ ಭವಬಂಧನ ಅಂದ್ರೆ ಹುಟ್ಟು ಸಾವು, ಭವಬಂಧನ ಅಂದ್ರೆ ಇಲ್ಲಿ ಹುಟ್ಟು ಸಾವು ಒಂದಾತಾದ್ರೆ ಆಮೇಲೆ ಆಧ್ಯಾತ್ಮ ಜೀವಿ ಮತ್ತು ಭವಿ ಜೀವಿ ಅಂತ ಹಾಕ್ತಾರೆ. ಹಾಗಾಗಿ ಇಲ್ಲಿ ಒಂದ್ ಕಡೆ ಒಬ್ರು ಸೊಡ್ಡಳ ಬಾಚರಸ ಹೇಳ್ತಾರೆ, ಬಾರ ಅವ್ರು ಹೇಳ್ತಾರೆ, ಹಂದಿಯಾಗದೆ ಸೊಣಗನಾಗದೆ ಕತ್ತೆ ಬಳ್ಳೂರಿಯಾಗದೆ ಚಂದವಾಯಿತು ಚಂದವಾಯಿತು ಚಂದ ವಿಚ್ಚಂದವಾಗದ ಮುನ್ನ ಪೂಜಿಸು ನಮ್ಮ ಸೊಡ್ಡಾಳ ಬಾಚಿರಸನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವೊಂದು ಹಂದಿ ನೋಡೋಣ, ಕತ್ತೆ, ಸೊಣಗ, ಏನೋ ಒಂದು ಪ್ರಾಣಿಗಳು ನೋಡಿದಾಗ ಎಷ್ಟು ಅಸಹ್ಯ ಅನ್ಸತಿ ಅವು ಜೀವನ. ಹಾಗಾಗಿ ಇಲ್ಲಿ ವಿಜ್ಞಾನ ಪ್ರಕಾರ ಬರ್ತಾ ಬರ್ತಾ ಬರ್ತಾ ಹೋಗ್ತತಿ. ಏನಂದ್ರೆ ಅದು ಒಂದು ಜೀವ ರಾಶಿ ಅಂದ್ರೆ ಸಸ್ತನಿ ಪ್ರಾಣಿಗಳಿಂದ ಪರಿದ್ರಿಂದ ಅದು ಹಂತವನ್ನು ದಾಟಿ ದಾಟಿ ದಾಟಿ ದಾಟಿ ಮಾನವನ ಜನ್ಮ ಬರ್ತಾರೆ. ಅದನ್ನ ಇಲ್ಲಿ ಆಧ್ಯಾತ್ಮ ಜೀವಿಗಳನ್ನ ಹೇಳ್ತಾರೆ ಅಂದ್ರೆ, ಭವಬಂಧನವ ತೊರೆದು ಪರಮ ಸುಖವ ತೋರಿದ ಗುರುವೇ ನಮೋ ನಮ. ಈ ಪುನರಪಿ ಜನಮಂ ಪುನರಪಿ ಮರಣಂ ಬರ್ತದಲ್ಲ, ಇದ್ ಹೆಂಗಾಗ್ತತಿ ಅಂದ್ರೆ ವಿಜ್ಞಾನದ ಮೂಲಕನು ಆ ಪ್ರಾಣಿ ಜೀವ ಹೋದ್ಮೇಲೆ ಸಸ್ಯ ಜೀವನ ಹೋದ್ಮೇಲೆ ಆ ಪಕ್ಷಿ ಜೀವನ ಹೋದ್ಮೇಲೆ ಮತ್ತೆ ಮಂಗ ಆಗ್ತಾನೆ, ಆಮೇಲೆ ಮಾನವ ಆಗ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಹೇಳ್ತಾರೆ ಅವೆಲ್ಲ ಅಂತಾರಲ್ಲ, ಲಕ್ಷದ ಮೇಲೆ ಆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಮತ್ತೆ ಲಾಸ್ಟ್ ಮಾನವನ ಜನ್ಮಕ್ಕೆ ಬಂದ ಅಂತ ಅದು ವಿಜ್ಞಾನದಲ್ಲಿ ಇದೆ, ಇಲ್ಲ ಆಧ್ಯಾತ್ಮದಲ್ಲೂ ಇದೆ. ಹಾಗಾಗಿ ಅಷ್ಟೆಲ್ಲ ಜೀವರಾಶಿಗಳನ್ನು ದಾಡ್ತಾ ದಾಡ್ತಾ ದಾಡ್ತಾ ಬಂದು ಇದು ಮಹತ್ತರವಾದಂತ ಜನ್ಮ, ಮಾನವ ಜನ್ಮ ಹಾಳೆ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಇದು ಅಜ್ಞಾನ, ಅಂಧಕಾರ, ಮೂಢನಂಬಿಕೆ, ಕಂದಾಚಾರ ಇವೆಲ್ಲ ಇದು. ನಾವು ಆಧ್ಯಾತ್ಮ ಜೀವನದಲ್ಲಿ ಹೋದ್ರೆ ಇವೆಲ್ಲವೂ ದೂರ ದೂರ ದೂರ ದೂರ ಹೋಗ್ತವೆ. ನಾವು ಆಧ್ಯಾತ್ಮ ಜೀವನ ಬಂದ್ರೆ ಇವೆಲ್ಲವೂ ದೂರ ದೂರ ಹೋಗ್ತವೆ. ಮತ್ತೆ ಅಂತ ಇಲ್ಲಿ ಹೇಳ್ತಾರೆ, ಇದನ್ನ ಇದ್ರ ಜೊತೆ ಜೊತೆ ಜೊತೆ ಜೊತೆ ನಾವು ಸಾಗ್ಬೇಕು. ಇದು ಬಂದ್ರೆ ಅವೆಲ್ಲ ದೂರ ಹೋಗ್ತವೆ, ಇದ್ರ ಹತ್ರ ಬರ್ಲಿಲ್ಲ ಅಂದ್ರೆ ಅವೆಲ್ಲವೂ ನಮ್ಮೇಲೆ ಬರ್ತಾವ. ಹಾಗಾಗಿ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂತ ಒಂದು ಗುರು ನಮಗೆ ಬೇಕು ಅಂತ ಹೇಳ್ತಾರೆ. ಭವಬಂಧನವ ತೊರೆದು ಪರಮ ಸುಖವ ತೋರಿದ ಗುರುವೇ ನಮೋ ನಮೋ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆ ಜೀವನನ ನಾವು ರೂಢಿಸ್ಕೋಬೇಕಾದ್ರೆ ನಾವು ಒಳ್ಳೆ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ.
1: ಗುರುವಿನ ಮಾರ್ಗದರ್ಶನದಿಂದ ನಾವು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಎಂಬುದನ್ನ ವಚನಗಳ ಮೂಲಕ ಶ್ರೀಮತಿ ರತ್ನ ಮೌರು ಇತರ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಅವರು ಗುರುವಿಗೆ ಸಂಬಂಧಿಸಿದಂತೆ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ.
1: ಇಲ್ಲಿ ಆಧ್ಯಾತ್ಮ ಜೀವಿ ಮತ್ತೆ ಭವಿ ಜೀವಿ ಒಂದಾಗುತ್ತೆ. ಆಮೇಲೆ ಭವ ಬಂದ ಅಂದ್ರೆ ಹುಟ್ಟು ಸಾವು ಆಗ್ತದೆ. ಅಂದ್ರೆ ಇದ್ರೆಲ್ಲದು ಬೇಡಪ್ಪ ಬೇಡಪ್ಪ ಬೇಡಪ್ಪ ಅಂದ್ರೆ ಅವರು ಮುಕ್ತಾತ್ಮರಾಗ್ತಾರೆ. ಇದು ಮತ್ತೆ ಮಾನವ ಜನ್ಮ ಬೇಡ ಅಂದ್ರೆ ಅವ್ರು ಮುಕ್ತಾತ್ಮರಾಗ್ತಾರೆ ಅನ್ನೋದು ಒಂದಾಗ್ತತಿ ಹುಟ್ಟು ಸಾವಿಲ್ಲಿ ಭಾವಬಂಧನ. ಇನ್ನೊಂದು ಭಾವಬಂಧನ ಹೇಗಪ್ಪ ಅಂದ್ರೆ ಆಧ್ಯಾತ್ಮ ಜೀವಿ ಮತ್ತು ಲೌಕಿಕ ಜೀವಿ. ನಾವು ಲೌಕಿಕ ಜೀವನ ಜೊತೆಗೆ ಅವ್ರ ಜೊತೆ ಸಂಗದ ಇದಕ್ಕೆ ಆಧ್ಯಾತ್ಮ ಜೀವನ ಸಂಬಂಧಪಟ್ಟ ಎಲ್ಲರದವ್ರ ಜೊತೆ ಸೇರಿದ್ರೆ ಅವೇ ಅದೇ ಅಂದ್ರೆ ಲೌಕಿಕದ ವಿಷಯನೇ ವಿಷಯ ವಿಷಯ ಆ ವಿಷಯ ಈ ವಿಷಯ ಹೊಲ ತಗೊಂಡೆ ಗದ್ದೆ ತಗೊಂಡೆ ಮನೆ ತಗೊಂಡೆ ಒಡವೆ ಮಾಡಿಸಿದೆ ಇದ್ರಲ್ಲೇ ಇದ್ರಲ್ಲೇ ಇದ್ರಲ್ಲೇ ಇದ್ರಲ್ಲೇ ಆಗ್ತತಿ. ಅಂದ್ರೆ ಅದೆಲ್ಲ ಮಾಡೋ ತಪ್ಪಲ್ಲ, ಅತಿಯಾಗಿ ಅದರಲ್ಲೇ ಇರ್ತಕ್ಕಂತ ಆಸೆ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಆಸೆಗೆ ಮಿತಿಯೇ ಇರಲ್ಲ, ಅದು ಕರ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತು. ಹಾಗಾಗಿ ಜೀವಕ್ಕೆ ಶಾಂತಿ ಸಮಾಧಾನ ಜ್ಞಾನ ಧ್ಯಾನ ಎಲ್ಲವೂ ಬೇಕಾಗ್ತದೆ. ಹಾಗಾಗಿ ಹುಚ್ಚು ಕುದುರೆ ತರ ಅದರಿಂದನೆ ಓಡ್ಬಾರ್ದು ಓಡ್ಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಭವಬಂಧನವ ತೊರೆದು ಪರಮ ಸುಖ ತೋರಿದ ಗುರುವೇ ನಮೋ ನಮೋ ಅಂತ ಹೇಳ್ತಾರೆ. ಭವಿ ಎಂಬುದ ಕಳೆದು ಭಕ್ತ ಎಂದೆನಿಸಿದ ಗುರುವೇ ಅಂತ ಹೇಳ್ತಾರೆ. ಭವಿ ಅಂದ್ರೆ ಲೌಕಿಕ ಆಸಕ್ತಿಯಲ್ಲೇ ಇರೋದು ಅದು ಭವಿ. ಆಮೇಲೆ ಆಧ್ಯಾತ್ಮದಲ್ಲೇ ಜೀವನದಾಗ ಇರೋದು ಭಕ್ತೆ. ಪರಮಾತ್ಮ ಇದೆ ಇದ್ದಾರೆ. ನಂಬರು ನಚ್ಚರು ಬರಿದೇ ಕರೆಯುವರು ನಂಬಲರಿಯರು ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರದೇ ಕರೆಯುವ ಕೊಂಬ ಮೆಚ್ಚಿ ಕೂಗೆಂದ ಕೂಡಲ ಸಂಗಮ ಅಂತ ಹೇಳ್ತಾರೆ. ಹಾಗಾಗಿ ಈ ಇಳೆ ಒಂದ್ ಕಡೆ ದಾರ ಇವ್ರು ಹೇಳ್ತಾರೆ ದಾಸಿ ಮಹೇಶ್ವರನ್ರು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯ ದೈವವ ಹೊಗಳುವ ಕುನ್ನಿಗಳಿಗೆ ಏನೆಂಬಿರಯ್ಯ ರಾಮನಾಥ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲದನ್ನು ಕೊಟ್ಟಿರ್ತಕ್ಕಂತ ಪರಮಾತ್ಮನ ಬಿಟ್ಟು ಬಿಟ್ಟು ಬಿಟ್ಟು ಯಾರ್ಯಾರನೋ ನೆನೀತಾ ಇದೆ ಯಾರ್ಯಾರೋ ಇದ್ ಮಾಡ್ತಾ ಇದೀಯ ಅಂತ ಹೇಳ್ತಾರೆ. ಎಲ್ಲ ನೋಡ್ರಿ ಎಷ್ಟು ವಿಚಿತ್ರ ಇದೆ ಅಂದ್ರೆ ಒಂದು ಜೋಳದ ಕಾಳನ್ನು ಹಾಕಿದ್ರೆ ಒಂದು ನೂರಾರು ಒಂದು ತೆನೆ ಬರುತ್ತೆ. ನಾವು ಒಂದು ಸಣ್ಣದ ಗಿಡ ಸಸಿಯನ್ನ ಮಾವಿನ ಸಸಿಯನ್ನು ಇಟ್ಟರೆ ನೂರಾರು ಮಾವಿನ ಫಲಗಳನ್ನು ಕೊಡ್ತತಿ. ಹಾಗಾಗಿ ಅಂತ ಅದ್ಭುತ ಶಕ್ತಿಯ ಒಂದು ಶಕ್ತಿ ನಮಗೆ ಪರಮಾತ್ಮ ಶಕ್ತಿ ಇರ್ಬೇಕಾದ್ರೆ ಅವ್ರನ್ನ ನೆನೆಯೋದು ಪೂಜಿಸೋದು ಪ್ರಾರ್ಥಿಸೋದು ನಮ್ದು ಇದಾಗ್ಬಿಟ್ರೆ ಇನ್ನೊಂದು ಇದಕ್ಕಿಂತ ಇನ್ನೊಂದಿದೆ ಏನಿದೆ ಅಂತ ಹೇಳ್ತಾರೆ. ಹಾಗಾಗಿ ನಂಬರು ನಚ್ಚರು ಬರೀದೇ ಕರೆಯುವರು ಅಂತ ಇಲ್ಲಿ ಒಂದ್ ಕಡೆ ಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಪರಮಾತ್ಮನ ಅಗಾಧವಾಗಿ ನಂಬಬೇಕು, ಅಗಾಧವಾಗಿ ನಮ್ಮ ಪೂಜಿಸ್ಬೇಕು ಅಂತ ಒಳ್ಳೆ ಒಳ್ಳೆ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮತ್ತೆ ಹೇಳ್ತಾ ಹೋಗ್ತಾರೆ ಚನ್ನ ಮಲ್ಲಿಕಾರ್ಜುನನ ಕರಸ್ಥಳಕ್ಕೆ ತಂದ ಗುರುವೇ ನಮೋ ನಮೋ ಅಂತ ಹೇಳ್ತಾ ಇದ್ದಾರೆ. ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಪರಮಾತ್ಮ, ಕರಸ್ಥಳಕ್ಕೆ ತಂದ ಗುರುವೇ ಅಂದ್ರೆ ಇಷ್ಟಲಿಂಗ ಪರಮಾತ್ಮನ ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಕಡೆ ಹೊರಗಡೆ ಹುಡ್ಕೊಂತ ಹುಡ್ಕೊಂತ ಹುಡ್ಕೊಂತ ಹುಡ್ಕೊಂತ ಹೋದ್ರು. ಗಿಡ ಮರ ಬಳ್ಳಿ ಒಂದ್ ಕಡೆ ಅಕ್ಕ ಹೇಳ್ತಾರ ನೋಡ್ರು, ಗಿರಿ ಅಂದಾಡುವ ಗಿಳಿ ಅಳಿಲುಗಳಿಲ್ಲ ನೀವು ಕೇಳಿರಿ ನೀವು ಕೇಳಿರಿ, ಕೊಳದ ತಡಿಯೆಲ್ಲ ಆಡುವ ಹಂಸಗಳಿರ ನೀವು ಕೇಳಿರಿ ನೀವು ಕೇಳಿರಿ, ಪರಮಾತ್ಮನ ನೀವು ಕಂಡಿರ ಕಂಡಿರ ಅಂತ. ಅಂದ್ರೆ ಅವ್ ಗಿಳಿ ಕೋಗಿಲೆ ಅವು ಪರಮಾತ್ಮನ ಹುಡ್ಕಕ್ ಸಾಧ್ಯವೇನಾ ನೋಡಕ್ ಸಾಧ್ಯನಾ ನೋಡಕ್ ಸಾಧ್ಯನಾ ಅಂತ. ಹಾಗಾಗಿ ನೀವು ಮಣ್ಣು ಬಿಟ್ಟು ಮಡಕಿಲ್ಲ ನನ್ ಬಿಟ್ಟು ದೇವರಿಲ್ಲ ಅಂತ. ಪರಮಾತ್ಮನ ತತ್ವ ಎಲ್ಲಾ ಕಡೆ ಓತಪ್ರೋತವಾಗಿ ಹರಡಿದೆ. ಅದನ್ನ ವೈಜ್ಞಾನಿಕ ಮತ್ತು ವೈಚಾರಿಕ ತತ್ವ ಮೂಲಕ ಗುರು ಬಸವಣ್ಣನವರು ಇಷ್ಟಲಿಂಗದ ಮೂಲಕ ಸಾಧನೆ ಮಾಡಕ್ ಕೊಟ್ರು. ಹಾಗಾಗಿ ಅಕ್ಕ ಹೇಳ್ತಾ ಇದಾರೆ ಚನ್ನ ಮಲ್ಲಿಕಾರ್ಜುನ ನೆನ್ನ ಕರಸ್ಥಳಕ್ಕೆ ತಂದ ಗುರುವೇ ನಮೋ ನಮೋ. ನನಗೆ ಗುರುವಿನಿಂದ ಇಷ್ಟೆಲ್ಲ ಸಿಕ್ತು ಇಷ್ಟೆಲ್ಲ ಸಿಕ್ತು ಇಷ್ಟೆಲ್ಲ ಜ್ಞಾನ ಸಿಕ್ತು ಆಧ್ಯಾತ್ಮ ಶಕ್ತಿ ಸಿಕ್ತು ಪರವತ್ಸವನ ಅರಿಯುವಂತ ನನ್ನ ಶಕ್ತಿ ನನಗೆ ಬಂತು ಅಂತ ಇಲ್ಲೆಲ್ಲ ಹೇಳ್ತಾ ಅಕ್ಕ ಮಾದೇವಿ ಅಕ್ಕ ಹೇಳ್ತಾ ಹೋಗ್ತಾರೆ.
0: ಗುರುವಿನ ಸಾನ್ನಿಧ್ಯ ಇದ್ರೆ ನಾವು ಎಲ್ಲವನ್ನ ಕಲಿಯೋದಕ್ಕೆ ಸಾಧ್ಯ. ಹಾಗೆ ಗುರುವಿನ ಮಾರ್ಗದರ್ಶನ ಇದ್ದಾಗ ಮಾತ್ರ ನಾವು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಎಂಬುದನ್ನ ವಚನಗಳಲ್ಲಿ ಇರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವ್ರು ನಮ್ಗೆ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಅವರು ಗುರುವಿಗೆ ಸಂಬಂಧಿಸಿದಂತೆ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ.
4: ಹೆಂಗಪ್ಪ ಈ ಗುರುವಿನಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ನಾ ಗುರು ಸಾನ್ನಿಧ್ಯದಿಂದ ಒಂದೆರಡು ನೋಡಿ ನೋಡೋಣ. ಏನಪ್ಪಾ ಅಂದ್ರೆ ಹಿಂದಿನ ಕಾಲದಾಗ ಹೇಗಪ್ಪ ಇತ್ತು ಅಂದ್ರೆ ಅವ ಸ್ಕೂಲ್ಗಳು ಇರ್ಲಿಲ್ಲ, ಆಮೇಲೆ ರಾಜರ ಮಕ್ಕಳು, ಋಷಿಗಳ ಮಕ್ಕಳು, ದೊಡ್ಡ ದೊಡ್ಡ ಸಾಹುಕಾರ ಮಕ್ಕಳು ಇಂತರ್ನೆಲ್ಲ ಮೇಲ್ವರ್ಗದ ಮಾತ್ರ ಒಂದು ಕುಟೀರ ಅಂತ ಅಲ್ಲಿ ಋಷಿ ಮುನಿಗಳ ಹತ್ರ ಹೋಗಿ ವಿದ್ಯೆ ಕಲಿಯುವಂತ ಅವಕಾಶ ಇತ್ತು. ಅವಾಗ ಏನಾಯ್ತಪ್ಪ ಅಂದ್ರೆ ಒಂದ್ಸತಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಆಮೇಲೆ ಏಕಲವ್ಯ ಅವ್ರು ಮಹಾಭಾರತ ಬರ್ತಾರೆ, ಅವನ ಏಕಲವ್ಯ ಗುರುವಿಗಾಗಿ ಬಹಳ ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ. ಒಂದ್ ದಿವಸ ಗುರುವಿನ ದರ್ಶನ ಆಗ್ತದೆ, ಆಗ್ತಾಗ ಹೇಳ್ತಾರೆ ಏಕಲವ್ಯ ನಾನು ಬಿಲ್ ವಿದ್ಯೆ ಮಾಡ್ಬೇಕು, ನನಗೆ ಶಾಸ್ತ್ರ ಇವೆಲ್ಲ ಧನುರ್ವಿದ್ಯೆ ಕಲಿಕೆ ಎಲ್ಲಾ ವಿದ್ಯೆಗಳು ನೀನು ನನಗೆ ದಯಾಪಾಲಿಸು, ನನಗೆ ತುಂಬಾ ಆಸಕ್ತಿ ಇದೆ ಅಂತಂದು ದ್ರೋಣಾಚಾರ್ಯಗೆಲ್ಲ ಕೇಳ್ತಾರೆ. ಆವಾಗ ಬೇಡ ಬೇಡರ ಇವ್ರು ಏಕಲವ್ಯ ಅಂದ್ರೆ ಬೇಡ್ರು, ಅವ್ರಿಗೆಲ್ಲ ಕಲ್ಸಿದ್ರೆ ಅಪಮಾನ ವಿದ್ಯೆ ಅನ್ನೋತಕ್ಕಂತ ಒಂದು ಮೌಢ್ಯ ಒಂದು ಜಾಡ್ಯ ಆವಾಗಿನ ಕಾಲದಲ್ಲಿ ಇತ್ತು. ಹಾಗಾಗಿ ಅವ್ರೇನು ರಾಜಗುರುಗಳು ಅಂದ್ರೆ ರಾಜರ ಮಕ್ಕಳಿಗೆ ಮಾತ್ರ ಕಲ್ಸೋದು, ಅದನ್ನ ನೋಡ್ರಿ ನಮ್ಮ ಬಸವಣ್ಣವರು ತೊಡೆದು ಹಾಕಿದ್ರು. ಮೇಲ್ಜಾತಿ ಕೀಳ್ಜಾತಿ ಬಡವ ಬಲ್ಲಿದ ಹೆಣ್ಣು ಗಂಡುನದ ಎಲ್ಲ ತೊಡೆದು ಹಾಕಿದ್ರು ನಮ್ಮ ಗುರು ಬಸವಣ್ಣನವರು. ಹಾಗಾಗಿ ಈ ಏಕಲವ್ಯ ಅಂಗಲಾಸ್ತಾನ ದ್ರೋಣಾಚಾರ್ಯರ, ಆದ್ರೆ ದ್ರೋಣಾಚಾರ್ಯ ಅವರು ಇದ್ದೇನ ಏಕಲವ್ಯಗೆ ಕಳ್ಸಲ್ಲ. ಆಮೇಲೆ ಅವ್ರು ಏಕಲವ್ಯ ಏನ್ ಮಾಡ್ತಾರೆ, ಅವನು ಗುಡಿಸಲಿನ ಮುಂದೆ ದ್ರೋಣಾಚಾರ್ಯ ಒಂದು ಮೂರ್ತಿ ಮಾಡಿ ಆ ಮೂರ್ತಿ ನೋಡ್ತಾ ನೋಡ್ತಾ ನೋಡ್ತಾ ಎಲ್ಲ ವಿದ್ಯೆನು ಕರಗತ ಮಾಡ್ತಾರೆ ನೋಡ್ರಿ. ಅದು ಶಬ್ದ ವೇದಿ ವಿದ್ಯೆ ಧನುರ್ ವಿದ್ಯೆ ಎಲ್ಲಾ ತರ ವಿದ್ಯೆನು ಅವನು ಕಲ್ತ್ಕೊಂತಾನೆ. ಎಂತ ಮಹಾನ್ ಶಕ್ತಿ ಅವನಲ್ಲಿತ್ತು ಏಕಲವ್ಯನ ಹತ್ರ ಅಂತ ನಾವು ನೋಡ್ಬೋದು. ಒಂದ್ ದಿವಸ ಏನಾಗುತ್ತಂತೆ, ಆ ಗುರುಗಳು ಇದಕ್ ಬರ್ತಾರೆ ಕಾಡಿ ಬಂದಾಗ ಏಕಲವ್ಯನ ಚಾಕಚಕ್ಯತೆಯನ್ನು ನೋಡ್ತಾರೆ. ಓಹೋ, ನಾನು ಅರ್ಜುನಿಗೆ ನೀನು ಧನುರ್ವಿದ್ಯೆಯಲ್ಲಿ ನೀನೇ ಮೊದಲು ಮಾಡ್ತೀನಿ ನಿನ್ಗೆ ಎಲ್ಲರಿಗಿಂತ ಅಂತ ನಾನ್ ಹೇಳಿದ್ದೆ, ಆ ಮಾತು ಖುಷಿಯಾಗುತ್ತೆ. ಈಗ ಏನಾದ್ರೂ ಮಾಡಿ ಏಕಲವ್ಯನನ್ನ ನಾನು ಸೋಲಿಸ್ಬೇಕಲ್ಲ, ಇವನು ಅರ್ಜುನನ ಮೀರಿಸ್ತಾನೆ ಅಂತಂದ ಹೇಳಿ ಏಕಲವ್ಯನ ಹತ್ರ ಬಂದು ನೋಡಪ್ಪ ನೀವು ಎಲ್ಲ ನೋಡ್ತಾನ ವಿದ್ಯಾರವ್ರವ್ರ ಏಕಲವ್ಯ ಮಾಡ್ಯದ ನೋಡಪ್ಪ, ನೀನು ನನಗೆ ಗುರು ಕಾಣಿಕೆ ಕೊಡ್ಬೇಕಲ್ಲ, ಇದೆಲ್ಲ ಕಲ್ತಿದೀಯಲ್ಲ ನಾನು ಮೂರ್ತಿ ಇಟ್ಕೊಂಡು ನನಗೆ ಗುರು ಕಾಣಿಕೆ ಕೊಡ್ಬೇಕು, ಆಗ್ಲಿ ಗುರುಗಳೇ ನೀವ್ ಏನ್ ಹೇಳ್ತೀರೋ ಅದನ್ನ ಕೊಡ್ತೀನಿ ಅಂತ ಏಕಲವ್ಯ ಹೇಳ್ತಾನೆ. ಆವಾಗ ಆ ಗುರುಗಳ ದ್ರೋಣಾಚಾರ್ಯಗಳು ಹೇಳ್ತಾರೆ, ನಿನ್ನ ಬಟ್ಟನ್ನು ಕತ್ತರಿಸ್ಕೊಡು ಹೆಬ್ಬಟ್ಟನ ಅಂತ ಹೇಳ್ತಾರೆ. ನೋಡ್ರಿ ಎಂತ ಆಘಾತ ನೋಡ್ರಿ, ಶಿಷ್ಯಗೆ ಎಂತ ದ್ರೋಹ ಆಗ್ತಾ ಇದೆ. ಹಾಗಾಗಿ ಆ ಕ್ಷಣಕ್ಕೆ ಏಕಲವ್ಯ ಆಯ್ತು ಅಂತ ಹೇಳಿ ಅವನ ಬಟ್ಟನ್ನ ಕತ್ತರಿಸಿ ಗುರುಗಳು ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ನೋಡು ಎಷ್ಟು ಅಲ್ಲಿ ಮೇಲ್ ಜಾತಿ ರಾಜರ ಮಕ್ಕಳಿಗೊಂಥರ ಬಡವ್ರ ಮಕ್ಕಳಿಗೊಂಥರ ಎಷ್ಟೊಂದು ತಾರತಮ್ಯ ಇತ್ತಲ್ಲ, ಆ ಎಂತ ಶಿಷ್ಯ ಇದ್ದ ಅಂತ ಹೇಳ್ತಾರೆ. ಅವನು ಬರೀ ಈಗ ಇದರಲ್ಲಿ ನಾವು ತಿಳ್ಕೊಬೇಕಾಯ್ತಂದ್ರೆ ಏಕಲವ್ಯನಲ್ಲಿ ಎಂತ ತತ್ವನಿಷ್ಠ ಇತ್ತು, ಎಂತ ಗುರುವಿನ ಬಗ್ಗೆ ಅಗಾಧವಾದ ಪ್ರೀತಿ ಇತ್ತು, ಭಕ್ತಿ ಇತ್ತು. ಅವನು ಬರೀ ಗುರು ಮೂರ್ತಿ ನೋಡ್ತಾನೆ ಅಷ್ಟು ಕಲ್ತ ಅನ್ನೋದು ನಾವಿಲ್ಲಿ ಗುರುವಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ನಮ್ಮ ವಚನ ಸಾಹಿತ್ಯದ ಪ್ರಕಾರ ಗುರು ಬಸವಣ್ಣನವರದ್ದು ವಚನಗಳ ಕಾಲದಲ್ಲಿ ಚೂರಿ ಚಿಕ್ಕಣ್ಣ ಅಂತಂದು ಬಸವಣ್ಣನವ್ರನ್ನೇ ಕೊಲೆ ಮಾಡತಕ್ಕಂತ ಅವನ ವ್ಯಕ್ತಿ ಅವನು ಪರಿವರ್ತನೆಯಾಗಿ ಶರಣ ಆಗ್ತಾನೆ. ಮತ್ತೆ ಸೂಳೆ ಸಂಕವ ಅಂತಂದು ಆಕೆ ಕೆಟ್ಟ ಕೆಲ್ಸ ಸೂಳೆ ಆಗಿರ್ತಾಳೆ ಅವಳು, ಅವ ತಾಯಿ ಮನಸ್ಸು ಪರಿವರ್ತನೆ ಮಾಡಿ ಅನುಭವ ಮಟ್ಟಕ್ಕೆ ಬಂದು ಅಕ್ಷರ ಕಲ್ತು ಅವಳು ವಚನಗಳನ್ನು ರಚಿಸಿದಾಳೆ ಅವಳ ಕೆಲಸವನ್ನ ಬಿಟ್ಟು. ಮುಳುಗೆ ಮರೆಯನ್ನು ಅಷ್ಟೇ, ಅವರು ಚೂರಿ ಚಿಕ್ಕಣ್ಣನ ಕಳಿಸಿರ್ತಾರ ಮುಳುಗೆ ಮರಯ್ಯ, ನೀನು ಬಸವಣ್ಣನವ್ರನ್ನ ಏನಾರ ಮಾಡಿ ಇದು ಮಾಡು, ನಮ್ಮ ಶರಣರನ್ನೆಲ್ಲ ಕರ್ಕೊಂಡು ಸ್ವಾಮಿಗಳೆಲ್ಲ 2000 ಸ್ವಾಮಿರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಅದೊಂದು ಕತೆ ಒಂಥರ ಹೇಳಾರ. ಹಾಗಾಗಿ ಉರ್ಲಿಂಗ ಪೆದ್ದಿ, ಚೂರಿ ಚಿಕ್ಕಣ್ಣ, ಸೂಳೆ ಸಂಕವ್, ಹೀಗೆ ಹಲವಾರು ಹಲವಾರು ಜನಗಳು ಈ ಗುರುವಿನ ಸಾಮ್ಯದಕ್ಕೆ ಬಂದು ಅವರೆಲ್ಲ ಕೆಟ್ಟಗಳು ಹಣ ಕಳ್ಕೊಂಡು ಒಳ್ಳೆಯ ಜೀವನವನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳಕ್ ಸಾಧ್ಯವಿದೆ ಅಂತ ಹೇಳ್ತಾ, ಗುರುವಿನಲ್ಲಿ ಮಹಾನ್ ಶಕ್ತಿ ಇದೆ, ಒಳ್ಳೆ ಗುರುವನ್ನು ನಾವು ಆಯ್ಕೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಸಾಗಿಸೋಣ ಅಂತ ಹೇಳ್ತಾ, ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಪವಿತ್ರ ದಿನೇಶ್ ಅಕ್ಕನವರು FM ರೇಡಿಯೋ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ.
3: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಶಿವಶರಣರು ಗುರುವಿನ ಮಹತ್ವದ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹಲವು ಉದಾಹರಣೆಗಳೊಂದಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಅವರು ಭಾಗವಹಿಸಿ ಗುರುವಿನ ಮಹತ್ವವನ್ನು ಸಾರುವಂತಹ ವಚನಗಳನ್ನು ಹೇಳಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಮ್ಮ ಇದು ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ?
6: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
5: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
6: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
5: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
6: ಸರಿಯಪ್ಪ.
7: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
11: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಅವರಿಗೆ ಅವರೇ ದಿಕ್ಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತು ಜಗದಿ, ದಕ್ಕಿ ತೇಂ ಕುರು ಪಾಂಡುತನ ಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ. ಕಕ್ಕುಲತೆ ಅಂದರೆ ಕನಿಕರ, ಮರುಕ ಅಥವಾ ಅತಿಯಾದ ಕಾಳಜಿ. ಮಕ್ಕಳ ಭವಿಷ್ಯಕ್ಕಾಗಿ ಅತಿಯಾಗಿ ಕಾಳಜಿನ ಮಾಡೋದಿಕ್ಕೆ ಹೋಗಬೇಡ. ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ಪಕ್ಕಾಗುವುದು ಅಂದರೆ ಪಕ್ವವಾಗುವುದು ಭಾಗ್ಯ ಎಂತೆಂತೋ ಹೇಗೆಗೋ ಜಗದಲ್ಲಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ. ಕುರು ಪಾಂಡು ತನಯರ್ಗೆ, ಕುರು ಅಂದರೆ ಕೌರವರು ಪಾಂಡವರಿಗೆಲ್ಲ ರಾಜ್ಯ ಸುಖ ದಕ್ಕಿತ. ದಿಕ್ಕವರಿಗವರವರೇ, ದಿಕ್ಕು ಅವರಿಗೆ ಅವರವರೇ. ಈ ಕಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳಬೇಕು.

0: ಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಮಕ್ಕಳ ಮುಂದಿನ ಭವಿಷ್ಯನ ಕುರಿತು ವೃಥ ಕಳವಳನ ಪಡಬೇಡ. ಲೋಕದಲ್ಲಿ ಭಾಗ್ಯ ಹೇಗೆ ಹೇಗೋ ಲಭಿಸತ್ತೆ. ಕೌರವರಿಗೂ ಪಾಂಡವರಿಗೂ ರಾಜ್ಯ ಭಾರದ ಸುಖ ಲಭಿಸಲೇ ಇಲ್ಲ. ಅವರಿಗೆ ಅವರವರೇ ದಿಕ್ಕು ಅನ್ನೋದನ್ನು ಯಾವತ್ತೂ ಮರಿಬೇಡ ಅಂತ ಎಚ್ಚರಿಸ್ತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮಗೆಲ್ಲ ಮಕ್ಕಳು ಅಂದರೆ ನಮ್ಮ ಜೀವನದ ಮುಂದುವರಿಕೆ. ಅವರು ನಮ್ಮ ಅಪೂರ್ಣವಾಗಿರೋ ಕನಸುಗಳನ್ನು ಪೂರ್ತಿ ಮಾಡಬಹುದು ಅನ್ನೋ ನಂಬಿಕೆ ಎಲ್ಲ ಪೋಷಕರದ್ದು. ಅವರ ಭವಿಷ್ಯದ ಭದ್ರತೆಗೆ ಏನೆಲ್ಲ ತ್ಯಾಗ, ಯೋಜನೆ, ಕನಸುಗಳು ಏನೆಲ್ಲ ಮಾಡ್ತೀವಲ್ವ, ಅವೆಲ್ಲ ನಮ್ಮ ಪ್ರಯತ್ನ ಮಾತ್ರ. ಅವರಿಗೆ ನಿಜವಾಗಿಯೂ ಭವಿಷ್ಯದಲ್ಲಿ ಏನು ದಕ್ಕಬೇಕೋ ಅದು ದೊರಕೇ ದೊರಕತ್ತೆ. ಅವರ ಭಾಗ್ಯನ ಅವರೇ ಕಂಡುಕೊಳ್ತಾರೆ. ನಾವು ಒಂದಷ್ಟು ಸಹಾಯ ಮಾಡ್ಬೋದಷ್ಟೆ. ಒಂದು ಮಗು ಹುಟ್ಟತ್ತೆ. ಜ್ಯೋತಿಷಿಗಳು ಹೇಳ್ತಾರೆ ಈ ಮಗುವಿನ ಜಾತಕ ತುಂಬ ಅಪರೂಪವಾಗಿರುವಂಥದ್ದು. ಇವನು ಚಕ್ರವರ್ತಿ ಕೂಡ ಆಗಬಹುದು ಅಥವಾ ಸನ್ಯಾಸಿ ಕೂಡ. ತಂದೆನೋ ರಾಜ, ಮಗ ಸನ್ಯಾಸಿ ಮಾತ್ರ ಆಗಬಾರ್ದು, ತನ್ನ ಹಾಗೆ ರಾಜ ಆಗಬೇಕು ಅಂತ ಯೋಚಿಸ್ತಾನೆ. ಮಗನನ್ನ ದುಃಖದ, ವೃದ್ಧಾಪ್ಯದ, ಅನಾರೋಗ್ಯದ ಯಾವುದೇ ಕಷ್ಟ ಕೋಟಲೆಯ ಎಳೆ ಸಹ ಕಾಣದೇ ಇರೋ ಹಾಗೆ 29 ವರ್ಷ ಬೆಳೆಸ್ತಾನೆ. ಒಂದು ಸುಂದರವಾದ ಹೆಣ್ಣಿನ ಜೊತೆ ಮದುವೆ ಮಾಡಿಸಿ ಬಂಧನಕ್ಕೆ ಕಟ್ಟಿ ಹಾಕೋದಕ್ಕೆ ನೋಡ್ತಾನೆ. ಆದರೆ ಒಂದು ದಿವಸ ಬದುಕಿನ ಮತ್ತೊಂದು ಮುಖನ ಕಂಡ ಆ ಯುವಕ ತನ್ನ ಎಲ್ಲ ಬಂಧನಗಳನ್ನು ಕಿತ್ತೊಗೆದು ಸನ್ಯಾಸಿಯಾಗಿ ಬುದ್ಧನಾಗಿ ಸನ್ಯಾಸ ಧರ್ಮದ ಚಕ್ರವರ್ತಿ ಆಗ್ತಾನೆ. ತಂದೆಯೇನೋ ಬಯಸ್ತಾನೆ ರಾಜಪದವಿ ಅಂತ, ಆದರೆ ಮಗ ಪಡೆದದ್ದು ಸನ್ಯಾಸ ಪದವಿನ. ಇದು ಬುದ್ಧನ ಕಥೆ. ಆದರೆ ಇನ್ನೊಂದು ಹೇಳ್ತೀನಿ ನೋಡಿ. ಇಲ್ಲಿ ಸಹ ತಂದೆ ತಾಯಿ ಅನನ್ಯವಾದ ಕನಸು ಕಟ್ಟಿ ತಮ್ಮ ಮಗ ಬಹಳ ಶ್ರೇಷ್ಠ ರಾಜನಾಗಲಿ ಅಂತ ಅತ್ಯುತ್ತಮವಾದ ಶಿಕ್ಷಣ ಕೊಡಿಸಿ, ದೇಶ ವಿದೇಶಗಳಲ್ಲಿ ತರಬೇತಿ ಕೊಡಿಸಿ, ಆಮೇಲೆ ಅವನು ರಾಜಸಿಂಹಾಸನನ ಏರ್ಲಿ ಅಂತ ತುಂಬ ಹೆಣಗ್ತಾರೆ. ಆದರೆ ಒಂದು ಕ್ಷಣದಲ್ಲಿ ಮನದ ಸ್ಥಿಮಿತತೆಯನ್ನು ಕಳ್ಕೊಂಡು ತಂದೆ, ತಾಯಿ, ಸೋದರ ಮಾವ ಹೀಗೆ 9 ಜನರನ್ನ ಗುಂಡಲ್ಲಿ ಹೊಡೆದು ಕೊಂದು ತಾನೂ ತಲೆಗೆ ಗುಂಡು ಹೊಡ್ಕೊಂಡು ಸತ್ತದ್ದು ನೇಪಾಳದ ರಾಜಮನೆತನದಲ್ಲಿ ಒಂದಷ್ಟು ದಶಕಗಳ ಅಂದರೆ ಒಂದು 20-30 ವರ್ಷದ ಹಿಂದೆ ನಡೆದ ಮರೆಯಬಾರದ ಘಟನೆ. ನೋಡಿ, ತಂದೆ ತಾಯಿ ಅಪೇಕ್ಷೆ ಪಟ್ಟದ್ದೇನು, ಆದರೆ ಆಗಿದ್ದೇನು ಅಂತ. ಹಾಗಾಗಿ DVJ ಅವರು ಈ ಕಗ್ಗದಲ್ಲಿ ಆ ಮಾತನ್ನು ಹೇಳ್ತಿದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಅತಿಶಯವಾದ ತಳಮಳ ಬೇಡ. ಜಗತ್ತಲ್ಲಿ ಅವರ ಭಾಗ್ಯ ಹೇಗೆ ತೆರೆದುಕೊಳ್ಳುತ್ತೆ ಅಂತ ಹೇಳೋದು ಅಸಾಧ್ಯ. ಕುರುವಂಶ ಲಲ್ಲಾಮರಾದ ಕೌರವ ಪಾಂಡವರಿಗೆ ಯಾವುದ್ರಲ್ಲಿ ಕಡಿಮೆ ಇತ್ತು? ಅತ್ಯಂತ ಸಮೃದ್ಧಿಯಿಂದ ಸಂತೋಷವಾಗಿ ಬದುಕುವ ಎಲ್ಲ ಅವಕಾಶಗಳನ್ನು ಪಡೆದಿದ್ದ ಆ ದಾಯಾದಿಗಳು ಮತ್ಸರದಿಂದ ಹೊಡೆದಾಡಿ ಮನುಕುಲವನ್ನೇ ಹಿಂಸೆಯ ಕುಂಡವನ್ನಾಗಿಸ್ಬಿಡ್ತಾರೆ. ತಾವಾದರೂ ಸುಖಪಟ್ರ? ಯುದ್ಧ ಭೂಮಿಯಲ್ಲಿ ಅನಾಥರಾಗಿ ಕೌರವರು ಸತ್ರೆ ಪಶ್ಚಾತ್ತಾಪದಲ್ಲಿ ಪಾಂಡವರು ನರಳುತ್ತಾರೆ. ಹಾಗಾಗಿ ಮಕ್ಕಳಿಗೆ ಅವಕಾಶನ ಕಲ್ಪಿಸೋಣ. ಅತಿಯಾದ ಕಾಳಜಿ ತಳಮಳ ಮಾತ್ರ ಬೇಡ. ಅವರವರ ದಿಕ್ಕಿಗೆ ಭಾಗ್ಯಕ್ಕೆ ಅವರೇ ಬಾಧ್ಯರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ

0: ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ, ಬಾರ್ಬರಿಕನ್ ಕತೆ ಹೋದ್ಸಲ ಹೇಳಿದ್ಯಲ್ಲ, ಬಹಳ ಚೆನ್ನಾಗಿತ್ತು.
4: ಹೌದು, ಅವನದ್ದೇ ಬೇರೆ ಕತೆ ಇದ್ರೆ ಹೇಳಿ.
5: ಹೌದಾ, ಬಾರ್ಬರಿಕನ ಕತೆ ಬೇಕಾ ನಿಮಗೆ? ಹ್ಞೂ, ಹೇಳ್ತೀನಿ. ಆದರೆ ನಿಮಗೆ ಅದರಿಂದ ಬೇಜಾರಾಗತ್ತೆ, ಅದಕ್ಕೆ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವೇ ಹೇಳಿ, ಅದನ್ನು ಹೇಳೋ ಬೇಡವೋ?
6: ಅಷ್ಟು ಬೇಜಾರಾಗುತ್ತಾ?
7: ಹೇಳು ಪೊನ್ನಜ್ಜಿ, ಮಂಚನ ಗಟ್ಟಿ ಮಾಡ್ಕೊಂತೀವಿ.
5: ಓ ಹೋ ಹೋ ಹೋ, ಅಜ್ಜಪ್ಪ, ಮನ್ಸು ಗಟ್ಟಿ ಮಾಡ್ಕೊತಾನಂತೆ. ಇರಲಿ, ಈ ಕಥೆನೇ ಹೇಳ್ತೀನಿ ಕೇಳಿ. ಬಾರ್ಬರಿಕ ಘಟೋತ್ಕಚನ ಮಗ, ಅಂದರೆ ಭೀಮಸೇನನ ಮೊಮ್ಮಗ. ಬಾರ್ಬರಿಕನ ತಾಯಿ ಮೌರ್ವಿ. ಅವಳು ತನ್ನ ಮಗನಿಗೆ ಚಿಕ್ಕಂದಿನಿಂದಲೇ ಶಸ್ತ್ರವಿದ್ಯೆಯನ್ನು ಕಲಿಸಿದ್ಲು. ಸಕಲ ಯುದ್ಧ ಕೌಶಲ್ಯಗಳ ಜೊತೆಗೆ ರಾಕ್ಷಸರ ಮಾಯಾವಿ ವಿದ್ಯೆಯನ್ನು ಕೂಡ ಅವಳು ಅವನಿಗೆ ಕಲಿಸಿಕೊಟ್ಟಿದ್ಲು. ಹಾಗಾಗಿ ಆತ ಶೌರ್ಯ ಸಾಹಸಗಳಲ್ಲಿ ಅಜೇಯನಾಗಿದ್ದ. ಒಂದ್ಸಲ ಆತ ತನ್ನ ಯುದ್ಧ ಪರಿಣಿತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಈಶ್ವರನನ್ನು ಕುರಿತು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಮತ್ತೆ ವರವಾಗಿ 3 ಗುರಿ ತಪ್ಪದ ಅಪೂರ್ವವಾದ ಬಾಣಗಳನ್ನು ಅವನಿಗೆ ಕೊಡ್ತಾನೆ. ಹಾಗಾಗಿ ಅವನನ್ನು 3 ಬಾಣಧಾರಿ ಅಂತ ಕರೀತಾರೆ ಮಕ್ಕಳೇ. ಅದು 3 ಲೋಕವನ್ನು ಸುಡುವಂಥದ್ದಾಗಿತ್ತು. ಈ ಕಡೆ ಕುರುಕ್ಷೇತ್ರ ಯುದ್ಧ ಕೌರವ ಮತ್ತು ಪಾಂಡವರ ಮಧ್ಯೆ ಆರಂಭ ಆಗಿತ್ತು. ಆಗ ಬಾರ್ಬರಿಕ ತಾನು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಬಯಸ್ತಾನೆ. ಮತ್ತು ತಾಯಿ ಮೌರ್ವಿ ಹತ್ರ ಬಂದು, ಮಾತೆ, ನಾನು ಯುದ್ಧದಲ್ಲಿ ಯಾವ ಪಕ್ಷವನ್ನು ಬೆಂಬಲಿಸಲಿ ಅಂತ ಕೇಳ್ತಾನೆ. ಆಗ ಮೌರ್ವಿ ಯೋಚನೆ ಮಾಡ್ತಾಳೆ, ಪಾಂಡವರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ, ಕೌರವರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ. ಪಾಂಡವರ ಪಕ್ಷವನ್ನು ಬೆಂಬಲಿಸಲಿಕ್ಕೆ ನಾನು ಸೂಚ್ಯವಾಗಿ ಇವನಿಗೆ ಹೇಳಬೇಕು ಅಂದ್ಕೊಂಡು ಮಗ ಬಾರ್ಬರಿಕನಿಗೆ, ಪುತ್ರನೇ, ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಬಲಹೀನವಾದ ಪಕ್ಷವನ್ನು ಬೆಂಬಲಿಸು ಅಂತ ಆಶೀರ್ವಾದ ಮಾಡ್ತಾಳೆ. ನಿಜವಾಗ್ಲೂ ಅವಳ ಮಾತಿನ ಅರ್ಥ ಮಗ ಪಾಂಡವರ ಪಕ್ಷವನ್ನು ಬೆಂಬಲಿಸಬೇಕು ಅಂತಾಗಿತ್ತು. ಆದರೆ ಅವಳು ನೇರವಾಗಿ ಆ ಮಾತನ್ನು ಹೇಳದೆ ಬಲಹೀನವಾದ ಪಕ್ಷವನ್ನು ಬೆಂಬಲಿಸು ಅಂತ ಹೇಳಿದ್ಲು. ಬಾರ್ಬರಿಕ ತಾಯಿಯ ಆಶೀರ್ವಾದವನ್ನು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳೋಕ್ಕೆ ಅಂತ ಹೊರಡ್ತಾನೆ. ಈ ವಿಷಯ ಕೃಷ್ಣನಿಗೆ ತಿಳಿದು ಬರುತ್ತೆ. ಬಾರ್ಬರಿಕನ ಅಂತರ್ಯದಲ್ಲಿ ಏನಿದೆ, ಆತ ಯಾವ ಪಕ್ಷವನ್ನು ವಹಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಬಯಸ್ತಾನೆ ಅದನ್ನು ತಿಳ್ಕೋಬೇಕು ಅಂತ ಆತ ಒಬ್ಬ ಬಡ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಅವನಿಗೆ ಎದುರಾಗ್ತಾನೆ. ಆಮೇಲೆ ಅವನನ್ನು ಉದ್ದೇಶಿಸಿ, ಯಾರು ನೀನು? ಧೀರ ಯೋಧನ ಹಾಗೆ ಕಾಣ್ತಾ ಇದ್ದೀಯಾ, ಎತ್ತ ಕಡೆ ನಿನ್ನ ಪಯಣ ಅಂತ ಕೇಳ್ದ. ಆಗ ಬಾರ್ಬರಿಕ, ನಾನು ಘಟೋತ್ಕಚನ ಮಗ, ಮೌರ್ವಿ ನನ್ನ ತಾಯಿ. ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಎಂದ. ಆಗ ಕೃಷ್ಣ, ಕುರುಕ್ಷೇತ್ರ ಯುದ್ಧ ಅಂತಿಂಥದ್ದಲ್ಲ, ಅದೊಂದು ಮಹಾಸಮರ, ಅದನ್ನು ಎದುರಿಸೋಕ್ಕೆ ನಿನ್ನ ಹತ್ರ ಯಾವ ಯಾವ ಆಯುಧಗಳಿದೆ ಅಂತ ಕೇಳಿದಾಗ ಬಾರ್ಬರಿಕ, ಇದೋ ನೋಡು, ಈ 3 ಬಾಣಗಳಿಂದ ಹೋರಾಡ್ತೀನಿ ಅಂತ ಬಹಳ ಸ್ಥೈರ್ಯದಿಂದ ಹೇಳ್ತಾನೆ. ಆಗ ಬ್ರಾಹ್ಮಣ ವೇಷಧಾರಿ ಕೃಷ್ಣ ನಕ್ಬಿಟ್ಟು, ಏನು ಯುದ್ಧವನ್ನು ಮಕ್ಕಳಾಟ ಅಂತ ತಿಳ್ಕೊಂಡಿದ್ಯಾ? ಬರೀ 3 ಬಾಣಗಳಿಂದ ಈ ಮಹಾಸಂಗ್ರಾಮವನ್ನು ಎದುರಿಸ್ತೀಯಾ ಅಂತ ಹೇಳಿದಾಗ ಬಾರ್ಬರಿಕ, ಇದು ಅಂತಿಂಥ ಬಾಣಗಳಲ್ಲ, ನಾನು ಕಠಿಣ ತಪಸ್ಸನ್ನು ಮಾಡಿ ಸಾಕ್ಷಾ ಶಿವನಿಂದ ವರರೂಪಿಯಾಗಿ ಪಡೆದ ಬಾಣಗಳು. ನನ್ನ ಮೊದಲ ಬಾಣ ಪ್ರತ್ಯರ್ಥಿ, ಅಂದರೆ ತನ್ನ ವಿರೋಧಿಯನ್ನು ಗುರುತಿಸುತ್ತೆ. ಎರಡನೇ ಬಾಣ

0: ತಾನು ರಕ್ಷಣೆ ಮಾಡಬೇಕಾದವರನ್ನ ಗುರುತಿಸುತ್ತೆ. ಮೂರನೇ ಬಾಣ ತಾನು ಗುರುತು ಮಾಡಿಕೊಂಡಂತಹ ವಿರೋಧಿಗಳನ್ನು ನಾಶ ಮಾಡುತ್ತೆ ಅಂತಂದ. ಆಗ ಕೃಷ್ಣ ತುಂಬ ಆಶ್ಚರ್ಯಚಕಿತನಾಗ್ತಾನೆ. ಹೌದೇ, ಅಂಥ ಅಮೋಘ ಬಾಣಗಳೇ ಅವು. ಹಾಗಾದರೆ ಆ ಮರದ ಎಲ್ಲ ಎಲೆಗಳನ್ನು ಗುರಿ ಮಾಡಿಕೊಂಡು ಈ ಬಾಣಗಳ ಪ್ರಯೋಗ ಮಾಡು, ಅದನ್ನು ನೋಡೋಕ್ಕೆ ನಾನು ಬಹಳ ಕಾತುರನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಬಾರ್ಬರಿಕನಿಗೆ ತಿಳಿಯದ ಹಾಗೆ ಒಂದು ಎಲೆಯನ್ನು ಕಿತ್ತು ತನ್ನ ಪಾದದ ಅಡಿ ಬಚ್ಚಿಟ್ಕೊಳ್ತಾನೆ. ಬಾರ್ಬರಿಕ ಉತ್ಸಾಹದಿಂದ ಹಾಗೆ ಆಗಲಿ ಅಂತ ತನ್ನ ಮೊದಲನೆಯ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅದು ಎಲ್ಲ ಎಲೆಗಳನ್ನು ಗುರುತಿಸುತ್ತೆ. ಅಲ್ಲಿ ರಕ್ಷಣೆ ಮಾಡಬೇಕಾದವರು ಯಾರೂ ಇಲ್ಲದೇ ಇರೋದ್ರಿಂದ ಎರಡನೇ ಬಾಣಕ್ಕೆ ಯಾವ ಕೆಲಸನೂ ಇರಲಿಲ್ಲ. ಮೂರನೇ ಬಾಣ ಪ್ರಯೋಗ ಮಾಡಿದಾಗ ಮರದ ಎಲ್ಲ ಎಲೆಗಳು ಬಾಣಕ್ಕೆ ತುತ್ತಾಗಿ ಛೇದಗೊಂಡು ಹರಿದು ಛಿದ್ರ ಛಿದ್ರವಾಗಿ ಹೋಗುತ್ತೆ. ಆಮೇಲೆ ಆ ಬಾಣ ಕೃಷ್ಣನ ಪಾದದ ಸುತ್ತಲೂ ರೊಯಿ ಅಂತ ವೇಗವಾಗಿ ತಿರುಗೋಕೆ ಶುರು ಮಾಡ್ತು. ಆಗ ಬಾರ್ಬರಿಕ, ಬ್ರಾಹ್ಮಣರೇ, ನಿಮ್ಮ ಪಾದದ ಕೆಳಗೆ ಒಂದು ಎಲೆ ಇರಬೇಕು, ಬೇಗ ಪಾದವನ್ನು ಸರಿಸಿ, ಇಲ್ಲದೇ ಇದ್ದರೆ ಅದು ನಿಮ್ಮ ಪಾದವನ್ನು ಗಾಯಗೊಳಿಸಿ ಎಲೆಯನ್ನು ಛೇದ ಮಾಡುತ್ತೆ ಅಂತ ಹೇಳಿದಾಗ ಕೃಷ್ಣ ತನ್ನ ಪಾದವನ್ನು ಸರಿಸ್ತಾನೆ. ಬಾಣ ಎಲೆಯನ್ನು ಛೇದಿಸಿ ತುಂಡರಿಸಿ ಬಿಡುತ್ತೆ. ಕೃಷ್ಣ ಬಾಣಗಳ ಶಕ್ತಿಯನ್ನು ಕಂಡು ಬೆರಗಾಗ್ಬಿಡ್ತಾನೆ. ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ, ಈತ ಸಾಮಾನ್ಯನಲ್ಲ, ಮುಂದೆ ಈತನಿಂದ ಪಾಂಡವರಿಗೆ ತೊಂದರೆ ಆಗಬಾರ್ದು. ಈತ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಪಕ್ಷವನ್ನು ವಹಿಸ್ತಾನೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡು, ಎಲೆ ಧೀರನೆ, ನೀನು ಯುದ್ಧದಲ್ಲಿ ಯಾರ ಪಕ್ಷವನ್ನು ಬೆಂಬಲಿಸುವೆ ಅಂತ ಶ್ರೀಕೃಷ್ಣ ಕೇಳ್ತಾನೆ. ಆಗ ಬಾರ್ಬರಿಕ, ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ, ಕೌರವರದ್ದು 11 ಅಕ್ಷೋಹಿಣಿ ಸೈನ್ಯ, ಹಾಗಾಗಿ ಬಲಹೀನವಾದ ಪಕ್ಷ ಪಾಂಡವರದ್ದು. ನಾನು ಬಲಹೀನವಾದ ಪಕ್ಷದಲ್ಲಿ ಯುದ್ಧ ಮಾಡ್ತೀನಿ ಅಂತ ನನ್ನ ಮಾತಿಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಪಾಂಡವರ ಪಕ್ಷವನ್ನು ಸೇರ್ತೀನಿ ಅಂತ ಕೃಷ್ಣನಿಗೆ ಹೇಳ್ದ. ಆದರೆ ಕೃಷ್ಣನಿಗೆ ಗೊತ್ತಿತ್ತು, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಇವತ್ತಲ್ಲ ನಾಳೆ ಮೇಲುಗೈ ಸಾಧಿಸಿಯೇ ಸಾಧಿಸ್ತಾರೆ ಅಂತ. ಆಗ ಬಲಹೀನವಾದ ಪಕ್ಷ ಕೌರವರದ್ದು ಆಗುತ್ತೆ. ಹಾಗಾಗಿ ಆಮೇಲೆ ಬಾರ್ಬರಿಕ ತನ್ನ ಪಕ್ಷವನ್ನು ಬದಲಾಯಿಸಿದ್ರೆ ಅನ್ನೋ ಸಂಶಯ ಕೃಷ್ಣನಿಗೆ ಬರುತ್ತೆ. ಅವನು, ಎಲೆ ಯೋಧನೆ, ಪಾಂಡವರು ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಕೌರವರು ಅಧರ್ಮಿಗಳು, ಇನ್ನು ಕೆಲವೇ ದಿನಗಳಲ್ಲಿ ಪಾಂಡವರು ಮೇಲುಗೈಯನ್ನು ಸಾಧಿಸ್ತಾರೆ, ಆಗ ನೀನು ನಿನ್ನ ಪಕ್ಷವನ್ನು ಬದಲಿಸಬೇಡ, ಧರ್ಮಕ್ಕಾಗಿ ಹೋರಾಡು ಅಂತ ಹೇಳಿದಾಗ, ಅದು ಆಗದ ಮಾತು ಬ್ರಾಹ್ಮಣರೇ, ನನ್ನ ಮಾತಿಗೆ ನಾನು ಮಾತನ್ನು ನೀಡಿದ್ದೇನೆ, ಅದನ್ನು ಮೀರಲಾಗದು ಅಂತ ಹೇಳಿದಾಗ ಶ್ರೀಕೃಷ್ಣ ಚಿಂತಿತನಾಗ್ತಾನೆ. ಕೂಡಲೇ ಕೃಷ್ಣ ತಂತ್ರವೊಂದನ್ನು ರೂಪಿಸ್ತಾನೆ. ಮೆಚ್ಚಿದ ವೀರ ಯೋಧನೆ, ನನ್ನದೊಂದು ಅಭಿಷ್ಟೆಯನ್ನು ನೆರವೇರಿಸುವೆಯಾ ಅಂತ ಕೇಳಿದಾಗ, ಆಗಲಿ ಬ್ರಾಹ್ಮಣ ಮಹೋದಯರೇ, ಖಂಡಿತವಾಗಿ ನಿಮ್ಮ ಇಚ್ಛೆಯನ್ನು ಪೂರೈಸುತ್ತೇನೆ ಅಂತ ನಿರ್ವಿಕಾರವಾಗಿ ಹೇಳ್ತಾನೆ. ಆಗ ವೀರ ಯೋಧನೆ, ನೀನು ನಿನ್ನ ತಲೆಯನ್ನು ಕತ್ತರಿಸಿ ನನಗೆ ಕೊಡು ಅಂತ ಹೇಳ್ದ. ಬಾರ್ಬರಿಕ ಸ್ವಲ್ಪನೂ ವಿಚಲಿತನಾಗಲಿಲ್ಲ. ಆಗಲಿ, ಆದರೆ ಮೊದಲು ತಾವಾರೆಂದು ತಿಳಿಯಲು ಬಯಸುತ್ತೇನೆ, ತಮ್ಮ ನಿಜ ಸ್ವರೂಪದ ದರ್ಶನವನ್ನು ಕೊಡಿ ಅಂತ ಕೇಳಿದಾಗ ಕೃಷ್ಣ ತನ್ನ ನಿಜ ರೂಪವನ್ನು ತೋರ್ತಾನೆ. ಬಾರ್ಬರಿಕ ಶ್ರೀಕೃಷ್ಣನಿಗೆ ವಂದಿಸ್ತಾ, ಧನ್ಯನಾದೆ ಕೃಷ್ಣ, ನನ್ನ ಸಾವು ನಿಮ್ಮಿಂದಲೇ ಅನ್ನೋದನ್ನು ಮಹಾದೇವ ನನಗೆ ಮೊದಲೇ ಸೂಚನೆ ನೀಡಿದ್ದ, ಅದಕ್ಕೆ ನಾನು ಸಿದ್ಧನಾಗಿದ್ದೆ, ಆದರೆ ನನ್ನ ಅಭಿಲಾಷೆ ಒಂದನ್ನು ತಾವು ಪೂರೈಸಬೇಕು ಅಂತ ಹೇಳಿದಾಗ ಕೃಷ್ಣ, ಹೇಳು ಪುತ್ರ, ನಿನ್ನ ಯಾವುದೇ ಅಭಿಷ್ಟೆಯಾದರೂ ನಾನು ಅದನ್ನು ಪೂರೈಸ್ತೇನೆ ಅಂತ ತನ್ನ ಸಮ್ಮತಿಯನ್ನು ಸೂಚಿಸ್ತಾನೆ. ಬಾರ್ಬರಿಕ, ನಾನು ಕುರುಕ್ಷೇತ್ರ ಯುದ್ಧದಂತಹ ಮಹಾಸಂಗ್ರಾಮವನ್ನು ನೋಡಬಯಸುತ್ತೇನೆ, ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂದಾಗ ಕೃಷ್ಣ ತಥಾಸ್ತು ಅಂತ ಹೇಳ್ತಾನೆ.
1: ಶ್ರೀಕೃಷ್ಣನ ಈ ತಂತ್ರ ನಂಗೆ ಇಷ್ಟ ಆಗಲಿಲ್ಲ,
2: ಏನಾದರೂ ಬೇರೆ ತಂತ್ರ ಹೂಡಬೇಕಿತ್ತಪ್ಪ.
0: ಮಕ್ಕಳೇ, ಇವೆಲ್ಲ ಘಟನೆಗಳು ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ.

0: ಬ್ರಹ್ಮದೇವ ಆತನ ಸೊಕ್ಕಿನ ಮಾತನ್ನು ಕೇಳಿ ಬಹಳ ಕುಪಿತನಾಗ್ತಾನೆ. ನೀನು ಈ ಕಾರ್ಯಕ್ಕೆ ಭೂಮಿಯಲ್ಲಿ ಖಂಡಿತ ಜನಿಸುವೆ, ಆದರೆ ಯುದ್ಧಕ್ಕಿಂತ ಮುಂಚೆಯೇ ಶ್ರೀಕೃಷ್ಣನಿಂದ ಹತನಾಗ್ತೀಯಾ ಅಂತ ಶಪಿಸ್ತಾನೆ. ಈ ಶಾಪದಿಂದ ಬೆದರಿದ ಸುವರ್ಚ ಪರಿಹಾರಕ್ಕಾಗಿ ಬ್ರಹ್ಮನಲ್ಲಿ ದುಂಬಾಲು ಬೀಳ್ತಾನೆ. ಆಗ ಬ್ರಹ್ಮ, ನಿನಗೆ ಮರಣವಂತೂ ಕೃಷ್ಣನಿಂದಲೇ ಅನ್ನೋದು ಶತಸಿದ್ಧ, ಆದರೆ ನಿನ್ನ ಶಿರಸ್ಸು ಭೂಮಿಯಲ್ಲಿ ಪೂಜಿಸಲ್ಪಡುತ್ತದೆ ಅನ್ನೋ ಒಂದು ವರವನ್ನು ಕೊಡ್ತಾನೆ. ಆ ಸುವರ್ಚನನೇ ನೀನು, ನಿನ್ನ ಅಹಂಕಾರ ಹೀಗೆ ಭಂಗಗೊಳ್ಳಲಿದೆ ಅಂತ ಅವನ ಜನ್ಮ ರಹಸ್ಯವನ್ನು ಕೃಷ್ಣ ಬಿಚ್ಚಿಡ್ತಾನೆ.
1: ಓ, ಅದಕ್ಕೆ ಕೃಷ್ಣ ಅವನ ತಲೆನ ಕೇಳೋದಾ?
0: ಹ್ಞೂ, ಕೃಷ್ಣ ಅದಕ್ಕೆ ಹಾಗೆ ಮಾಡ್ದ. ತನ್ನ ಜನ್ಮ ರಹಸ್ಯ ತಿಳಿದ ಮೇಲೆ ಬಾರ್ಬರಿಕಾ ತನ್ನ ಶಿರವನ್ನು ಛೇದಿಸಿ ಕೃಷ್ಣನ ಕೈಗೆ ಕೊಡ್ತಾನೆ. ಕೃಷ್ಣ ಆ ಶಿರವನ್ನು ಕುರುಕ್ಷೇತ್ರದ ಬಳಿಯ ಒಂದು ಎತ್ತರದ ಪರ್ವತದ ಮೇಲೆ ಇರಿಸ್ತಾನೆ. ಹೀಗೆ ಬಾರ್ಬರಿಕನ ತಲೆ ಕುರುಕ್ಷೇತ್ರದ 18 ದಿನದ ಮಹಾಸಂಗ್ರಾಮದ ಎಲ್ಲ ಘಟನೆಗಳಿಗೂ ಸಾಕ್ಷಿಯಾಗುತ್ತೆ. ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಬಾರ್ಬರಿಕನ ತಲೆಯ ಹತ್ರ ಬಂದು ಕುರುಕ್ಷೇತ್ರದ ಯುದ್ಧದ ಕುರಿತು ಕೇಳೋಕ್ಕೆ ಕುತೂಹಲವನ್ನು ತೋರ್ತಾನೆ. ಆಗ ಬಾರ್ಬರಿಕನ ತಲೆ ಹತ್ರ ಸಮಸ್ತ ಕುರುಕ್ಷೇತ್ರ ಯುದ್ಧವನ್ನು ಸಾಕ್ಷಿ ಭಾವದಿಂದ ನೋಡಿರುವೆ ಬಾರ್ಬರಿಕ, ಈ ಯುದ್ಧದಲ್ಲಿ ಯಾರು ಹೆಚ್ಚು ಪ್ರಭಾವ ಬೀರಿದ್ರು ಅಂತ ಕೇಳಿದಾಗ ಬಾರ್ಬರಿಕನ ತಲೆ, ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಇಬ್ಬರು ವ್ಯಕ್ತಿಗಳು ಮೆರೆಯುವುದನ್ನು ನೋಡಿದೆ, ಅದು ಒಂದು ಚೆಂಡಿ ಮತ್ತೊಂದು ಚಕ್ರ, ಅದರ ಹೊರತಾಗಿ ನನಗೇನೂ ಕಾಣಿಸಲಿಲ್ಲ ಅಂತ ಹೇಳ್ತು. ಯುಧಿಷ್ಠಿರನಿಗೆ ಎಲ್ಲನೂ ತಿಳಿದೋಯ್ತು. ಚಂಡಿ ಅಂದರೆ ದ್ರೌಪದಿ, ಚಕ್ರ ಅಂದರೆ ಶ್ರೀಕೃಷ್ಣನ ದ್ಯೋತಕ ಅಂತ ಅವನು ಅರ್ಥೈಸಿಕೊಳ್ತಾನೆ. ನಂತರ ಶ್ರೀಕೃಷ್ಣ ಬಾರ್ಬರಿಕನ ಶಿರಸ್ಸನ್ನು ರೂಪವತಿ ನದಿಯಲ್ಲಿ ತೇಲಿಬಿಡ್ತಾನೆ. ಅದು ತೇಲಿ ತೇಲಿ ಹೋಗ್ತಾ ರಾಜಸ್ಥಾನದ ರಾಜ ರೂಪಸಿಂಗ್ನಿಗೆ ಸಿಗುತ್ತೆ. ಆತ ಕಟು ಎಂಬಲ್ಲಿ ಕಾಟುಶಾನ್ ಬಾಬಾ ಅನ್ನೋ ಹೆಸರಿನಲ್ಲಿ ಆ ಶಿರಕ್ಕೆ ದೇವಾಲಯವನ್ನು ಕಟ್ಟಿಸ್ತಾನೆ. ಅಷ್ಟೇ ಅಲ್ಲದೆ ಹಿಮಾಲಯದಲ್ಲಿ ಕಾಮ್ರಾನ್ ಹೆಸರಿನಿಂದಲೂ, ನೇಪಾಳದಲ್ಲಿ ಯಮರಾಂಗ್ ಹೆಸರಿನಿಂದಲೂ, ಗುಜರಾತಿನಲ್ಲಿ ಬಲಿಯಾನ್ ಎಂಬ ಹೆಸರಿನಲ್ಲಿಯೂ ಕೂಡ ಬಾರ್ಬರಿಕನ ಶಿರಸ್ಸು ಪೂಜಿಸಲ್ಪಡುತ್ತೆ. ಇವಿಷ್ಟು ಬಾರ್ಬರಿಕನ ಕಥೆ ಆಯಿತು. ಈಗ ಕೃಷ್ಣನ ಬಗ್ಗೆ ನೋಡೋಣ. ಶ್ರೀಕೃಷ್ಣನ ಕಾಲಿನ ಸುತ್ತ ತಿರುಗಿದ ಬಾರ್ಬರಿಕನ ಬಾಣ ಕೃಷ್ಣನ ಪಾದದ ಆ ಭಾಗವನ್ನು ಗುರುತಿಟ್ಕೊಂಡಿತ್ತು. ಮುಂದೆ ಶ್ರೀಕೃಷ್ಣನ ಅವಸಾನ ಸಾರಾ ಎಂಬ ಬೇಡಬಿಟ್ಟ ಬಾಣದಿಂದ ಆಗುತ್ತೆ. ಆ ಬಾಣ ಅದೇ ಭಾಗಕ್ಕೆ ಚುಚ್ಚಿ ಕೃಷ್ಣನನ್ನು ಸಾವಿಗೀಡು ಮಾಡಿತ್ತೋ ಎನ್ನುವಂತಹ ಒಂದು ಪ್ರತೀತಿ ಇದೆ. ಅಲ್ಲಿಗೆ ಕೃಷ್ಣನು ಕೂಡ ತನ್ನ ಕರ್ಮಕ್ಕೆ ತಕ್ಕ ಫಲವನ್ನು ಪಡೆದ ಅನ್ನೋದು ಸಿದ್ಧವಾಗುತ್ತೆ ಮಕ್ಕಳೇ.
2: ನನಗೆ ಬೇಜಾರಾಗ್ತಾಯಿದೆ.
3: ಹೌದು, ನನಗೆ ಕತೆ ಕೇಳಿ ನೀನ್ ಹೇಳ್ದಾಗೆ ಬೇಜಾರಾಯ್ತು.
1: ಆದ್ರೆ ಕೃಷ್ಣ ಯಾಕೆ ಹಾಗೆ ಮಾಡ್ದ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು.
0: ಕರ್ಮ ಸಿದ್ಧಾಂತ ಅನ್ನೋದು ಬಹಳ ನಿಷ್ಠೂರವಾದದ್ದು ಮಕ್ಕಳೇ. ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರ ಅವಸಾನ ಆಗುತ್ತೆ. ಅದಕ್ಕೆ ಭಗವಂತ ರೂಪಿಯಾದ ಶ್ರೀಕೃಷ್ಣ ಕೂಡ ಹೊರತಲ್ಲ.
3: ಅರ್ಥ ಆಯ್ತು.
0: ನಮ್ಮ ಅಡ್ಗುಲಜ್ಜಿಗೆ ಅರ್ಥ ಆದ್ಮೇಲೆ ಎಲ್ಲರಿಗೂ ಅರ್ಥ ಆದಂಗೆ ಅಲ್ವೇನ್ರ?
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: అమ్మా నీరు నీరు.
1: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
2: ರೀ ನೋಡ್ರಿ, ನಾಲ್ಕ್ ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ. ಅಯ್ಯೋ ರಾಮ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
10: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
11: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
13: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
14: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
15: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
14: ಪರಿಶುದ್ಧವಾದ ಹಾಲು?
16: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
17: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ವಿಶೇಷ ಅಗತ್ಯಗಳಿರುವ ಮಕ್ಕಳ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವ ಸುಲಭ ಪ್ರವೇಶದ ಶೌಚಾಲಯವನ್ನು ನಗರದ ವಿನೋಬನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನಾರಾಯಣ ಹೆಲ್ತ್ನ CSR ಯೋಜನೆಯಡಿ ಈ ಶೌಚಾಲಯವನ್ನು ನಿರ್ಮಿಸಲಾಗಿದ್ದು, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇದರ ಬೆಂಬಲ ನೀಡಿದೆ. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಸಿಂಗ್ ಅವರು ಈ ಸೌಲಭ್ಯವನ್ನು ಉದ್ಘಾಟಿಸಿದರು. ವಿಶೇಷ ಮಕ್ಕಳ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಈ ಶೌಚಾಲಯವು ಅವರಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಸುಲಭ ಬಳಕೆಯ ಸೌಲಭ್ಯವನ್ನು ಒದಗಿಸಲಿದೆ. ಶಾಲೆಯಲ್ಲಿನ ವಿಶೇಷ ಅಗತ್ಯಗಳಿರುವ ವಿದ್ಯಾರ್ಥಿಗಳ ದೈನಂದಿನ ಚಟುವಟಿಕೆಗಳಿಗೆ ಇದು ನೆರವಾಗಲಿದ್ದು, ಅವರ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಉತ್ತಮ್ ಶರ್ಮಾ ಹೇಳಿದರು. ಮುಂದಿನ ವಿವರ. ಗಾಜನೂರು ಮೂಲ ಸ್ಥಾವರಕ್ಕೆ ಮೆಸ್ಕಾಂ ಇಲಾಖೆಯ ತುರ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿರುವ ಕಾರಣದಿಂದಾಗಿ ಇಂದು ಮತ್ತು ನಾಳೆ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಈ ಪರಿಸ್ಥಿತಿಯನ್ನು ಅರಿತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಶಿವಮೊಗ್ಗದ
4: ಕನನಿಸ ಮತ್ತು ಒಳಮಂಡಳಿಯ ನಿರ್ವಹಣೆ ಮತ್ತು ಪಾಲನೆ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ: ಯೋಗ ಒಂದು ದಿನಕ್ಕೆ ಸೀಮಿತವಾಗಬಾರದು, ದೈನಂದಿನ ಬದುಕಿನ ಅವಿಭಾಜ್ಯ ಕಾರ್ಯವಾಗಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆಯ ನಿವೃತ್ತ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಬಿಎಚ್ ನಿರಂಜನ್ ಮೂರ್ತಿ ಅಭಿಪ್ರಾಯಪಟ್ಟರು. ಅವರು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ಗುರುಪುರದ ಬಿಜಿಎಸ್ ಶಾಲಾ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿದ್ದರೆ ಸದೃಢವಾದ ಮತ್ತು ಭವ್ಯ ಭಾರತವನ್ನು ಕಟ್ಟಬಹುದಾಗಿದೆ ಎಂದು ಹೇಳಿದರು. ಪ್ರಸ್ತುತ ದಿನಮಾನಗಳಲ್ಲಿ ಶುದ್ಧವಾದ ಗಾಳಿಗೂ ಕೂಡ ಪರಿತಪಿಸುವಂತಾಗಿದೆ. ಶ್ವಾಸ ನಿಶ್ವಾಸದ ಮೇಲೆ ನಮ್ಮ ಬದುಕು ನಿಂತಿದೆ. ಸರಿಯಾದ ಮಾರ್ಗದರ್ಶನದಲ್ಲಿ ನಾವುಗಳು ಯೋಗಾಭ್ಯಾಸ ಮಾಡಿದ್ದೇ ಆದರೆ ಯಾವುದೇ ಮದ್ದಿಲ್ಲದೆ ರೋಗವನ್ನು ಹೋಗಲಾಡಿಸಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗದ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಂದರು. ಬಿಜಿಎಸ್ ಗುರುಕುಲ ಶಾಲಾ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಎಸ್ಎಚ್ ಮಾತನಾಡುತ್ತಾ, ಕೇವಲ ಭಾರತವಲ್ಲದೆ ಇಡೀ ವಿಶ್ವದಲ್ಲೇ ಯೋಗಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಯೋಗದಿಂದ ನಮ್ಮ ಆರೋಗ್ಯ ಕಾಪಾಡುವ ಜೊತೆಗೆ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಟ್ಟುಕೊಂಡಾಗ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿರೀಕ್ಷೆಯಂತೆ ನಿರ್ವಹಿಸಲು ಸದಾ ಲವಲವಿಕೆಯಿಂದಿರಲು ಸಾಧ್ಯವಾಗಲಿದೆ ಎಂದರು. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಗಾಭ್ಯಾಸವನ್ನು ನಿಯಮಿತವಾಗಿ ರೂಢಿಸಿಕೊಳ್ಳುವುದು ಉತ್ತಮ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಾದ ಮಾಲ್ತೇಶ್, ಶ್ರೀಮತಿ ಅಶ್ವಿನಿ ಹಾಗೂ ಶಿಕ್ಷಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸಂಧಾನದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಐಕ್ಯಾತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಡಿ ಹಾಲಪ್ಪ ಕಾಂಪ್ಲೆಕ್ಸ್ ಜೈಲ್ ಸರ್ಕಲ್ ಹತ್ತಿರ ಶಿವಮೊಗ್ಗ. ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪ್ರಥಮ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆಯನ್ನು ಜುಲೈ 5ರಂದು ಸಹಕಾರಿಯ ಸಂಘದ ಕಚೇರಿ ಕಟ್ಟಡದಲ್ಲಿ ನಡೆಸಲಾಗುವುದು. ಈ ಸಂಬಂಧ ಜೂನ್ 19ರಂದು ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿದೆ. ಸಂಘದ ಅರ್ಹ ಸದಸ್ಯರಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಅಂಚೆ ಮೂಲಕ ಕಳುಹಿಸಿ ಸಹಕಾರಿ ಸಂಘದ ಕಚೇರಿಯ ನಾಮಫಲಕದಲ್ಲಿ ಪ್ರಕಟಿಸಲಾಗಿದೆ ಎಂದು ರಿಟರ್ನಿಂಗ್ ಅಧಿಕಾರಿ ಎಸ್ಆರ್ ನರಸಿಂಹಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರತಿನಿತ್ಯ ನಾವು ಒತ್ತಡದ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ ಎಷ್ಟೇ ಬದಲಾದರೂ ಸಹ ನಮ್ಮ ದೇಹ ಹಾಗೂ ಮನಸ್ಸು ನಾವು ಸದೃಢವಾಗಿ ಇಟ್ಟುಕೊಳ್ಳಲು ಯೋಗ, ಪ್ರಾಣಾಯಾಮ, ಧ್ಯಾನ ನಮಗೆ ತುಂಬಾ ಸಹಕಾರಿಯಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಿವಗಂಗಾ ಯೋಗ ಕೇಂದ್ರದ ಅಧ್ಯಕ್ಷರಾದ ಎಸ್ ರುದ್ರೇಗೌಡ ಅವರು ಅಭಿಮತ ವ್ಯಕ್ತಪಡಿಸಿದರು. ಶಿವಗಂಗಾ ಯೋಗ ಕೇಂದ್ರದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಕಾಯಿಲೆಗಳಿಂದ ಬಳಲುತ್ತಿರುವುದನ್ನು ನೋಡುತ್ತಿದ್ದೇವೆ. ಯೋಗ ಮಾಡಿ ಕಾಯಿಲೆಯನ್ನು ನಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊಡೆದೋಡಿಸೋಣ. ಸದಾ ಆರೋಗ್ಯವಂತರಾಗಿ ಇರಲು ಪ್ರತಿನಿತ್ಯ ನಾವು, ನೀವೆಲ್ಲರೂ ಹಾಗೂ ಪ್ರತಿ ಮನೆ ಮನೆಗಳಲ್ಲೂ ಸಹ ಯೋಗಾಭ್ಯಾಸ ಮಾಡೋಣ ಎಂದರು. ಮುಂದಿನ ವಿವರ. ರಾಜ್ಯ ಚುನಾವಣೆ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಇದರ ಅನ್ವಯ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತು ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟರುಗಳಿಗೆ ಕಾರ್ಯಾಗಾರವೊಂದನ್ನು ಆಯೋಜಿಸಲಾಗಿದೆ. 113 ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮಾನ್ಯತೆ ಪಡೆದ ಎಲ್ಲಾ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟರುಗಳಿಗಾಗಿ ದಿನಾಂಕ 24/6/2026 ಬುಧವಾರ ಬೆಳಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ 113 ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಕುರಿತು ವಿವರವಾದ ಮಾಹಿತಿ ನೀಡಲಾಗುವುದು. ಸಂಬಂಧಪಟ್ಟ ಎಲ್ಲಾ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟರುಗಳು ಈ ಕಾರ್ಯಾಗಾರಕ್ಕೆ ತಪ್ಪದೇ ಹಾಜರಾಗಬೇಕಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಗಾಜನೂರು 110/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಗಾಜನೂರು ಕ್ಯಾಂಪ್ ಮತ್ತು ಡ್ಯಾಂ, ಸಕ್ಕರೆ ಬಯಲು, ನವೋದಯ ಶಾಲೆ, ಶಿವಮೊಗ್ಗ ಕುಡಿಯುವ ನೀರಿನ ಸ್ಥಾವರ, ಹಾಲಲಕ್ಕವಳ್ಳಿ, ಕಡೇಕಲ್, ಯರಗನಾಳ್, ಕುಸ್ಕೂರು, ವೀರಾಪುರ, ತಟ್ಟಿಕೆರೆ, ಹೊಸಕೊಪ್ಪ, ಇಂದಿರಾನಗರ, ಹೊಸಹಳ್ಳಿ, ಮುಳ್ಕೆರೆ, ಆನೆಬಿಡಾರ, ತಿಮ್ಮಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಸಮಾಜದಲ್ಲಿ ಗೋಡೆಗಳನ್ನು ಕಟ್ಟುವ ಬದಲಿಗೆ ವಿಭಜನೆಗಳಾಚೆಗೆ ಸೌಹಾರ್ದತೆಯ ಸೇತುವೆ ಕಟ್ಟಬೇಕಿದೆ ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಕರೆ ನೀಡಿದರು. ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಪದವಿ ಅಧ್ಯಯನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಪದವಿ ಪ್ರಮಾಣ ಪತ್ರ ಪ್ರದಾನ ಕಾರ್ಯಕ್ರಮ ನ್ಯಾಯಾಧೀಶ ಉದ್ಘಾಟಿಸಿ ಮಾತನಾಡಿದರು. ಇಂದು ಭೌತಿಕ ಗೋಡೆಗಳಿಗಿಂತ ಕಣ್ಣಿಗೆ ಕಾಣದ ಮಾನಸಿಕ ಮತ್ತು ಸಾಮಾಜಿಕ ಗೋಡೆಗಳು ಮನುಷ್ಯರನ್ನು ಹೆಚ್ಚು ದೂರ ಮಾಡುತ್ತಿದೆ. ಧರ್ಮ ಎಂಬ ಪದವನ್ನು ಯಾವುದೇ ಸೀಮಿತ ಅರ್ಥದಲ್ಲಿ ನೋಡಬಾರದು. ಧರ್ಮ ಎಂದರೆ ವಿಭಜನೆಯಲ್ಲ, ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಾಣದ ಮೌಲ್ಯವಾಗಿ ಅರ್ಥೈಸಬೇಕು ಎಂದು ಹೇಳಿದರು. ವಕೀಲರಾಗಿ ಹೊರಹೊಮ್ಮುತ್ತಿರುವ ಯುವ ಸಮೂಹ ನಿಮ್ಮ ತಂದೆ ತಾಯಿಗಳ ಕನಸುಗಳನ್ನು ಸಾಕಾರ ಮಾಡುತ್ತಿದ್ದಾರೆ ಎನ್ನುವ ಜವಾಬ್ದಾರಿ ಇರಲಿ. ಬಡತನದಿಂದ ಉದರ ಪೋಷಣೆಯೊಂದೇ ಅನಿವಾರ್ಯವಿದ್ದ ಕಾಲದಲ್ಲಿ ತಮಗೆ ಸಿಗದ ಅವಕಾಶವನ್ನು ತಮ್ಮ ಮಕ್ಕಳ ಮೂಲಕ ಯಶಸ್ವಿಗೊಳಿಸುವ ಪೋಷಕರ ಆಶಯಕ್ಕೆ ಸದಾ ಬೆಂಬಲವಾಗಿರಿ, ಅವರನ್ನು ಗೌರವಿಸುವಂತಹ ಮೊದಲ ದೀಕ್ಷೆ ಪಡೆಯಿರಿ ಎಂದರು. ಇದೇ ತರ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ್ ನವೋದಯ ವಿಶ್ವವಿದ್ಯಾಲಯದಲ್ಲಿ 2026-27 ಸಾಲಿನ 11ನೇ ತರಗತಿಯಲ್ಲಿ ಖಾಲಿ ಇರುವ ಸೀಟುಗಳ ಪ್ರವೇಶಾತಿಗಾಗಿ ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಜವಾಹರ್ ನವೋದಯ ವಿದ್ಯಾಲಯದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಜೂನ್ 25ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶೈಕ್ಷಣಿಕ ಅರ್ಹತೆ: ಅಭ್ಯರ್ಥಿಗಳು 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡಾವಾರು 60ರಷ್ಟು ಅಂಕವನ್ನು ಪಡೆದಿರಬೇಕು. ಅಭ್ಯರ್ಥಿಯು ದಿನಾಂಕ 1/6/2009 31/7/2011 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸಂಪರ್ಕಕ್ಕಾಗಿ ವಿದ್ಯಾಲಯದ ಅಧಿಕೃತ ಇಮೇಲ್ INVShivamogga@gmail.com ಅಥವಾ ವೆಬ್ಸೈಟ್ http://navodaya.gov.in ಇದನ್ನ ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ: ಬಾಲ್ಯ ಎಂಬುದು ಆಟ, ಪಾಠ ಮತ್ತು ಮುಗ್ಧ ಕನಸುಗಳನ್ನು ಕಾಡುವ ಸುಂದರ ಕಾಲ. ಆದರೆ ಅದೇ ಬಾಲ್ಯಕ್ಕೆ ಮದುವೆ ಎಂಬ ನೊಗವನ್ನ ಕಟ್ಟಿ ಮಕ್ಕಳ ಭವಿಷ್ಯವನ್ನ ಚಿಗುರಿನಲ್ಲೇ ಕವರಿಸುವ ಬಾಲ್ಯ ವಿವಾಹ ಎಂಬ ಸಾಮಾಜಿಕ ಪಿಡುಗು ಎಂದಿಗೂ ನಮ್ಮ ಸಮಾಜಕ್ಕೆ ದೊಡ್ಡ ಸವಾಲಾಗಿದೆ. ಹೆಣ್ಣು ಮಕ್ಕಳ ಆರೋಗ್ಯ, ಶಿಕ್ಷಣ, ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ಕಸಿಯುವ ಈ ಪಿಡುಗನ್ನ ಬೇರು ಸಹಿತ ಕಿತ್ತೊಗೆಯಲು ಕರ್ನಾಟಕ ಸರ್ಕಾರವು ಕಠಿಣ ಕಾನೂನು ತಿದ್ದುಪಡಿಗಳು, ಬಿಗಿಯಾದ ಆಡಳಿತಾತ್ಮಕ ಕ್ರಮಗಳು, ತಂತ್ರಜ್ಞಾನದ ಬಳಕೆ ಮತ್ತು ವ್ಯವಸ್ಥಿತ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಗಂಭೀರ ಹಾಗೂ ಸುದೀರ್ಘ ಹೋರಾಟವನ್ನು ನಡೆಸುತ್ತಿದೆ. ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಅತ್ಯಂತ ಕಠಿಣ ಮತ್ತು ಪ್ರಗತಿಪರ ಕಾನೂನು ರೂಪಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೇಂದ್ರ ಸರ್ಕಾರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ರಾಜ್ಯ ಸರ್ಕಾರವು ಮಹತ್ವದ ತಿದ್ದುಪಡಿಯನ್ನ ತಂದಿದೆ. ಈ ಕಟ್ಟುನಿಟ್ಟಿನ ತಿದ್ದುಪಡಿಗಳ ಪ್ರಕಾರ ಕೇವಲ ಬಾಲ್ಯ ವಿವಾಹ ಮಾಡುವುದು ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಅದಕ್ಕೆ ಸಿದ್ಧತೆ ನಡೆಸುವುದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಇಂತಹ ಯಾವುದೇ ನಿಶ್ಚಿತಾರ್ಥಗಳನ್ನು ಕಾನೂನುಬಾಹಿರ ಮತ್ತು ಶೂನ್ಯ ಎಂದು ಘೋಷಿಸಲಾಗಿದೆ. ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸುವ, ಅದಕ್ಕೆ ಸಿದ್ಧತೆ ನಡೆಸುವ ಅಥವಾ ನೆರವೇರಿಸುವ ಪೋಷಕರು, ಸಂಬಂಧಿಕರು ಮತ್ತು ಮದುವೆಗೆ ಸಾಕ್ಷಿಯಾದವರು ಸೇರಿದಂತೆ ಯಾವುದೇ ವ್ಯಕ್ತಿಗಳಿಗೆ ಕನಿಷ್ಠ 2 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು 1,00,000 ರೂ ದಂಡವನ್ನು ವಿಧಿಸಲು ಕಾನೂನಿನಲ್ಲಿ ಕಡ್ಡಾಯ ಅವಕಾಶ ಕಲ್ಪಿಸಲಾಗಿದೆ. ಈ ಅಪರಾಧವನ್ನು ಜಾಮೀನು ರಹಿತ ಮತ್ತು ರಾಜಿ ಮಾಡಿಕೊಳ್ಳಲಾಗದ ಅಪರಾಧಗಳಾಗಿ ಪರಿಗಣಿಸಲಾಗಿದೆ. ಅಧಿಕಾರಿಗಳ ವಿಕೇಂದ್ರೀಕರಣ ಮತ್ತು ಸಾಮೂಹಿಕ ಹೊಣೆಗಾರಿಕೆ: ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಬಾಲ್ಯ ವಿವಾಹವನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಿ ತಡೆಯಲು ಸರ್ಕಾರವು ವ್ಯಾಪಕ ಜಾಲವನ್ನು ಹೊಂದಿರುವ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳನ್ನು ನೇಮಿಸಿದೆ. ಗ್ರಾಮೀಣ ಭಾಗದಲ್ಲಿ ಕೇವಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮಾಡಳಿತ ಅಧಿಕಾರಿಗಳು, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ನಿಷೇಧಾಧಿಕಾರಿಗಳನ್ನಾಗಿ ಮಾಡಿ ಕಾನೂನುಬದ್ಧ ಜವಾಬ್ದಾರಿ ಹಂಚಲಾಗಿದೆ. ಶಾಲೆಯಲ್ಲಿ ಯಾವುದೇ ಮಗು ಸತತವಾಗಿ 3 ದಿನಗಳಿಗಿಂತ ಹೆಚ್ಚು ಕಾಲ ಗೈರು ಹಾಜರಾದರೆ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಕಡ್ಡಾಯವಾಗಿ ಅವರ ಮನೆಗೆ ಭೇಟಿ ನೀಡಿ ಮಗುವಿನ ಸ್ಥಿತಿಗತಿಯ ಮಾಹಿತಿ ಪಡೆಯುವ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
3: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
2: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಕೇಳುಕರೆ, ಪರಿಸರ ಪರಿಚಯ ಅನ್ನುವಾಗ ನನಗೊಂದು ಒಂದೊಂದ್ಸಾರಿ ನದಿ ಬೆಟ್ಟ ಕಾಡು, ಮತ್ತೊಂದ್ಸಾರಿ ಹಣ್ಣು ತರಕಾರಿ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ನೆನಪಾಗುತ್ತೆ. ಆದ್ರೆ ಇದರ ಜೊತೆ ನನಗೆ ಯಾವಾಗ್ಲೂ ಕಾಡುವಂತಹ ಒಂದು ವಿಷಯ ಯಾವ್ದು ಗೊತ್ತಾ? ಅದೇನಿ? ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಅಂತ. ಮಾನವರಾಗಿ ಜನಿಸಿದೀವಿ ಅಂದ್ರೆ ಈ ಭೂಮಿ ಮೇಲಿರುವಂತಹ ನಾವು ಪರಿಸರಕ್ಕೆ ಕೃತಜ್ಞತೆಯನ್ನ ತಿಳಿಸಲೇಬೇಕು, ಜೊತೆಗೆ ಪರಿಸರದ ಮೇಲೆ ಕಾಳಜಿ ಕೂಡ ಇರಲೇಬೇಕು. ಹಾಗಿದ್ಮೇಲೆ ಇವತ್ತು ಕೂಡ ನಿಮ್ಮ RJ ಅರ್ಪಿತಾ ನಿಮಗಾಗಿ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತ ಇದ್ದೀನಿ. ಇವತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ವಿಶೇಷವಾದ ಹಣ್ಣಿನ ಗಮಲು ಬರ್ತಿದೆ. ಯಾವ ಕಡೆ ನೋಡಿದ್ರು ಈ ಹಣ್ಣುಗಳ ಮಾರಾಟನೆ, ಈ ಹಣ್ಣುಗಳು ತಿನ್ನದೇ ಜೋರಾಗಿದೆ. ಅದೇನೇ ನಮ್ಮ ಅಚ್ಚುಮೆಚ್ಚಿನ ಬಾಯಿಗೆ ಬಣ್ಣ ಕೊಡುವಂತಹ ನೇರಳೆ ಹಣ್ಣು. ಹೌದು ಫ್ರೆಂಡ್ಸ್, ಬೇಸಿಗೆಯ ಸ್ಪೆಷಲ್ ಅಂದ್ರೆ ನೇರಳೆ ಹಣ್ಣು. ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗುವಾಗ ರಸ್ತೆಯ ಪಕ್ಕದ ಮರದ ಕೆಳಗೆ ಬಿದ್ದಿದ್ದಂಥ ನೇರಳೆ ಹಣ್ಣನ್ನ ಹೆಕ್ಕಿ ತಿಂದು ತುಟಿಗಳಿಗೆ ಬಣ್ಣ ಬಳತ್ಕೊಂಡು ಮನೆಗೆ ಹೋಗ್ತಾ ಇದ್ದಂಥ ಆ ದಿನಗಳು ಎಷ್ಟು ಮಜವಾಗಿದ್ವು ಅಲ್ವಾ? ಹೌದು, ಆದ್ರೆ ಈ ಹಣ್ಣು ಬರೀ ರುಚಿಗಷ್ಟೇ ಅಲ್ಲ, ಆರೋಗ್ಯದ ಗಣಿಯು ಕೂಡ. ಹೌದು, ವಿಶೇಷವಾಗಿ ಮಧುಮೇಹ ಇರೋರಿಗೆ ಅಂದ್ರೆ ಶುಗರ್ ಪೇಷಂಟ್ಗೆ ಇದು ವರದಾನವೇ ಸರಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಅಲ್ಲಿ ಇಡೋಕೆ ನೇರಳೆ ಹಣ್ಣು ಬೆಸ್ಟ್ ಫ್ರೆಂಡ್ ಕೂಡ. ಹೌದು, ಇನ್ನು ಕಬ್ಬಿಣಾಂಶದ ಆಗರ ಈ ಹಣ್ಣು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಿಸಿ ನಿಮ್ಮನ್ನ ಇನ್ನಷ್ಟು ಎನರ್ಜೆಟಿಕ್ ಮಾಡುತ್ತೆ. ಜೀರ್ಣಕ್ರಿಯೆ ಸರಿ ಇಲ್ಲ ಅಂದ್ರೆ ಒಂದು ಮುಷ್ಟಿ ನೇರಳೆ ಹಣ್ಣು ತಿನ್ನಿ, ಹೊಟ್ಟೆ ಕೂಲ್ ಕೂಲ್ ಆಗುತ್ತೆ. ಆದ್ರೆ ಇದ್ರ ಮಧ್ಯೆ ನಿಮಗೊಂದು ಟಿಪ್ಸ್ ಕೊಡೋಣ ಅಂತ. ನೇರಳೆ ಹಣ್ಣನ್ನ ತಿನ್ಬೇಕಾದ್ರೆ ಸ್ವಲ್ಪ ಉಪ್ಪು ಅಥವಾ ಖಾರದ ಪುಡಿ ಹಾಕೊಂಡು ತಿಂದ್ರೆ ಆ ರುಚಿನೇ ಬೇರೆ. ಆದ್ರೆ ನೆನ್ಪಿಡಿ, ಖಾಲಿ ಹೊಟ್ಟೆಯಲ್ಲಿ ಮಾತ್ರ ನೇರಳೆ ಹಣ್ಣನ್ನ ತಿನ್ಬೇಡಿ, ಹಾಗೆ ಹಾಲು ಕುಡಿದ ತಕ್ಷಣ ಈ ಹಣ್ಣಿನ ಕಡೆ ತಲೆ ಹಾಕ್ಬೇಡಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾರುಕಟ್ಟೆ ಹೋಗಿ ತಾಜಾ ನೇರಳೆ ಹಣ್ಣುಗಳನ್ನ ತನ್ನಿ, ಆ ಹಳೆಯ ನೆನಪುಗಳನ್ನ ಮೆಲಕ್ ಹಾಕ್ತಾ ಒಂದಿಷ್ಟು ಆರೋಗ್ಯವನ್ನ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ನಾನೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ನೇರಳೆ ಹಣ್ಣಿನ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಈ ನೇರಳೆ ಹಣ್ಣು ಎಲ್ಲರಿಗೂ ಇಷ್ಟ ಆಗುವಂತ ಹಣ್ಣು ಕೂಡ. ಹೌದು, ಈ ನೇರಳೆ ಹಣ್ಣಿನ ಸೇವನೆಯಿಂದ ಸಾಕಷ್ಟು ಉಪಯೋಗಗಳಿದೆ. ಅದರಲ್ಲಿ ತಾಜಾ ಹಣ್ಣನ್ನ ಉಪ್ಪು ಅಥವಾ ಖಾರದ ಪುಡಿಯೊಂದಿಗೆ ತಿನ್ನೋದ್ರಿಂದ ಹೆಚ್ಚು ರುಚಿಕರವಾಗಿರುತ್ತೆ. ನೇರಳೆ ಹಣ್ಣಿನ ಬೀಜವನ್ನ ಒಣಗಿಸಿ ಪುಡಿ ಮಾಡಿ ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ. ಪಾನೀಯಗಳನ್ನ ಕೂಡ ಮಾಡ್ತಾರೆ. ಆದ್ರೆ ಕೇಳುಗರೆ, ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ವಿಚಾರ ಇದೆ. ಏನ್ ಗೊತ್ತಾ, ಈ ವರ್ಷ ಮಾರುಕಟ್ಟೆಯಲ್ಲಿ ಕಾಣ್ತಾ ಇರೋಷ್ಟು ನೇರಳೆ ಹಣ್ಣುಗಳನ್ನ ನಾವು ಕಳೆದ 3 ದಶಕಗಳಲ್ಲಿ ಯಾವತ್ತೂ ಕೂಡ ನೋಡಿರ್ಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ನೇರಳೆ ಹಣ್ಣು ಸಿಕ್ತಿತ್ತು, ತುಂಬಾ ಕಾಸ್ಟ್ಲಿ ಇರ್ತಿತ್ತು, ಆದ್ರೆ ಅಪರೂಪ ಇಷ್ಟೊಂದು ನೇರಳೆ ಹಣ್ಣು ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ನೇರಳೆ ಹಣ್ಣುಗಳು ಅಕ್ಷರಶಃ ರಾಶಿ ರಾಶಿಯಾಗಿ ಬಿದ್ದಿವೆ. ಕಳೆದ ವರ್ಷ ತೀರಾ ಕಡಿಮೆ ಫಲ ಬಿಟ್ಟಿದಂತಹ ಮರಗಳು ಈಗ ನೇರಳೆ ಹಣ್ಣಿನಿಂದ ತುಂಬಿ ನೆಲದ ಮೇಲೆ ಸುರಿತಾ ಇದೆ. ಫಲ ಬಿಟ್ಟಿದ್ದ ಮರಗಳಲ್ಲಂತೂ ಹಣ್ಣಿನ ಸುರಿಮಳೆನೇ ಆಗಿದೆ. ಹಾಗೆ ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು, ಯಾವ ಬೇಸಿಗೆಯಲ್ಲಿ ಕೂಡ ನೇರಳೆ ಹಣ್ಣು ಹೀಗೆ ರಾಶಿ ರಾಶಿ ಬೀಳುತ್ತೋ ಆ ವರ್ಷ ಬರಗಾಲ ಇರುತ್ತೆ ಅಂತ. ಅರೆ, ಮರ ತುಂಬಾ ಹಣ್ಣುಗಳು ಬಿಡಕ್ಕೂ ಬರಗಾಲಕ್ಕೂ ಏನಿದು ಅರ್ಪಿತ ನಂಟು? ಮರ ತುಂಬಾ ಹಣ್ಣು ಬಿಟ್ರೆ ಬರಗಾಲ ಬರುತ್ತಾ? ಇನ್ನು ವಿಶೇಷವಾಗಿ ನೇರಳೆ ಹಣ್ಣು ಈ ವರ್ಷ ಹೆಚ್ಚಾಗಿದ್ರಿಂದ ಬರ ಬರುವಂತ ಸಾಧ್ಯತೆ ಇದೆಯಾ ಅಂತ ನೀವು ಕೇಳ್ತಾ ಇದ್ರೆ, ಇದ್ರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯ ಇದೆ, ಅದೇನಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ. ಕೇಳುಗರೆ, ನಾವು ಇವತ್ತು ನೇರಳೆ ಹಣ್ಣಿನ ಬಗ್ಗೆ ಮಾತನಾಡ್ತಿದ್ವಿ. ಒಂದ್ ಕಡೆ ನೇರಳೆ ಹಣ್ಣು ಇಷ್ಟೊಂದು ಸಿಗ್ತಾ ಇದೆಯಲ್ಲ ಅನ್ನೋ ಖುಷಿ, ಆದ್ರೆ ಮತ್ತೊಂದ್ ಕಡೆ ಹಿರಿಯರು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸರ ಪ್ರೇಮಿಗಳು ಕೂಡ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕರ್ಪಿತಾ, ಏನಾಯ್ತು ಈ ರೀತಿ ಕಳವಳ ಯಾಕೆ ಅಂತ ನೀವು ಕೇಳೋದಾದ್ರೆ, ಈ ವರ್ಷ ನಾವು ನೋಡ್ತಾ ಇರುವಂತಹ ನೇರಳೆ ಹಣ್ಣು ಕಳೆದ ಒಂದು 3 ದಶಕಗಳಲ್ಲಿ ಯಾವತ್ತೂ ಕೂಡ ನೋಡಿರ್ಲಿಕ್ಕಿಲ್ಲ. ಇನ್ನು ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು, ಅತಿಯಾದ ನೇರಳೆ ಹಣ್ಣು ಬಿಡ್ತಾ ಇದ್ರೆ ಅದು ಬರಗಾಲದ ಮುನ್ಸೂಚನೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ನಿಖರವಾಗಿ ಏನಾಗ್ತಾ ಇದೆ ಗೊತ್ತಾ? ಅಜ್ಜಿಯ ಪಾರಂಪರಿಕ ಜ್ಞಾನ, ಸಸ್ಯಶಾಸ್ತ್ರದ ವೈಜ್ಞಾನಿಕ ವಿಶ್ಲೇಷಣೆಯ ಪ್ರಕಾರ ಸಂಪೂರ್ಣ ಸರಿ ಹಾಗೆ ನಿಖರವಾಗಿದೆ. ವಿಜ್ಞಾನದಲ್ಲಿ ಈ ರೋಚಕ ಮತ್ತು ಅಷ್ಟೇ ಆಘಾತಕಾರಿ ಪ್ರಕ್ರಿಯೆಗೆ ಮಾಸ್ಟಿಂಗ್ ಅಥವಾ ಸ್ಟ್ರೆಸ್ ಫ್ರೂಟಿಂಗ್ ಅಂತ ಕರೀತಾರೆ. ಮರಗಳು ತಮ್ಮನ್ನ ತಾವು ಮುಗಿಸ್ಕೊಂಡು ಗರಿಷ್ಠ ಹಣ್ಣು ಕೊಡುವ ಈ ಕೊನೆಯ ಪ್ರಯತ್ನವನ್ನ ಕೆಲವೊಮ್ಮೆ ಸೂಸೈಡ್ ಫ್ರೂಟಿಂಗ್ ಅಥವಾ ಬಂಪರ್ ಕ್ರಾಪ್ ಅಂತ ಕೂಡ ಕರೆಯಲಾಗುತ್ತೆ. ಇದು ಒಂದ್ ರೀತಿ ಹೊಸ ವಿಷಯ ಅಲ್ವಾ? ಮರಗಳು ಕೂಡ ತಮ್ಮನ್ನ ತಾವು ಸೂಸೈಡ್ ಮಾಡ್ಕೊಳ್ಳುತ್ತಾ ಈ ರೀತಿ ಕೂಡ ಒಂದು ವಿಷಯ ಇದೆಯಾ ಅಂತ ನಿಮಗೆ ಅನ್ನಿಸ್ಬೋದು. ಕೇಳುಗರೆ, ಕೆಲವೊಂದು ಅಚ್ಚರಿಯ ವಿಷಯಗಳನ್ನ ನಾವು ನಂಬಲೇಬೇಕಾಗತ್ತೆ. ಇದು ನಿಖರವಾಗಿ ಏನು, ಹಾಗೆ ಇದರ ಹಿಂದಿನ ವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದನ್ನ ನಾವು ಸರಳವಾಗಿ ತಿಳಿಯೋಣ. ಸರ್ವೈವಲ್ ಇನ್ಸ್ಪಿಂಕ್ಟ್, ಅಸ್ತಿತ್ವದ ಹೋರಾಟ, ಇದು ಪ್ರಕೃತಿಯ ಜಾತಿಯನ್ನ ಉಳಿಸಿಕೊಳ್ಳುವ, ಅಂದ್ರೆ ಸರ್ವೈವಲ್ ಆಫ್ ದ ಸ್ಪೀಸೀಸ್ ನಿಯಮ. ಮರಗಳಿಗೆ ಭೂಮಿಯೊಳಗಿನ ನೀರಲ್ಲಿ ಅಭಾವ ಇದೆ ಅಂತ ಅನ್ಸೋಕೆ ಪ್ರಾರಂಭಿಸಿದಾಗ ಅಥವಾ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅನ್ನೋ ಸೂಚನೆ ಸಿಕ್ಕಾಗ ಮರ ರಕ್ಷಣಾತ್ಮಕ ಮೋಡ್ ಅಂದ್ರೆ ಡಿಫೆನ್ಸ್ ಮೋಡ್ಗೆ ಹೋಗುತ್ತೆ. ಮರಕ್ಕೆ ಅನ್ಸುತ್ತೆ, ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಬದುಕದೇ ಇರಬಹುದು ಅಂತ. ಆಗ ತನ್ನನ್ನ ಉಳಿಸಿಕೊಳ್ಳುವ ಬದಲು ತನ್ನ ಪ್ರಜಾತಿ ಭೂಮಿಯ ಮೇಲೆ ಉಳಿಯಲಿ ಅಂತ ಮರ ತನ್ನ ಸಂಪೂರ್ಣ ಶಕ್ತಿಯನ್ನ ಬೀಜ ತಯಾರಿಸೋಕೆ ಬಳಸುತ್ತೆ. ಇದನ್ನ ಅಸ್ತಿತ್ವದ ಹೋರಾಟ ಅಂತ ಕರೀತಾರೆ. ಕೇಳುಗರೆ, ಹೊಸ ಎಲೆ ಕೊಂಬೆಗಳಿಗೆ ನಿಷೇಧ, ಅಂದ್ರೆ ಅಂತಹ ವರ್ಷದಲ್ಲಿ ಮರ ಹೊಸ ಚಿಗುರು ಬಿಡೋದನ್ನ ಅಥವಾ ಕೊಂಬೆಗಳನ್ನ ಬೆಳೆಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡತ್ತೆ. ಯಾಕಂದ್ರೆ ಹೊಸ ಎಲೆಗಳನ್ನ ಬದುಕಿಸೋಕೆ ಹೆಚ್ಚು ನೀರು ಹಾಗೆ ಆಹಾರ ಬೇಕಾಗತ್ತೆ. ಮರ ಆ ಶಕ್ತಿಯನ್ನ ಉಳಿಸುವ ಕೇವಲ ನೇರಳೆ ಹಣ್ಣಿನ ಉತ್ಪಾದನೆಯನ್ನ ಹೆಚ್ಚಿಸೋದರ ಮೇಲೆ ಕೇಂದ್ರೀಕರಿಸುತ್ತೆ. ಇದರಿಂದಲೇ ಕಳೆದ ವರ್ಷ ತೀರಾ ಕಡಿಮೆ ಹಣ್ಣು ಬಿಟ್ಟಿದಂತಹ ಮರಗಳು ಈ ವರ್ಷ ಹಣ್ಣುಗಳಿಂದ ತುಂಬ ಹೋಗಿದೆ. ನೋಡಿ, ಮರಗಳಿಗೂ ಕೂಡ ಲೆಕ್ಕಾಚಾರ ಇರುತ್ತೆ. ನನ್ನ ಸಂತತಿ ಮುಂದೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬೀಜಗಳು ತುಂಬಾ ಮುಖ್ಯ ಆಗತ್ತೆ. ಅದಕ್ಕಾಗಿ ಈ ಬಾರಿ ಮರಗಳ ನಿರ್ಧಾರದಿಂದಾಗಿ ನೇರಳೆ ಹಣ್ಣುಗಳು ಹೆಚ್ಚಾಗಿದೆ. ಅಂದ್ರೆ ಮರ ತನ್ನ ಎಲೆಗಳನ್ನ ಬೆಳೆಸೋದು ಬದಲಿಗೆ

ಬೀಜಗಳನ್ನ ಬೆಳೆಸುವುದಕ್ಕಾಗಿ ಹೆಚ್ಚಾಗಿ ಗಮನ ಕೊಡ್ತಿದೆ. ಹಾಗೆ ಅಜ್ಜಿಯ ಭವಿಷ್ಯ, ಇನ್ನು ವಿಜ್ಞಾನದ ಭವಿಷ್ಯ ಏನು ಅಂತ ನೀವು ಕೇಳೋದಾದ್ರೆ, ಅಜ್ಜಿಯ ನಿರೀಕ್ಷೆ ಸಂಪೂರ್ಣ ನಿಖರವಾಗಿದೆ. ಯಾಕಂದ್ರೆ ಸಸ್ಯಗಳು ಹವಾಮಾನದ ಬದಲಾವಣೆಗಳನ್ನ ಮನುಷ್ಯರಿಗಿಂತ ಬಹಳ ಮುಂಚೆ ಹಾಗೆ ಸಂವೇದನಶೀಲವಾಗಿ ಗುರುತಿಸಿಕೊಳ್ಳುತ್ತೆ. ನೇರಳೆ ಮರದ ಬೇರು ಆಣಿ ಬೇರು ಅಂದ್ರೆ ಟ್ಯಾಪ್ ರೂಟ್ ಆಗಿದ್ದು ಭೂಮಿಯ ತೀರಾ ಆಳದ ಪದರದವರೆಗೆ ಹೋಗುತ್ತೆ. ಭೂಗರ್ಭದ ನೀರಿನ ಮಟ್ಟ ವಿಪರೀತ ಕುಸಿದಾಗ ಮಾತ್ರ ಈ ಬೇರುಗಳಿಗೆ ಒತ್ತಡ ಅನ್ಸುತ್ತೆ, ಅಂದ್ರೆ ವಾಟರ್ ಸ್ಟ್ರೆಸ್ ಅಂತ ಅನ್ಸುತ್ತೆ. ಈ ನೀರಿನ ಒತ್ತಡವೇ ಮುಂದೆ ಬರುವಂತಹ ಬರಗಾಲದ ಅಥವಾ ತೀವ್ರ ಬೇಸಿಗೆಯ ಸೂಚನೆಯಾಗಿರುತ್ತೆ. ಅದಕ್ಕಾಗಿನೇ ಯಾವ ಬೇಸಿಗೆಯಲ್ಲಿ ನೇರಳೆಯ ಅಭೂತಪೂರ್ವ ಫಸಲು ಬರುತ್ತದೆಯೋ ಆ ಪ್ರಕೃತಿಯು ಭವಿಷ್ಯದ ಶುಲ್ಕ ಕಾಲದ ಬಗ್ಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತೆ. ಇದು ಒಂದ್ ರೀತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ ಅಲ್ವಾ ಕೇಳುಕರೆ? ಈಗ ನೇರಳೆ ಮರದಲ್ಲಿ ನೇರಳೆ ಹಣ್ಣು ಹೆಚ್ಚಾಗಿ ಬಿಡ್ತಾ ಇದೆ ಅಂದ್ರೂ ಅದ್ರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಅಂದ್ರೆ ನಾವು ಪರಿಸರದ ಬಗ್ಗೆ ಗಮನ ಕೊಡಬೇಕಾದಂತ ಸಾಕಷ್ಟು ವಿಷಯಗಳು ಇದೆ ಅಂತ ಆಯ್ತು. ಅಲ್ಲಿಗೆ ನಮಗೆಲ್ಲೋ ಒಂದ್ ಕಡೆ ಮುನ್ಸೂಚನೆ ಸಿಗ್ತಾ ಇದೆ, ಬರಗಾಲ ಬರಬಹುದು ಅಥವಾ ನೀರಿಗೇನೋ ಅಭಾವ ಆಗಬಹುದು ಅಂತ. ಹಾಗಿದ್ರೆ ಈ ಒಂದು ವಿಚಾರದ ಬಗ್ಗೆ ಮತ್ತೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೇರಳೆ ಹಣ್ಣಿನ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ಹಂಚಿಕೊಳ್ತಾ ಇದೆ. ನಾವಂತೂ ಈಗ ಎಲ್ಲಿ ನೋಡಿದ್ರು ನೇರಳೆ ಹಣ್ಣು ತುಂಬಾನೇ ಸಿಗುತ್ತೆ ಅಂತ ಹೇಳಿ ಖುಷಿಯಲ್ಲಿ ನೇರಳೆ ಹಣ್ಣನ್ನ ಸ್ವೀಕರಿಸ್ತಾ ಇದ್ವಿ. ಆದ್ರೆ ನೇರಳೆ ಹಣ್ಣನ್ನ ಸ್ವೀಕರಿಸುವಾಗ ನೇರಳೆ ಮರದ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗಿದೆ. ಕಳೆದ 3-4 ದಶಕಗಳಿಂದ ಕೂಡ ನೇರಳೆ ಹಣ್ಣು ಇಷ್ಟಾಗಿ ನಮಗೆ ಸಿಗ್ಲಿಕ್ಕಿಲ್ಲ. ಆದ್ರೆ ಈ ವರ್ಷ ಸಿಗ್ತಾ ಇದೆ ಅಂದ್ರೆ ಅದರ ಹಿಂದೆ ಅದರದ್ದೇ ಆದಂತಹ ಒಂದು ಕಾರಣ ಇದೆ ಕೇಳುಗರೆ. ನನ್ನಾಗ್ಲಿಂದ ಹೇಳ್ತಾ ಇದ್ದೆ, ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು, ಹಿಂದೆ ಎಲ್ಲ ಈ ರೀತಿ ಮರಗಳಲ್ಲಿ ನೇರಳೆ ಹಣ್ಣು ಹೆಚ್ಚಾಗಿ ಬಿಡ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ಬರಗಾಲ ಬರುವಂತಹ ಮುನ್ಸೂಚನೆ ಇದೆಯೇನೋ ಅಂತ ಹೇಳ್ತಿದ್ರು ಅಂತ. ಹಾಗೆ ವಿಜ್ಞಾನದ ಪ್ರಕಾರ ಕೂಡ ಕೆಲವೊಮ್ಮೆ ಇದು ನಿಜ ಅಂತ ಅನ್ಸುತ್ತೆ. ನೀವೇ ನೋಡಿರ್ಬೋದು, ಈ ಬಾರಿ ಎಲ್ಲಿ ನೋಡಿದ್ರು ನೇರಳೆ ಹಣ್ಣಿನ ರಾಶಿನೇ ಆಗಿದೆ ಅಲ್ವಾ? ಹೌದು, ಈ ನೇರಳೆ ಮರದ ಬೇರು ಆಣಿ ಬೇರು ಅಂದ್ರೆ ನಾನಾಗ್ಲೇ ಹೇಳಿದೆ ಟಾಪ್ ರೂಟ್ ಆಗಿದ್ದು ಭೂಮಿಯ ತೀರಾ ಆಳದ ಪದರವರೆಗೂ ಹೋಗಿ ವೀಕ್ಷಿಸುತ್ತೆ. ಅಲ್ಲಿ ನೀರಿದೆಯೋ ಇಲ್ವೋ, ಸಿಗುತ್ತೋ ಇಲ್ವೋ ಅಂತ ಹೇಳಿ ವಿಚಾರಣೆ ಮಾಡುತ್ತೆ. ಭೂಗರ್ಭದ ನೀರಿನ ಮಟ್ಟ ವಿಪರೀತ ಕುಸಿತ ಇದೆ ಎಂದಾಗ ಮಾತ್ರ ಬೇರುಗಳಿಗೆ ಒತ್ತಡ ಆಗುತ್ತೆ. ಈ ನೀರಿನ ಒತ್ತಡವೇ ಮುಂದೆ ಬರುವಂತಹ ಬರಗಾಲದ ಅಥವಾ ತೀವ್ರ ಬೇಸಿಗೆಯ ಸೂಚನೆಯಾಗಿ ಕೂಡ ಇರುತ್ತೆ. ಅದಕ್ಕಾಗಿನೆ ಯಾವ ಬೇಸಿಗೆಯಲ್ಲಿ ನೇರಳೆಯ ಅಭೂತಪೂರ್ವ ಫಸಲು ಬರುತ್ತದೆಯೋ ಆ ಪ್ರಕೃತಿಯು ಭವಿಷ್ಯದ ಶುಲ್ಕ ಕಾಲದ ಬಗ್ಗೆ ನೀಡುವಂತಹ ಎಚ್ಚರಿಕೆ ಕೂಡ ಆಗಿರುತ್ತೆ. ಕೇಳುಗರೆ, ಈ ನೇರಳೆ ಮರ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಬದಲಾಗಿ ತನ್ನ ಬಲಿದಾನ ನೀಡಿ ತನ್ನ ಮುಂದಿನ ಪೀಳಿಗೆಗೆ ಜನ್ಮ ನೀಡೋಕೆ ಪ್ರಯತ್ನಿಸುತ್ತೆ. ಅಂದ್ರೆ ಬೀಜಗಳಿಗೆ ಜನ್ಮ ನೀಡಿ ಪ್ರಯತ್ನಿಸುತ್ತೆ. ಪ್ರಕೃತಿಯ ಈ ಚಕ್ರ ಬೆರಗುಗೊಳಿಸುವಂಥದ್ದಲ್ವಾ? ಹೌದು, ಅಜ್ಜಿಯ ತಲೆಮಾರುಗಳ ನಿರೀಕ್ಷಣೆ ಹಾಗೆ ವಿಜ್ಞಾನದ ತತ್ವಗಳು ಇಲ್ಲಿ ಒಂದರಕ್ಕೊಂದು ಜೊತೆಯಾಗಿದೆ. ಈ ವರ್ಷ ನೇರಳೆ ಹಣ್ಣಿನ ಸವಿಯನ್ನ ನೋಡಿ, ಆದ್ರೆ ಪ್ರಕೃತಿ ನೀಡಿದಂತಹ ಈ ಬರಗಾಲದ ಸೂಚನೆಯನ್ನ ಗಂಭೀರವಾಗಿ ಪರಿಗಣಿಸಿ ನೀರು ಹಾಗೆ ಸಂಪನ್ಮೂಲಗಳನ್ನು ಜಾಗರೂಕತೆಯಿಂದ ಬಳಸುವ ಅಗತ್ಯ ಇದೆ. ಇದ್ರ ಬಗ್ಗೆ ನಾವು ಗಮನ ಕೊಡ್ಲೇಬೇಕಾಗಿದೆ. ಸ್ವತಃ ನೇರಳೆ ಮರನೇ ನಮಗಳಿಗಾಗಿ ಅಂದ್ರೆ ಅದರ ಮುಂದಿನ ಪೀಳಿಗೆಗಾಗಿ ಕೂಡ ತನ್ನನ್ನ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಬೀಜಗಳನ್ನ ನೀಡ್ತಾ ಇದೆ. ಅಂದ್ರೆ ಹಣ್ಣುಗಳನ್ನ ಇಷ್ಟು ಮಟ್ಟಿಗೆ ನೀಡ್ತಾ ಇದೆ. ಆ ಹಣ್ಣಿನ ಹಿಂದೆ ಇರುವಂತಹ ಒಂದು ಕಥೆಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಭೂಗರ್ಭದಲ್ಲಿ ನೀರಿನ ಮಟ್ಟ ವಿಪರೀತ ಕಡಿಮೆ ಆಗ್ತಾ ಇದೆ, ಕುಸಿತ ಇದೆ. ಹೀಗಾದಾಗ ನೀರಿಗೆ ಬರಗಾಲ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಕೇಳುಗರೆ. ವಿಜ್ಞಾನದ ಪ್ರಕಾರ ಸಸ್ಯಗಳು ಹಾಗೆ ಮರಗಳು ತಮಗೆ ನೀರಿನ ಅಭಾವ ಎದುರಾದಾಗ ಅಥವಾ ವಾತಾವರಣದಲ್ಲಿ ಅತಿಯಾದ ಶಾಖ ಉಂಟಾದಾಗ ತಮ್ಮ ವಂಶಾಭಿವೃದ್ಧಿಗಾಗಿ ಅತಿ ಹೆಚ್ಚು ಹೂವು ಹಾಗೆ ಕಾಯಿಗಳನ್ನ ಬಿಡುತ್ತೆ. ಮಳೆಗೆ ಮುನ್ನ ಬೇಸಿಗೆ ದಿನಗಳಲ್ಲಿ ತೀವ್ರವಾದ ಒಣ ಹವೆ ಹಾಗೆ ತಾಪಮಾನ ಇದ್ರೆ ನೇರಳೆ ಮರಗಳು ಮುಂದಿನ ದಿನಗಳಲ್ಲಿ ತನಗೆ ಅಪಾಯ ಎದುರಾಗಬಹುದು ಅನ್ನೋ ನೈಸರ್ಗಿಕ ಪ್ರೇರಣೆಯಿಂದ ಅತಿ ಹೆಚ್ಚು ಹಣ್ಣುಗಳನ್ನು ಕೂಡ ಉತ್ಪಾದಿಸುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಬರಗಾಲದ ಸಮಯದಲ್ಲಿ ಕಾಡಿನ ಪ್ರಾಣಿಗಳಿಗೆ ಆಹಾರದ ಕೊರತೆ ಆಗದೆ ಇರಲಿ ಅಂತ ಹೇಳಿ ಪ್ರಕೃತಿಯೇ ಈ ರೀತಿ ನೇರಳೆ ಮರ, ಆಲದ ಮರ, ಅರಳಿ ಹೀಗೆ ಸಾಕಷ್ಟು ಮರಗಳಲ್ಲಿ ಹೆಚ್ಚು ಹಣ್ಣುಗಳು ಬಿಡುವಂತೆ ಮಾಡುತ್ತೆ ಅನ್ನೋ ಒಂದು ಪರಿಸರ ವಿಜ್ಞಾನ ನಂಬಿಕೆ ಕೂಡ ಇದೆ. ನೇರಳೆ ಹಣ್ಣು ಹೆಚ್ಚಾಗಿ ಬಿಡೋದ್ರಿಂದ ಬರಗಾಲ ಬರೋದಿಲ್ಲ. ಅಂದ್ರೆ ಮರ ಬರಗಾಲವನ್ನ ಸೃಷ್ಟಿಸೋದಿಲ್ಲ, ಆದ್ರೆ ವಾತಾವರಣದಲ್ಲಿ ಮಳೆ ಕೊರತೆ ಹಾಗೆ ಸಾಕಷ್ಟು ಉಷ್ಣಾಂಶ ಇದ್ದಾಗ ನೇರಳೆ ಮರದ ಹಣ್ಣು ಹೆಚ್ಚು ಬಿಡುತ್ತೆ. ಅದೇನೇ ಆಗಿದ್ರು ಕೇಳುಗರೆ, ನಾವು ನಮ್ಮ ಪರಿಸರ ಕಾಳಜಿಯನ್ನ ಮಾಡಲೇಬೇಕಾಗಿದೆ. ನೀರನ್ನ ಅನಗತ್ಯವಾಗಿ ವ್ಯರ್ಥ ಮಾಡದಲ್ಲೇ ಸಂಪನ್ಮೂಲಗಳನ್ನ ರಕ್ಷಿಸ್ತಾ

ಪರಿಸರದ ಮೇಲೆ ಕಾಳಜಿಯನ್ನ ವಹಿಸ್ತಾ ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ನಾಗರಿಕನ ಕರ್ತವ್ಯ ಕೂಡ ಹೌದು. ಸೃಷ್ಟಿ ನಮಗೆ ಏನೇ ಮುನ್ಸೂಚನೆ ಕೊಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಅಲ್ವಾ ಕೇಳುಗರೆ? ಹಾಗಿದ್ರೆ ನಮ್ಮ ಪ್ರಕೃತಿಯನ್ನ, ನಮ್ಮ ಪರಿಸರವನ್ನ ಸಂರಕ್ಷಿಸೋಣ. ನಮ್ಮ ಅಭಿವೃದ್ಧಿಗಾಗಿ ಪರಿಸರವನ್ನ ಬಲಿ ಕೊಡೋದು ಬೇಡ. ಪರಿಸರವನ್ನ ಬಲಿ ಕೊಡೋದೇ ಆದ್ರೆ ಅದು ಖಂಡಿತವಾಗ್ಲೂ ನಮ್ಮೆಲ್ಲರ ಬಲಿಯಾಗಿರುತ್ತೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆ ಪರಿಸರ ಕಾಳಜಿ ಮಾಡ್ತಾ ಇರಿ. ಜೊತೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ. ಹೌದು, ಚಿತ್ರದುರ್ಗ ಅಂತಿದ್ದ ಹಾಗೆ ನಮಗೆಲ್ಲ ಒನಕೆ ಓಬವ್ವ ನೆನಪಾಗ್ತಾಳೆ ಅಲ್ವಾ? ಹೌದು, ಅದೇ ಕೋಟೆಯ ಬಗ್ಗೆ ನಾನಿವತ್ತು ನಿಮಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ದಕ್ಷಿಣ ಭಾರತದ ಹೆಮ್ಮೆಯ ಐತಿಹಾಸಿಕ ತಾಣವಾದ ಚಿತ್ರದುರ್ಗ ಕೋಟೆಯನ್ನು 11ರಿಂದ 18ನೇ ಶತಮಾನದ ನಡುವೆ ಆಳಿದ ವಿವಿಧ ರಾಜಮನೆತನಗಳು ನಿರ್ಮಿಸಿವೆ. ಇದು ತನ್ನ ಶೌರ್ಯ, ಸಾಹಸ ಮತ್ತು ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. 7 ಸುತ್ತಿನ ಕಲ್ಲಿನ ಕೋಟೆಯಾಗಿರುವ ಇದು ಗಂಡು ಮೆಟ್ಟಿದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪ್ರದೇಶ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು. ನಂತರ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರು ಇಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಹಾಗಿದ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಯ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ಇಲ್ಲಿನ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಿದ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಚಿತ್ರದುರ್ಗ ಅಂದ ತಕ್ಷಣ ನೆನಪಾಗುವುದು ಕಲ್ಲಿನ ಕೋಟೆ. ಐತಿಹಾಸಿಕ ಹಿನ್ನೆಲೆಯ ಈ ಕೋಟೆ ಚಿತ್ರದುರ್ಗದ ಗತವೈಭವದ ಪಳೆಯುಳಿಕೆಯ ಸಾಕ್ಷಿ ಅನ್ನುವಂತೆ ಗೋಚರಿಸುತ್ತೆ. ಕಲ್ಲಿನ ಬೆಟ್ಟಗಳ ಮೇಲೆ ನಿರ್ಮಿಸಲಾದ ವಿಸ್ತಾರವಾದ ಕೋಟೆಯಾಗಿದ್ದು, ಇದು ಶತಮಾನಗಳ ಕರ್ನಾಟಕದ ಶೌರ್ಯ ಮತ್ತೆ ವಾಸ್ತುಶಿಲ್ಪದ ಪ್ರತಿಭೆಯನ್ನ ಹೇಳುತ್ತೆ. ಸ್ಥಿತಿಸ್ಥಾಪಕತ್ವದ ಸಂಕೇತವಾಗಿರುವ ಈ ಕೋಟೆಯು ಇತಿಹಾಸ ಪ್ರಿಯರು ಮತ್ತೆ ಪರಿಶೋಧಕರನ್ನ ತನ್ನ ಅಂಕುಡೊಂಕಾದ ಕಾರಿಡಾರ್ಗಳಲ್ಲಿ ನಡೆಯಲು ಮತ್ತೆ ಅದರ ಪ್ರಾಚೀನ ರಕ್ಷಣಾ ವ್ಯವಸ್ಥೆಯನ್ನ ಮೆಚ್ಚಿಸಲು ಆಹ್ವಾನಿಸೋ ರೀತಿ ಇದೆ. ಏಳು ಸುತ್ತಿನ ಕೋಟೆಯ ಆರಂಭದ ಸುತ್ತುಗಳನ್ನ ನಗರ ಆಪೋಷಣಕ್ಕೆ ಪಡೆದರೂ ಕೂಡ ಇದರ ಇತಿಹಾಸವನ್ನ ಇದು ಸಾರುತ್ತೆ. ದೇಶ ಹಾಗೆ ವಿದೇಶಿ

ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ಕೋಟೆಯ ಗೋಡೆಯ ಒಳಗೆ 18 ದೇವಾಲಯಗಳು, 19 ದ್ವಾರಕಗಳು, 2000 ಕಾವಲು ಗೋಪುರಗಳು, 38 ಪ್ರವೇಶ ದ್ವಾರಗಳು, 4 ರಹಸ್ಯ ಪ್ರವೇಶ ದ್ವಾರಗಳು, ಜಲಾಶಯಗಳು, ಗೋದಾಮುಗಳು ಮತ್ತು ಇನ್ನೂ ಹೆಚ್ಚಿನವುಗಳಿಂದ ಕೂಡಿದ ವಿಶಾಲ ಪ್ರದೇಶವನ್ನ ನಾವಿಲ್ಲಿ ಕಾಣಬಹುದು. ಇನ್ನು ನಾವು ನೋಡ್ತಾ ಇರುವಂತಹ ಚಿತ್ರದುರ್ಗದ ಕೋಟೆ ಒಂದೇ ದಿನದಲ್ಲಿ ನಿರ್ಮಾಣವಾದಂತಹ ಕೋಟೆಯಲ್ಲ. ಶತಮಾನಗಳಿಂದ ವಿವಿಧ ರಾಜವಂಶರುಗಳು ಹಲವಾರು ಆಡಳಿತಗಾರರ ನೇತೃತ್ವದಲ್ಲಿ ಈ ಒಂದು ಕೋಟೆಯ ನಿರ್ಮಾಣ ಹಂತ ಹಂತವಾಗಿ ಆಗುತ್ತೆ. ಹೊಯ್ಸಳರ ರಾಜವಂಶದ ರಾಜರು ಬಹುಶಃ ಇಲ್ಲಿ ಮೊದಲು ಕಲ್ಲು ಹಾಕಿದ್ರು, ಈ ಒಂದು ಕೋಟೆಯನ್ನ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. ಅವರ ನಂತರ ಹೊಯ್ಸಳರು, ಚಾಲುಕ್ಯರು ಮತ್ತೆ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜರು ಆಳಿದ್ರು. 15 ಮತ್ತು 18 ಶತಮಾನಗಳಲ್ಲಿ ಪಾಳೆಗಾರರ ನಾಯಕರ ಆಳ್ವಿಕೆಯಲ್ಲಿ ಕೋಟೆ ಮತ್ತಷ್ಟು ವಿಸ್ತರಿಸುತ್ತೆ. ಕರ್ನಾಟಕ ಇತಿಹಾಸದಲ್ಲಿ ಚಿತ್ರದುರ್ಗದ ನಾಯಕರು ಪ್ರಮುಖ ಸ್ಥಾನ ಪಡೆದಿದ್ದಾರೆ. 16 ರಿಂದ 18 ಶತಮಾನದವರೆಗೆ ಸುಮಾರು 211 ವರ್ಷಗಳ ಕಾಲ 13 ರಾಜರು ಈ ಪ್ರಾಂತ್ಯವನ್ನ ಆಳ್ತಾರೆ. ಮತ್ತೆ ತಿಮ್ಮಣ್ಣ ನಾಯಕ ಚಿತ್ರದುರ್ಗದ ಈ ಪಾಲೆಪಟ್ಟಿನ ಮೊದಲ ರಾಜ. 1758 ರಿಂದ 1779 ಅವಧಿಯಲ್ಲಿ 5ನೇ ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಚಿತ್ರದುರ್ಗವನ್ನ ಹೈದರ್ ಅಲಿ ವಶಪಡಿಸಿಕೊಂಡನು. ನಂತರ ಅದು ಟಿಪ್ಪು ಸುಲ್ತಾನನ ಕೈಗೆ ಹಸ್ತಾಂತರವಾಯಿತು. 20 ವರ್ಷಗಳ ನಂತರ ಟಿಪ್ಪು ಸುಲ್ತಾನನನ್ನ ಬ್ರಿಟಿಷ್ ವಸಾಹತುಗಾರರು ಸೋಲಿಸಿ ಕೊಂದು ಹಾಕ್ತಾರೆ. ನಂತರ ಕೋಟೆಯು ಮೈಸೂರು ಸರ್ಕಾರದ ನಿಯಂತ್ರಣಕ್ಕೆ ಬರುವವರೆಗೂ ಬ್ರಿಟಿಷ್ ಪಡೆಗಳನ್ನ ಇರಿಸಲು ಇದನ್ನ ಬಳಸಲಾಗ್ತಾ ಇತ್ತು. ನೀವು ಕೋಟೆಗೆ ಭೇಟಿ ನೀಡಿದ್ರೆ ವಿವಿಧ ಯುಗಗಳಲ್ಲಿ ಅವುಗಳನ್ನ ನಿರ್ಮಿಸಿದ ರಾಜವಂಶರುಗಳ ಗುರುತುಗಳನ್ನ ಕಾಣಬಹುದು. ದೇವಾಲಯಗಳು, ದ್ವಾರಗಳು, ಪ್ರವೇಶ ದ್ವಾರಗಳನ್ನ ನೀವು ನೋಡಬಹುದು. ಇನ್ನು 7 ಸುತ್ತಿನ ಕೋಟೆಯಾಗಿದ್ರೂ ಕೂಡ ಇಂದು ಅಷ್ಟಾಗಿ ನಮಗೆ ಸ್ಪಷ್ಟವಾಗಿ ಗೋಚರಿಸೋದಿಲ್ಲ. ಇನ್ನು ಚಿತ್ರದುರ್ಗದ ಪಟ್ಟಣ ಕೋಟೆಯ ಮೊದಲ 2 ಪದರಗಳಾಗಿ ವಿಸ್ತರಿಸಿದೆ. ಕೋಟೆಯ ದ್ವಾರಕ್ಕೆ ಹೋದಂತೆ ಗೋಡೆಗಳು ಹೆಚ್ಚು ಎದ್ದು ಕಾಣುತ್ತೆ. 2ನೇ ಗೋಡೆಯ ಮೂಲಕವೇ ನಾವು ದ್ವಾರದ ಅಧಿಕೃತ ಪ್ರವೇಶವನ್ನು ಮಾಡಬೇಕು. ಪ್ರವೇಶ ದ್ವಾರವು ಹಾವಿನ ರೀತಿ ಕೆತ್ತಿದಂತಹ ಒಂದು ಆಕೃತಿಯನ್ನು ಕಾಣಬಹುದು. ಸ್ಥಳವು ಒಂದು ಕಾಲದಲ್ಲಿ ಮೊಸಳೆಗಳಿಂದ ತುಂಬಿದ್ದಂತಹ ಕಂದಕವಾಗಿತ್ತು ಅಂತ ಹೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಇಲ್ಲಿ ಹಳೆಯ ಗನ್ ಪೌಡರ್ ಕಾರ್ಖಾನೆಯ ಅವಶೇಷಗಳು ಮತ್ತೆ ಕೈಬಿಟ್ಟ ರುಬ್ಬುವ ಕಲ್ಲುಗಳನ್ನ ನೋಡಬಹುದಾಗಿದೆ. ಹಾಗೆ ಕೋಟೆಯಲ್ಲೇ ಸುಂದರವಾದ ಹಿಡಿಂಬೇಶ್ವರ ದೇವಸ್ಥಾನ ಮತ್ತೆ ಮಹಾಭಾರತದ ಸಮಯದಲ್ಲಿ ಭೀಮನಿಗೆ ಸೇರಿದ್ದು ಅಂತ ಹೇಳಲಾಗುವಂತಹ ಶಿವಲಿಂಗ ಹಾಗೆ ಬೃಹತ್ ಪಾತ್ರೆಯನ್ನ ಕೂಡ ನೋಡಬಹುದಾಗಿದೆ. ದೇವಾಲಯ, ಪ್ರವೇಶ ದ್ವಾರ, ಗೋಡೆಗಳು ಮತ್ತೆ ಬಾಗಿಲುಗಳು ಎಲ್ಲವನ್ನೂ ಸುಂದರವಾಗಿ ಕೆತ್ತಲಾಗಿದೆ. ಹಾಗಿದ್ರೆ ಈ ಕೋಟೆಯ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿನ ಇತಿಹಾಸದ ಬಗ್ಗೆಯೆಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ಚಿತ್ರದುರ್ಗದ ಬಗ್ಗೆ, ಇಲ್ಲಿನ ಕಲ್ಲಿನ ಕೋಟೆಯ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಚಿತ್ರದುರ್ಗ ಅಂತ ಇದ್ದ ಹಾಗೆ ನಮಗೆ ನೆನಪಾಗುವುದೇ ಒನಕೆ ಓಬವ್ವ ಅಲ್ವಾ? ಕರ್ನಾಟಕದ ಇತಿಹಾಸದಲ್ಲಿ ಅದಮ್ಯ ಧೈರ್ಯ ಮತ್ತು ದೇಶ ಪ್ರೇಮಕ್ಕೆ ಹೆಸರಾದ ವೀರವನಿತೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒನಕೆ ಓಬವ್ವ. ಚಿತ್ರದುರ್ಗದ ಪಾಳಿಗಾರ ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಆಕೆಯ ಪತಿ ಮದ್ದ ಹನುಮಪ್ಪನು ಕೋಟೆಯ ಕಾವಲುಗಾರನಾಗಿದ್ದ. ಕೇವಲ ಒಂದು ಒನಕೆಯನ್ನು ಬಳಸಿ ಹೈದರಾಲಿ ಸೈನ್ಯವನ್ನ ಏಕಾಂಗಿಯಾಗಿ ಹಿಮ್ಮೆಟ್ಟಿಸಿದ ಆಕೆಯ ಸಾಹಸಗಾಥೆ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ರೋಮಾಂಚನ ಉಂಟು ಮಾಡುತ್ತೆ. ಒಮ್ಮೆ ಹೈದರಾಲಿ ಪಡೆಗಳು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸೋದಕ್ಕೆ ಸಂಚು ಹೊಡೆದವು. ಕೋಟೆಯ ರಹಸ್ಯ ದ್ವಾರವೊಂದರ ಮೂಲಕ ಶತ್ರುಗಳು ಒಬ್ಬೊಬ್ಬರಾಗಿ ಒಳನುಗ್ಗಲು ಪ್ರಯತ್ನಿಸ್ತಾ ಇದ್ರು. ಮಧ್ಯಾಹ್ನದ ವೇಳೆಯಾಗಿತ್ತು ಅದು. ಒಬ್ಬವಳು ಅದೇ ರಹಸ್ಯ ದ್ವಾರದ ಬಳಿ ನೀರನ್ನು ತರುವುದಕ್ಕೆ ತೆರಳಿದ್ಲು. ಆಗ ಶತ್ರು ಸೈನಿಕರು ಕಿಂಡಿಯಿಂದ ನುಗ್ಗುತ್ತಿರುವುದನ್ನ ಆಕೆ ಗಮನಿಸ್ತಾಳೆ. ತನ್ನ ಪತಿ ಮದ್ದ ಹನುಮಪ್ಪ ಊಟ ಮಾಡುತ್ತಿದ್ದ ಕಾರಣ ಆಕೆಗೆ ತಕ್ಷಣವೇ ಯಾರನ್ನೂ ಕರೆಯಲು ಸಾಧ್ಯವಾಗಲಿಲ್ಲ. ಆದರೆ ಆಕೆ ಧೃತಿಗೆಡಲಿಲ್ಲ. ತನ್ನಲ್ಲಿದ್ದ ಒನಕೆಯನ್ನ ಅಸ್ತ್ರವಾಗಿ ಬಳಸಿಕೊಂಡು ಕಿಂಡಿಯ ಬಳಿ ನಿಂತುಕೊಳ್ತಾಳೆ. ಕಿಂಡಿಯಿಂದ ಒಳಬರುವ ಪ್ರತಿಯೊಬ್ಬ ಶತ್ರು ಸೈನಿಕನ ತಲೆಗೆ ಆಕೆ ಒನಕೆಯಿಂದ ಹೊಡೆದು ಸಾಯಿಸ್ತಾಳೆ. ಹೀಗೆ ಏಕಾಂಗಿಯಾಗಿ ಹೈದರಾಲಿ ಸೈನ್ಯದ ಅನೇಕ ಸೈನಿಕರನ್ನ ಹೊಡೆದುರುಳಿಸುತ್ತಾಳೆ. ಒಳನುಗ್ಗುತ್ತಿದ್ದ ಸೈನ್ಯಕ್ಕೆ ದೊಡ್ಡ ತಡೆಗೋಡೆಯಾದಳು. ಅಷ್ಟರಲ್ಲಿ ಒಬ್ಬವಳ ಪತಿ ಮತ್ತೆ ಇತರ ಸೈನಿಕರು ಸ್ಥಳಕ್ಕೆ ಆಗಮಿಸಿದ್ರು. ಮದಕರಿ ನಾಯಕನ ಸೈನ್ಯಕ್ಕೆ ಎಚ್ಚರಿಕೆ ನೀಡಿ ಶತ್ರುಗಳನ್ನ ಸಂಪೂರ್ಣವಾಗಿ ಸೋಲಿಸಿದ್ರು. ಈ ಒಂದು ಮಹತ್ತರವಾದ ಹೋರಾಟದಲ್ಲಿ ದೇಶಕ್ಕಾಗಿ ಒಬ್ಬವಳು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ಲು. ಆಕೆಯ

ಆಗ ಮತಿ ಸಮಯ ಪ್ರಜ್ಞೆಯಿಂದ ಚಿತ್ರದುರ್ಗದ ಕೋಟೆಯು ಶತ್ರುಗಳ ಪಾಲಾಗುವುದನ್ನು ತಪ್ಪಿಸಿತು. ಇನ್ನು ಎಷ್ಟೋ ಜನ ಒನಕೆ ಓಬವ್ವನಿಂದಲೇ ಚಿತ್ರದುರ್ಗದ ಕೋಟೆಗೆ ಭೇಟಿ ನೀಡುವುದನ್ನು ನೋಡಬಹುದಾಗಿದೆ ಅಲ್ವಾ. ಸೊ ಖಂಡಿತವಾಗ್ಲೂ ನೀವು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದ್ಸರ್ತಿ ಅದ್ಭುತವಾಗಿರೋ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927968609686097 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಹುಟ್ಟು ಅನ್ನುವಂಥದ್ದು ನಾವು ಕೇಳದೆ ಸಿಗುವ ವರ ಅಥವಾ ಶಾಪ. ಸಾವು ಅನ್ನುವಂಥದ್ದು ನಾವು ಹೇಳದೆ ಹೋಗುವ ಜಾಗ. ಇನ್ನು ಬಾಲ್ಯ ಮೈಮರೆತು ಆಡುವ ಸ್ವರ್ಗ, ಯೌವನ ಅರಿವಿದ್ದರೂ ಅರಿಯದ ಮಾಯೆ, ಮುಪ್ಪು ಕಡೆಯ ಆಟ, ಸ್ನೇಹ ಶಾಶ್ವತವಾಗಿ ಉಳಿಯೋ ಬಂಧ, ಪ್ರೀತಿ ಪ್ರಾಣಕ್ಕೆ ಹಿತವಾದ ಅನುಬಂಧ, ಪ್ರೇಮ ತ್ಯಾಗಕ್ಕೆ ಸ್ಫೂರ್ತಿ, ಕರುಣೆ ಕಾಣುವ ದೇವರು, ಮಮತೆ ಕರುಳಿನ ಬಳ್ಳಿ, ದ್ವೇಷ ಉರಿಯುವ ಕೊಳ್ಳಿ, ತ್ಯಾಗ ದೀಪ, ಉಸಿರು ಮೌನದಲ್ಲಿ ಜೊತೆಗಿರುವ ಗೆಳೆಯ, ಹೃದಯ ಎಚ್ಚರಿಕೆಯ ಗಂಟೆ, ಕಣ್ಣು ಸೃಷ್ಟಿಯ ಕನ್ನಡಿ, ಮಾತು ಬೇಸರ ನೀಗುವ ವಿದ್ಯೆ, ಮೌನ ಭಾಷೆಗೂ ನಿಲುಕದ ಭಾವ, ಕಣ್ಣೀರು ಅಸ್ತ್ರ, ನೋವು ಅಸಹಾಯಕತೆ, ನಗು ಔಷಧಿ, ಹಣ ಅವಶ್ಯಕತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಈ ಪದಗಳಲ್ಲೇ ಯಾವುದು ಮುಖ್ಯ, ಯಾವುದು ಮುಖ್ಯವಲ್ಲ, ಜೀವನಕ್ಕೆ ಏನು ಬೇಕು ಏನು ಬೇಡ, ಜೀವನದ ಚೌಕಟ್ಟು ಎಷ್ಟಿದೆ ಅನ್ನೋದು ತಿಳಿಸ್ಬಿಡತ್ತೆ ಈ ಪದಗಳು ಅಲ್ವಾ. ಪದಗಳು ಕೇವಲ ಪದಗಳಲ್ಲ, ಇದರಿಂದ ಒಂದು ಅದ್ಭುತವಾದ ಶಕ್ತಿ ಇದೆ. ಜೀವನದ ರಹಸ್ಯ, ಖುಷಿ, ಸುಖ, ದುಃಖ, ಸಂತೋಷ ಅಡಗಿದೆ ಕೂಡ. ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಗೌಡಕೊಪ್ಪ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರ ಕಥಾ ಮಾಲಿಕೆಯಿಂದ ಆಯ್ದಂತಹ ಕೆಲವೊಂದು ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಆ ಕಥೆಗಳನ್ನು ಕೇಳೋಣ.
6: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು, ನಾನು ಅಂಬಿಕಾ ಸಂತೋಷ್. ನಾರಾಯಣ ಶಾಸ್ತ್ರಿಯವರು ಸಂಗ್ರಹಿಸಿರುವ ವಿದೇಶಿ ಜಾನಪದ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ದ ಕಥೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಬಹಳ ವರ್ಷಗಳ ಹಿಂದೆ ಕೆಲವು ಜನ ಬೌದ್ಧ ಸನ್ಯಾಸಿಗಳು ಪುರಾತನ ದೇವಾಲಯವೊಂದರಲ್ಲಿ ವಾಸವಾಗಿದ್ದರು. ಆ ದೇವ ಮಂದಿರವು ಬಗೆ ಬಗೆಯ ಹೂಗಳು ಹಾಗೂ ಸಸ್ಯಗಳಿಂದ ಕೂಡಿದ ಸುಂದರವಾದ ಉದ್ಯಾನವನದ ಮಧ್ಯದಲ್ಲಿತ್ತು ಹಾಗೂ ಬಹಳ ಪ್ರಶಾಂತವಾಗಿತ್ತು. ಸನ್ಯಾಸಿಗಳೆಲ್ಲ ಅಲ್ಲಿ ಪ್ರಾರ್ಥನೆ, ಯೋಗ, ಧ್ಯಾನಾದಿ ಕಾರ್ಯಗಳಲ್ಲಿ ಸಮಯ ಕಳೆಯುತ್ತಾ ಸುಖವಾಗಿದ್ರು. ಆದರೆ ಆ ಸನ್ಯಾಸಿಗಳ ಅನ್ಯೋನ್ಯತೆ ಬಹಳ ದಿನಗಳ ಕಾಲ ಮುಂದುವರಿಲಿಲ್ಲ. ಅವರು ತಮ್ಮ ತಮ್ಮಲ್ಲಿಯೇ ಕಾದಾಡತೊಡಗಿದ್ರು. ಒಂದಿನ ತರುಣ ಸನ್ಯಾಸಿಯು ನಗರದ ವಿಲಾಸಿ ಜೀವನದ ಬಗ್ಗೆ ಮತ್ತು ಅಲ್ಲಿ ದೊರೆಯುವ ಸೌಕರ್ಯಗಳ ಬಗ್ಗೆ ಉಳಿದ ಸನ್ಯಾಸಿಗಳಿಗೆ ತಿಳಿ ಹೇಳ್ದ. ಅವರೆಲ್ಲ ನಗರವೆಂದರೆ ಸ್ವರ್ಗವೆಂದೇ ಭ್ರಮಿಸಿದರು. ತರುಣ ಸನ್ಯಾಸಿಯ ನೇತೃತ್ವದಲ್ಲಿ ಬೌದ್ಧ ಸನ್ಯಾಸಿಗಳು ನಗರಕ್ಕೆ ವಲಸೆ ಹೊರಟರು. 5 ಜನ ಸನ್ಯಾಸಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಶಹರಕ್ಕೆ ಹೊರಟು ಹೋದರು. ದೇವಾಲಯವು ಸನ್ಯಾಸಿಗಳ ಒಡನಾಟವಿಲ್ಲದೆ ಬಿಕೋ ಅಂತಾಯಿತು. ಹೊರ ಜಗತ್ತನ್ನು ಕಾಣುವ ಬಯಕೆಯಿಂದಾಗಿ ಉಳಿದ 5 ಜನ ಸನ್ಯಾಸಿಗಳು ತಮ್ಮ ತಮ್ಮ ಪ್ರೀತಿಯ ಆ ಪವಿತ್ರ ಮಂದಿರವನ್ನು ತ್ಯಜಿಸಲು ನಿರ್ಧರಿಸಿದರು. ನಗರಕ್ಕೆ ಹೊರಡಲು ಸನ್ನದ್ಧರಾದ ಅವರು ಮಂದಿರದಿಂದ ಹೊರಬರುತ್ತಿದ್ದಂತೆಯೇ ಎಲ್ಲಿಂದಲೋ ಹಾರಿ ಬಂದ ಬಂಗಾರದ ಪಕ್ಷಿಯೊಂದು ಆ 5 ಮೇಲೆ ದಾರಗಳನ್ನು ಎಸೆಯಿತು. ದಾರದ ಸಹಾಯದಿಂದ ಅವರನ್ನು ಬಂಧಿಸಿದ ಆ ಪಕ್ಷಿಯು ಸನ್ಯಾಸಿಗಳ ಜೊತೆಗೆ ಶಹರದತ್ತ ಹಾರಿತು. ಅಲ್ಲಿ ಆ ಬಂಗಾರದ ಪಕ್ಷಿಯು ಸನ್ಯಾಸಿಗಳಿಗೆ ನಗರದ ನಿಜ ಸ್ವರೂಪದ ದರ್ಶನ ಮಾಡಿಸಿತು. ಅಲ್ಲಿ ಹಿಂಸೆ ಅಶಾಂತಿಯಿಂದ ಕೂಡಿದ ನೆಮ್ಮದಿ ಇಲ್ಲದ ಬದುಕನ್ನು ಸನ್ಯಾಸಿಗಳು ಕಂಡರು. ಪುನಃ ಆ ಬಂಗಾರದ ಪಕ್ಷಿಯು ಅವರನ್ನು ಪುರಾತನ ದೇವಾಲಯಕ್ಕೆ ತಂದುಬಿಟ್ಟು ಆಕಾಶದಲ್ಲಿ ಹಾರುತ್ತಿದ್ದಂತೆಯೇ ಅದು ಅದೃಶ್ಯವಾಯಿತು. 5 ಜನ ಸನ್ಯಾಸಿಗಳು ಕೊನೆಯವರೆಗೂ ಆ ದೇವಾಲಯದಲ್ಲಿಯೇ ನೆಲೆಸಿರಲು ನಿರ್ಧರಿಸಿದರು. ಬುದ್ಧನೇ ಪಕ್ಷಿ ರೂಪದಲ್ಲಿ ಬಂದು ತಮಗೆ ಸನ್ಮಾರ್ಗ ತೋರಿದನೆಂದು ಸನ್ಯಾಸಿಗಳು ಅಂದುಕೊಂಡ್ರು.
2: ಸ್ನೇಹಿತರೆ, ದೂರದ ಬೆಟ್ಟ ನುಣ್ಣಗೆ ಅನ್ನುವಂತಹ ಮಾತಿದೆ. ಸಾಮಾನ್ಯವಾಗಿ ಈ ಮಾತನ್ನ ನಾವು ನೀವೆಲ್ಲರೂ ಕೇಳೇ ಕೇಳಿದ್ದೀವಿ. ದೂರದಲ್ಲಿರುವಂತಹ ಕೆಲವೊಂದು ವಸ್ತುಗಳು ನಮ್ಮ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಅದು ಹತ್ರ ಹೋಗಿ ನೋಡಿದಾಗ ಅದರಲ್ಲಿರುವಂತಹ ಸಮಸ್ಯೆಗಳು ಕೂಡ ಗೊತ್ತಾಗುತ್ತೆ. ಇಲ್ಲಿಯೂ ಹಾಗೆ ಸನ್ಯಾಸಿಗಳಿಗೆ ಹಾಗೆ ಫೀಲ್ ಆಗಿದೆ. ಈ ಗಾದೆ ಮಾತುಗಳು ಕೇಳೋದಕ್ಕಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೆಲವೊಮ್ಮೆ ತುಂಬಾನೇ ಅನ್ವಯವಾಗುತ್ತೆ. ಇದೇ ರೀತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ಕತೆಗಳ ಮೂಲಕ ತಿಳಿಸ್ತಾ ಇದ್ದಾರೆ ಅಂಬಿಕಾ ಸಂತೋಷ್ ಮೇಡಮ್ ಅವರು. ಅವರಿಂದ ಆ ಕತೆಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಈ ದಿನ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ದಂತಹ ಕಥೆಗಳನ್ನು ತಿಳಿಸ್ತಾ ಇದ್ದಾರೆ. ಬೌದ್ಧ ಸನ್ಯಾಸಿಗಳ ಕತೆ ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಅಂತಹದ್ದೇ ಮತ್ತಷ್ಟು ವಿಶೇಷವಾಗಿರುವಂತಹ ಕತೆಗಳನ್ನು ಅವರಿಂದ ಕೇಳೋಣ.
3: ಚೀನಾ ದೇಶದ ಅಂದಿನ ಆ ದಿನಗಳಲ್ಲಿ ಬಹಳ ಗಡಿಬಿಡಿ ಇದ್ದಿತ್ತು. ಸಂತ ಕಂಪೋತ್ಸೆ ಒಂದು ದಿವಸ ದಟ್ಟವಾದ ಅರಣ್ಯವೊಂದರಲ್ಲಿ ಹೋಗ್ತಾ ಇದ್ದ. ಓರ್ವ ಸ್ತ್ರೀ ಅಳುತ್ತಾ ಕುಳಿತಿರೋದನ್ನ ಕಂಡ. ಅವರು ಆ ಸ್ತ್ರೀಯ ಹತ್ತಿರ ಹೋಗಿ, ಸೋದರಿ, ನೀನು ಏಕೆ ಅಳುತ್ತಿರುವಿ ಎಂದು ಕೇಳಿದರು. ಆ ಸ್ತ್ರೀಯು, ಒಂದು ಚಿರತೆ ಇಲ್ಲಿದೆ, ಅದರ ಕಾರಣದಿಂದ ನಾನು ಬಹಳ ದುಃಖಿಯಾಗಿದ್ದೇನೆ. ಅದು ನನ್ನ ಗಂಡನನ್ನು ಕೊಂದು ಹಾಕಿತು, ನಂತರ ನನ್ನ ಮಗನನ್ನು ತಿಂದಿತ್ತು ಎಂದಳು. ಕಂಪೋತ್ಸೆ, ನೀನು ಪಟ್ಟಣದಲ್ಲಿ ಏಕೆ ಬರುವುದಿಲ್ಲ ಎಂದರು. ಆಗ ಸ್ತ್ರೀಯು, ಸಹೋದರನೇ, ಅಲ್ಲಿ ಒಂದು ಚಿರತೆ ಇದೆ. ಪಟ್ಟಣದಲ್ಲಿ ಅನೇಕ ಭ್ರಷ್ಟ ನೌಕರರಿದ್ದಾರೆ, ಅವರೆಲ್ಲ ಚಿರತೆಯಂತೆಯೇ ಭಯಂಕರರಾಗಿದ್ದಾರೆ. ನಾನು ಒಂದು ಚಿರತೆಯಿಂದ ನನ್ನ ರಕ್ಷಣೆ ಮಾಡಿಕೊಳ್ಳಬಲ್ಲೆ, ಆದರೆ ಅಸಂಖ್ಯ ಚಿರತೆಗಳಿಂದ ಹೇಗೆ ಉಳಿಯಬಲ್ಲೆ ಎಂದು ಕೇಳಿದಳು. ಕಂಪೋತ್ಸೆಯ ಹತ್ತಿರ ಇದಕ್ಕೆ ಯಾವುದೇ ಉತ್ತರವಿರಲಿಲ್ಲ. ಹಳ್ಳಿಯ ಹೆಣ್ಣು ಮಗಳ ಮಾತು ಅವರಿಗೆ ಬಾಣದಂತೆ ಚುಚ್ಚಿತ್ತು. ನೌಕರದಾರರ ಚಾರಿತ್ರ್ಯ ಸುಧಾರಿಸುವ ದಿಶೆಯಲ್ಲಿ ಪ್ರಯತ್ನಿಸಬೇಕೆಂದು ನಿಶ್ಚಯಿಸಿದ. ಅರಸನ ಮೂಲಗಕ್ಕೆ ಹೋಗಿ, ಶತ್ರುಗಳ ಸೈನ್ಯಕ್ಕಿಂತಲೂ ಕೆಟ್ಟ ಸರ್ಕಾರ ನಿಮ್ಮ ದೇಶದ ಶತ್ರುವಾಗಿರುತ್ತದೆ, ಪ್ರಜೆಗಳಿಗೆ ಕಲ್ಯಾಣವಾಗುವಂತಹ ಸರ್ಕಾರದ ರಚನೆಯಾಗಬೇಕು ಎಂದ. ಅರಸನು ಸಂತನ ಮಾತನ್ನು ಮನಸ್ಸುಗೊಟ್ಟು ಕೇಳಿದನು. ಬಳಿಕ ಆತ, ನಾನು ನಿಮಗೆ ಒಂದು ಪಟ್ಟಣದ ಸರ್ಕಾರವನ್ನೇ ಒಪ್ಪಿಸುವೆ, ತಾವು ಸರಿಯಾದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ನಡೆಸಿರಿ ಎಂದು ಹೇಳಿದನು. ಈ ಕೆಲಸದಲ್ಲಿ ಕಂಪೋತ್ಸೆಯವರು ಬಹಳ ಯಶಸ್ವಿಯಾದರು. ಅರಸನು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ. ಆದರೆ ಇದರಿಂದ ಉಳಿದ ಮಂತ್ರಿಗಳಿಗೆ, ಜಾಗೀರದಾರರಿಗೆ ಹೊಟ್ಟೆಗಿಚ್ಚಾಯಿತು. ಅವರು ಅನೇಕ ರೀತಿಯಲ್ಲಿ ತೊಂದರೆಗಳನ್ನು ತಂದೊಡ್ಡಿದ್ರು. ಪ್ರಧಾನಮಂತ್ರಿಯ ವಿರುದ್ಧ ಬಂಡೇಳುವುದರಲ್ಲಿ ಯಶಸ್ವಿಯಾದರು. ಇದರಿಂದ ಕಂಪೋತ್ಸೆ ನಿರಾಶನಾಗಲಿಲ್ಲ, ಅಂಜಲೂ ಇಲ್ಲ. ಅವರು ರಾಜ್ಯವನ್ನು ಬಿಟ್ಟರು, ಅನೇಕ ವರ್ಷ ಏಕಾಂತವಾಸಿಯಾದರು. 13 ವರ್ಷಗಳ ನಂತರ ಸುತ್ತಾಡಿಯೇ ಸುತ್ತಾಡಿ ಪ್ರಜೆಗಳಿಗೆ ತಮ್ಮ ವಿಚಾರಗಳನ್ನು ಬೋಧಿಸತೊಡಗಿದರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಂತ ಕಂಪೋತ್ಸೆಯವರ ಶಿಷ್ಯರಾದರು. ಅವರಿಗೆ ಕಂಫ್ಯೂಷಿಯಸ್, ಅಂದರೆ ಬುದ್ಧಿವಂತ ಸಂತ ಎಂದು ಕರೆಯತೊಡಗಿದರು. ಅವರು ಕೊನೆಯುಸಿರೆಳೆದು 100 ವರ್ಷಗಳು ಕಳೆದು ಹೋಗಿವೆ. ಇಂದು ಚೀನಾದಲ್ಲಿ ಅವರನ್ನು ದೇವತೆ ಎಂದು ಪೂಜಿಸುತ್ತಾರೆ. ಕಂಪೋತ್ಸೆಯವರು 3 ವರ್ಷದವರಿದ್ದಾಗ ತಂದೆ ತೀರಿ ಹೋದರು. ಬಡ ತಾಯಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸುವಲಾಗಲಿಲ್ಲ. ಆದರೆ ಆ ಬಾಲಕನೇ ದೊಡ್ಡವನಾಗಿ ಚೀನಾದ ಜನತೆಗೆ ಶಿಕ್ಷಣವಿತ್ತನು. ಜೀವನದಲ್ಲಿ ಸೋಲುಂಡವರು ಬಹಳ ಸಾಧಿಸಿ ತೋರಿಸುತ್ತಾರೆ.
2: ಖಂಡಿತವಾಗ್ಲೂ ಜೀವನದಲ್ಲಿ ಕಂಡಂತಹ ಆ ಸೋಲು, ಹತಾಶೆ, ಕಷ್ಟ, ಸಮಸ್ಯೆ ಅವೆಲ್ಲವುಗಳನ್ನು ಕೂಡ ಎದುರಿಸ್ತಾ ಹೋದಾಗೆ ನಾವು ನಮ್ಮನ್ನು ಗಟ್ಟಿಗೊಳಿಸ್ಕೊಳ್ತೀವಿ, ಮನಸ್ಸು ಗಟ್ಟಿಯಾಗತ್ತೆ. ಹಾಗೆ ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಅದನ್ನು ಬಗೆಹರಿಸುವಲ್ಲಿ ನಮ್ಮ ಒಂದು ಚಿತ್ತ ಕೂಡ ಇರುತ್ತೆ. ಜೀವನದಲ್ಲಿ ಸಮಸ್ಯೆಗಳು ಅಂತ ಬಂದಾಗ, ಅವುಗಳನ್ನು ಧೈರ್ಯವಾಗಿ ಫೇಸ್ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ತಕ್ಕಂತೆ ಉತ್ತಮ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಪುಟ್ಟ ವಿರಾಮದ ನಂತರ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕತೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದಂತಹ ಕತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಮಸ್ಯೆಗಳು ಅಂತ ಬಂದಾಗ ಆ ಸಮಸ್ಯೆಗಳಿಂದ ಯಾವ ರೀತಿಯಲ್ಲಿ ಮುಕ್ತವಾಗಬೇಕು, ಆ ಸಮಸ್ಯೆಗಳನ್ನ ಎದುರಿಸ್ತಾ ಜೀವನದಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಥೆಯ ರೂಪದಲ್ಲಿ ತಿಳಿಸಿದ್ರು. ಇದೇ ರೀತಿಯಲ್ಲಿ ಮತ್ತೊಂದು ಕಥೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ, ಕೇಳೋಣ.
3: ಖಾದರ್ ಒಬ್ಬ ಬಾಲಕ. ಅವನ ತಂದೆ ಶೇಖ್ ಎಂಬ ಶ್ರೀಮಂತನ ಕುದುರೆಲಾಯದಲ್ಲಿ ಕೆಲಸ ಮಾಡ್ತಾ ಇದ್ದ. ಖಾದರ್ ಕೂಡ ತಂದೆಯ ಕಾರ್ಯದಲ್ಲಿ ಸಹಕರಿಸ್ತಾ ಇದ್ದ. ಶೇಖ್ನ ಮನೆಯವರ ನಂಬಿಕೆಯನ್ನು ಗಳಿಸಿಕೊಂಡಿದ್ದ. ಶೇಖ್ರ ಕುಟುಂಬವು ಪ್ರವಾಸಕ್ಕೆ ಹೋದಾಗ ಖಾದರ್ನು ಅವರ

0: ಅವರೊಡನೆ ಹೋಗ್ತಾ ಇದ್ದ. ಶೇಖ್ನ ಮಗಳೊಂದಿಗೆ ಖಾದರ್ ಸ್ನೇಹ ಬೆಳೆಸಿದ. ಇಬ್ಬರೂ ಸದಾ ಜೊತೆಯಾಗಿಯೇ ತಿರುಗಾಡ್ತಾ ಇದ್ರು. ಯಾರಾದರೂ ಗಮನಿಸಿದ್ರೆ ಖಾದರ್ ಶೇಖ್ನ ಮನೆಯ ಕೆಲಸಗಾರನ ಮಗ ಎನಿಸುತ್ತಿದ್ದಿಲ್ಲ. ಅವನ ಉಡುಗೆ ತೊಡುಗೆ ಅಷ್ಟು ಶುಭ್ರವಾಗಿರ್ತಾ ಇದ್ವು. ಶೇಖ್ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ತಕ್ಕ ವ್ಯವಸ್ಥೆ ಮಾಡಿದ್ದರೂ ಅವನು ಮಾತ್ರ ಕಲಿಯುವುದರಲ್ಲಿ ಆಸಕ್ತಿಯನ್ನೇ ತೋರಲಿಲ್ಲ. ಬದಲಾಗಿ ಅವನಿಗೆ ಗುರುಗಳು ಬೋಧಿಸುತ್ತಿದ್ದ ಪಾಠಗಳನ್ನು ಖಾದರ್ ಪರೋಕ್ಷವಾಗಿ ಕಲಿಯತೊಡಗಿದ. ಕೆಲ ದಿನಗಳಲ್ಲಿ ವಿದ್ಯಾವಂತನಾದ ಖಾದರ್ ವ್ಯಾಪಾರಿಯೊಬ್ಬನ ಬಳಿ ಲೆಕ್ಕಪತ್ರವನ್ನು ಬರೆದಿಡುವ ಕೆಲಸ ಮಾಡತೊಡಗಿದ. ಖಾದರ್ನ ಚಾಣಾಕ್ಷತೆಯನ್ನ ನೋಡಿ ಶೇಖ್ ಸಂತಸಗೊಂಡು ಜಿಲ್ಲಾ ಕಲೆಕ್ಟರ್ ಬಳಿ ಸಹಾಯಕನ ಕೆಲಸಕ್ಕೆ ಸೇರಿಸಿದ್ರು. ಖಾದರ್ ಜಾಣನಾಗಿದ್ದರಿಂದ ಅವನು ಮಾಡುತ್ತಿದ್ದ ಕೆಲಸ ಅಚ್ಚುಕಟ್ಟಾಗಿರ್ತಾ ಇತ್ತು. ತನಗೆ ವಹಿಸಿದ ಕೆಲಸ ಮುಗಿಸಿ ಸಹೋದ್ಯೋಗಿಗಳಿಗೂ ಸಹಾಯ ಮಾಡ್ತಾ ಇದ್ದ. ಜಿಲ್ಲಾ ಕಲೆಕ್ಟರನ್ನು ಖಾದರ್ನ ಕಾರ್ಯ ನೋಡಿ ಪ್ರಶಂಸಿಸಿದ್ದಲ್ಲದೆ ತನ್ನ ಆಪ್ತ ಸಹಾಯಕನ ಕೆಲಸಕ್ಕೆ ನೇಮಕ ಮಾಡಿಕೊಂಡ. ಕೂಡಲೇ ಖಾದರ್ ಒಂದು ಬುಟ್ಟಿಯ ತುಂಬ ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಕಲೆಕ್ಟರ್ನ ನಿವಾಸಕ್ಕೆ ಹೋದ. ಕಲೆಕ್ಟರ್ನಿಗೆ ಕೃತಜ್ಞತೆ ಅರ್ಪಿಸುವುದು ಅವನ ಉದ್ದೇಶವಾಗಿತ್ತು. ಮೊದಮೊದಲು ಕಲೆಕ್ಟರ್ನ ಆಪ್ತ ಸಹಾಯಕರಿಂದ ಕೊಡುಗೆ ಸ್ವೀಕರಿಸಲು ಒಪ್ಪಲಿಲ್ಲ. ಆದರೆ ಖಾದರನು ಇದು ಶೇಖನು ಕೊಟ್ಟ ಕಾಣಿಕೆ ಎಂದ. ಕೂಡಲೇ ಸ್ವೀಕರಿಸಿದ. ಕೆಲ ದಿನಗಳ ಬಳಿಕ ಖಾದರ್ನ ಕಾರ್ಯ ನೋಡಿ ಅವನಿಗೆ ಆಡಳಿತಾಧಿಕಾರಿಯ ಹುದ್ದೆ ನೀಡಲಾಯಿತು. ಖಾದರ್ನ ತಂದೆ ಶೇಖ್ನ ಕುದುರೆಲಾಯದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದ. ಅವನ ಮಗನ ಮದುವೆ ಮಾಡಲು ಆಸಕ್ತಿ ತೋರ್ತಿದ್ದ. ಆದರೆ ಖಾದರ್ ಮಾತ್ರ ಇನ್ನು ಮೇಲಿನ ಹುದ್ದೆಗೆ ಬಡ್ತಿ ಪಡೆಯುವ ಮಹತ್ವಾಕಾಂಕ್ಷೆಯಲ್ಲಿದ್ದ. ಅದಕ್ಕಾಗಿ ಹೆಚ್ಚು ಕೆಲಸ ಮಾಡಿ ಕಂದಾಯ ಇಲಾಖೆಯ ಮುಖ್ಯಸ್ಥನ ಪ್ರಶಂಸೆಯನ್ನು ಕೂಡ ಪಡೆದ. ಕೆಲ ದಿನಗಳ ಬಳಿಕ ಶೇಖ್ ಕಂದಾಯ ಇಲಾಖೆಯ ಮುಖ್ಯಸ್ಥನನ್ನು ಕರೆದು ಔಪಚಾರಿಕ ಮಾತುಕತೆ ನಡೆಸಬೇಕಾದ್ರೆ ಖಾದರ್ನ ಪ್ರಸ್ತಾಪ ಕೂಡ ಬಂತು. ಬಳಿಕ ಒಮ್ಮೆ ಖಾದರ್ ಬಂದು ಆ ಮುಖ್ಯಸ್ಥನನ್ನು ಭೇಟಿಯಾದಾಗ ಅವನು ಕೇಳ್ದ, ಶೇಖ್ಗೂ ನಿನಗೂ ಏನು ಸಂಬಂಧ? ಸ್ವಲ್ಪ ಅನುಮಾನಿಸುತ್ತಾರೆ, ಖಾದರ್ ಹೇಳಿಬಿಟ್ಟ, ನಾನು ಅವರ ಅಳಿಯ ಅಂತ. ಹೌದಾ? ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ನಿನಗೇನು ಒಳ್ಳೆಯದನ್ನು ಮಾಡಲಿಲ್ಲ, ಇಷ್ಟರಲ್ಲೇ ನಿನಗೆ ಕಾಣಿಕೆಯೊಂದನ್ನು ಕೊಡುವೆ ಎಂದ ಮುಖ್ಯಸ್ಥ. ಒಂದು ವಾರದಲ್ಲಿ ಖಾದರ್ ತಹಶೀಲ್ದಾರನಾಗಿ ನೇಮಕ ಹೊಂದಿದ. ಬಳಿಕ ಆ ಖಾತೆಯ ಮಂತ್ರಿಯು ಖಾದರ್ನ ಬಡ್ತಿಯನ್ನು ಪ್ರಸ್ತಾಪಿಸಿ ಒಂದು ಪತ್ರವನ್ನು ಶೇಖ್ಗೆ ಬರೆದ. ಅದರಲ್ಲಿ ಖಾದರ್ನ ಕೆಲಸ ತುಂಬ ಅತ್ಯುತ್ತಮವಾಗಿದೆ, ಅವನು ತಮ್ಮ ಅಳಿಯನೆಂದು ಕೆಲವೇ ದಿನಗಳ ಹಿಂದೆ ತಿಳಿದು ಅಚ್ಚರಿಯಾಯಿತು ಎಂದು ಉಲ್ಲೇಖಿಸಿದ್ದ. ಮರುದಿನ ಖಾದರ್ ಶೇಖ್ನನ್ನು ಭೇಟಿಯಾದ. ಆಗ ಶೇಖ್, ನೀನು ನನಗೆ ಯಾವ ರೀತಿಯ ಸಂಬಂಧಿ ಎಂದು ಕೇಳಿದ. ಖಾದರ್ ಸುಮ್ಮನಿದ್ದ. ಪದೇ ಪದೇ ಕೇಳಿದಾಗ ಕೊನೆಗೆ ಖಾದರ್ ಸತ್ಯವನ್ನು ನೋಡಿದ. ತಕ್ಷಣ ಶೇಖ್ನ ಮುಖ ಕೋಪದಿಂದ ಕೆಂಪಾಯಿತು. ಆದರೆ ಸ್ವಲ್ಪ ಸಮಯದ ಬಳಿಕ ಹೇಳಿದ, ನೀನು ನಿನ್ನ ಶ್ರಮ ಮತ್ತು ಜಾಣತನದಿಂದ ಇಂದಿನ ಉನ್ನತ ಸ್ಥಾನ ತಲುಪಿಸಿರುವೆ, ಆದರೆ ನನ್ನ ಮಗ ಮಾತ್ರ ಯಾವುದೇ ರೀತಿಯಲ್ಲಿ ಪ್ರಯೋಜನಕ್ಕೆ ಬರಲಿಲ್ಲ. ನಿನಗೆ ಎಂಥ ಅಳಿಯ ಸಿಗುತ್ತಿದ್ದನೋ ಏನೋ, ಈಗ ನೀನೇ ನಿಜಕ್ಕೂ ನನ್ನ ಅಳಿಯ ಎಂದ. ಶೇಖ್ ತನ್ನ ಮಗಳನ್ನು ಖಾದರ್ನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ. ಹೀಗೆ ಪರಿಚಾರಕನ ಮಗ ತನ್ನ ತಂದೆಯ ಒಡೆಯನ ಮಗಳನ್ನು ಮದುವೆಯಾದ. ಖಾದರ್ನ ತಂದೆಗೊಂತೂ ಆ ದಿನ ಅವಿಸ್ಮರಣೀಯವೆನಿಸಿತ್ತು.
1: ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಒಂದು ಮಾತಿದೆ ಸ್ನೇಹಿತರೆ. ಇಷ್ಟಪಟ್ಟು ಕಷ್ಟಪಟ್ಟು ಕಠಿಣ ಪರಿಶ್ರಮ ವಹಿಸಿ ಮಾಡಿದಂತಹ ಕೆಲಸ ಎಂದೆಂದಿಗೂ ಒಂದುತ್ತಮ ಫಲವನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿಯಾಗತ್ತೆ. ಇಲ್ಲಿ ಬುದ್ಧಿವಂತಿಕೆ, ಜಾಣ್ಮೆ ಜೊತೆಗೆ ಕೆಲಸದ ಪರಿಶ್ರಮ ಕೂಡ ಮುಖ್ಯವಾಗುತ್ತೆ. ಈ ದಿನ ವಿಶೇಷವಾಗಿರುವಂತಹ ಕಥೆಯನ್ನು ತಿಳಿಸ್ಕೊಟ್ಟಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯ ಕಥೆಗಳನ್ನು ತಿಳಿಸ್ಬೋದು, ಜೊತೆಗೆ ನೀವು ಬರೆದಂತಹ ಸ್ವರಚಿತ ಕವನಗಳನ್ನು ಕೂಡ ಪ್ರಸ್ತುತಪಡಿಸ್ಬೋದು. ಅದರೊಟ್ಟಿಗೆ ನೀವು ಓದಿರುವಂತಹ ವಿಶೇಷ ಕಾದಂಬರಿಗಳ ಬಗ್ಗೆ, ಜೊತೆಗೆ ಭಾವಗೀತೆ ಭಕ್ತಿಗೀತೆಗಳನ್ನು ಕೂಡ ಹಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 9682 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಅಂಬಿಕಾ ಸಂತೋಷ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಎಸ್, ತುಂಬಾ ವಿಶೇಷವಿದೆ, ಹಾಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಸ್, ಆ ವಿಷಯವನ್ನು ಹೇಳೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಮತ್ತೊಬ್ಬ ಸ್ಪೆಷಲ್ ವ್ಯಕ್ತಿಗೆ ಈ ದಿನ ಶುಭಾಶಯಗಳನ್ನು ತಿಳಿಸುವಂತಹ ಸಮಯ ಸ್ನೇಹಿತರೆ. ಇವರು ಗೋವಿಂದರಾಜು ಗಂಗರಾಜು ಅಂತಲೇ ಆ ಹೆಸರಿನಿಂದ ಫೇಮಸ್ ಆದಂಥವರು. ತದನಂತರ ಆ ಹೆಸರಿನ ಮೂಲಕ ಹಂಸಲೇಖ ಅಂತಲೇ ಪ್ರಸಿದ್ಧಿಯನ್ನು ಪಡಿತಾರೆ. ಜೊತೆಗೆ ಪ್ರೀತಿಯಿಂದ ಇವರನ್ನು ನಾದಬ್ರಹ್ಮ ಅಂತ ಕೂಡ ಕರೀತಾರೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಕನ್ನಡ ಫಿಲಂಗಳಿಗೆ ಒಂದು ಸಂಗೀತ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಗೀತ ರಚನೆಕಾರರಾಗಿದ್ದಾರೆ, ಹಾಗೆಯೇ ಸಂಭಾಷಣೆಗಾರರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ತುಂಬ ಕನ್ನಡ ಅಂದರೆ ಇವರಿಗೆ ಅಚ್ಚುಮೆಚ್ಚು. ತುಂಬ ಪ್ರೀತಿಯಿಂದ ಇವರನ್ನು ನಾದಬ್ರಹ್ಮ ಅಂತ ಕರೀತಾರೆ. ಸೊ ಅವರ ಗುರುಗಳಾದ ಲಾವಣಿ ನೀಲಕಂಠಪ್ಪ ಅವರು ಇವರಿಗೆ ಹಂಸ ಲೇಖ ಅಂತ ಹೆಸರನ್ನು ಇಟ್ಟಂಥವ್ರು ಸ್ನೇಹಿತರೆ. ಸೊ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಹೌದು ಸ್ನೇಹಿತರೆ, ಖಂಡಿತ ನಿಮ್ಮ ಊಹೆ ಎಸ್ ನಿಜವಾಗಿದೆ. ಈ ದಿನ ನಾದಬ್ರಹ್ಮ ಹಂಸ ಲೇಖ ಅವರ ಹುಟ್ಟುಹಬ್ಬ ಸ್ನೇಹಿತರೆ. ಸೊ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇವರು ನಿರ್ದೇಶನ ಮಾಡಿದಂತಹ ಅಥವಾ ಸಾಹಿತ್ಯ ರಚನೆಯ ಗೀತೆಗಳನ್ನು ನೀವು ಹಾಡ್ಬೋದು. ಒಂದಲ್ಲ ಎರಡಲ್ಲ, ನಾನು ಆಗಲೇ ಹೇಳಿದಾಗೆ ಸಾವಿರಾರು ಫಿಲಮ್ಗಳಿಗೆ ಇವರು ಗೀತ ರಚನೆಕಾರರಾಗಿದ್ದಾರೆ, ಸಾಹಿತ್ಯ ಬರಹಗಾರರಾಗಿದ್ದಾರೆ, ಸಂಗೀತ ನಿರ್ದೇಶಕರಾಗಿದ್ದಾರೆ. ಸೊ ಈ ದಿನ ಹಂಸಲೇಖ ಅವರ ಒಂದು ನಿರ್ದೇಶನದ ಗೀತೆಗಳನ್ನು ಹಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಖುಷಿಯಾಗಿ ಈ ದಿನವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಎಲ್ರಿಗೂ ಕೂಡ ಹಂಸಲೇಖ ಅವರ ಗೀತೆಗಳನ್ನು ಹಾಡಬೇಕು ಅಂತಹ ಒಂದು ಆಸೆ ಇದ್ದೇ ಇರುತ್ತೆ ಸಹಜವಾಗಿ ಅಲ್ವಾ. ಅದಕ್ಕೋಸ್ಕರ ಅವರ ಒಂದು ಯಾವ ಒಂದು ಗೀತೆ ಇದೆಯೋ ಆ ಗೀತೆಯನ್ನು ನಿಮಗೆ ಒಂದು ಇಷ್ಟವಾದಂತಹ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಚರಣ ಅಥವಾ ಪಲ್ಲವಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ಹಾಡಿ. ಯಾಕಂದರೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಒಂದು ಆಸೆ ಕೂಡ ಆಗಿರುತ್ತೆ. ಯಾರಿಗೂ ಕೂಡ ನಿರಾಸೆ ಮಾಡೋ ಹಾಗಿಲ್ಲ, ಯಾಕಂದರೆ ತುಂಬ ಬೇಸರ ಪಟ್ಕೊಳ್ತಾರೆ, ಅಯ್ಯೋ ಈ ದಿನ ನಮಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕರೆ ಸಿಗಲಿಲ್ಲ ಅಂತ. ಸೊ ಆ ರೀತಿ ನಿರಾಸೆ ಆಗಬಾರ್ದು ಅಂದರೆ, ಸೊ ಚರಣ ಅಥವಾ ಪಲ್ಲವಿಯನ್ನು ನೀವೇ ಆಯ್ಕೆ ಮಾಡಿಕೊಂಡು ನೀವು ಹಾಡಿ ಅಂತ ಹೇಳ್ತಾ ಎಸ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುನ್ನ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ, ಎಸ್ 9686096279. ಎಸ್ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆ ಅಂತ ನೋಟ್ ಮಾಡಿಕೊಡ್ಬಿಡಿ. ಎಸ್ ಖಂಡಿತವಾಗ್ಲೂ ನಿಮ್ಮ ಫೋನಲ್ಲಿ ಯಾವಾಗಲೂ ಸೇವ್ ಆಗಿರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಸೇವ್ ಮಾಡ್ಕೊಂಡಿಲ್ವೋ ಮತ್ತೊಮ್ಮೆ ಸೇವ್ ಮಾಡ್ಕೋಬಿಡಿ. ಎಸ್ 9686096279 ಈ ನಂಬರ್ಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಮಾತಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ನಾನು ಮನೆ ದೇವರಿಂದ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
1: ನಿಮ್ಮ ಮನೆ ದೇವ್ರ ಯಾವ್ದು?
8: ನಮ್ಮನೆಶ್ವರ. ಅದ್ ಬಿಟ್ರೆ ನಮ್ಮನೇಲಿರೋ ಸದ್ಯಕ್ ದೇವರು
1: ಸುಂದರೇಶ್ವರ. ಓಕೆ ಮೇಡಮ್, ಹಾಡಿ ಮೇಡಮ್.
8: ಆ

0: ಹೋಲಿಕೆ
1: ಇಷ್ಟ ಆಗುತ್ತೆ.
2: ಓಕೆ, ದೇವ್ರು ಹೋಗಿ ದೇವತೆ ಆಗ್ಬಿಡ್ತಲ್ಲ, ಯಾಕೆ ನಿಮ್ ಮನೆ ದೇವತೆ ಎಲ್ಲರು ನೆನಪಾಗುತ್ತೆ?
0: ಈಗ ದೇವ್ರನ್ನ ಸ್ವಲ್ಪ ಸಣ್ಣ ತಪ್ಪು ಇದ್ದಾಗ ಪಾಲಿಶ್ ಮಾಡಿ ದೇವ್ರ ಮಾಡಿ ಇಟ್ಕೋಬೇಕು ಮೇಡಮ್. ಮತ್ತೆ ಇವರಲ್ಲೂ ಅಷ್ಟೇ, ನಮ್ಮಲ್ಲಿ ತಪ್ಪಿದಾಗ ಅವ್ರನ್ನ ಪಾಲಿಶ್ ಮಾಡ್ಬಿಟ್ಟೆ ಬಾಲಕ್ಕೆ ಶಿಲಾ ಬಾಲಕ್ಕೆ ಅಂತ ಹೋಗ್ಲಿದ್ರೆ ಸಂಸಾರ ಚೆನ್ನಾಗಿ ಹೋಗ್ತಿರುತ್ತೆ ಮೇಡಮ್.
2: ಸೂಪರ್, ಓಕೆ, ವೆರಿ ನೈಸ್. ತುಂಬಾ ಚಂದವಾಗಿ ಜೀವನ ಅರ್ಥ ಮಾಡ್ಕೊಂಡಿದ್ದೀರಿ ಪ್ರೇಮ ಮೇಡಮ್, ಥ್ಯಾಂಕ್ ಯು.
0: ಧನ್ಯವಾದ.
2: ಹೆಸರಿಗೆ ತಕ್ಕಂತೆ ಇದ್ದೀರಾ ನೀವು. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ನಮಸ್ಕಾರ.
2: ನಮಸ್ತೆ ಮೀನಾ ಮೇಡಮ್.
3: ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್. ಹೇಗಿದೆ ಬ್ಯಾಂಗ್ಳೂರ್?
3: ಚೆನ್ನಾಗಿದೆ, ಮಳೆ ಬಂತ ಒಂದ್ ಸ್ವಲ್ಪ.
2: ಮಳೆ ಬಂತ? ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಹುಟ್ಟಿದರೆ ಕನ್ನಡನಲ್ಲ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡನ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಕಾಶೀಲಿತನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗನ ಕುಂಡಿ ಒಡೆಯ ನನ್ನೆಂದು ಕೂಡಿ ಹಾಡು, ಅಜಂತ ಎಲ್ಲರನ್ನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐವಳೆಯ ಚಂದನ ತೂಕ ನಾಡು, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ.
2: ಓಕೆ, ಥ್ಯಾಂಕ್ ಯು ಮೇಡಮ್.
3: ಥ್ಯಾಂಕ್ ಯು.
2: ಎಸ್ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್. ಶುಭೋದಯ.
2: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಿ?
4: ಆಯ್ತಾ ಮೇಡಮ್.
2: ಆಯ್ತು. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಪ್ರೇಮಲೋಕ ತಗೊಂಡಿದ್ದೀನಿ ಮೇಡಮ್.
2: ಓಕೆ ಓಕೆ, ಸೂಪರ್. ಹಾಡಿಮಾ.

0: ಧನ್ಯವಾದ ಮೇಡಮ್.
1: ಯಸ್ ಮೇಡಮ್,
0: ಕರ್ಣ ಇಲ್ಲ ಪಲ್ಲವಿ ಆಡದಂದ್ರೆ.
1: ಹೌದು ಹೌದು ಹೌದು,
0: ಹಂಗಾಗಿ ಮಧ್ಯದಿಂದ ತಗೊಂಡೆ.
1: ವೆರಿ ನೈಸ್, ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಹಾಗೆ ಪ್ರೇಮಲೋಕ ಫಿಲಂ ಎಷ್ಟ್ ಸಲ ನೋಡಿದಿರಿ?
0: ಇಲ್ಲ ಮೇಡಮ್, ನಮಗೆಲ್ಲ ಅಷ್ಟು ಹುಚ್ಚ ಇರ್ಲಿಲ್ಲ.
1: ಓಹೋ,
0: ಒಂದೇ ಸರಿ?
1: ಒಂದೇ ಸಲ?
0: ಓ ಮೇಡಮ್,
1: ಫ್ರೆಂಡ್ಸ್ ಜೊತೆ ಹೋಗಿದ್ರ ಸರ್ ಜೊತೆ ಹೋಗಿದ್ರ?
0: ಏ ಇಲ್ಲಪ್ಪ, ಅವಾಗಿನ್ನು ಮದ್ವೆನೇ ಆಗಿರ್ಲಿಲ್ಲ.
1: ಮದ್ವೆ ಆಗಿರ್ಲಿಲ್ವಾ? ಓಕೆ ಓಕೆ ಓಕೆ, ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು ಮಾ.
0: ಅಕ್ಕ ತಂಗಿರ್ ಹೋಗಿದ್ವಿ.
1: ಹೌದಾ? ಓಕೆ ಗುಡ್,
0: ಥ್ಯಾಂಕ್ ಯು ಮೇಡಮ್.
1: ಯಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
2: ಮೇಡಮ್.
1: ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ
1: ಕಲ್ಪನಾ ಮೇಡಮ್.
2: ಸ್ವಲ್ಪ ನೀರ್ ಹೊಟ್ಟೆ ಬಾಯಲ್ಲಿ ತುಂಬಿಕೊಂಡಿದ್ದೀನಿ.
1: ಓಕೆ ಓಕೆ ಓಕೆ, ಕೂಲ್ ಕೂಲ್ ಕೂಲ್. ನೀರ್ ಕುಡಿದ್ರಾ?
2: ಥ್ಯಾಂಕ್ ಯು ಮೇಡಮ್.
1: ಓಕೆ, ಹಾಡಿಮಾ ಇವಾಗ
2: ಆರಾಮಾಗಿ ಕಾಲ್ ಮಾಡೋದು ಅಂತ ಇವತ್ತು ತಿಂಡಿ ತಿಂದೇ ಕಾಲ್ ಮಾಡಿದ್ದೆ. ತುಂಬಾ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಡೈಲಿಯ.
1: ಓಕೆ ಓಕೆ, ನೋ ಇಶ್ಯೂ ನೋ ಇಶ್ಯೂ.
2: ಓಕೆ ಹಾಡಿಮಾ. ಹಂಸವೇ ಹಂಸವೇ ಹಾಡುಬ, ಸೃಷ್ಟಿಯ ಸಂಭ್ರಮ ನೋಡುಬ, ನೇತರ ಹಲ್ಲಿ ತಾವರೆ ಇಲ್ಲಿ ಮೋಹವಿದೆ ಒಂದು ಸ್ನೇಹವಿದೆ, ಪ್ರೀತಿಸುವ ದಾರಿಯಿದೆ. ಹಂಸವೇ ಹಂಸವೇ ಹಾಡುಬ, ಬಾಳಿನ ಮೊಗಕ್ಕೆ ಕಣ್ಣುಗಳೆರಡು.
1: ಥ್ಯಾಂಕ್ ಯು
2: ಮೇಡಮ್. ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಎಸ್ ಸರ್, ಎಸ್ ಸರ್. ಸರ್ ಯಾವಾಗಿದೆ
3: ಮೇಡಮ್ ಅವರ ತಿಂಡಿ? ಆಯ್ತಾ?
1: ಆಯ್ತು ಸರ್. ನಿಮ್ದು?
3: ಹಾ, ನಂದು ಆಯ್ತು. ಇವತ್ತು ಕುಚ್ಚಲಕ್ಕಿ ಗಂಜಿ, ಉಪ್ಪಿನಕಾಯಿ, ತುಪ್ಪ, ಉಪ್ಪು. ಚೆನ್ನಾಗಿರುತ್ತೆ ಅಪರೂಪಕ್ಕೆ.
1: ಸೂಪರ್. ಅಂತೂ ಬಾಯಲ್ಲಿ ನೀರ್ ತರಿಸ್ತೀರ ಆಗಾಗ, ಒಳ್ಳೊಳ್ಳೆ ತಿಂಡಿಗಳ ಹೆಸರು ಹೇಳಿ.
3: ಹೌದು ಮೇಡಮ್, ನಿಮ್ದು ಏನ್ ತಿಂಡಿ ಆಯ್ತು ಮೇಡಮ್?
1: ನಮ್ದು ಇವತ್ತು ಚಿತ್ರಾನ್ನ ಸರ್.
3: ಇವತ್ತು ಮೇಡಮ್ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ, ಎಲ್ಲಾ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರೋಣ.
1: ಓಕೆ ಸರ್, ಖಂಡಿತ.
3: ಅದ್ರ ಜೊತೆಗೆ ನಮ್ಮ ನಾದ ಬ್ರಹ್ಮ ಸಂಗೀತ ನಿರ್ದೇಶಕ ಹಂಸಲೇಖ ಅವ್ರಿಗೆ ಕೂಡ ನಾವೆಲ್ಲರೂ ಶುಭಾಶಯ ಕೋರೋಣ.
1: ಎಸ್ ಸರ್.
3: ನನಗೆ ನೀವು ಟಾಪಿಕ್ ಕೊಟ್ಟಾಗಲೇ ನೆನಪಾಗಿದ್ದು ಆಕಸ್ಮಿಕ ಚಿತ್ರದ್ದು, ನಮ್ಮ ಕನ್ನಡ ನಾಡು ನುಡಿ ಹಾಡು ಹುಬ್ಳಿಲಿ ಶೂಟಿಂಗ್ ಆಗಿದ್ದು, ಅದನ್ನೇ ಹೇಳ್ತೀನಿ ಮೇಡಮ್.
1: ಓಕೆ ಓಕೆ, ಖಂಡಿತ.
3: ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ

0: ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು. ಸೀಟಿ ಬರಲಿಲ್ಲ. ಕಾಶಿಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳಿಯ ನಾನೆಂದು ಕೂಗಿಯಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ವಿಧಿಯ ಓಡಿಸುವ ಬಂಡಿ.
1: ವಿತ್ ಮ್ಯೂಸಿಕ್ ಸಮೇತ ಹಾಡ್ಬಿಟ್ರ.
0: ಹೌದು ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಲಕ್ಷ್ಮಿ ಅವರಿಗೆ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮತ್ತು ಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ನಿಮ್ಗೂ ಕೂಡ. ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಪ್ರೇಮಲತಾ ಹಾಡ್ತಾ ಇದ್ದೀನಿ.
1: ಹಾಡಿಮ್ಮ.
2: ಯಾರಿ

ವೀರ ಬಂದ ನಮ್ಮ ಶೂರ ಶೂರ ಶೂರ ಹಮ್ಮೀರ ಯಾರಿವನು ಹೇ ಯಾರಿವನು.

ಹಾವಿನ ವೇಷದ ಹುಡುಗಿನ ವೇಷದ ಸಾರಥಿ ಯಾರಿವನು, ಚೋರರ ಪಾಲಿನ ಚಿರತೆಯ ಸೇಡಿನ ಶತ್ರು ಯಾರಿವನು. ಹಾವಿನ ವೇಷದ ಹುಡುಗಿನ ವೇಷದ ಸಾರಥಿ ಯಾರಿವನು, ಚೋರರ ಪಾಲಿನ ಚಿರತೆಯ ಸೇಡಿನ ಶತ್ರು ಯಾರಿವನು. ಹಾ ಹಾ ಹೇ ಹೇ ಹೇ.

0: ಗೊತ್ತಾಯ್ತು ನಮಗೆ ಯಾರು ಅಂತ, ಯಾರು ಅಂತ ಗೊತ್ತಾಯ್ತು. ಶಾಂತಾ ಮೇಡಮ್ ಅವ್ರ ಹೀರೋ ಯಾರು ಅಂತ ಗೊತ್ತಾಯ್ತು. ಓಕೆ ಮೇಡಮ್, ಏನು ನಿಮ್ಮ ಕಾಲೇಜ್ ಡೇಸ್ ಎಲ್ಲ ನೆನ್ಪು ಮಾಡ್ಕೋಬಿಟ್ರಿ?
1: ಪಿಕ್ಚರಿಂದ ಹಾಡುಗಳೇ ಹಾಗೆ ಅಲ್ವಾ ಲಕ್ಷ್ಮಿ?
0: ಎವರ್ ಗ್ರೀನ್ ಸಾಂಗ್ಸ್,
1: ಎವರ್ ಗ್ರೀನ್ ಸಾಂಗ್ ಅಂದ್ರೆ ಎಲ್ಲಾ ಹಾಡು ತುಂಬಾ ಚೆನ್ನಾಗಿದ್ದಾವೆ ಲಕ್ಷ್ಮಿ.
0: ಬರ್ ಆದ್ರೆ ಇವತ್ತು ನೀವು ಕಾಲೇಜ್ ಡೇಸ್ ಹೋಗಿ ಬಂದ್ರಿ
1: ಅಲ್ಲ, ಹಂಸಲೇಖರ್ ಲಿರಿಕ್ಸ್ ಅಂದ್ರೆ ಅದೇ.
0: ನಿಜ ನಿಜ ನಿಜ. ಓಕೆ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು. ನೀವು ಕೊನೆ ಹಾಡಿ.
0: ಎಸ್ ಶೋರ್ ಶೋರ್.
1: ಥ್ಯಾಂಕ್ ಯು.
0: ಎಸ್ ಮೇಡಮ್. ಓಕೆ ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ಓಕೆ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ. ಓಕೆ ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
2: ಹಲೋ
0: ನಮಸ್ತೆ.
2: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹಂಸಲೇಖವ್ರದಲ್ಲ ಮೇಡಮ್.
0: ಹೌದು ಸರ್.
2: ಹೇಳ್ತೇವೆ ಮೇಡಮ್.
0: ಹಾ ಖಂಡಿತ ಹಾಡಿ.
2: ಗಿರಿನವಿಲು ಎಲ್ಲೋ ಕರಿ ಮುಗಿಲು ಎಲ್ಲೋ
0: ಜೋರಾಗಿ
2: ಮಳೆ ಮಿಂಚು ಕಂಡು ಬಲು ಮೋಹ ಕಂಡು ಕುಣಿದಾಡಿ ಕೂಗಿದೆ. ಧನ್ಯವಾದ.
0: ಓಕೆ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ನಮಸ್ತೆ. ಕಾಲ್ ಮಾಡೆಲ್ ಮಾಯ ಆಗ್ಬಿಟ್ಟಿದ್ದೀರಿ. ಹಲೋ
3: ಹಲೋ.
0: ಓಕೆ ಅಚ್ಚಾ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ. ಓಕೆ ಕರೆ ಮಾಡಿ ಎಲ್ಲಿ ಮಾಯ ಆಗ್ಬಿಡ್ತಾರಪ್ಪ. ಓಕೆ ಸ್ನೇಹಿತರೆ, ನೀವು ಈ ರೀತಿ ಮಾಡ್ತಾ ಇದ್ರೆ ಪಾಪ ಕರೆ ಮಾಡೋರಿಗೆ ತುಂಬಾ ತೊಂದರೆ ಆಗುತ್ತೆ. ಅವ್ರಿಗೂ ಕರೆ ಸಿಗಲ್ಲ, ನಿಮಗೂ ಕರೆ ಸಿಗಲ್ಲ, ಆ ರೀತಿ ಆಗುತ್ತೆ. ಕರೆ ಸಿಕ್ಕಾಗ ಮಾತಾಡಿ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ಎಸ್ ಸರ್, ಆರಾಮ್ ಸರ್. ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಎಸ್ ಸರ್. ಎಸ್ ಸರ್ ಗೊತ್ತಾಯ್ತು, ಹಾಡಿ ಸರ್.
4: ನಾನು ಅಂಡಮಾನ್ ಚಿತ್ರದ ಒಂದು ಕೆ ಎಸ್ ಚಿತ್ರಮ್ಮ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದೇ ತೋಡಿದ್ದೀನಿ ಮೇಡಮ್.
0: ಓಕೆ ಸರ್, ಖಂಡಿತ ಹಾಡಿ.
4: ಕಡಲ ಸೇರೋ ನದಿಗೆ ದಾರಿ ತೋರಿದವರು ಯಾರೋ, ಪುಷ್ಪರಾಗರತಿಗೆ ಆಡು ಕಲಿಸಿದವರು ಯಾರೋ, ಪ್ರಣಯ ಭಾಷೆಯ ಅರಿತುಕೊಳ್ಳುವ ಕಣ್ಣಿಗ್ಯಾರು ಗುರು, ಪ್ರೀತಿ

0: ಚಿತ್ರದ ಸಂಗಮದ ಯೌವನದ ಸಂಭ್ರಮದ ತನನನ ತನುವಲಿ ನಾದ ನಾದ ಪ್ರೇಮದ ನಾದ.
1: ಓಕೆ, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು. ಯಾಕೆ ಮೇಡಮ್?
1: ಯಾಕೆ ಇಲ್ಲ, ಚಂದ ಹಾಡಿದ್ರಲ್ವ, ಥ್ಯಾಂಕ್ ಯು ಅಂತ ಹೇಳಿದೆ.
2: ಅಲ್ಲ, ಇದು ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಈ ಗೀತೆನಲ್ಲಿ.
1: ಹೌದು ಸರ್, ಹೌದು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ಕಾರ ಮೇಡಮ್ ಅವರ.
1: ನಮಸ್ತೆ ರಮೇಶ್ ಸರ್ ಅವರು.
3: ಹೌದ್ರಿ ಮೇಡಮ್, ಆರಾಮಿದ್ದೀರಿ ಮೇಡಮ್?
1: ಎಸ್ ಸರ್, ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು.
3: ಹೌದ್ ಹೌದ್ರಿ ಮೇಡಮ್. ಬಿಜಾಪುರ ರಮೇಶ್ ಅವ್ರ ಮಗನ್ ಮದುವೆ ಇತ್ರಿ ಮೇಡಮ್, ಮಾಡಿ ಶನಿವಾರ 20 ತಾರೀಕಿಗೆ ಹೋಗಿ ಎಲ್ಲರೂ ಒಬ್ರನ್ನೊಬ್ರು ಭೇಟಿ ಆದೇವ್ರಿ ಮೇಡಮ್.
1: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
3: ಹಂಸಲೇಖ ಸರ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್, ನಮ್ಮ ರೇಡಿಯೋ ಕೇಳುಗರ ವತಿಯಿಂದ ಎಲ್ಲಾರ ಕಡೆಯಿಂದ.
1: ಎಸ್ ಸರ್, ಓಕೆ, ಖಂಡಿತವಾಗ್ಲು. ಸರ್ ಹಾಡಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವೊಂದು ಚಿಕ್ಕ ಯಜಮಾನರು ಚಿತ್ರದಿಂದ ಹಾಡ್ತೀನಿ ಮೇಡಮ್.
1: ವಾವ್, ಸೂಪರ್, ಹಾಡಿ ಸರ್.
3: ಸೋಬಾನೆ ಎನ್ನಿರಮ್ಮ ಸೋಬಾನೆ, ಸೋ ಎನ್ನಿರೇ ಸೋಬಾನ ಎನ್ನಿರೇ.
1: ಹಾಡಿ.
3: ಸೋಬಾನೆ.

0: ತುದಿಗಾಲಲ್ಲಿ ಹಠ ಮಾಡುತ್ತ ಕುಣಿದಾಡಿದೆ ಬಯಕೆ. ಮೇಡಮ್ ನಾನು ಸಾಹಿತ್ಯ
1: ಮುಂದುವರೆದಿದ್ರಿ,
0: ಕೆಲಸ ಮಾಡಿಸ್ಕೋತ ಗುಣಗುಣಿಸ್ತೀನಿ ಮೇಡಮ್. ಇದ್ರಾಗ ಹಾಡಂದ ಮ್ಯೂಸಿಕ್ ಬಾಳ ಚಂದ ಅದ್ರಿ. ಹಂಗಾಗಿ ನಾ ಏನ್ ಸಿನಿಮಾ ನೋಡಿಲ್ರಿ, ಇದನ್ನ ಹಾಡನ ಕೇಳಿನ್ರಿ ಮೇಡಮ್.
1: ಫಿಲ್ಮ್ ಕೂಡ ಚೆನ್ನಾಗಿದೆ, ಆ ಫಿಲ್ಮ್ ಅಲ್ಲಿ ಪ್ರತಿಯೊಂದು ಸಾಂಗ್ ಕೂಡ ಅದ್ಭುತವಾಗಿದಾವೆ, ಕೇಳಿ ಸರ್.
0: ಹಾ ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದ.
1: ಎಸ್ ಸರ್, ನಮಸ್ತೆ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಫಿಲಮ್ಗಳಿಗೆ ಸಂಗೀತ ನಿರ್ದೇಶಕರಾಗಿದ್ದಾರೆ ಹಂಸಲೇಖ ಅವರು. ಆಕಸ್ಮಿಕ ಇರ್ಬೋದು, ಆತಂಕ, ಅಣ್ಣಯ್ಯ, ಅನುರಾಗದ ಅಲೆಗಳು, ಅಪೂರ್ವ ಜೋಡಿ, ಬಾನಲ್ಲೆ ಮಧುಚಂದ್ರಕ್ಕೆ, ಬೇವು ಬೆಲ್ಲ, ಭಗವಾನ್ ಶ್ರೀ ಸಾಯಿಬಾಬಾ, ಚಿರಬಾಂಧವ್ಯ, ಗಡಿಬಿಡಿ ಗಂಡ, ಗೋಲಿಬಾರ್, ಹೂವು ಹಣ್ಣು, ಹೃದಯ ಬಂಧನ, ಹಾಗೆ ಕಲ್ಯಾಣ ರೇಖೆ, ಕೆಂಪಯ್ಯ, ಚಿನ್ನಾನಿ ನಗುತಿರು, ಜೊತೆಗೆ ಅಂಜದ ಗಂಡು, ಅವಳೆ ನನ್ನ ಹೆಂಡತಿ, ಬಾಳೊಂದು ಭಾವಗೀತೆ, ಧರ್ಮಪತ್ನಿ, ಕಿರಾತಕ, ಹೆಣ್ಣೆ ನಿನಗೇನು ಬಂಧನ, ನಾನು ನನ್ನ ಹೆಂಡತಿ, ಪ್ರೇಮಲೋಕ, ಅಂತಿಮ ತೀರ್ಪು, ಓಂ ಫಿಲಮು. ಸೊ ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಫಿಲಮ್ಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಾಹಿತ್ಯ ರಚನೆಕಾರರು ಕೂಡ, ಗೀತ ರಚನೆಕಾರರು ಕೂಡ. ಸೊ ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ. ಅಂತಹ ಗೀತೆಗಳಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗಿ ಹಾಡಿ, ಸೊ ಈ ದಿನ ನಮ್ಮ ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಬಿಡೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾದಬ್ರಹ್ಮ ಅಂತಲೇ ಹೆಸರನ್ನು ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಂಸಲೇಖ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686098979 6820 9627 9. ಈ ಸಂಖ್ಯೆಗೆ

0: ಕರೆ ಮಾಡಿ ನಿಮ್ಮ ಒಂದು ಪ್ರೀತಿಯ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ಕಾರ ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರಿಗೆ.
1: ನಮಸ್ಕಾರ,
0: ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಾವು ಮುತ್ತಣ್ಣ ಚಿತ್ರದೊಂದು ಹಾಡ್ತಿ ನೋಡ್ರಿ ಮೇಡಮ್.
0: ಓಹೋ, ಹಾಡಿ.
1: ಮುಖ ನೋಡಿ ಮೊಳಹಾಕಬೇಡ, ಗುಣ ನೋಡಿ ಅಳಿಯಮ್ಮ, ಬಟ್ಟೆ ನೋಡಿ ಬೆರಗಾಗಬೇಡ, ಬುದ್ಧಿ ನೋಡಿ ಕಲಿಯಮ್ಮ, ಬುದ್ಧಿ ನೋಡಿ ಕಲಿಯಮ್ಮ, ಮುಖ ಮುದುಡುವುದು ಬಟ್ಟೆ ಹರಿಯುವುದು ಸತ್ಯ ಉಳಿಯುವುದು ಕೊನೆಗೆ, ಹಣ ನೋಡಿ ಹಣ್ಣಾಗಬೇಡ, ಗುಣ ನೋಡಿ ತಿಳಿಯಮ್ಮ, ಹಣ ನೋಡಿ ಹಣ ಹರಿವುದು ಬಣ್ಣ ಕರಗುವುದು ನಿಜ ಕೊನೆಗೆ, ಮುಖ ನೋಡಿ ಮೊಳ ಹಾಕಬೇಡ, ಗುಣ ನೋಡಿ ಕಲಿಯಮ್ಮ, ಗೋವು ಹಾಲಿಗೆ ಮಣ್ಣು ಪೈರಿಗೆ ಮರವು ಹಣ್ಣಿಗೆ, ತಾಯಿ ನರನು ಎಲ್ಲದಕ್ಕೂ ಬರಿ ಬಾಯಿ, ತಾನು ತಿನ್ನಲು ತಿನ್ನಲು ನೀಡನು ಕದ್ದು ಕೊಡಿಸುವನೆಲ್ಲ, ನರನು ಸ್ವಾರ್ಥಿಗಳ ದೊರೆ ತಾಯಿ, ಆನಂದಕ್ಕೆ ಪ್ರೀತಿಯ ಸಾಕು, ಆಡಂಬರ ಯಾತಕ್ಕೆ ಬೇಕು, ಉಸಿರಾಳಲು ಗಾಳಿಯು ಸಾಕು, ಜಂಬ ಕರಗುವುದು ಹಣ ಅಳಿಯುವುದು ಪ್ರೀತಿ ಉಳಿಯುವುದು ಕೊನೆಗೆ, ಮುಖ ನೋಡಿ ಮೊಳ ಹಾಕಬೇಡ, ಗುಣ ನೋಡಿ ತಿಳಿಯ ಮದನ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ.
0: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ಕಾರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಿ?
2: ನಾವು ಸೂಪರ್ ಕಣ್ರಿ. ಮಹಾಲಕ್ಷ್ಮಿ ಮೇಡಮ್, ಹೇಗಿದ್ದೀರಾ?
0: ಆರಾಮ್ ಸರ್, ಆರಾಮ್ ಸರ್. ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹಂಸಲೇಖ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಲ್ರಿ, ಭಾಷೆಯಲ್ಲಿ ಹಾಡು ಕಟ್ಟಿ ಜನರ ಮನ ಮನ ತಲುಪಿದವರು.
0: ನಿಜ ನಿಜ ನಿಜ, ಹೌದು.
2: ಆಯ್ತು, ಒಳ್ಳೆ ಚೆನ್ನಾಗಿ ರಚನೆ ಮಾಡ್ತಾರೆ. ಎಂದಿಗೂ ನಮ್ಮ ಮೆಮರಿಯಲ್ಲಿ ಉಳಿಯುವಂತ ಗೀತೆಗಳನ್ನು, ಹಚ್ಚೆಯಾಗಿಸುವಂತ ಗೀತೆಗಳನ್ನು ರಚಿಸಿದ್ದಾರೆ.
0: ನಿಜ ನಿಜ, ಖಂಡಿತ,
2: ಮನದಲ್ಲಿ ಹಚ್ಚೆಯಾಗಿ ಉಳಿದೈತೆ.
0: ಹೌದು ಸರ್, ಖಂಡಿತ.
2: ಆಯ್ತು, ನೋಡುವ, ಒಂದು ಟ್ರೈ ಮಾಡುವ ಈಗ.
0: ಎಸ್ ಸರ್. ಹಾಡಿ ಸರ್.
2: ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮನ ಹರೆಯದ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ. ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮೊದಲನೇ ನೋಟ ಮೊದಲ ಮಳೆ, ಮೊದಲನೇ ಸ್ಪರ್ಶ ರತಿಯ ಮಳೆ, ಮೊದಲನೇ ಮಾತು ಕವನ ಮಳೆ, ಮೊದಲನೇ ನಗು ಹುಣ್ಣಿಮೆ ಮಳೆ, ತುಂತುರು ತುಂತುರು ಮಳೆಯಲಿ ಮೊದಲನೇ ಮಿಲನ, ಮಳೆಯ ಮಣ್ಣಿನ ಮದುವೆಲಿ ಬೆರೆತವು ನಯನ, ಗುಡಿಸಿದವು ಗುಡುಗುಗಳು ಬೆಳಗಿದವು ಮಿಂಚುಗಳು, ಮಳೆಯ ಹಾಡ ದೊರೆಯಲ್ಲವೇ, ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ, ಮಳೆ ಮಳೆ ಮಳೆ ಮಳೆ ಕನಸಿನ ಸುರಿ ಮಳೆ, ಮನ ಹರೆಯದ ನದಿಯಾಗಿದೆ, ತನು ಬದುಕಿನ ಕಡಲಾಗಿದೆ.
0: ಓಕೆ, ಸೂಪರ್. ಎಸ್ ಸರ್, ಈ ಫಿಲಂ ಅಲ್ಲಿ ಎಲ್ಲಾ ಸಾಂಗ್ ತುಂಬಾನೇ ಚೆನ್ನಾಗಿದಾವೆ ಸರ್.
2: ಹೌದೌದು, ಎಲ್ಲ ಸೂಪರ್ ಹಿಟ್ ಸಾಂಗ್ಗಳು ಮತ್ತೆ ಹಾಡುಗಳು ಅಷ್ಟೇ, ಬಹಳ ಮನಮೋಹಕವಾಗಿ ಹಾಡಿದ್ದಾರೆ ನಮ್ಮ ಸುರ ಸಾಮ್ರಾಟ್ ಹಾಗೆ ಚಿತ್ರಮ್ಮ.
0: ಖಂಡಿತ ಖಂಡಿತ ಸರ್, ಅದ್ಭುತವಾಗಿದಾವೆ. ಹೌದು
2: ಹೌದೌದು, ಬ್ಯೂಟಿಫುಲ್ ಸಾಂಗ್ಗಳು. ಮಳೆಗಾಲಕ್ಕಾಗಿ ಒಂದು ಮಳೆಯ ತರುವ ಹಾಡು, ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಕಡಿಮೆ ಆಗಿದೆ. ಆಯ್ತು, ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಮೂಡಿ ಬರ್ತಾ ಇದೆ, ಹೀಗೆ ಬರ್ತಾ ಇರ್ಲಿ.
0: ಓಕೆ ಸರ್, ಥ್ಯಾಂಕ್ ಯು,
2: ಧನ್ಯವಾದ, ವಂದನೆ.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಸರೋಜ ಮೇಡಮ್, ಕರೆ ಮಾಡಿ ಎಲ್ಲೋಗ್ಬಿಟ್ಟಿದ್ರಿ? ಮಾತಾಡಿಮಾ, ಕರೆ ಮಾಡಿ ಎಲ್ಲೋಗ್ಬಿಟ್ಟಿದ್ರಿ?
3: ನಾಗಬ್ರಹ್ಮ ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
0: ಎಸ್.

0: ಅವಕಾಶಕ್ಕೆ ಧನ್ಯವಾದಗಳು.
1: ಎಸ್ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ಹಲೋ. ಓಕೆ, ಕರೆ ಸಿಕ್ಕಾಗ ನೀವು ಈ ರೀತಿ ಮಾಡಿದ್ರೆ ಮಾತಾಡಬೇಕು. ಇಲ್ಲಿ ಕರೆ ಸಿಕ್ಕಾಗ ಅಲ್ಲೇ ನೀವೇ ಮಾತಾಡ್ತಾ ಇದ್ರೆ ತುಂಬ ಕಷ್ಟ ಆಗ್ಬಿಡತ್ತೆ. ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ.
2: ನಮಸ್ತೆ ಮೇಡಮ್.
1: ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ಅದು ರಣಧೀರ್ ಅವ್ರದೇ ಇರ್ಬೋದು ಅಂತ ಅನ್ಕೊಂಡಿನಿ.
1: ಹೌದೌದು,
2: ಆ ತರದ ಗೀತೆ ಹೇಳ್ತೀನಿ ಮೇಡಮ್.
1: ಓಕೆ ಓಕೆ.

0: ಕಂದ ಇಬ್ಬನಿ ಕರಗಿತು ಮುರಳಿದ ತಾವರೆ ಅರಳಿತು ಪ್ರೇಮ ಜ್ಯೋತಿ ಒಂದಾನಂದು ಕಾಲದಲ್ಲಿ ಆರಂಭ ಬಿಳಿಗಿರಿಯ ಬನದಲ್ಲಿ ಎಡತಲ ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ಮನಮೆಚ್ಚಿದ ಹುಡುಗ ಮನಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ನಗುವ ಹೂ ನಮ್ಮಮ್ಮನ ಸಸಿ ಬಂಗಾರದ ಜಿಂಕೆ ಸಾಕು ಮೇಡಮ್.
1: ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದು. ನಮಸ್ತೆ.
2: ಹಲೋ.
1: ನಮಸ್ಕಾರ.
2: ಹಲೋ, ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ.
2: ಹಾ, ಒಂದ್ ಸೆಕೆಂಡ್ ಮೇಡಮ್, ರೆಡಿ ವಾಲ್ಯೂಮ್ ಕಡಿಮೆ ಮಾಡ್ಬಿಡಿ.
1: ಕಡಿಮೆ ಮಾಡಿ ಹಾಗೆ ಅಡಿಗೆ ರೂಮ್ ಇಂದ ಆಚೆ ಬನ್ನಿ. ಅಡಿಗೆ ರೂಮ್ ಅಲ್ಲಿ ಸೌಂಡ್ ಕೇಳಿಸ್ತಾ ಇದೆ, ಪಾತ್ರೆ ಸೌಂಡ್.
2: ಹಲೋ.
1: ಓಕೆ ಓಕೆ, ಬಂದ್ರ?
2: ಬಂದೆ ಮೇಡಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಯಾರು ನೀನು ಯಾರೇ ನೀನು ಚಲುವೆ ಮೂವಿದು.
1: ಓಕೆ, ಹಾಡಿಮ್ಮ.

0: ഓക്കേ
1: മാഡം,
0: താങ്ക് യു ഗിരിജ മാഡം.
1: താങ്ക് യു മലക്ഷ്മി.
0: യെസ് മാഡം, യെസ് മാഡം. ഓക്കെ മൊത്തം കരെ തെക്കോളണം. നമസ്തേ. നമസ്തേ.
2: ಹಲೋ ನಮಸ್ಕಾರ.
0: ನಮಸ್ತೆ ಬೀನಾ ಮೇಡಮ್.
2: ಹೌದಪ್ಪ, ನಾನು ಅವನೇನನ್ ಬಂದ ಚಿತ್ರದ ಹಾಡು ಹಾಕಿದ್ವಿ ಹಂಸಲೇಖ ಅವರ ನಿರ್ದೇಶನವಾಗಿದೆ.
0: ಓಕೆ ಓಕೆ ಓಕೆ ಓಕೆ.
2: ಹಸಿರು ಗಾಜಿನ ಬಳೆಗಳೇ, ಈ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ, ನೀವು ಗಲ್ಲಿಂದರೆ ಸಂಗೀತವೇ, ಇಲ್ಲದ ನಿಮ್ಮದ ಹಸಿರು ಗಾಜಿನ ಬಳೆಗಳೇ, ತೊಟ್ಟಿಲಿನ ಕೂಸಿಗೆ ಎಷ್ಟು ಇದುತ್ತಾರೆ, ಮೊಡವೆಯ ವಯಸ್ಸಿಗೆ

0: ಹಸಿರು ಗಾಜಿನ ಬಳೆಗಳೇ. ಥ್ಯಾಂಕ್ ಯು.
1: ಸೂಪರ್, ಒಂದ್ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡಿದ್ರಿ.
0: ಹಂಸಲೇಖ ಅವರ ನಿರ್ದೇಶನ, ಹಂಸಲೇಖ ಅವರ ಬರದಿದೆ ಹಾಡು.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ಕಾರ ಶೆಟ್ರೆ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಓಕೆ,
1: ಹಾಡಿ ಮಾ.
2: ಅಂದ್ರೆ ನನಗೆ ಅರ್ಜೆಂಟ್ ಎಲ್ಲ ಸಲ ಹುಡುಕೋಕಾಗಲಿಲ್ಲ, ಅದು ಅವರದ್ದೆ ರಚನೆ.
1: ಹಾಡಿ.
2: ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ ಬೇಗನೆ ಬರುವೆ ಎಂದಿರುವ ಕಾದಿರು ಇಲ್ಲಿಯೇ

0: తుంబా ప్రీతి సుమా స్నేహిత దూరం ఉగియువా.
1: ఓకేమ్మా. ఎస్ మేడం. ಓಕೆ ಎಸ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಾದ ಬ್ರಹ್ಮ ಹಂಸಲೇಖ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡಿ. ಒಂದಲ್ಲ ಎರಡಲ್ಲ ಸಾಕಷ್ಟು ಫಿಲಮ್ಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸ್ನೇಹಿತರೆ. 9686809969 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ. ಉಲ್ಲಾಸ್ ಸರ್, ಹೇಗಿದ್ದೀರಿ?
2: ಮೇಡಮ್ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಮೇಡಮ್?
1: ಎಸ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ರಾಮಾಚಾರಿ ಫಿಲಂ ಇಂದ.

0: ಪಕ್ಷಿಗೆ ಅರಿಶಿಣವೇ ಬೇಕಂತೆ ತಾಳಿಗೆ. ಕೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ. ಯಾಕೆ ಮೇಡಮ್?
1: ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ ಸ್ನೇಹಿತರೆ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾದ ಬ್ರಹ್ಮ ಅಂತಲೇ ಫೇಮಸ್ ಆಗಿರುವಂತಹ ಹಂಸಲೇಖ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ದಿನ ಅವರು ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಹಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಂಸಲೇಖ ಅವರ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಹಾಡಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಖ್ಯೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686609962727 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ. ಹಾಗೆ ಸ್ನೇಹಿತರೆ, ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಹಂಸಲೇಖ ಅವರು ಕೂಡ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ, ಜೊತೆಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿಭಾಗದಲ್ಲಿ 6 ಫಿಲ್ಮ್ಫೇರ್ ಪ್ರಶಸ್ತಿಗಳು ಬಂದಿವೆ, ಜೊತೆಗೆ 7 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಬಂದಿವೆ. ಸಂಗೀತ ನಿರ್ದೇಶನಕ್ಕಾಗಿ 4 ಸಾಹಿತ್ಯಕ್ಕೆ ಕೂಡ ಪ್ರಶಸ್ತಿಗಳು ಬಂದಿವೆ. ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ ಹಂಸಲೇಖ ಅವರು. ಸೊ ಇಂತಹ ನಾದ ಬ್ರಹ್ಮ ಹಂಸಲೇಖ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅನ್ಸುತ್ತೆ. ಸೊ ಹಾಗೆ ನಾನಾಗಲೇ ಒಂದಿಷ್ಟು ಫಿಲಮ್ಗಳ ಹೆಸರು ಹೇಳಿದೆ ಸ್ನೇಹಿತರೆ, ಮತ್ತಷ್ಟು ಫಿಲಮ್ಗಳು ಹೇಳಬೇಕು ಅಂದರೆ ಅಮಾನುಷ, ಅನಂತನ ಅವತಾರ, ಅವನೇ ನನ್ನ ಗಂಡ, CBI ಶಂಕರ್, ಇಂದ್ರಜಿತ್, ಕಿಂದರಿ ಜೋಗಿ, ನರಸಿಂಹ, ಒಂಟಿ ಸಲಗ, ಪರಶುರಾಮ, ಪೋಲೆ ಹುಡುಗ, ಪ್ರೇಮಾಗ್ನಿ, ಸುರಸುಂದರಾಂಗ, ಯುದ್ಧಕಾಂಡ, ಯುಗ ಪುರುಷ. ಸೊ ಈ ರೀತಿಯಲ್ಲಿ ಮತ್ತಷ್ಟು ಫಿಲಮ್ಗಳ ಹೆಸರನ್ನ ಹೇಳ್ತೀನಿ ಸ್ನೇಹಿತರೆ. ಅದೇ ಫಿಲಮ್ಗಳ ಹೆಸರು ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ. ಅಷ್ಟೊಂದು ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಂಸಲೇಖ ಅವರು. ಸೊ ಇಂಥ ಗೋವಿಂದರಾಜು, ಗಂಗರಾಜು ಅವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುನ್ನ ಒಂದು ಕರೆಯನ್ನ ಸ್ವೀಕಾರ ಮಾಡುವ. ನಮಸ್ತೆ.
7: ಹಲೋ.
1: ನಮಸ್ತೆ ಸರ್.
7: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ಎಸ್ ಸರ್. ಸತೀಶ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
7: ಇದು ಒಂದು ಹೊಸ ಫಿಲಮ್ ಮೇಡಮ್, ಇದು ಜೂಟ್ ಅಂತ ಪಿಕ್ಚರ್ ಮೇಡಮ್. ಇದು
1: ಜೂಟ್. ಓಕೆ.
7: ಅದು ಹೌದು
1: ಸರ್, ಅವ್ರದೇ.
7: ಒಂದು ಹಾಡು ಇರ್ತೀನಿ ಮೇಡಮ್.
1: ಸರ್ ಖಂಡಿತ ಹಾಡಿ.

ಆಶ್ಚರ್ಯವೇನು, ಕನಸನ್ನ ನೀನು ಕಂಡಿಲ್ಲವೇನು, ಇದರಲ್ಲಿ ಮುಳುಗೋಕೆ, ಇದರಲ್ಲಿ ಮುಳುಗೋಕೆ, ಒಂದು ಗಳಿಗೆ ಒಂದು ಭೇಟಿ, ಒಂದು ನೋಟ, ಒಂದು ಮಾತು ಸಾಕು ಸಾಕು.

ಹೇಳುವೆಲೋಕಿಸು ಜೂಟೆಂದರೇನು ನೀನೇ ಅಲ್ಲವೇನು ಸಾರಿ ತಪ್ಪಾಯಿತೇನು ಹೊಸದಾಗಿ ಹೊಗಳದೆ ಹೊಸದಾಗಿ ಹೊಗಳದೆ ಹೆಣ್ಣು ಇರದ ಲೆಕ್ಕ ಉಂಟೆ ಬೆನ್ನು ಬಿಡದ ಪ್ರೀತಿ ಉಂಟೆ ಬೇಕೇ ಬೇಕು ಕ

0: Oke.
1: Okay. Ada baradenu. Tak belum.
0: Yes sir. Oke. Okay. Yes, ini film ala ella sangu tumba ultimate agidave sir.
1: ಹೌದೌದು ಮೇಡಮ್ ಹೌದು ಇದನ್ನ ನೋಡಿಲ್ಲ ಇದನ್ನ ಮೊಬೈಲ್ ಅಲ್ಲಿ ನೋಡಿದ್ದೆ ಹಂಗೆ ಕೇಳಿದೆ ಕೇಳಿದ್ದೆ ಮೇಡಮ್
0: ಥ್ಯಾಂಕ್ ಯು ಸರ್
1: ಹಾಂ ಮೇಡಮ್ ಥ್ಯಾಂಕ್ ಯು ಸರ್
0: ಓಕೆ ಮತ್ತೊಂದು ಕರೆನ ತೆಗೆದುಕೊಳ್ಳೋಣ ನಮಸ್ತೆ
2: ನಮಸ್ಕಾರ ಮೇಡಮ್
0: ನಮಸ್ತೆ ಯಾರಿದು
2: ಮೇಡಮ್ ಆಯ್ತು ಮೇಡಮ್ ನಿಮ್ದು ಆಯ್ತು ಮೇಡಮ್
0: ಎಸ್ ಸರ್ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ
2: ನಾನು ದೀಪಕ್ ಕುಮಾರ್ ಆರಾಧ್ಯ ಅಂತ
0: ದೀಪಕ್ ಅಂತನ ಓಕೆ ದೀಪಕ್ ಅವ್ರು ಏನ್ ಮಾಡ್ಕೊಂಡಿರೋದು
2: ನಾನು ಲೆಕ್ಚರರ್ ಕೆಲಸ ಮಾಡ್ತೀನಿ
0: ಲೆಕ್ಚರರ್ ಆಗಿದ್ದೀರಾ ಓಕೆ ಸೂಪರ್ ವೆರಿ ನೈಸ್ ಸರ್ ಯಾವ ಸಬ್ಜೆಕ್ಟ್ ತೊಳ್ತೀರಿ ಸರ್
2: ನಾನು ಮೆಕ್ಯಾನಿಕಲ್
0: ಇಂಜಿನಿಯರಿಂಗ್ ಓಕೆ ಸರ್ ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಅದೇ ರಾಮಾಚಾರಿ ಚಿತ್ರದ
0: ಓಕೆ ಹಾಡಿ ಸರ್ ಹಾಡಿ
2: ಪ್ರಯತ್ನ ಮಾಡ್ತೀನಿ ಮೇಡಮ್
0: ಖಂಡಿತ ಖಂಡಿತ ಕೇಳೋಣ
2: ನಮ್ಮೂರಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗೋಗಿಲೇ

ನಮ್ಮೂರಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಆಡೋಣ ಬಾ ಕೋಗಿಲೆ ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೋಗಿ ಕರೆದಾಗಲೇ ಮದುವೆ ಸರಿಗಮ ಪದನಿಸ ಓದಿಸಿ ತರ ತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬೀದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆ

ಇನ್ನು ನನಗೆ ಜೋಡಿ ಅಲ್ಲವೇನು. ಚೆಲುವ ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯಾ.

0: ಆಮೇಲೆ ಪ್ರೀತಿ ಎಲ್ಲವೇನು. ನಿಮ್ಮ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ಹೌದಾ ಹೈದಾ ಪರವಾಗಿಲ್ವೇ. ನಿನ್ನ ಮನಸ್ಸು ಕರಿಯೋಕೆ ಏಳು ಜನ್ಮ ಕಾಯ್ತೀನಿ. ಅರೆರೆ ಹೌದಾ ಪರವಾಗಿಲ್ವೇ. ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನ. ಹೌದ ವೀರ ಜೋಕುಮಾರ ಮಾತು ನಿಜವೇನಾ. ಚಲುವೆ ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ.
1: ಓಕೆ ಸರ್, ಥ್ಯಾಂಕ್ ಯು ಬಸವರಾಜ್ ಸರ್.
0: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಯಾರಿದು? ಎಲ್ಲೋ ಕೇಳಿರೋ ವಾಯ್ಸು.
2: ಎಸ್ ಮಾಡಿ, ಯಾರಿರ್ಬೋದು?
1: ಎಸ್, ಸುಪ್ರೀತಾ ಅವರಾ?
2: ಎಸ್. ಹೌದು.
1: ಹೇಗಿದ್ದೀರಾ ಸುಪ್ರೀತಾ?
2: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾ ಆರಾಮಾಗಿದ್ದೀನಿ. ಎಲ್ಲಿಂದ? ಇದು ಮಂಗಳೂರ ಅಥವಾ ಉಡುಪಿಯಿಂದ ಕರೆ ಮಾಡಿದ್ರಿ ನೀವಲ್ವಾ?
2: ಮಂಗಳೂರು.
1: ಮಂಗಳೂರು. ಓಕೆ ಸೂಪರ್. ಹೇಗಿದೆ ಮಂಗಳೂರು?
2: ಹಾ, ಚಂದ ಉಂಟು.
1: ನಮ್ ಕಡೆ ಒಂದ್ ಸ್ವಲ್ಪ ಕೂಲ್ ಆಗಿದೆ, ಹಾಟ್ ಆಗಿದೆ, ಎಲ್ಲ ಮಿಕ್ಸ್ಡ್ ವಾತಾವರಣ ನೋಡ್ತಾ
2: ಇದ್ದೀವಿ.
1: ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನಿವತ್ತು ಹೇ ನವಿಲೆ.
1: ಓಕೆ ಸೂಪರ್, ಹಾಡಿ.
2: ಓಕೆ. ಹೂನಗುವ ತಂದಿರಿ ನೀನಲ್ಲಿ ಬಂದಿರಿ, ಹೂನಗುವ ತಂದಿರಿ ನೋಡಲ್ಲಿ ತಾರಿ ನಂಚಿದೆ ನಂಚಿದೆ.

0: ಓಕೆ ಸೂಪರ್, ತುಂಬಾ ಕ್ಯೂಟ್ ಆಗಿ ತುಂಬಾ ಚಂದವಾಗಿ ಹಾಡಿದ್ರಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.
0: ಎಸ್ ಮೇಡಮ್. ಓಕೆ, ಮಂಗಳೂರಿಂದ ಸುಪ್ರೀತಾ ಅವ್ರು ಕರೆ ಮಾಡಿದ್ರು, ನವಿಲೆ ನವಿಲೆ ಸಾಂಗ್ ಹಾಡಿದ್ರು. ಎಸ್ ಸ್ನೇಹಿತರೆ, ಈ ರೀತಿಯಲ್ಲಿ ಸಾಕಷ್ಟು ಅದ್ಭುತವಾದ ಒಂದಕ್ಕಿಂತ ಒಂದು ಚಂದ ಚಂದವಾದ ಗೀತೆಗಳಿವೆ. ಎಸ್, ಅಂಡಮಾನ್ ಇರ್ಬೋದು, ಗಡಿಬಿಡಿ ಕೃಷ್ಣ, ಕೌರವ, ಪ್ರೀತ್ಸೋತ್ತಪ್ಪ, ಸುವಿ ಸುವಲಾಲಿ, ತುತ್ತಮುತ್ತ, ಯಾರೇ ನೀನು ಚೆಲುವೆ, ಅರುಣೋದಯ, ಚನ್ನಪ್ಪ ಚನ್ನೇಗೌಡ. ಎಸ್, ಸೊ ಇವು ಹೇಳ್ತಾ ಹೋದ್ರೆ ಈ ದಿನ ಸಾಕೋಗೋದಿಲ್ಲ. ಸೊ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ಚಂದ ಚಂದವಾದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಹಾಡಿದ್ರು. ಹಾಗೆ ನಮಗೆ ವಿಶ್ವಾಸ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಏನಪ್ಪ ಅಂದರೆ, ಮಹಾಲಕ್ಷ್ಮಿ ಮೇಡಮ್ ನಮಸ್ಕಾರ, ಕಳೆದ ಭಾನುವಾರ ರೂಪಗಾನ ಮ್ಯೂಸಿಕಲ್ ಅಕಾಡೆಮಿ ಅವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 119 ಜನರಲ್ಲಿ ನನಗೆ 2nd ಸ್ಥಾನ ದೊರೆತಿದೆ. ಈ ಪ್ರಶಸ್ತಿಯನ್ನು ನಾನು 90.8 FM ಸಿಬ್ಬಂದಿ ವರ್ಗದವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ ವಿಶ್ವಾಸ್ ಸರ್ ಅವರು. ಎಸ್, ವಿಶ್ವಾಸ್ ಸರ್ ಅವರು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನ ಕೂಡ ಚಂದ ಚಂದವಾದ ಗೀತೆಗಳನ್ನು ಹಾಡ್ತಾರೆ. ಹಾಗೆ ಕಳೆದ ಭಾನುವಾರ ನಡೆದಂತಹ ರೂಪಗಾನ ಮ್ಯೂಸಿಕಲ್ ಅಕಾಡೆಮಿ ಅವರು ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಸ್ 2nd ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ ತಿಳಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ಮತ್ತಷ್ಟು ಗೀತ ಗಾಯನ ನೀವು ಮಾಡಿ ಸರ್, ಹಾಗೆ ಮತ್ತಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿ ಸರ್. ವಿಶ್ವಾಸ್ ಸರ್ ಆಲ್ ದ ಬೆಸ್ಟ್, ಜೊತೆಗೆ ಕಂಗ್ರ್ಯಾಚುಲೇಷನ್ ಅಂತ ತಿಳಿಸ್ತಾ ಇದ್ದೀವಿ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ವತಿಯಿಂದ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಕೇಳುಗರ ಬಳಗದ ವತಿಯಿಂದ. ಓಕೆನಾ ವಿಶ್ವಾಸ್?

0: ಸರ್, ಆಲ್ ದ ಬೆಸ್ಟ್. ಹಾಗೆ ಈ ಜರ್ನಿನ ಕಂಟಿನ್ಯೂ ಮಾಡಿ, ಹಾಗೆ ನಿಲ್ಲಿಸ್ಬೇಡಿ, ಓಕೆನಾ? ಎಸ್ ಸ್ನೇಹಿತರೆ, ಕಾರ್ಯಕ್ರಮನ ಮುಗಿಸುವ ಸಮಯ ಆಯಿತು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ, ಆದರೆ ಅನಿವಾರ್ಯವಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಲೇಬೇಕು. ಸೊ ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಹಾಗೆ ನಮಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಗುಡ್ ಮಾರ್ನಿಂಗ್ ಮೇಡಮ್, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಕೊನೆಗೆ ನಾದ ಬ್ರಹ್ಮ ಹಂಸಲೇಖವರು ಒಂದೇ ಒಂದು ಎರಡು ಲೈನನ್ನು ಹಾಡೋದ್ರ ಮೂಲಕ ಈ ದಿನದ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೂರಾರು ಹೂಗಳಿದ್ದರೂ ಈ ಅಂದ ಬೇರೆ, ಆ ತಾರೆ ಮಿರುಗುತ್ತಿದ್ದರು ಈ ಕಣ್ಣೆ ಬೇರೆ. ನೀನ್ಯಾರೇ ನೀನಿಲ್ಲಿ ಸುಮ್ಮನಿದ್ದರು ಒಳಮಾತೆ ಬೇರೆ, ಹಾಡಲ್ಲಿ ನೀನು ಇದ್ದರು ಎದುರಿರುವ ತಾರೆ. ಹಲೋ, ನೀನ್ಯಾರೇ ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ, ನಾನು ಹಾಡು ನೂರು ಭಾವಕ್ಕೆ ನೀನು ಒಮ್ಮೆ ನೋಡಿ ನಕ್ಕರೆ ಸಾಕು. ಓಕೆ, ಇಷ್ಟಕ್ಕೆ ನಿಲ್ಲಿಸ್ತೀನಿ, ಸಾಕು ಅನ್ಸ್ಕೊಳ್ಳುತ್ತೆ. ಎಸ್ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಎಸ್ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟೆಗಿರಲಿ, ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಾವು ಕೂಡ ಸದಾ ನಿಮ್ಮೊಟ್ಟೆಗಿರ್ತೀವಿ ಅಂತ ಹೇಳ್ತಾ, ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೆ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಎಲ್ಲ ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಕಥೆ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ದೇವರು ಮತ್ತು ಇರುವೆ ಅಂತ ಹೇಳಿ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂದಾನೊಂದು ಕಾಲದಲ್ಲಿ ಸುವರ್ಣಪುರ ಎಂಬ ರಾಜ್ಯವಿತ್ತು. ಆ ರಾಜ್ಯವನ್ನ ಯತಿ ಎಂಬ ರಾಜ ಆಳ್ತಾ ಇದ್ದ. ಆ ರಾಜನಿಗೆ ರೀತಿ ಮತ್ತೆ ಭೀತಿ ಎಂಬ ಇಬ್ಬರು ಮಕ್ಕಳಿದ್ರು. ಮಕ್ಕಳು ಮುದ್ದಾಗಿ ಬೆಳೆದು ದೊಡ್ಡವರಾಗ್ತಾ ಬಂದರು. ಅವರಿಗೆ ಮಹಾರಾಜನ ಪಕ್ಕದ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿಸಲು ತೀರ್ಮಾನಿಸಿದ. ಅಲ್ಲಿ ಅಜ್ಜಿಯ ಮನೆ ಇತ್ತು. ಅಜ್ಜಿಯ ಮನೆಯಲ್ಲಿ ಶಾಲೆಗೆ ಹೋಗೋದೆಂದು ತಿಳಿದ ಮಕ್ಕಳು ತುಂಬಾ ಸಂತೋಷಪಟ್ರು. ಯಾಕಂದ್ರೆ ಅಜ್ಜಿ ಅವರಿಗಾಗಿ ತುಂಬಾ ಕಥೆಯನ್ನ ಹೇಳ್ತಾ ಇದ್ಲು. ಒಂದು ದಿನ ಮಹಾರಾಜ ಮಕ್ಕಳನ್ನ ಅಜ್ಜಿಯ ಮನೆಗೆ ಕಳುಹಿಸಿಕೊಟ್ಟ. ಮಕ್ಕಳಿಗೆ ಊಟ, ಆಟ, ಪಾಠ, ಕತೆ ಹೇಳುವುದು ಎಲ್ಲವೂ ಅಜ್ಜಿಯ ಜವಾಬ್ದಾರಿಯಾಯಿತು. ಹೀಗೆ ಮಕ್ಕಳು ಓದುತ್ತಾ ಬರೆಯುತ್ತಾ ಬೆಳೆಯತೊಡಗಿದ್ರು. ಮೊಮ್ಮಕ್ಕಳ ಈ ಬೆಳವಣಿಗೆಯನ್ನು ಕಂಡು ಅಜ್ಜಿಗೆ ತುಂಬಾ ಸಂತೋಷವಾಯಿತು. ಮಕ್ಕಳಿಗೆ ಅಜ್ಜಿಯು ದಿನವೂ ಕಥೆಯನ್ನ ಹೇಳಿ ಮಲಗಿಸ್ತಾ ಇದ್ಲು. ಮಕ್ಕಳು ಕಥೆಯನ್ನ ಕೇಳುತ್ತಾ ಕೇಳುತ್ತಾ ಮಲಗಿ ಬಿಡ್ತಾ ಇದ್ರು. ಬೆಳೆಯುತ್ತಿದ್ದ ಮಕ್ಕಳಲ್ಲಿ ರೀತಿ ತುಂಬಾ ಒಳ್ಳೆಯವನಾಗಿ ಬೆಳೆದ. ಆದರೆ ಭೀತಿ ಸ್ವಲ್ಪ ಕೆಟ್ಟವನಾಗಿ ಬೆಳೆಯತೊಡಗಿದ. ರೀತಿಯು ಅಜ್ಜಿ ಹೇಳುತ್ತಿದ್ದ ಕಥೆಯನ್ನೆಲ್ಲ ಕೇಳ್ತಾ ಇದ್ಲು. ಅಜ್ಜಿಯೊಂದಿಗೆ ದೇವರ ಪೂಜೆಯನ್ನೂ ಮಾಡ್ತಾ ಇದ್ಲು. ಅಜ್ಜಿಯು ಹೇಳಿದ ಎಲ್ಲಾ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಭೀತಿ ಮಾತ್ರ ದೇವರ ಪೂಜೆ ಮಾಡ್ತಿರ್ಲಿಲ್ಲ, ಅಜ್ಜಿಯ ಮಾತನ್ನ ಕೇಳ್ತಿರ್ಲಿಲ್ಲ. ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಇರೋದೇ ಸುಳ್ಳು ಎಂದು ವಾದ ಮಾಡ್ತಿದ್ದ. ಅಜ್ಜಿಯೊಂದಿಗೆ ಜಗಳವಾಡ್ತಾ ಇದ್ದ. ಭೀತಿಯು ಹಾಗೆ ಮಾಡಲು ಆತನ ಸ್ನೇಹಿತರೇ ಕಾರಣವಾಗಿದ್ದರು. ಆತನ ಸ್ನೇಹಿತರು ತುಂಬಾ ಕೆಟ್ಟವರಾಗಿದ್ರು. ಅವರು ಕೂಡ ಯಾರ ಮಾತನ್ನೂ ಕೇಳ್ತಾ ಇರಲಿಲ್ಲ. ಭೀತಿಯ ವರ್ತನೆಯಿಂದ ಅಜ್ಜಿಯು ತುಂಬಾ ನೊಂದುಕೊಂಡ್ಲು. ಭೀತಿಗೆ ಒಂದು ದಿನ ತನ್ನ ಕೋಣೆಗೆ ಕರೆದು, ಮಗು ದೇವರನ್ನು ಬಯ್ಯಬಾರದು, ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಶಿವನು ಎಲ್ಲರಿಗೂ ಅನ್ನ ನೀಡುತ್ತಾನೆ ಎಂದಳು. ಭೀತಿಯು, ಹೌದೇ, ಶಿವನು ಅನ್ನ ನೀಡುತ್ತಾನೆ, ನಮ್ಮನ್ನ ಕಾಪಾಡ್ತಾನ ಎಂದು ಗಹಗಹಿಸಿ ನಗತೊಡಗಿದ. ಅಜ್ಜಿಯು, ಹೌದು ಮಗು, ಶಿವನು ನಮ್ಮೆಲ್ಲರನ್ನೂ ಕಾಪಾಡುತ್ತಾನೆ. ನಮ್ಮನ್ನು ಮಾತ್ರವಲ್ಲ, ಇರುವ 80 ಕೋಟಿ ಜೀವರಾಶಿಯನ್ನು ಕಾಯುವವನು ಅವನೇ. ಅವನಿಂದಲೇ ನಮ್ಮ ಬದುಕು, ಅವನಿಲ್ಲದೆ ಏನೂ ಇಲ್ಲ ಎಂದು ಹೇಳಿದರು. ಅಯ್ಯೋ ಮೂರ್ಖ ಅಜ್ಜಿ, ಇದು ಸಾಧ್ಯನಾ ಎಂದು ಅವನಿಗೆ ಒಂದು ಉಪಾಯ ಹೊಳೆಯಿತು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Just chill.
1: Yes, welcome back to Radio Shivamoga 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ನಾನು ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೆ. ಕಥೆಯ ಶೀರ್ಷಿಕೆ ದೇವರು ಮತ್ತು ಇರುವೆ ಅಂತ ಹೇಳಿ ಕಥೆಯನ್ನ ಮುಂದುವರಿಸೋಣ ಅಲ್ವಾ? ಅಜ್ಜಿಯು, ಹೌದು ಮಗು, ಶಿವನೇ ನಮ್ಮೆಲ್ಲರನ್ನು ಕಾಪಾಡುತ್ತಾನೆ. ನಮ್ಮನ್ನು ಮಾತ್ರವಲ್ಲ, ಇರುವೆ 80 ಕೋಟಿ ಜೀವರಾಶಿಯನ್ನು ಕಾಯುವವನು ಅವನೇ. ಅವನಿಂದಲೇ ನಮ್ಮ ಬದುಕು, ಅವನಿಲ್ಲದೆ ಏನೂ ಇಲ್ಲ ಎಂದು ಹೇಳಿದರು. ಅಯ್ಯೋ ಮೂರ್ಖ ಅಜ್ಜಿ, ಇದು ಸಾಧ್ಯನಾ ಎಂದು ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನ ಪಕ್ಕದಲ್ಲೇ ಒಂದು ಕರಿ ಇರುವೆ ಹರಿದು ಹೋಗುತ್ತಿತ್ತು. ಅದನ್ನು ಹಿಡಿದುಕೊಂಡು, ಅಜ್ಜಿ ಇಲ್ಲಿ ನೋಡು, ಈ ಇರುವೆ ಆಹಾರ ಹುಡುಕುತ್ತಿದೆ. ಅದನ್ನು ನಾನು ಈಗ ಹಿಡಿದುಕೊಂಡಿದ್ದೇನೆ. ಅದನ್ನು ನಾನು ಈಗ ಡಬ್ಬಿಯಲ್ಲಿರಿಸುತ್ತೇನೆ. ಅದಕ್ಕೆ ಹೇಗೆ ಅನ್ನ ನೀರು ಸಿಗುತ್ತದೆ ನೋಡುತ್ತೇನೆ ಎಂದು ನಗತೊಡಗಿದ. ಅಜ್ಜಿ ಮತ್ತಷ್ಟು ನೊಂದುಕೊಂಡ್ಲು. ದುಷ್ಟರಿಗೆ ಬುದ್ಧಿ ಹೇಳಿ ಪ್ರಯೋಜನವಿಲ್ಲ ಎಂದು ತಿಳಿಯಿತು. ದೇವರೇ, ಅವನಿಗೆ ನೀನೇ ಬುದ್ಧಿ ಕಲಿಸು ಎಂದು ದೇವರಲ್ಲಿ ಬೇಡಿಕೊಂಡು ಸುಮ್ಮನಾದ್ಲು. ಡಬ್ಬಿಯ ಒಳಗೆ ಇರುವೆಯು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಶಬ್ದ ಮಾಡ್ತಾ ಆಯಿತು. ಭೀತಿಗೆ ಒಳಗೊಳಗೆ ಖುಷಿಯಾಗುತ್ತಿತ್ತು. ಡಬ್ಬಿಯ ಒಳಗೆ ಇರುವೆಗೆ ಆಹಾರವಿಲ್ಲದೆ ಸತ್ತು ಹೋಗುತ್ತದೆ, ಆಗ ಅಜ್ಜಿಗೆ ತೋರಿಸುತ್ತೇನೆ ಎಂದು ಎಣಿಸಿದ. ತುಂಬಾ ಹೊತ್ತಿನ ನಂತರ ಇರುವೆಯು ಓಡಾಡುವುದು ಶಬ್ದ ಮಾಡುವುದು ನಿಲ್ಲಿಸಿತು. ಭೀತಿಯು ಇರುವೆ ಸತ್ತು ಹೋಗಿದೆ ಎಂದು ಭಾವಿಸಿದ. ಇರುವೆ ಇದ್ದ ಡಬ್ಬಿಯನ್ನ ಹಿಡಿದು ಅಜ್ಜಿ ಹಾಗೆ ಅಣ್ಣನನ್ನು ಕರೆದು, ನೋಡಿ ಈಗ ಇರುವೆ ಆಹಾರವಿಲ್ಲದೆ ಸತ್ತಿದೆ. ಆ ನಿಮ್ಮ ದೇವರು ಯಾಕೆ ರಕ್ಷಣೆ ಮಾಡಲಿಲ್ಲ? ಈ ಪುಟ್ಟ ಇರುವೆಗೆ ಅನ್ನ ನೀರು ನೀಡಲಾಗದ ದೇವರು ನನಗೆ ಅನ್ನ ನೀರು ನೀಡುತ್ತಾನಾ ಎಂದು ಅಹಂಕಾರದಿಂದ ನುಡಿಯಿತು. ನಂತರ ಡಬ್ಬಿಯ ಬಾಯನ್ನು ತೆರೆದ. ಡಬ್ಬಿಯ ಬಾಯನ್ನು ತೆರೆಯುತ್ತಿದ್ದಂತೆ ಇರುವೆಯ ಬಾಯಲ್ಲಿ 2 ಸಕ್ಕರೆಯ ತುಂಡು ಇರುವುದು ಕಾಣಿಸಿತು. ಬಾಯಿ ಮುಚ್ಚಿದ್ದ ಡಬ್ಬಿಯೊಳಗೆ ಸಕ್ಕರೆ ಹೇಗೆ ಬಂತು ಎಂದು ಭೀತಿ ಯೋಚಿಸಿದ. ಆಗ ಅಜ್ಜಿ ಭೀತಿಯನ್ನು ಕರೆದು, ಮಗು ನೋಡಿದ್ಯಾ, ಈಗ ಯಾರು ಸೋತಿದ್ದು ಎಂದಾಗ ಭೀತಿ ನಾಚಿಕೆಯಿಂದ ತಲೆ ತಗ್ಗಿಸಿದ. ಇರುವೆ ಸತ್ತಿರಲಿಲ್ಲ. ದೇವರು ನೀಡಿದ ಆಹಾರವನ್ನ ಬಾಯಲ್ಲಿ ಹಿಡಿದು ತಿನ್ನುತ್ತಿತ್ತು. ಅದಕ್ಕೆ ಅದು ಮೌನವಾಗಿತ್ತು. ನೀನು ಅವಿವೇಕಿ, ಅದನ್ನ ತಿಳಿಯದೆ ಸತ್ತು ಹೋಗಿದೆ ಎಂದು ತಿಳಿದುಕೊಂಡೆ. ನಿನಗೆ ನೀನೇ ಮೂರ್ಖನಾದೆಯಲ್ಲ. ಮಗು, ಈಗಲಾದರೂ ತಿಳಿಯಿತಾ, ದೇವರು ಎಲ್ಲೆಲ್ಲಿಯೂ ಇರುತ್ತಾನೆ ಎಂಬ ಸತ್ಯ. ಆತ ಎಲ್ಲರಿಗೂ ಅನ್ನ ನೀಡುತ್ತಾನೆ. ಇನ್ನು ಮುಂದಾದ್ರೂ ಈ ಸತ್ಯವನ್ನರಿಯದೇ ಇರಬೇಡ ಎಂದು ಅಜ್ಜಿ ಬುದ್ಧಿ ಹೇಳಿದ್ರು. ಭೀತಿಗೆ ಅವಮಾನವಾಗಿ ಮಾತನಾಡದೆ ಮೌನವಾಗಿ ನಿಂತುಕೊಂಡ. ತನ್ನ ಅಹಂಕಾರಕ್ಕೆ ತಕ್ಕ ಶಿಕ್ಷೆಯಾಗಿದೆ ಎಂದುಕೊಂಡು ಅಜ್ಜಿಯ ಹತ್ತಿರ ಕ್ಷಮೆಯನ್ನು ಕೇಳಿ ಮುಂದೆ ಓದು ಬರಹದಲ್ಲಿ ಮಗ್ನನಾದ. ಮುಂದೆ ರಾಜ್ಯಕ್ಕೆ ಒಳ್ಳೆಯ ದೊರೆಯೂ ಆದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ದೇವರು ಮತ್ತೆ ಇರುವೆ ಎನ್ನುವಂತಹ ಕಥೆ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9689627960962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Take a decision in common.

ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ಸ್ವಾಗತ. ನನ್ನ ಹೆಸರು ಸುಮಾ. ನಾನು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3 ಭಾಗ 6 ಅನುಬಂಧ 1 ವರ್ಣಾಶ್ರಮ ಧರ್ಮದ ಒಗಟು ಎಂಬ ಬರಹವನ್ನು ವಾಚಿಸುತ್ತಿದ್ದೇನೆ. ವರ್ಣಾಶ್ರಮ ಧರ್ಮದ ಒಗಟು. ಹಿಂದೂ ಧರ್ಮದ ಪ್ರಧಾನ ಭಾಗವಾಗಿ ವರ್ಣಾಶ್ರಮ ಧರ್ಮವೆಂದು ಒಟ್ಟು ಹೆಸರಿನಲ್ಲಿ ಕರೆಯಲ್ಪಡುವ ಹಿಂದೂ ಧರ್ಮದ 2 ಸಿದ್ಧಾಂತಗಳಾದ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳ ಬಗ್ಗೆ ಮೊದಲೇ ಉಲ್ಲೇಖಿಸಲಾಗಿದೆ. ಈ ವಿಚಿತ್ರವಾದ ಸಿದ್ಧಾಂತಗಳ ಬಗ್ಗೆ ಪುರಾತನ ವ್ಯಾಖ್ಯಾನಕಾರರು ಏನು ಅಭಿಪ್ರಾಯ ನೀಡಿದ್ದಾರೆಂಬುದರ ಬಗ್ಗೆ ಇಲ್ಲಿ ತಿಳುವಳಿಕೆ ನೀಡುವುದನ್ನು ಬಿಟ್ಟರೆ ಮತ್ತೇನೂ ಉದ್ದೇಶವಿಲ್ಲ. ಭಾಗ 1, ವರ್ಣಧರ್ಮದಿಂದ ಪ್ರಾರಂಭಿಸೋಣ. ಮೊದಲಿಗೆ ವೇದಗಳಲ್ಲಿ ಹೇಳಿರುವ ಅಭಿಪ್ರಾಯಗಳನ್ನು ಒಟ್ಟಿಗೆ ಸೇರಿಸುವುದು ಒಳ್ಳೆಯದು. ಈ ವಿಷಯ ಋಗ್ವೇದದ 10 ಪುಸ್ತಕದ 90 ಶ್ಲೋಕದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದು ಹೀಗಿದೆ: ಪುರುಷನಿಗೆ 1,000 ತಲೆಗಳು, 1,000 ಕಣ್ಣುಗಳು, 1,000 ಕಾಲುಗಳು, ಇಡೀ ಭೂಮಂಡಲವನ್ನು ಅವನು ಎಲ್ಲಾ ಬಗೆಯಿಂದಲೂ ವ್ಯಾಪಿಸಿ 10 ಪಟ್ಟು ಮೀರಿ ನಿಂತಿದ್ದಾನೆ. ಪುರುಷನೇ ಸರ್ವವೂ ಆಗಿದ್ದಾನೆ, ಭೂತವೂ ಭವಿಷ್ಯವೂ ಅವನೇ ಆಗಿದ್ದಾನೆ, ಅಮರತ್ವಕ್ಕೂ ಅವನೇ ಒಡೆಯ, ಏಕೆಂದರೆ ಅಮುಕ್ತ ವರ್ಗವನ್ನು ಮೀರಿ ನಿಂತು ನಿಯಮಿಸುತ್ತಿದ್ದಾನೆ. ಇಷ್ಟೆಲ್ಲ ಹಿರಿಮೆ ಇರುವುದರಿಂದ ಅವನೇ ಸರ್ವೋತ್ತಮ. ಎಲ್ಲ ಜೀವರಾಶಿಯು ಅವನ ಒಂದು ಭಾಗವಾದರೆ ಉಳಿದ 3 ಭಾಗ ಅಮೃತವಾಗಿದ್ದು ದಿವ್ಯ ಲೋಕದಲ್ಲಿದೆ. ಮೇಲೆ 3 ಅಡಿಗಳು, ಕೆಳಗೆ 1 ಅಡಿ ಇರುವವನು ಆದ ಅವನು ಎಲ್ಲೆಡೆ ತುಂಬಿ ತಿನ್ನುವ ತಿನ್ನದ ಎಲ್ಲರನ್ನೂ ಮೀರಿ ನಿಂತಿದ್ದಾನೆ. ಅವನಿಂದ ವಿರಜ, ವಿರಜನಿಂದ ಪುರುಷ ಸೃಷ್ಟಿಯಾದ, ಸೃಷ್ಟಿಯಾದ ಮೇಲೆ ಭೂಮಿ ಆಕಾಶಗಳನ್ನು ಮೀರಿ ಬೆಳೆದ. ದೇವತೆಗಳು ಯಜ್ಞ ಮಾಡಿ ಪುರುಷನಿಗೆ ನೈವೇದ್ಯ ಅರ್ಪಿಸಿದಾಗ ವಸಂತ ಋತುವೇ ತುಪ್ಪವಾಯಿತು, ಬೇಸಿಗೆಯು ಅದರ ಬೆಂಕಿಯಾಯಿತು ಮತ್ತು ಶರತ್ಕಾಲವು ಅದರ ಹವಿಸಾಯಿತು. ಮೊದಲೇ ಹುಟ್ಟಿದ ಈ ಬಲಿಪಶು ಪುರುಷನನ್ನು ಬಲಿಕೊಟ್ಟರು. ಅವನೊಡನೆ ದೇವತೆಗಳು, ಸಾಧುಗಳು ಮತ್ತು ಋಷಿಗಳನ್ನು ಬಲಿಕೊಡಲಾಯಿತು. ಈ ಲೋಕಯಜ್ಞದಿಂದ ಮೊಸರು ಮತ್ತು ತುಪ್ಪ ಉತ್ಪತ್ತಿಯಾದವು. ಅದು ಪಕ್ಷಿಗಳನ್ನು, ಕಾಡು ಪ್ರಾಣಿಗಳನ್ನು, ಸಾಧು ಪ್ರಾಣಿಗಳನ್ನು ಸೃಷ್ಟಿಸಿತು. ಈ ಯಜ್ಞರಿಂದಲೇ ಋಗ್ ಮತ್ತು ಸಾಮನ್ ಸ್ತೋತ್ರಗಳು, ಛಂದಸ್ಸು ಮತ್ತು ಯಜುಸ್ ಹುಟ್ಟಿದವು. ಅದರಿಂದಲೇ ಕುದುರೆಗಳು ಮತ್ತು 2 ಸಾಲು ಹಲ್ಲಿನ ಎಲ್ಲಾ ಪ್ರಾಣಿಗಳು ಹುಟ್ಟಿದವು. ಆಕಳು ಹುಟ್ಟಿದವು, ಆಡು, ಕುರಿಗಳು. ದೇವತೆಗಳು ಪುರುಷನನ್ನು ವಿಭಾಗಿಸಿದಾಗ ಅವನನ್ನು ಎಷ್ಟು ಭಾಗಗಳಾಗಿ ಕೊಯ್ದರು? ಅವನ ಮುಖ ಯಾವುದಿತ್ತು? ಯಾವುದನ್ನು ತೋಳುಗಳಾಗಿ ಪಡೆದ? ತೊಡೆಗಳು ಮತ್ತು ಪಾದಗಳು ಎಂಥವು? ಬ್ರಾಹ್ಮಣ ಅವನ ಬಾಯಿ, ರಾಜನ್ಯ ಅವನ ತೋಳುಗಳಾದವು, ವೈಶ್ಯನೇ ಅವನ ತೊಡೆಗಳು, ಶೂದ್ರನು ಅವನ ಪಾದಗಳಿಂದ ಹುಟ್ಟಿದ, ಚಂದ್ರನು ಅವನ ಆತ್ಮದಿಂದ ಚಿಮ್ಮಿದ, ಸೂರ್ಯ ಅವನ ಕಣ್ಣಿನಿಂದ, ಇಂದ್ರ ಮತ್ತು ಅಗ್ನಿ ಅವನ ಬಾಯಿಯಿಂದ ಮತ್ತು ವಾಯು ಅವನ ಉಸಿರಿನಿಂದ ಹುಟ್ಟಿದರು. ಅವನ ನಾಭಿಯಿಂದ ಅಂತರಿಕ್ಷವು, ಅವನ ಶಿರದಿಂದ ಸ್ವರ್ಗವು, ಅವನ ಚರಣದಿಂದ ಪೃಥ್ವಿ, ಕಿವಿಯಿಂದ 4 ದಿಕ್ಕುಗಳು. ಈ ರೀತಿಯಾಗಿ ದೇವತೆಗಳು ಪ್ರಪಂಚಗಳನ್ನು ಸೃಷ್ಟಿಸಿದರು. ಪುರುಷನನ್ನು ಬಲಿಪಶುವಾಗಿ ಬಿಗಿದು ದೇವತೆಗಳು ಯಜ್ಞವನ್ನ ಮಾಡುವಾಗ 7 ಬಗೆಯ ಕಾಷ್ಠಗಳಿದ್ದವು. ಅವುಗಳನ್ನು ಸೀಳಿ 21 ಸಮಿಧಗಳನ್ನಾಗಿ ಮಾಡಲಾಯಿತು. ಬಲಿಯೊಡನೆ ದೇವತೆಗಳು ಯಾಗವನ್ನೂ ನೆರವೇರಿಸಿದರು. ಇವು ಮೊಟ್ಟ ಮೊದಲ ಧರ್ಮಗಳು. ಈ ಮಹಾಶಕ್ತಿಗಳು, ಮೊದಲ ಸಾಧ್ಯರು, ದೇವತೆಗಳು ಇರುವ ಸ್ವರ್ಗವನ್ನು ಹೊಂದುವರು. ಪುರುಷ ಸೂಕ್ತವೆಂದು ಕರೆಯಲಾಗುವ ಈ ಸ್ತೋತ್ರವು ವರ್ಣ ಮತ್ತು ಜಾತಿಗಳ ಹುಟ್ಟಿನ ಸಿದ್ಧಾಂತವನ್ನು

ಒಳಗೊಂಡಿದೆ. ಋಗ್ವೇದದ ಪುರುಷ ಸೂಕ್ತದಲ್ಲಿ ಪ್ರತಿಪಾದಿಸಲ್ಪಟ್ಟಿರುವ ವರ್ಣ ಪದ್ಧತಿಯ ಉಗಮದ ತತ್ವವನ್ನು ಉಳಿದ ಯಾವ ವೇದಗಳು ಒಪ್ಪಿಕೊಂಡಿವೆ ಎಂಬುದನ್ನು ವಿಚಾರ ಮಾಡಬೇಕಾದುದು ಮೊದಲನೇ ಕೆಲಸ. ಈ ದೃಷ್ಟಿಯಿಂದ ಬೇರೆ ವೇದಗಳನ್ನ ಪರೀಕ್ಷಿಸಿದುದರಿಂದ ಕಂಡು ಬಂದ ಫಲ ಬಹಳ ಆಶ್ಚರ್ಯಕರವಾಗಿ ಕಾಣುತ್ತದೆ. ಸಾಮವೇದವು ತನ್ನ ಸ್ತೋತ್ರಗಳಲ್ಲಿ ಪುರುಷ ಸೂಕ್ತವನ್ನು ಸೇರಿಸಿಲ್ಲ. ವರ್ಣ ಧರ್ಮದ ಬಗ್ಗೆ ಬೇರೆ ಯಾವ ವಿವರಣೆಯನ್ನೂ ಕೊಟ್ಟಿಲ್ಲ. ಯಜುರ್ವೇದವು ಈ ವಿಷಯದಲ್ಲಿ ಬಹಳ ಹೆಚ್ಚಿನ ಅಭಿಪ್ರಾಯ ಭೇದವನ್ನು ಪ್ರಕಟಿಸುತ್ತದೆ. ಕೃಷ್ಣ ಯಜುರ್ವೇದದಿಂದ ಶುಕ್ಲ ಯಜುರ್ವೇದವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡರೆ ಲಭ್ಯವಿರುವ ಮೂರು ಸಂಹಿತೆಗಳ ಹೋಲಿಕೆಯಿಂದ ತಿಳಿದು ಬರುವ ಪರಿಸ್ಥಿತಿ ಹೀಗಿದೆ. ಈ ಮೂರು ಸಂಹಿತೆಗಳಲ್ಲಿ ಕಥಕ ಮತ್ತು ಮೈತ್ರೇಯಾನಿ ಸಂಹಿತೆಗಳು ಋಗ್ವೇದದ ಪುರುಷ ಸೂಕ್ತದ ಬಗ್ಗೆ ಯಾವ ಉಲ್ಲೇಖವನ್ನೂ ಮಾಡಿಲ್ಲದಿರುವುದಲ್ಲದೆ ವರ್ಣ ಪದ್ಧತಿಯ ವಿಷಯದಲ್ಲಿ ಬೇರೆ ಯಾವ ವಿವರಣೆ ನೀಡಲೂ ಪ್ರಯತ್ನ ಮಾಡಿಲ್ಲ. ಋಗ್ವೇದದ ವಾಜಸನೇಯ ಸಂಹಿತೆ ಮಾತ್ರ ಪದಪಂಕ್ತಿಗಳನ್ನು ಸ್ಥಳಪಲ್ಲಟ ಮಾಡಿ ಪುರುಷ ಸೂಕ್ತವನ್ನು ಅಳವಡಿಸಿದೆ. ಆದರೆ ವಾಜಸನೇಯ ಸಂಹಿತೆಯು ಪುರುಷ ಸೂಕ್ತದಲ್ಲಿ ಕೊಟ್ಟಿರುವ ವರ್ಣ ಪದ್ಧತಿಗೆ ತೀರಾ ವಿರುದ್ಧವಾದ ನವೀನವೂ ಮೂಲಭೂತವೂ ಆದ ವಿವರಣೆಯನ್ನು ನೀಡುತ್ತದೆ. ಆತ ಒಂದು ಸ್ತೋತ್ರ ಮಾಡಿದ. ಜೀವರಾಶಿ ರೂಪುಗೊಂಡವು, ಪ್ರಜಾಪತಿಯು ದೊರೆಯಾಗಿದ್ದ. ಆತ ಮೂರು ಸ್ತೋತ್ರ ಮಾಡಿದ. ಬ್ರಹ್ಮನು ಸೃಷ್ಟಿಸಲ್ಪಟ್ಟ. ಬ್ರಾಹ್ಮಣಾಸ್ಪತಿ ದೊರೆಯಾಗಿದ್ದ. ಆತ ಐದು ಸ್ತೋತ್ರ ಮಾಡಿದ. ಚರಾಚರಗಳು ಸೃಷ್ಟಿಯಾದವು. ಭೂತನಾಂಪತಿ ದೊರೆಯಾಗಿದ್ದ. ಆತ ಏಳು ಸ್ತೋತ್ರ ಮಾಡಿದ. ಆಗ ಸಪ್ತ ಋಷಿಗಳು ಸೃಷ್ಟಿಸಲ್ಪಟ್ಟರು. ಧಾತ್ರಿಯು ದೊರೆಯಾಗಿದ್ದ. ಆತ ಒಂಬತ್ತು ಸ್ತೋತ್ರ ಮಾಡಿದ. ಪಿತೃಗಳು ಸೃಷ್ಟಿಸಲ್ಪಟ್ಟರು. ಅದಿತಿ ರಾಜನಾಗಿದ್ದ. ಆತ ಹನ್ನೊಂದು ಸ್ತೋತ್ರ ಮಾಡಿದ. ಕ್ಷಾತ್ರ ಕ್ಷತ್ರಿಯ ಸೃಷ್ಟಿಸಲ್ಪಟ್ಟನು. ಇಂದ್ರನು ರಾಜನಾಗಿದ್ದ. ಆತ ಹದಿನೇಳು ಸ್ತೋತ್ರ ಮಾಡಿದ. ಪ್ರಾಣಿಗಳು ಸೃಷ್ಟಿಸಲ್ಪಟ್ಟವು. ಬೃಹಸ್ಪತಿಯು ರಾಜನಾಗಿದ್ದ. ಆತ ಹತ್ತೊಂಬತ್ತು ಸ್ತೋತ್ರ ಮಾಡಿದ. ಶೂದ್ರ ಮತ್ತು ವೈಶ್ಯರು ಸೃಷ್ಟಿಸಲ್ಪಟ್ಟರು. ಹಗಲು ರಾತ್ರಿಗಳೂ ರಾಜರಾಗಿದ್ದವು. ಆತ ಇಪ್ಪತ್ತೊಂದು ಸ್ತೋತ್ರ ಮಾಡಿದ. ಗೊರಸು ಸೀಳದ ಪ್ರಾಣಿಗಳು ಸೃಷ್ಟಿಸಲ್ಪಟ್ಟವು. ವರುಣನು ರಾಜನಾಗಿದ್ದ. ಆತ ಇಪ್ಪತ್ಮೂರು ಸ್ತೋತ್ರ ಮಾಡಿದ. ಸಣ್ಣ ಪ್ರಾಣಿಗಳು ಸೃಷ್ಟಿಸಲ್ಪಟ್ಟವು. ಪೂಷಣ್ ರಾಜನಾಗಿದ್ದ. ಆತ ಇಪ್ಪತ್ತೈದು ಸ್ತೋತ್ರ ಮಾಡಿದ. ಕಾಡು ಪ್ರಾಣಿಗಳು ಸೃಷ್ಟಿಸಲ್ಪಟ್ಟವು. ವಾಯು ರಾಜನಾಗಿದ್ದ. ಆತ ಇಪ್ಪತ್ತೇಳು ಸ್ತೋತ್ರ ಮಾಡಿದ. ಸ್ವರ್ಗ ಮತ್ತು ಭೂಲೋಕ ಬೇರೆಯಾದವು. ವಸುಗಳು, ರುದ್ರರು ಮತ್ತು ಆದಿತ್ಯರು ಪರಸ್ಪರ ಬೇರೆಯಾದರು. ಅವರು ರಾಜರುಗಳಾಗಿದ್ದರು. ಆತ ಇಪ್ಪತ್ತೊಂಬತ್ತು ಸ್ತೋತ್ರ ಮಾಡಿದ. ವೃಕ್ಷಗಳು ಸೃಷ್ಟಿಸಲ್ಪಟ್ಟವು. ಸೋಮನು ರಾಜನಾಗಿದ್ದ. ಆತ ಮೂವತ್ತೊಂದು ಸ್ತೋತ್ರ ಮಾಡಿದ. ಜೀವರಾಶಿಗಳು ಸೃಷ್ಟಿಸಲ್ಪಟ್ಟವು. ಮಾಸದ ಮೊದಲನೆಯ ಮತ್ತು ಎರಡನೆಯ ಅರ್ಧಗಳು ರಾಜರಾಗಿದ್ದವು. ಆತ ಮೂವತ್ಮೂರು ಸ್ತೋತ್ರ ಮಾಡಿದ. ಅಸ್ತಿತ್ವದಲ್ಲಿರುವ ಪದಾರ್ಥಗಳು ಶಾಂತಿಗೊಳಿಸಲ್ಪಟ್ಟವು. ಪ್ರಜಾಪತಿ ಪರಮೇಶ್ವರಿಯು ರಾಜನಾಗಿದ್ದನು. ಕೃಷ್ಣ ಯಜುರ್ವೇದದ ಕಡೆ ನೋಡಿದರೆ ಅಲ್ಲಿ ಲಭ್ಯವಿರುವ ಒಂದೇ ಒಂದು ಸಂಹಿತೆ ಇದೆ. ಅದು ತೈತ್ತಿರೀಯ ಸಂಹಿತೆ ಎಂದು ಕರೆಯಲ್ಪಟ್ಟಿದೆ. ಈ ಸಂಹಿತೆಯ ಎರಡು ವಿವರಣೆಗಳನ್ನು ನೀಡುತ್ತದೆ. ಮೊದಲನೆಯ ವಿವರಣೆಯು ವಾಜಸನೇಯ ಸಂಹಿತೆಯಲ್ಲಿರುವ ಅದರ ಮೂಲ ವಿವರಣೆಯಂತೆಯೇ ಇದೆ. ಎರಡನೇ ವಿವರಣೆಯು ವಾಜಸನೇಯ ಸಂಹಿತೆಯಲ್ಲಿ ಕಾಣದ ಅದರದೇ ಸ್ವಂತ ವಿವರಣೆ. ಅದು ಈ ಕೆಳಕಂಡಂತೆ ಇದೆ. ಆತನು ಭಾವೋದ್ರೇಕದಿಂದ ಪುಳಕಿತನಾದ. ಅಲ್ಲಿಂದ ರಾಜನ್ಯ ಉದ್ಭವಿಸಿದ. ಆತ ಅಂದರೆ ವ್ರಾತ್ಯನು ಭಾವೋದ್ರೇಕದಿಂದ ಪುಳಕಿತನಾದ. ಅಲ್ಲಿಂದ ರಾಜನ್ಯ ಉದ್ಭವಿಸಿದ. ಇದನ್ನು ಬಲ್ಲ ವ್ರಾತ್ಯನು ದೊರೆಯ ಮನೆಗೆ ಅತಿಥಿಯಾಗಿ ಬಂದಾಗ ಆತನನ್ನು ತನಗಿಂತ ಉತ್ತಮನೆಂದು ದೊರೆ ಗೌರವಿಸಬೇಕು. ಹಾಗೆ ಮಾಡುವಾಗ ಆತನ ರಾಜಯೋಗ್ಯ ದರ್ಜೆಗಾಗಲಿ ಅಥವಾ ಅವನ ಸಾಮ್ರಾಜ್ಯಕ್ಕಾಗಲಿ ಘಾಸಿಯಾಗುವುದಿಲ್ಲ. ಅವನಿಂದ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಹುಟ್ಟಿದರು. ಯಾರೊಳಗೆ ನಾವು ಪ್ರವೇಶಿಸಬೇಕು

ಮುಂದಾಗಿ ಅವರು ಹೇಳಿದರು. ಇಲ್ಲಿ ಮುಖ್ಯವಾದ ವಿಷಯವೆಂದರೆ ವಾಜಸನೇಯ ಸಂಹಿತೆಯು ಋಗ್ವೇದದ ಪುರುಷ ಸೂಕ್ತವನ್ನು ಗಣನೆಗೆ ತಂದುಕೊಂಡಿದ್ದರೆ ತೈತ್ತಿರೀಯ ಸಂಹಿತೆಯು ಅದನ್ನೂ ಗಣನೆಗೆ ತಂದುಕೊಳ್ಳದೆ ಪೂರ್ಣವಾಗಿ ಬಿಟ್ಟು ಬಿಟ್ಟಿದೆ. ಅಥರ್ವವೇದವು ಪುರುಷ ಸೂಕ್ತವನ್ನು ಒಳಗೊಂಡಿದೆ, ಆದರೆ ಶ್ಲೋಕಗಳ ಅನುಕ್ರಮವು ಅವುಗಳು ಋಗ್ವೇದದಲ್ಲಿ ಇರುವ ಅನುಕ್ರಮಕ್ಕಿಂತ ಭಿನ್ನವಾಗಿದೆ. ಆದರೆ ಯಜುರ್ವೇದದ ವಾಜಸನೇಯ ಮತ್ತು ತೈತ್ತಿರೀಯ ಸಂಹಿತೆಗಳಂತೆ ಅಥರ್ವವೇದವು ಪುರುಷ ಸೂಕ್ತದಷ್ಟು ಸಮಾಧಾನ ಹೊಂದಿಲ್ಲ. ಅದು ಬೇರೆ ವಿವರಣೆಗಳನ್ನು ನೀಡುತ್ತದೆ. ಅವುಗಳು ಪುರುಷ ಸೂಕ್ತದಷ್ಟು ಪೂರ್ಣ ಮತ್ತು ಸಾರ್ವತ್ರಿಕವಾಗಿಲ್ಲ, ಆದರೆ ಅವು ಅದಕ್ಕೆ ವಿಶೇಷತೆ ನೀಡಿವೆ. ಬ್ರಾಹ್ಮಣನು 10 ತಲೆ ಮತ್ತು 10 ಮುಖಗಳ ಒಡನೆ ಪ್ರಥಮವಾಗಿ ಹುಟ್ಟಿದ. ಆತ ಸೋಮರಸವನ್ನು ಕುಡಿದು ವಿಷವನ್ನು ಶಕ್ತಿಹೀನವನ್ನಾಗಿ ಮಾಡಿದ. ರಾಜನ್ಯ ಗರ್ಭದಲ್ಲಿದ್ದಾಗ ದೇವತೆಗಳು ಅವನಿಗೆ ಅಂಜುತ್ತಿದ್ದರು. ಗರ್ಭದಲ್ಲಿರುವಾಗ ಆತನನ್ನ ಕಟ್ಟುಗಳಿಂದ ಬಂಧಿಸಿದ್ದರು. ಈ ಕಾರಣದಿಂದ ರಾಜನ್ಯ ಬಂಧಿತನಾಗಿಯೇ ಜನಿಸಿದ. ಆತ ಅಬಂಧಿತನಾಗಿ ಹುಟ್ಟಿರದಿದ್ದರೆ ತನ್ನ ಶತ್ರುಗಳನ್ನು ವಧಿಸುತ್ತ ಸಾಗುತ್ತಿದ್ದ. ರಾಜನ್ಯನ ವಿಷಯ ಏನಾದರೂ ಆಗಲಿ, ಆತ ಬಂಧಿತನಾಗಿ ಹುಟ್ಟಬೇಕು ಮತ್ತು ಆತನ ಶತ್ರುಗಳನ್ನು ಕೊಲ್ಲುತ್ತಾ ಹೋಗಲಿ ಎಂದು ಯಾರಾದರೂ ಇಚ್ಛಿಸಿದರೆ ಆತನು ರಾಜನ್ಯನಿಗೆ ಐಂದ್ರ ಬೃಹಸ್ಪತ್ಯ ನೈವೇದ್ಯವನ್ನು ಅರ್ಪಿಸಲಿ. ರಾಜನ್ಯ ಇಂದ್ರನ ಗುಣವನ್ನು ಹೊಂದಿದ್ದಾನೆ ಮತ್ತು ಬ್ರಾಹ್ಮಣ ಬೃಹಸ್ಪತಿಯಾಗಿದ್ದಾನೆ. ಬ್ರಾಹ್ಮಣ ಮೂಲಕವೇ ಯಾರಾದರೂ ರಾಜನ್ಯನನ್ನು ಆತನ ಬಂಧನದಿಂದ ಬಿಡುಗಡೆ ಮಾಡುವುದು ಬಂಗಾರದ ಬಂಧನ ಒಂದು ದಾನ, ಆತನನ್ನು ಬಂಧಿಸಿರುವ ಸಂಕೋಲೆಗಳಿಂದ ಸ್ಪಷ್ಟವಾಗಿ ಬಿಡುಗಡೆ ಮಾಡುವುದು. ವೇದಗಳಲ್ಲಿ ಕಂಡುಬರುವ ವರ್ಣ ಪದ್ಧತಿಯ ಉಗಮಕ್ಕೆ ಚಾತುರ್ವರ್ಣದ ಮೂಲವಾದ ಪುರುಷ ಒಂದೇ ವಿವರಣೆಯಲ್ಲ, ಮತ್ತೊಂದು ವಿವರಣೆ ಉಂಟು. ಅದು ಮನುವಿನ ವಂಶಸ್ಥರ ಬಗ್ಗೆ ಕೇಳುತ್ತದೆ ಮತ್ತು ಈ ಕೆಳಗಿನ ವಿಷಯಾವಳಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವುದು ಕಂಡುಬರುತ್ತದೆ. ಅಥರ್ವಣ ಪಿತೃ ಮನು ಮತ್ತು ದಧ್ಯಂಚ ನೆರವೇರಿಸಿದ ಯಜ್ಞದಲ್ಲಿ ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳು ಮೊದಲು ಇಂದ್ರನಿಗೆ ಅರ್ಪಿತವಾಗುತ್ತಿದ್ದವು. ಯಜ್ಞದಿಂದ ಪಿತೃ ಮನುವು ಪಡೆದ ಸಂಪತ್ತು ಮತ್ತು ನೆರವು ಇವೆಲ್ಲ ಓ ರುದ್ರ ನಿನ್ನ ಮಾರ್ಗದರ್ಶನದಲ್ಲಿ ನಮಗೂ ಲಭಿಸಲಿ. ಓ ಮರುತರೆ, ಆ ನಿಮ್ಮ ಔಷಧಗಳನ್ನು ಹೇ ಹುರುಪುಳ್ಳ ದೇವತೆಗಳೇ, ಅತೀವ ಶುಭ ಸೂಚಕವಾದವು ಉಪಕಾರ ಮಾಡುವಂಥವು ನಮ್ಮ ಪಿತೃ ಮನುವು ಆರಿಸಿ ಇರುವಂಥವುಗಳನ್ನು ಮತ್ತು ರುದ್ರನ ಆಶೀರ್ವಾದ ಮತ್ತು ಆಸರೆಯನ್ನು ನಾನು ಬಯಸುವೆನು. ಆ ಪುರಾತನ ಕಾಲದ ಗೆಳೆಯ ಶಕ್ತಿಶಾಲಿ ದೇವತೆಗಳ ಶಕ್ತಿಯಿಂದ ಸುಸಜ್ಜಿತನಾಗಿದ್ದಾನೆ. ಪಿತೃ ಮನುವು ದೇವರುಗಳ ಸನ್ನಿಧಿಗೆ ತಲುಪಲು ಸ್ತೋತ್ರಗಳನ್ನು ತಯಾರಿಸಿ ದಾರಿಯನ್ನು ಸುಗಮ ನಡೆಸಿದ್ದಾನೆ. ನಮ್ಮನ್ನು ಕಾಪಾಡುವ ಪಿತೃ ಮನುವೇ ಯಜ್ಞ. ಹೇ ದೇವರುಗಳೇ, ನಮ್ಮನ್ನು ರಕ್ಷಿಸಿ, ಕಾಪಾಡಿ ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸಿ. ನಮ್ಮ ಪಿತೃ ಮನುವಿನ ದಾರಿಯಿಂದ ನಮ್ಮನ್ನು ದೂರ ಮಾಡದಿರಿ. ಮನುವಿನ ಸಂತತಿಯಲ್ಲಿ ನೆಲೆಸಿ ದೇವರನ್ನು ಪ್ರಾರ್ಥಿಸುವ ಅಗ್ನಿಯು ಈ ಸಂಪತ್ತಿನ ಒಡೆಯನೂ ಆಗಿದ್ದಾನೆ. ಅಗ್ನಿಯು ದೇವತೆಗಳು ಮತ್ತು ಮನುಜರೊಡನೆ ನಡೆಸುವ ಬಹುರೂಪಿ ಯಜ್ಞ. ಹೇ ದೇವತೆಗಳಾದ ವಾಜಸ್ ಮತ್ತು ರಿಭುಕ್ಷಣರು, ನಮ್ಮ ಯಜ್ಞಕ್ಕೆ ದೇವತೆಗಳು ಪ್ರಯಾಣ ಮಾಡಿದ ದಾರಿಯಲ್ಲಿ ಬನ್ನಿ. ದೇವತೆಗಳನ್ನೂ ತೃಪ್ತಿಗೊಳಿಸಿ, ಪ್ರಶಸ್ತವಾದ ದಿನಗಳಲ್ಲಿ ಮನುಜರಲ್ಲಿ ಯಜ್ಞವನ್ನೂ ನೆಲೆಗೊಳಿಸಲಿ. ಮನುಜರು ಯಜ್ಞಗಳಲ್ಲಿ ಅಗ್ನಿಯನ್ನು ಸ್ತುತಿಸುವರು. ಪ್ರಜೆಗಳ ರಾಜ ಅಗ್ನಿಯನ್ನು ಮನುಜರು ಸ್ತುತಿಸುವರು. ಮನುಜರಿಂದ ತೃಪ್ತನಾದ ಅಗ್ನಿ ರಾಕ್ಷಸರನ್ನು ನಿವಾರಿಸುವನು. ಈಗ ಬ್ರಾಹ್ಮಣಗಳ ಕಡೆಗೆ ತಿರುಗೋಣ ಮತ್ತು ಅವು ಈ ಪ್ರಶ್ನೆಯ ಬಗ್ಗೆ ಏನು ಹೇಳಿವೆ ನೋಡೋಣ. ಶತಪಥ ಬ್ರಾಹ್ಮಣ ನೀಡಿರುವ ವಿವರಣೆ ಈ ಕೆಳಕಂಡಂತಿದೆ. ಪ್ರಜಾಪತಿಯು ಭೂ ಎಂದು ಉಚ್ಚರಿಸಿ ಪೃಥ್ವಿಯನ್ನು ಸೃಷ್ಟಿಸಿದ. ಭುವಃ ಎಂದು ಉಚ್ಚರಿಸಿ ವಾಯುವನ್ನು ಉತ್ಪತ್ತಿ ಮಾಡಿದ. ಸ್ವಾಹ ಎಂದು ನಭೋಮಂಡಲವನ್ನು ಉತ್ಪತ್ತಿ ಮಾಡಿದ. ಈ ಬ್ರಹ್ಮಾಂಡವು ಈ ಸರ್ವಸ್ವಗಳೊಡನೆ ಸಮವ್ಯಾಪಕವಾಗಿದೆ. ಅಗ್ನಿಯು ಸರ್ವವ್ಯಾಪಕವಾಗಿ ಇರಿಸಲ್ಪಟ್ಟಿದೆ. ಪ್ರಜಾಪತಿ

ಭೂಹು ಎಂದು ಉಚ್ಚರಿಸಿ ಬ್ರಾಹ್ಮಣನನ್ನು ಉತ್ಪತ್ತಿಸಿದ. ಭುವಃ ಎಂದು ಉಚ್ಚರಿಸಿ ಆತ ಕ್ಷಾತ್ರ ಉತ್ಪತ್ತಿಸಿದ. ಸ್ವಾಹ ಎಂದು ಹೇಳುತ್ತಾ ಆತ ವೈಶ್ಯರನ್ನು ಉತ್ಪತ್ತಿಸಿದ. ಅಗ್ನಿಯು ಸರ್ವ ವ್ಯಾಪಕವಾಗಿದೆ ಎಂದು ಹೇಳುತ್ತಾ ಪ್ರಜಾಪತಿಯು ತನ್ನನ್ನೇ ಉತ್ಪತ್ತಿ ಮಾಡಿಕೊಂಡ. ಭುವಃ ಎಂದು ಹೇಳಿ ಸಂತತಿ ಮತ್ತು ಪ್ರಾಣಿ ವರ್ಗವನ್ನು ಸೃಷ್ಟಿಸಿದ. ಈ ಭೂಮಂಡಲವು ತನ್ನ ತನ ಸಂತತಿ ಮತ್ತು ಪ್ರಾಣಿಗಳ ರೂಪದಲ್ಲಿದೆ. ಅಗ್ನಿಯು ಸರ್ವವ್ಯಾಪಕವಾಗಿದೆ. ಇದರ ಜೊತೆಗೆ ಈ ಬ್ರಾಹ್ಮಣಗಳಲ್ಲಿ ಮತ್ತೊಂದು ವಿವರಣೆಯು ಕಾಣಸಿಗುತ್ತದೆ. ಬ್ರಹ್ಮನು ಇಲ್ಲಿ ವ್ಯಾಖ್ಯಾನಕಾರನ ಪ್ರಕಾರ ಅಗ್ನಿಯ ರೂಪದಲ್ಲಿದ್ದು ಮತ್ತು ಬ್ರಾಹ್ಮಣ ಜಾತಿಯನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮನು ಪೂರ್ವದಲ್ಲಿ ಈ ಬ್ರಹ್ಮಾಂಡವೇ ಆಗಿದ್ದ. ಇದು ಏಕವಾಗಿದ್ದು ವೃದ್ಧಿಯಾಗಲಿಲ್ಲ. ಅದು ಕ್ಷಾತ್ರ ಅಂದರೆ ದೇವತೆಗಳಲ್ಲಿ ಶಕ್ತಿಯೇ ಆಗಿರುವ ಇಂದ್ರ, ವರುಣ, ಸೋಮ, ರುದ್ರ, ಪರ್ಜನ್ಯ, ಯಮ, ಮೃತ್ಯು, ಇಶಾನ್ ಇವರನ್ನು ಶಕ್ತಿಯುತವಾಗಿ ಅತ್ಯುತ್ತಮ ರೀತಿಯಲ್ಲಿ ಸೃಷ್ಟಿಸಿತು. ಆದ್ದರಿಂದ ಕ್ಷಾತ್ರಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ಆದ್ದರಿಂದ ರಾಜಸೂಯ ಯಾಗದಲ್ಲಿ ಬ್ರಾಹ್ಮಣನು ಕ್ಷತ್ರಿಯನ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಆ ಮಹಿಮೆಯನ್ನು ಆತ ಕ್ಷಾತ್ರದ ರಾಜವೈಭವ ಶಕ್ತಿಯ ಮೇಲೆ ಅನುಗ್ರಹಿಸುತ್ತಾನೆ. ಈ ಬ್ರಹ್ಮ ಕ್ಷಾತ್ರದ ಆಕರ. ಆದ್ದರಿಂದ ರಾಜಶ್ರೇಷ್ಠತೆ ಪಡೆದರೂ ಆತ ಕೊನೆಯಲ್ಲಿ ತನ್ನ ಆಕರಕ್ಕಾಗಿ ಬ್ರಹ್ಮನನ್ನೇ ಆಶ್ರಯಿಸುತ್ತಾನೆ. ಬ್ರಹ್ಮನನ್ನು ನಾಶ ಮಾಡುವವನು ತನ್ನ ಆಕರವನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ತನಗಿಂತ ಉತ್ತಮನಾದವನನ್ನು ನೋಯಿಸಿದವನಂತೆ ಆತ ಅತಿ ಸಂಕಟಕ್ಕೆ ಗುರಿಯಾಗುತ್ತಾನೆ. ಆತ ವೃದ್ಧಿಯಾಗಲಿಲ್ಲ. ಆತನ ವಸುಗಳು, ರುದ್ರರು, ಆದಿತ್ಯರು, ಮರುತರು ಈ ವರ್ಗಕ್ಕೆ ಸೇರುವ ವರ್ಗಗಳನ್ನು ಸೃಷ್ಟಿಸಿದ. ಆತ ವೃದ್ಧಿಯಾಗಲಿಲ್ಲ. ಆತ ಪೂಷನ್ ಎಂಬ ಶೂದ್ರ ವರ್ಗವನ್ನು ಸೃಷ್ಟಿಸಿದ. ಅಸ್ತಿತ್ವದಲ್ಲಿ ಇರುವುದನ್ನೆಲ್ಲ ಕಾಪಾಡುವುದರಿಂದ ಭೂದೇವಿ ಪೂಷನ್ ಆಗಿದ್ದಾಳೆ. ಆತ ವೃದ್ಧಿಯಾಗಲಿಲ್ಲ. ಆತ ಅತ್ಯುತ್ತಮವಾದ ಧರ್ಮವನ್ನು ಶಕ್ತಿಯುತವಾಗಿ ಸೃಷ್ಟಿಸಿದ. ಈ ಧರ್ಮ ರಾಜನ ರಾಜ. ಈ ಕಾರಣದಿಂದ ಧರ್ಮಕ್ಕಿಂತ ಹೆಚ್ಚಿನದಿಲ್ಲ. ಆದ್ದರಿಂದ ಶಕ್ತಿಹೀನರು ರಾಜನ ಮೂಲಕ ಹೇಗೋ ಹಾಗೆ ಧರ್ಮದ ಮೂಲಕ ಬಲಿಷ್ಠರನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೆ. ಈ ಧರ್ಮವೇ ಸತ್ಯವಾಗಿದೆ. ಈ ಕಾರಣದಿಂದ ಸತ್ಯವನ್ನು ನುಡಿಯುವ ಒಬ್ಬ ಮನುಷ್ಯನ ಬಗ್ಗೆ ಆತ ಧರ್ಮವನ್ನು ನುಡಿಯುತ್ತಾನೆ ಎಂದೂ ಹೇಳುತ್ತಾರೆ. ಯಾಕೆಂದರೆ ಇದು ಆ ಎರಡೂ ಆಗಿದೆ. ಇವೇ ಬ್ರಹ್ಮ, ಕ್ಷಾತ್ರ, ವೈಶ್ಯ ಮತ್ತು ಶೂದ್ರ ಆಗಿದೆ. ನ್ಯಾಯವು ಅಗ್ನಿಯ ಮೂಲಕ ದೇವತೆಗಳ ಮಧ್ಯೆ ಬ್ರಹ್ಮನಾಗಿ, ಮನುಜರ ಮಧ್ಯೆ ಬ್ರಾಹ್ಮಣನಾಗಿ, ದೈವಿಕ ಕ್ಷತ್ರಿಯನ ಮೂಲಕ ಒಬ್ಬ ಮಾನವ ಕ್ಷತ್ರಿಯನಾಗಿ, ದೈವಿಕ ವೈಶ್ಯನ ಮೂಲಕ ಮಾನವ ವೈಶ್ಯನಾಗಿ, ದೈವಿಕ ಶೂದ್ರನ ಮೂಲಕ ಮಾನವ ಶೂದ್ರನಾಗಿ ಸಂಭವಿಸಿತು. ದೇವತೆಗಳು ಅಗ್ನಿಯಲ್ಲೂ, ಮಾನವರು ಬ್ರಾಹ್ಮಣನಲ್ಲೂ ಆಶ್ರಯ ಹುಡುಕುವರು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾನು ಆಗಾಗ ಈ ಮಾತನ್ನು ಹೇಳ್ತಾ ಇರ್ತೀನಿ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅಂತ. ಖಂಡಿತ ಅಲ್ವಾ, ಈ ಅಡುಗೆ ಅನ್ನುವಂತಹ 3 ಅಕ್ಷರದಲ್ಲೇ ಇದೆ ನಮ್ಮ ಒಂದು ಆರೋಗ್ಯದ ಗುಟ್ಟು.

0: ಈ ಅಡುಗೆ ಮಾಡುವಂಥದ್ದು ಒಂದು ಎರಡು ದಿನದ ಕೆಲಸವಲ್ಲ, ಜೀವನ ಪೂರ್ತಿ ನಡೆಯುವಂತಹ ನಿರಂತರ ಪ್ರಕ್ರಿಯೆ. ಈ ಪ್ರಕ್ರಿಯೆ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ ಅನ್ಸತ್ತೆ. ಯಾಕಪ್ಪ ಅಂದ್ರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅಡುಗೆ ಮಾಡೋದಿದೆ ಅಲ್ಲ, ಅದೊಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಹಾಗೆ ಅದೊಂದು ಅದ್ಭುತವಾದಂತಹ ಕಲೆ. ಪ್ರತಿದಿನ ನಮ್ಮ ಮನೆಯ ಸದಸ್ಯರಿಗೆ ಇಷ್ಟವಾಗುವಂತಹ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಜೊತೆಗೆ ಇಷ್ಟೇ ಪ್ರಮಾಣದಲ್ಲಿ ಉಪ್ಪು ಖಾರ ಹುಳಿಯನ್ನು ಸೇರ್ಸಿ ಮಾಡುವಂಥದ್ದು, ಹಾಗೆ ಇರುವಂತಹ ತರಕಾರಿಗಳಲ್ಲೇ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡುವಂಥದ್ದು ಕೂಡ ಅದು ಒಂದು ರೀತಿಯ ಜಾದು ಅಂತಲೇ ಹೇಳ್ಬೋದು. ಇತ್ತೀಚೆಗಂತೂ ವಿಭಿನ್ನ ವಿಭಿನ್ನವಾಗಿರುವಂತಹ ರೆಸಿಪಿಗಳನ್ನು ನಾವು ಕೂಡ ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಜೊತೆಗೆ ಮನೆಯಲ್ಲಿ ಕೂಡ ಮಾಡ್ಕೊಳ್ತಾ ಇದ್ವಿ. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೆಸಿಪಿಗಳು ಇಷ್ಟ ಆಗುತ್ತೆ. ಅವರಿಗೆ ಇಷ್ಟ ಆಗೋ ಥರ ಮನೆಯಲ್ಲಿ ರೆಸಿಪಿಗಳನ್ನು ಮಾಡೋದಿರ್ಬೋದು, ಅಥವಾ ಬರದೇ ಇರುವಂತಹ ರೆಸಿಪಿಗಳನ್ನು ಕಲೆತು ಮಾಡೋದಿರ್ಬೋದು, ತಿಳ್ಕೊಂಡು ಮಾಡೋದಿರ್ಬೋದು, ಅದು ಕೂಡ ಒಂದು ರೀತಿಯ ವಿಭಿನ್ನವಾಗಿರುವಂತಹ ಉತ್ತಮ ಅಭ್ಯಾಸ ಕೂಡ. ಏನೇ ಹೇಳಿ ಸ್ನೇಹಿತರೆ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅನ್ನುವಂತಹ ಮಾತು ತುಂಬಾ ಅದ್ಭುತವಾಗಿದೆ. ಈ ಮಾತಿಗೆ ತಕ್ಕಂತೆ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಉಡುಪಿ ಜಿಲ್ಲೆಯ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿದ್ದಾರೆ ಸ್ನೇಹಿತರೆ. ಇವರು 8 ವರ್ಷದಿಂದ ಯೂಟ್ಯೂಬ್ನಲ್ಲಿ ಅಡುಗೆ ರೆಸಿಪಿಗಳನ್ನು ತಿಳಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ರೀತಿಯ ರೆಸಿಪಿಗಳನ್ನು ಕೂಡ ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಸ್ಪೆಷಲ್ಲಾಗಿ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ವಿಭಿನ್ನವಾಗಿರುವಂತಹ ಆರೋಗ್ಯದಾಯಕ ರೆಸಿಪಿಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಈ ದಿನ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ಯಾವೆಲ್ಲ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ತಿದ್ದಾರೆ ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ.
1: ನಮಸ್ತೆ. ಗುಡ್ ಫುಡ್ ಗುಡ್ ಮೂಡ್. ಹೌದು, ನಾವು ಒಳ್ಳೆಯ ಆಹಾರವನ್ನು ಸೇವಿಸಿದ್ರಷ್ಟೇ ನಮ್ಮ ದಿನವಿಡಿಯ ಚಟುವಟಿಕೆ ತುಂಬ ಚೆನ್ನಾಗಿ ನಡೆಯುತ್ತದೆ. ಎಲ್ರಿಗೂ ನಮಸ್ತೆ. ನಾನು ಸುಪ್ರೀತಾ ಶೆಟ್ಟಿ. ನಾನು ಮೂಲತಃ ಉಡುಪಿ ಜಿಲ್ಲೆಯವಳು. ನಾನು ಕಳೆದ 7-8 ವರ್ಷಗಳಿಂದ ಯೂಟ್ಯೂಬರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ 2 ಯೂಟ್ಯೂಬ್ ಚಾನಲ್ ಇದೆ, ಒಂದು ಶೆಟ್ಟೀಸ್ ರೆಸಿಪೀಸ್ ವಿತ್ ಸುಪ್ರೀತಾ, ಇನ್ನೊಂದು ಸ್ವಾದ. ಈ ಎರಡೂ ಚಾನಲ್ನಲ್ಲಿ ನಾನು ದಿನನಿತ್ಯ ಮಾಡುವಂತಹ ಅಡುಗೆ ರೆಸಿಪಿಗಳನ್ನು ಹಾಕುತ್ತಿರುತ್ತೇನೆ. ಇದರಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಅಡುಗೆಗಳನ್ನು ಹಾಕುತ್ತೇನೆ. ಇವತ್ತು ಶಿವಮೊಗ್ಗ ಇವರು ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿರುತ್ತಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ನಾನು ನಿಮ್ಮೊಂದಿಗೆ ನನ್ನ 3 ರುಚಿಯಾದ ಅಡುಗೆ ರೆಸಿಪಿಯನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಹುರುಳಿಕಾಳಿನ ರಸಂ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇವಾಗ ಮಳೆಗಾಲ, ಹುರುಳಿಕಾಳಿನ ರಸಂ ತುಂಬಾ ರುಚಿಯಾಗಿರುತ್ತೆ. ರಸಂ ಅಂದರೆ ಸಾರು. ನೀವು ಹುರುಳಿಕಾಳಿನ ರಸಮ್ಮಿಗೆ ನಾನು ಬೇಳೆ ಬದಲು ಹುರುಳಿಕಾಳನ್ನ ಹಾಕಿಬಿಟ್ಟು ಮಾಡ್ತೀವಿ. ನಂತರ ನಾನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳೋಕ್ಕಿಂತ ಮೊದಲು ಹುರುಳಿಕಾಳಿಂದ ಏನೇನು ಉಪಯೋಗ ಇದೆ ಅಂತ ತಿಳಿಸ್ತೀನಿ. ಹುರುಳಿಕಾಳಿನಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶ ತುಂಬ ಹೆಚ್ಚಾಗಿರ್ತದೆ. ತೂಕ ಇಳಿಕೆಗೆ, ಹಾಗೆಯೇ ಮೂತ್ರಪಿಂಡದ ಕಲ್ಲುಗಳಿರುತ್ತೆ ನೋಡಿ, ಅದರ ನಿವಾರಣೆಗೂ ಸಹ ಹುರುಳಿಕಾಳು ತುಂಬಾ ಉಪಯೋಗ ಆಗುತ್ತದೆ. ಹುರುಳಿಕಾಳಿನ ರಸಂಗೆ ಏನೇನು ಪದಾರ್ಥಗಳು ಬೇಕಂತ ತಿಳಿಸ್ತೀನಿ. ಹುರುಳಿಕಾಳು 1/2 ಕಪ್ಪಷ್ಟು ಬೇಕು. ಕೊತ್ತಂಬರಿ ಬೀಜ 2 ಟೇಬಲ್ಸ್ಪೂನಷ್ಟು. ಜೀರಿಗೆ 1 ಟೀಸ್ಪೂನಷ್ಟು. ಕೆಂಪು ಮೆಣಸು 5-6. ನಾನು ಬ್ಯಾಡಗಿ ಮೆಣಸನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕರಿಬೇವು ಸ್ವಲ್ಪ. ಅರಶಿನ ಪುಡಿ 1/4 ಟೀಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಹುಣಸೆ ಹಣ್ಣಿನ ರಸ ಸ್ವಲ್ಪ ನೆನೆಸಿಬಿಟ್ಟು ತಗೊಳ್ಬೇಕು, ಅದನ್ನು ರಸ ಅಷ್ಟೇ ತಗೋಬೇಕು. ಬೆಲ್ಲ ಚಿಕ್ಕ ತುಂಡು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಕಾಗುವಷ್ಟು ನೀರು. ಒಗ್ಗರಣೆಗೆ ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. 1 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆ ಬೇಕು. ನಂತರ ಸಾಸಿವೆ 1 ಟೀಸ್ಪೂನಷ್ಟು. ಕೆಂಪು ಮೆಣಸು 1-2-3 ತುಂಡುಗಳು. ಕರಿಬೇವು. ನಂತರ ಇಂಗು 1/4 ಟೀಸ್ಪೂನಷ್ಟು ಬೇಕಾಗುತ್ತೆ. ಮಾಡುವ ವಿಧಾನ ಹೇಗಂತ ತಿಳ್ಕೊಳ್ಳೋಣ. ಮೊದಲು ಹುರುಳಿಕಾಳನ್ನು ನೆನೆಸಿ ಇಟ್ಟರೂ ಪರವಾಗಿಲ್ಲ, ನೆನೆಸಿಲ್ಲ ಅಂದರೂ ಪರವಾಗಿಲ್ಲ. ಅದನ್ನು 1/4 ಕಪ್ಪಷ್ಟು ತಗೊಂಡು ಕುಕ್ಕರ್ನಲ್ಲಿ 1-6 ವಿಸಿಲ್ ಕೂಗಿಸ್ಕೋಬೇಕು. ನೀವೇನಾದರೂ ನೆನೆಸಿಟ್ಟಿದ್ರೆ 1-3 ವಿಸಿಲ್ ಕೂಗಿಸಿದ್ರೆ ಸಾಕು. ನಂತರ ಅದನ್ನು

0: ಉಪ್ಪು ಹಾಕಿ ಸಹ ಬೇಯಿಸ್ಕೋಬಹುದು, ಉಪ್ಪು ಹಾಕಿಲ್ಲ ಅಂದರೂ ಸಹ ಬೇಯಿಸ್ಕೋಬಹುದು. ನಂತರ ತಣ್ಣಗಾದ್ಮೇಲೆ ಹುರುಳಿಕಾಳನ್ನು ಸೋಸಿಬಿಟ್ಟು ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ಹುರುಳಿಕಾಳನ್ನು ಮಾತ್ರ ರುಬ್ಕೋಬೇಕು. ರುಬ್ಬುವಾಗ ನಾವು ಸೋಸಿರ್ತೀವಿ ನೋಡಿ ನೀರು, ಅದನ್ನೇ ಬಳಸ್ಕೊಂಡು ರುಬ್ಕೋಬಹುದು. ನಂತರ ನಾನು ರಸಂ ಪುಡಿ ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ. ಅದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಕೆಂಪು ಮೆಣಸು ಹಾಕಿ ಮೊದಲು ಹಾಕಿ, ನಂತರ ಸ್ವಲ್ಪ ಕಾಳುಮೆಣಸು ಸಹ ಹಾಕೋಬೇಕು. ಅದನ್ನು ಹಾಕಿಬಿಟ್ಟು ಹುರ್ಕೋಬೇಕು, ಸ್ವಲ್ಪ ಲೈಟಾಗಿ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಸಹ ಹುರ್ಕೋಬೇಕು. ಈ ಹುರಿದಿರೋದನ್ನು ತಣ್ಣಗಾದ್ಮೇಲೆ ಪುಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೋಬೇಕು. ನಂತರ ನಾನು ಒಗ್ಗರಣೆ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ತೆಂಗಿನೆಣ್ಣೆ 1 ಟೇಬಲ್ ಸ್ಪೂನಷ್ಟು, ಸಾಸಿವೆ 1 ಟೀಸ್ಪೂನಷ್ಟು, ಕೆಂಪು ಮೆಣಸು, ಕರಿಬೇವು, ಇಂಗು, ಇದು ಇಷ್ಟನ್ನು ಒಗ್ಗರಣೆ ಹಾಕ್ಕೊಂಡು ರುಬ್ಬಿರುವಂಥ ಹುರುಳಿಕಾಳನ್ನು ಹಾಕೋಬೇಕು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು, ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು. ಅದರ ಜೊತೆಗೆ ಅರಶಿನ ಪುಡಿ, ನಂತರ ಹುಣಸೆ ಹಣ್ಣಿನ ರಸ, ಬೆಲ್ಲ, ಬೆಲ್ಲ ಚಿಕ್ಕ ತುಂಡು ಇಷ್ಟ ಇದ್ದರೆ ಹಾಕೋಬಹುದು, ಹಾಕಿದರೆ ತುಂಬ ರುಚಿ ಬರ್ತದೆ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದ ನಂತರ ನಾವು ಕೊನೆಯಲ್ಲಿ ನಾವು ಪೌಡ್ರ್ ಏನು ಮಾಡ್ಕೊಂಡಿದ್ದೀವಿ, ರಸಂ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಮ್ಮೆ 10 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಬಂದ ನಂತರ ಅದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾಗಿರುವಂಥ ಹುರುಳಿಕಾಳಿನ ರಸಂ ರೆಡಿಯಾಗುತ್ತೆ.
1: ಸ್ನೇಹಿತರೆ, ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ಆರೋಗ್ಯದಾಯಕ ಹುರುಳಿಕಾಳಿನ ರಸಮನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು, ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದಾರೆ. ಸ್ನೇಹಿತರೆ, ಮೊದಲು ಹುರುಳಿಕಾಳನ್ನು ಏನು ಮಾಡಬೇಕು, ಈ ಹುರುಳಿಕಾಳು ರಸಂ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ರಸಂ ಪೌಡರನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು, ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹಂತ ಹಂತವಾಗಿ ತುಂಬ ಸೊಗಸಾಗಿ ತಿಳಿಸಿದರು. ಸೊ ಆರೋಗ್ಯದಾಯಕ ಹುರುಳಿಕಾಳಿನ ರಸಮನ್ನು ನೀವು ಕೂಡ ಮಾಡ್ಕೊಳ್ಳಿ, ಯಾವ ರೀತಿ ಬಂತು, ಹೇಗಿತ್ತು ರುಚಿ ಅನ್ನೋದನ್ನು ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆರಡು ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸುಪ್ರೀತಾ ಶೆಟ್ಟಿ ಮೇಡಮ್ ಇಂದ ಆ ರೆಸಿಪಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಡುಪಿ ಜಿಲ್ಲೆಯ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ಹುರುಳಿಕಾಳಿನ ರಸಮನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅವ್ರು ಹೇಳ್ದಾಗೆ ಸ್ನೇಹಿತರೆ, ಹುರುಳಿಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಕರಿತೀವಲ್ವ, ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದಾವೆ ಸ್ನೇಹಿತರೆ. ತೂಕ ಇಳಿಕೆಗೆ ಜೊತೆಗೆ ಶುಗರ್ ಕಂಟ್ರೋಲಿಗೆ ತುಂಬನೇ ಉಪಯುಕ್ತ ಈ ಹುರುಳಿಕಾಳಿನ ಸೇವನೆ. ಸೊ ಇಂತಹ ಹುರುಳಿಕಾಳಿನಿಂದ ರಸಮನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದನ್ನು ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿಂದ ಕೇಳೋಣ.
5: ಇನ್ನೊಂದು ರುಚಿಯಾದ ರೆಸಿಪಿ, ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಇದ ಲಡ್ಡು ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ. ಅಗಸೆ ಬೀಜದಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ. ಅಗಸೆ ಬೀಜ ಹೃದಯದ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಇದರಿಂದ ನೀವು ತೂಕ ಸಹ ಇಳಿಸ್ಕೋಬಹುದು, ಮತ್ತು ಕೂದಲಿಗೂ ಸಹ, ಕೂದಲು ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಅಗಸೆ ಬೀಜವನ್ನು ಸ್ವಲ್ಪ ಒಂದು

0: ಒಂದು ಟೀಸ್ಪೂನಷ್ಟು ಅಗಸೆ ಬೀಜವನ್ನು ಒಂದು ಸಣ್ಣ ಚಿಕ್ಕ ಗ್ಲಾಸಷ್ಟು ನೀರಿನಲ್ಲಿ ಕುದಿಸ್ಬಿಟ್ಟು ಚೆನ್ನಾಗಿ ಲೋಳೆ ಥರ ಬರೋ ತನಕ ಕುದಿಸ್ಕೋಬೇಕು. ನಂತರ ಅದನ್ನು ಸೋಸ್ಕೊಂಡು ತಣ್ಣಗಾದ್ಮೇಲೆ ಕುದ್ಲಿಗೆ ಹಚ್ಕೊಂಡ್ರೆ ಕುದ್ಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು 30 ನಿಮಿಷ ಬಿಟ್ಟು ತಲೆ ಸ್ನಾನವನ್ನು ಮಾಡ್ಕೋಬೇಕು. ಇದರಿಂದ ಶಾಂಪು ಎಲ್ಲ ಹಾಕುವ ಅಗತ್ಯನೇ ಇಲ್ಲ. ಅಗಸೆ ಬೀಜ ತುಂಬಾ ಚೆನ್ನಾಗಾಗುತ್ತೆ ಕುದ್ಲಿಗೆ. ನೀವು ವಾರದಲ್ಲಿ 2 ಸಲ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಈ ಅಗಸೆ ಬೀಜದ ಲಡ್ಡು ಯಾವ ರೀತಿ ಮಾಡೋದಂತ ನೋಡೋಣ. ಅಗಸೆ ಬೀಜದ ಲಡ್ಡುಗೆ 1 ಕಪ್ಪಷ್ಟು ಅಗಸೆ ಬೀಜ, ಶೇಂಗಾ 1/2 ಕಪ್ಪು, ಕಪ್ಪು ಅಥವಾ ಬಿಳಿ ಎಳ್ಳು 2 ಟೇಬಲ್ಸ್ಪೂನಷ್ಟು, ತೆಂಗಿನಕಾಯಿ ತುರಿ 1/2 ಕಪ್, ತುಪ್ಪ 1 ಟೇಬಲ್ಸ್ಪೂನಷ್ಟು, ಗೋಧಿ ಹಿಟ್ಟು 1/2 ಕಪ್, 2 ಏಲಕ್ಕಿ ಅಥವಾ ಏಲಕ್ಕಿ ಪುಡಿ ಸಹ ತಗೋಬಹುದು, ಬೆಲ್ಲ 1 ಕಪ್ ಅಥವಾ 1/4 ಕಪ್, ಸ್ವಲ್ಪ ಕರಗಿಸಿ ಇಟ್ಟಿರುವಂತಹ ಬೆಲ್ಲ. ನಂತರ ಇದು ಮಾಡುವ ವಿಧಾನ ತಿಳಿಸ್ತೀನಿ. ಅಗಸೆ ಬೀಜ 1 ಕಪ್ ತೊಗೊಂಡಿದ್ನಲ್ಲ, ಅದನ್ನು ಲೈಟಾಗಿ ಹುರ್ಕೋಬೇಕು. ಅಗಸೆ ಬೀಜವನ್ನು ತೊಳಿಬಾರ್ದು, ಹಾಗೆಯೇ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿಬಿಟ್ಟು ಅದನ್ನು ಹುರಿಲಿಕ್ಕೆ ಹಾಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು ಅಗಸೆ ಬೀಜವನ್ನು. 2-3 ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು. ನಂತರ ಶೇಂಗಾ 1/2 ಕಪ್ಪಷ್ಟು ತೊಗೊಂಡು ಅದನ್ನು ಸ್ವಲ್ಪ ಸಿಪ್ಪೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದು 2 ಭಾಗವಾಗಿ ಮಾಡ್ಕೋಬೇಕು. ನಂತರ ಕಪ್ಪು ಅಥವಾ ಬಿಳಿ ಎಳ್ಳು ಸಹ 2 ಟೇಬಲ್ಸ್ಪೂನಷ್ಟು ತಗೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಹುರಿಬೇಕು ಇದನ್ನು ಸಹ. ಎಲ್ಲವನ್ನು ಸೈಡ್ ಇಟ್ಕೋಬೇಕು. ತೆಂಗಿನಕಾಯಿ ತುರಿ ತೊಗೊಂಡು 1/2 ಕಪ್ಪಷ್ಟು, ನೀವು ಕೊಬ್ಬರಿ ತೊಗೊಂಡ್ರೆ ಪರವಾಗಿಲ್ಲ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡ್ರೆ ಅದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಘಮ ಬರೋ ತನಕ ಅದನ್ನು ಹುರಿಬೇಕು. ನಂತರ ಇದರಲ್ಲಿ ಅಗಸೆ ಬೀಜ ಮತ್ತು ತೆಂಗಿನಕಾಯಿ ತುರಿ ಮತ್ತು 2 ಏಲಕ್ಕಿಯನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಅದನ್ನು ಸೈಡ್ ಇಟ್ಕೋಬೇಕು. ತಣ್ಣಗಾದಮೇಲೆ ಪುಡಿ ಮಾಡ್ಕೊಳ್ಬೇಕು. ಅದನ್ನು ಸೈಡ್ ಇಟ್ಕೊಂಡು 1 ಚಿಕ್ಕ ಬಾಣಲೆ ತೊಗೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹುರಿಬೇಕು. ಚೆನ್ನಾಗಿ ಘಮ ಬರೋ ತನಕ ಅದನ್ನು ಹುರ್ಕೋಬೇಕು. ಹುರಿದು ಸ್ವಲ್ಪ ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಹುರಿಬೇಕು. ನಂತರ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದಂದರೆ ಗೋಧಿ ಹಿಟ್ಟನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ನಂತರ ಅಗಸೆ ಬೀಜ, ತೆಂಗಿನಕಾಯಿ ತುರಿ, ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಒಟ್ಟಿಗೆ ಅದೇ ಬೌಲ್ಗೆ ಹಾಕ್ಕೋಬೇಕು. ನಂತರ ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು 2 ಭಾಗ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಮತ್ತು ಬಿಳಿ ಎಳ್ಳು ಮತ್ತು ಬೆಲ್ಲವನ್ನು ಕರಗಿಸಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಜಾಸ್ತಿ ನೀರಾಗಬಾರ್ದು, ಸ್ವಲ್ಪ ಗಟ್ಟಿಗಟ್ಟಿ ಇರುವ ಹಾಗೆ ಬೆಲ್ಲವನ್ನು ಕರಗಿಸಿ ಇಟ್ಕೊಂಡು ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದಲ್ಲೇ ಉಂಡೆ ಬರುವ ಹಾಗೆ ಮಾಡ್ಕೋಬೇಕು. ಇನ್ನೂ ಬೆಲ್ಲದಲ್ಲಿ ಉಂಡೆ ಬರಲಿಲ್ಲ ಅಂದರೆ 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಉಂಡೆಯನ್ನು ಕಟ್ಟಬೇಕು. ಇದು ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೀವು 15-20 ದಿನದ ತನಕ ಸ್ಟೋರ್ ಸಹ ಮಾಡಿ ಇಟ್ಕೋಬಹುದು. ದಿನಕ್ಕೊಂದು ಉಂಡೆ ತಿಂದರೆ ತುಂಬಾ ನಮ್ಮ ಮೂಳೆಗೆಲ್ಲ ತುಂಬಾ ಒಳ್ಳೆಯದು ಅಗಸೆ ಬೀಜ. ನೀವು ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ.
1: ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಅಗಸೆಯಿಂದ ಸಾಕಷ್ಟು ಉಪಯೋಗ ಇದೆ. ಈ ಅಗಸೆ ಕಾಳಿನಿಂದ ಕೇವಲ ಚಟ್ನಿ ಪುಡಿ ಅಷ್ಟೇ ಅಲ್ಲ, ಇದರಿಂದ ಲಡ್ಡು ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು. ಆರೋಗ್ಯದಾಯಕ ರೆಸಿಪಿ ಅಂದರೆ ತಪ್ಪಾಗಲಾರ್ದು, ಖಂಡಿತವಾಗ್ಲೂ ಆರೋಗ್ಯದಾಯಕ ಅಗಸೆ ಬೀಜದ ಲಡ್ಡುವನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು. ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಡುಪಿ ಜಿಲ್ಲೆಯ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ಹುರುಳಿಕಾಳಿನ ರಸಮನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರು. ಅದರೊಟ್ಟಿಗೆ ಅಗಸೆ ಬೀಜದ ಲಡ್ಡುವಿನ ಬಗ್ಗೆ ಕೂಡ ತಿಳಿಸಿದ್ರು. ಸ್ನೇಹಿತರೆ, ಅವರು ಹೇಳ್ದಾಗೆ ಅಗಸೆ ಬೀಜದಲ್ಲಿ ಒಮೆಗಾ 3, ಕೊಬ್ಬಿನಾಮ್ಲಗಳು, ನಾರಿನಾಂಶ ಮತ್ತು ಪ್ರೋಟೀನ್ ಸಮೃದ್ಧವಾಗಿರುತ್ತೆ. ಹೃದಯದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಈ ಫ್ಲಾಕ್ಸ್ ಸೀಡ್ಸು, ಅಂದರೆ ಅಗಸೆ ಬೀಜ. ಆದರೆ ಸೇವನೆ ಮಾಡುವ ಕ್ರಮ ತುಂಬಾ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ಇದನ್ನು ನೀರಲ್ಲಿ ತೊಳಿಬಾರ್ದು. ನೀರಲ್ಲಿ ತೊಳೆದ್ಬಿಟ್ರೆ ಲೋಳೆ ಆಗ್ಬಿಡುತ್ತೆ. ಬಟ್ಟೆಯಲ್ಲಿ ಒರೆಸಿ ಅಥವಾ ಅದರಲ್ಲಿ ಕಸ ಕಡ್ಡಿ ಇದ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಚಟ್ನಿ ಪುಡಿ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಲಡ್ಡು ಕೂಡ ಮಾಡ್ಕೊಳ್ಬೋದು. ಎಸ್, ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಈ ಸೀಸನ್ಗೆ ತಕ್ಕಂಥ ರೆಸಿಪಿ. ಅದ್ರ ಬಗ್ಗೆ ಸಾಕಷ್ಟು ಅಡುಗೆಗಳ ಬಗ್ಗೆ ನಾನು ಕೂಡ ತಿಳಿಸಿದ್ದೀನಿ. ಸೊ ಅದು ಯಾವ ರೆಸಿಪಿ ಅನ್ನೋದನ್ನು ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿಂದ ಕೇಳೋಣ.
3: ನಂತರ ನಾನು ಕೊನೆಯದಾಗಿ ಹಲಸಿನ ಬೀಜದ ಹಲ್ವಾ ಯಾವ ಥರ ಮಾಡೋದಂತ ತಿಳಿಸ್ತೀನಿ. ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ನು, ಬೀಜ ಎಲ್ಲ ಹಾಗಾಗಿ ಬಿಸಾಡಿ ಬಿಡ್ತೀವಿ ನಾವು. ಅದನ್ನು ಸಹ ಬಿಸಾಡದೆ ಯಾವ ಥರ ರುಚಿಯಾಗಿರುವಂಥ ಹಲ್ವಾ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಹಲಸಿನ ಬೀಜ ನಾನು 3 ಕಪ್ಪಷ್ಟು ತಗೊಳ್ತಾ ಇದ್ದೀನಿ. 3 ಕಪ್ಪಷ್ಟು ತಗೊಂಡು ನಂತರ ಅದರ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಜಜ್ಜ್ ಬಿಟ್ಟು ಅದು ಸಿಪ್ಪೆ ತೆರೆಯುತ್ತೆ ಅದನ್ನು ತೆಗಿಬೇಕು. ಸ್ವಲ್ಪ ಜಜ್ಜ್ ಬಿಟ್ಟು ಸಹ ತೆಗಿಬಹುದು, ಇಲ್ಲಾಂದರೆ ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸಹ ಅದನ್ನು ಸಿಪ್ಪೆಯನ್ನು ತೆಗಿಬಹುದು. ಇನ್ನೊಂದು ಮೆಥಡ್ ಏನಂದರೆ ಸ್ವಲ್ಪ ಹುರಿದು ಸಹ, ಹಲಸಿನ ಬೀಜವನ್ನು ಹುರಿದು ಅದು ಸಹ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ. ನಾನು ಜಜ್ಜ್ ಬಿಟ್ಟು ತೆಗೆಯೋದೇ ತುಂಬ ಈಸಿ ಅನಿಸುತ್ತೆ ನನಗೆ. ನೀವು ಸಹ ಹಾಗೆ ಮಾಡಿ. ನಂತರ 3 ಕಪ್ಪಷ್ಟು ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದ ನಂತರ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಹಾಕೋಬೇಕು. ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸಲಿಕ್ಕೆ ನೀರು 2 ಕಪ್ಪಷ್ಟು ಹಾಕೋಬೇಕು. 3 ಕಪ್ಪಷ್ಟು ಹಲಸಿನ ಬೀಜ, 2 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು 6-7 ವಿಸಿಲ್ ಹಾಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಜಾಸ್ತಿ ಬೇಯಿಸಿದಷ್ಟು ತುಂಬಾ ಒಳ್ಳೆಯದು. ನಂತರ ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೋಬೇಕು. ಆ ನೀರನ್ನು ಬಿಸಾಡಬಾರ್ದು, ಬೇಯಿಸಿರುವಂಥ ನೀರನ್ನು ಬಿಸಾಡಬಾರ್ದು. ಹಲಸಿನ ಬೀಜವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ತಣ್ಣಗಾದ್ಮೇಲೆ ರುಬ್ಬೇಕು. ಅದಕ್ಕೆ ಬೇಯಿಸಿರುವಂಥ ನೀರನ್ನು ಬಳಸ್ಕೊಂಡು ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋದನ್ನು ಒಂದು ಬಣಲೆಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗಟ್ಟಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಧ್ಯೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕು. ತುಪ್ಪ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪನೇ ಮಧ್ಯೆ ಹಾಕೋಬೇಕು. ಅದಕ್ಕೆ ತೆಂಗಿನಕಾಯಿ ತುರಿ 1/2 ಕಪ್ಪಷ್ಟು ಹಾಕೋಬೇಕು. ತೆಂಗಿನಕಾಯಿ ತುರಿ ಬದಲು ಹಾಲನ್ನು, ತೆಂಗಿನಕಾಯಿ ಹಾಲು ಸಹ ಹಾಕೋಬಹುದು. ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಬರಬೇಕು. ಟೋಟಲಾಗಿ ನಾನಿಲ್ಲಿ ತುಪ್ಪ 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದೇ ಸಲ ಹಾಕೋಬಾರ್ದು, ಮಧ್ಯೆ ಹಾಕಿ ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಕೊನೆಯಲ್ಲಿ ಗಟ್ಟಿ ಆಯ್ತು ಅನ್ನುವಾಗ ಕೊನೆಯಲ್ಲಿ ಅದಕ್ಕೆ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಕರಿದಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಬೇಕು. ತುಂಬಾ ರುಚಿಯಾಗಿರುತ್ತೆ. ಇನ್ಮುಂದೆ ಹಲಸಿನ ಬೀಜವನ್ನು ಬಿಸಾಡೋ ಮೊದಲು ಈ ರುಚಿಯಾದ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನನ್ನ ಈ 3 ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನಗೆ ತುಂಬಾ ಖುಷಿಯಾಗ್ತಿದೆ ನನ್ನ ರೆಸಿಪಿನ ಇವತ್ತು ನಾನು ಅತಿ ಶಿವಮೊಗ್ಗ ಇವರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಮಚ್.
2: ನಿಮಗೂ ಕೂಡ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸುಪ್ರೀತಾ ಶೆಟ್ಟಿ ಮೇಡಮ್. ಈ ದಿನ ನೀವು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಂತಹ ಈ 3 ರೆಸಿಪಿಗಳು ಕೂಡ ಆರೋಗ್ಯದಾಯಕ ರೆಸಿಪಿಗಳಾಗಿವೆ. ಸ್ನೇಹಿತರೆ, ಈ ದಿನ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರು ತಿಳಿಸಿಕೊಟ್ಟಂತಹ ಹುರುಳಿಕಾಳಿನ ರಸಂ ಜೊತೆಗೆ ಅಗಸೆ ಬೀಜದ ಲಡ್ಡು ಅದರೊಟ್ಟಿಗೆ ಹಲಸಿನ ಬೀಜದ ಹಲ್ವಾ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ಕೊಳ್ಳಿ. ಹೇಗೆ ಬಂತು, ಹೇಗಿತ್ತು ಅಂತ ನಮಗೆ ಮೆಸೇಜ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತೀರಾ? ಹಾಗಾದರೆ ಮತ್ತೆ ಆಗ್ತಡ 9686092279 9686092799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಸುಪ್ರೀತಾ ಶೆಟ್ಟಿ ಮೇಡಮ್ ಅವರಿಗೆ ಥ್ಯಾಂಕ್ ಯು ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಬೇಸೂರು ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಕುರಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಲಿಖಿತ ಭರವಸೆ ನೀಡದಿದ್ದಲ್ಲಿ ಜೂನ್ 30 ನಂತರ ಸಾಗರ ಬಂದ್ ನಡೆಸುವ ಮೂಲಕ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಮಲೆನಾಡು ಅಣುವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಬಿಎ ಇಂದೂಧರ ಬೇಸೂರು ಎಚ್ಚರಿಸಿದರು. ಸಾಗರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಸೂರು ಅಣುವಿದ್ಯುತ್ ಸ್ಥಾವರ ಯೋಜನೆಯನ್ನು ಎನ್ಟಿಪಿಸಿ ಮೂಲಕ ಕೈಬಿಡಲಾಗಿದೆ ಎಂಬುದನ್ನು ಕೇಂದ್ರ ಸರ್ಕಾರ ಲಿಖಿತ ರೂಪದಲ್ಲಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಸ್ಥಾವರ ಬೇಡ ಎಂದು ಶಾಸಕರ ಮೂಲಕ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಈ ಸಂಬಂಧ ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು ಮತ್ತೊಮ್ಮೆ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಾಗುವುದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದರಾದ ಕಾಗೇರಿ ಹಾಗೂ ಬಿವೈ ರಾಘವೇಂದ್ರ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 33 ಸಂಘಟನೆಗಳು ಅಣುಸ್ಥಾವರ ವಿರೋಧಿಸಿ ಮನವಿ ಸಲ್ಲಿಸಿವೆ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಬಳಗವು ಹೋರಾಟಕ್ಕೆ ಬೆಂಬಲ ಘೋಷಿಸಿದೆ ಎಂದು ತಿಳಿಸಿದರು. ಮಲೆನಾಡು ರೈತ ಹೋರಾಟ ವೇದಿಕೆ ತೀನಾ ಶ್ರೀನಿವಾಸ್ ಮಾತನಾಡಿ, ಬೇಸೂರು ಗ್ರಾಮದಲ್ಲಿ ಇತ್ತೀಚೆಗೆ ನಿರಂತರವಾಗಿ ವಿಮಾನ ಸಂಚಾರ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರ ಲಿಖಿತ ಭರವಸೆ ನೀಡದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಸಾಮಾಜಿಕ ಕಾರ್ಯಕರ್ತ ಕೆಎಸ್ ಪ್ರಶಾಂತ್ ಮಾತನಾಡಿ, ಶರಾವತಿ ನದಿಯ ನೀರನ್ನು 5 ತಾಲೂಕುಗಳಿಗೆ ಕುಡಿಯುವ ನೀರಾಗಿ ಬಳಸಲಾಗುತ್ತಿದೆ. ಅಣುಸ್ಥಾವರದಿಂದ ಪರಿಸರ ಹಾಗೂ ನೀರಿನ ಮೂಲಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ಯೋಜನೆ ವಿರೋಧಿಸಲಾಗುತ್ತಿದೆ ಎಂದು ತಿಳಿಸಿದರು. ಕುಂಟಗೋಡು ಸೀತಾರಾಮ, ನಾಗೇಂದ್ರ ಸಾಗರ, ಸೀತಾರಾಮ್ ಕುರುವರಿ, ರೋಹಿತ್, ಹರೀಶ್, ದಿನೇಶ್ ಶಿರವಾಳ ಉಪಸ್ಥಿತರಿದ್ದರು. ಮುಂದಿನ ವಿವರ. ಹೈಕೋರ್ಟ್ ಎಲ್ಲಾ ವರ್ಗದ ಕಾರ್ಮಿಕರಿಗೂ ಸಮಾನ ವೇತನ ನೀಡುವಂತೆ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ಮತ್ತು ಹೊರಗುತ್ತಿಗೆ ನೌಕರರಿಗೆ ಅನ್ವಯಿಸಿ ಕನಿಷ್ಠ ವೇತನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಚ್ ಚಂದ್ರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಕನಿಷ್ಠ ವೇತನ ದರವನ್ನು ಪರಿಷ್ಕರಿಸಿದೆ. ಎಲ್ಲ ವರ್ಗದ ಕಾರ್ಮಿಕರಿಗೂ ಕನಿಷ್ಠ ವೇತನ ದೊರೆಯಬೇಕು ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇದರ ಅನ್ವಯ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಅರಣ್ಯ ಇಲಾಖೆಯ ಪ್ರಾದೇಶಿಕ, ಸಾಮಾಜಿಕ, ವನ್ಯಜೀವಿ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ನೌಕರರಿಗೆ ಅಧಿಸೂಚನೆಯಂತೆ 2025 ಏಪ್ರಿಲ್ನಿಂದ ಕನಿಷ್ಠ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ವೆಂಕಟೇಶ್, ಜ್ಞಾನಮೂರ್ತಿ, ಬಸವರಾಜ್, ರಮೇಶ್ ಮತ್ತಿತರರಿದ್ದರು. ಮುಂದಿನ ವಿವರ. ರೈಲ್ವೆ ಇಲಾಖೆ ನಡೆಸುತ್ತಿರುವ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜೂನ್ 25ರಂದು ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಮೈಸೂರಿನ ಮುಂಬಡ್ತಿ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ ಮಂಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲ್ವೆ ಇಲಾಖೆ ಮುಂಬಡ್ತಿ ಪರೀಕ್ಷೆಗಳನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ನಡೆಸುತ್ತಿದೆ. ಇದರಿಂದ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ. ಈ ಬಗ್ಗೆ ಹಲವು ಬಾರಿ ಹೋರಾಟ ನಡೆಸಿ ಮನವಿ ಸಲ್ಲಿಸಿದರೂ ರೈಲ್ವೆ ಇಲಾಖೆ ಕನ್ನಡದಲ್ಲಿ ಪರೀಕ್ಷೆ ನಡೆಸದೆ ದ್ರೋಹ ಎಸಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ 179, ಬೆಂಗಳೂರಿನಲ್ಲಿ 112, ಮೈಸೂರಿನಲ್ಲಿ 139 ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಕರವೇ ಕಾರ್ಯಕರ್ತರು ಸಂಘಟಿತರಾಗಿ ಈ 3 ಪರೀಕ್ಷಾ ಕೇಂದ್ರಗಳಿಗೂ ಮುತ್ತಿಗೆ ಹಾಕುವ ಮೂಲಕ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸುವ ಜೊತೆಗೆ ಪರೀಕ್ಷೆಯನ್ನು ರದ್ದು ಮಾಡುವಂತೆ ಆಗ್ರಹಿಸಲಿದ್ದೇವೆ ಎಂದು ತಿಳಿಸಿದರು. ರೈಲ್ವೆ ಇಲಾಖೆ ಪರೀಕ್ಷೆ ಮುಂದೂಡಬೇಕು, ಕನ್ನಡ ಭಾಷೆ ಸೇರಿಸಿ ಹೊಸ ವೇಳಾಪಟ್ಟಿ ಪ್ರಕಟಿಸಬೇಕು, ರಾಜ್ಯದಲ್ಲಿ ನಡೆಯುವ ಎಲ್ಲಾ ರೈಲ್ವೆ ನೇಮಕಾತಿ ಹಾಗೂ ಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು, ರೈಲ್ವೆ ಇಲಾಖೆಯ ಎಲ್ಲಾ ಹಂತಗಳಲ್ಲೂ ಕನ್ನಡಕ್ಕೆ ಸಂವಿಧಾನಾತ್ಮಕ ಮಾನ್ಯತೆ ಕಲ್ಪಿಸಬೇಕು. ಜಿಲ್ಲೆಯಿಂದ ವೇದಿಕೆಯ 200 ಹೆಚ್ಚು ಕಾರ್ಯಕರ್ತರು ಹುಬ್ಬಳ್ಳಿಗೆ ತೆರಳಿ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆಯಲ್ಲಿ ಭಾಗವಹಿಸಲಿದ್ದೇವೆ ಎಂದರು. ಶೈಲೇಶ್ ಕುಮಾರ್, ಎಸ್ ಮಧು ಮತ್ತಿತರರಿದ್ದರು. ಮುಂದಿನ ವಿವರ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಜಿ ಕಾರಿಯಪ್ಪ ಅವರು 2025-26 ಸಾಲಿನ ಡಿಜಿ ಮತ್ತು ಐಜಿಪಿ ಕಮಾಂಡೇಷನ್ ಡಿಸ್ಕ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿ ಘೋಷಿಸಿ ಡಿಜಿ ಮತ್ತು ಐಜಿಪಿ ಎಂಎ ಸಲೀಂ ಆದೇಶಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ಗಾಜನೂರು ಮೂಲಸ್ಥಾವರದಲ್ಲಿ ಮೆಸ್ಕಾಂನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ. ಆದ್ದರಿಂದ ನಗರದಲ್ಲಿ ಜೂನ್ 23 ಮತ್ತು 24ರಂದು ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಬ್ರಹ್ಮಶ್ರೀ ನಾರಾಯಣ ಗುರು ಜಿಲ್ಲಾ ಆರ್ಯ ಈಡಿಗ ಮಹಿಳಾ ಸಂಘದಿಂದ ನಗರದಲ್ಲಿ ಈಡಿಗ ಸಮುದಾಯದ ಹೆಣ್ಣು ಮಕ್ಕಳ ಹಾಸ್ಟೆಲ್ ಆರಂಭಿಸಲಾಗಿದೆ. ಪಿಯುಸಿ ಮತ್ತು ಪದವಿ ಅಭ್ಯಾಸ ಮಾಡುವ ಜಿಲ್ಲಾ ವ್ಯಾಪ್ತಿಯ ಗ್ರಾಮೀಣ ಹೆಣ್ಣು ಮಕ್ಕಳು ಈ ಅವಕಾಶ ಬಳಸಿಕೊಳ್ಳಬೇಕೆಂದು ಸಂಘದ ಅಧ್ಯಕ್ಷೆ ಪುಷ್ಪಲತಾ ಮೂರ್ತಿ ತಿಳಿಸಿದ್ದಾರೆ. ಸೀಮಿತ ಸೀಟುಗಳು ಲಭ್ಯವಿದ್ದು ಅರ್ಹ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಪುಷ್ಪಲತಾ ಮೂರ್ತಿ 900-85-14-028 ಅಥವಾ ಲಲಿತಾ ಹೊನ್ನಪ್ಪ 97-414-66-003 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧೆಡೆ ವಿಶ್ವ ಯೋಗ ದಿನಾಚರಣೆಯನ್ನ ವಿವಿಧ ಸಂಘ ಸಂಸ್ಥೆಗಳು, ಯೋಗ ಶಾಲೆಗಳು, ಶಾಲಾ ಕಾಲೇಜುಗಳು, ಸಾರ್ವಜನಿಕರು ಅರ್ಥಪೂರ್ಣವಾಗಿ ಆಚರಿಸಿದರು. ಶಿವಮೊಗ್ಗ ನಗರದ ಪಿಇಎಸ್ ಪಬ್ಲಿಕ್ ಶಾಲೆಯಿಂದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನವನ್ನು ಯೋಗ ಶಿಕ್ಷಕ ಸೋಮಶೇಖರಯ್ಯ ಉದ್ಘಾಟಿಸಿದರು. ನಂತರ ಮಕ್ಕಳಿಗೆ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನದ ತರಬೇತಿ ನೀಡಿದರು. ಪಿಇಎಸ್ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಸುಜಯ್, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಸೆಂಥಿಲ್, ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕ ವರ್ಗ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಶಾಲಾ ಹಂತದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿದ ಶಿಕ್ಷಕರು ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಶಿವಗಂಗಾ ಯೋಗ ಕೇಂದ್ರದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಕೇಂದ್ರದ ಅಧ್ಯಕ್ಷ ಮಾಜಿ ಎಂಎಲ್ಸಿ ಎಸ್ ರುದ್ರೇಗೌಡ, ತಂತ್ರಜ್ಞಾನ ಎಷ್ಟೇ ಬದಲಾದರೂ ನಮ್ಮ ದೇಹ ಹಾಗೂ ಮನಸ್ಸನ್ನ ನಾವು ಸದೃಢವಾಗಿ ಇಟ್ಟುಕೊಳ್ಳಲು ಯೋಗ, ಪ್ರಾಣಾಯಾಮ, ಧ್ಯಾನ ಸಹಕಾರಿ. ಯೋಗದಿಂದ ದೇಹದ ಆರೋಗ್ಯವೂ ಸುಧಾರಿಸುತ್ತದೆ. ನಾವೆಲ್ಲ ನಿತ್ಯ ಯೋಗಾಭ್ಯಾಸ ಮಾಡೋಣ ಎಂದು ಕರೆ ನೀಡಿದರು. ಯೋಗಾಚಾರ್ಯ ಸಿವಿ ರುದ್ರಾರಾಧ್ಯ, ಶ್ರೀ ಬಸವೇಶ್ವರ ವೀರಶೈವಲಿಂಗಾಯತ ಸಮಾಜದ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್, ಪ್ರಮುಖರಾದ ಕೆಇ ಕಾಂತೀಶ್, ಚಂದ್ರಶೇಖರ್, ಜಿ ವಿಜಯಕುಮಾರ್, ಆನಂದಮೂರ್ತಿ ಮತ್ತಿತರರಿದ್ದರು. ನಗರದ ಜನಶಿಕ್ಷಣ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಜನಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಯೋಗ ದಿನವನ್ನ ಸಂಸ್ಥೆ ನಿರ್ದೇಶಕಿ ಎಸ್ವೈ ಅರುಣಾದೇವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯೋಗಾಭ್ಯಾಸ ದಿನಾಚರಣೆಗೆ ಮಾತ್ರ ಸೀಮಿತವಾಗದೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಬೇಕು ಎಂದರು. ಮುಂದಿನ ವಿವರ. ಮಳೆ ಏಕೆ ಬರುತ್ತದೆ ಎಂಬ ಪ್ರಶ್ನೆಗೆ, ಗಿಡಗಳಿಗೆ ನೀರು ಬೇಕಾಗಿರುತ್ತದೆ, ಮರಗಳು ಮೋಡಗಳಿಗೆ ನೀರು ಸುರಿಸುವಂತೆ ಕೇಳಿಕೊಳ್ಳುತ್ತವೆ, ಆದ್ದರಿಂದ ಮಳೆ ಬರುತ್ತದೆ ಎಂಬ ಮಕ್ಕಳ ಮುಗ್ಧ ಉತ್ತರಕ್ಕೆ ಮನಸೋತ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಿನ ಸಂರಕ್ಷಣೆಯ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿದರು. ಶಿವಮೊಗ್ಗ ಓಪನ್ ಮೈಂಡ್ಸ್ ಶಾಲೆ ಮಕ್ಕಳಿಗೆ ಹೊಸನಗರ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಚಿಕ್ಕಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇಮಟ್ಟಿ ಗ್ರಾಮದ ಅರವಿಂದ್

0: ಭಟ್ಟರ ಕೃಷಿ ಕ್ಷೇತ್ರ ಹಾಗೂ ಅರಣ್ಯ ಪ್ರದೇಶದಲ್ಲಿ ಭಾನುವಾರ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಡಿಆರ್ಎಫ್ಒ ಹಾಲೇಶ್ ಆನವೇರಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ, ಜೂನ್ ತಿಂಗಳು ಮಲೆನಾಡಿನಲ್ಲಿ ವರ್ಷಾರಂಭದ ಕಾಲವಾಗಿದ್ದರೂ ನಿರೀಕ್ಷಿತ ಮಳೆಯಾಗದಿರುವುದಕ್ಕೆ ಅರಣ್ಯ ನಾಶವೂ ಒಂದು ಕಾರಣವಾಗಿದೆ. ಅರಣ್ಯ ಸಂಪತ್ತು ಸಮೃದ್ಧವಾಗಿದ್ದರೆ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕ ಮತ್ತು ನೀರು ಹೇರಳವಾಗಿ ದೊರೆಯುತ್ತದೆ. ಮಕ್ಕಳು ನಿತ್ಯ ಅಮ್ಮನಿಗೆ ಆಹಾರ ಬೇಡುವಂತೆ ಗಿಡಗಳೇನೂ ಕೇಳುವುದಿಲ್ಲ. ಆದ್ದರಿಂದ ಕಾಡಿನ ವಿವಿಧ ಜಾತಿಯ ಗಿಡ ಬೆಳೆಸುವುದು ಸುಲಭವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳು ತಮ್ಮ ಮನೆಯ ಸುತ್ತಮುತ್ತಲಿನ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಆಸಕ್ತಿ ವಹಿಸಬೇಕು ಎಂದು ತಿಳಿಸಿದರು. ಕಾಡು ಜಾತಿಯ ಮರಗಳ ಬೀಜ ಹಾಗೂ ಗಿಡಗಳನ್ನ ನೀಡಿ ವಿದ್ಯಾರ್ಥಿಗಳಿಂದ ಗಿಡ ನೆಡೆಸಲಾಯಿತು. ಅರಣ್ಯ ಬೆಳೆಸುವ ಮಹತ್ವವನ್ನ ಅರಣ್ಯಾಧಿಕಾರಿಗಳು ವಿವರಿಸಿದರು. ಇಲಾಖೆಯ ಹರೀಶ್ ಮಲ್ಲಪ್ಪ, ಚೂಡಾಮಣಿ, ಶಾಲೆ ಸಂಸ್ಥೆಯ ಬಾಲಚಂದ್ರ ನಾಯ್ಡು, ರೈತ ಅರವಿಂದ್ ಭಟ್, ತೀರ್ಥೇಶ್ ಮತ್ತಿತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ಸ್ಥಿತಿ ಹೀನಾಯವಾಗಿದ್ದು, ಒಂದು ವಾರದೊಳಗೆ ಮೂಲಸೌಕರ್ಯ ಕಲ್ಪಿಸಬೇಕೆಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಸೂಚನೆ ನೀಡಿದರು. ಶಿವಮೊಗ್ಗ ನಗರದ ಖಾಸಗಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ನಿಲ್ದಾಣವನ್ನು ವೀಕ್ಷಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಅಲ್ಲಿ ಕಂಡುಬಂದ ಅವ್ಯವಸ್ಥೆಗಳನ್ನು ಕಂಡು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಗರಂ ಆದರು. ನಿಲ್ದಾಣದೊಳಗಿರುವ ಎಲ್ಲ ಶೌಚಾಲಯಗಳನ್ನು ತ್ವರಿತವಾಗಿ ರಿಪೇರಿ ಮಾಡಬೇಕು. ನಿರ್ವಹಣಾ ಸಿಬ್ಬಂದಿಗೆ ಪ್ರತ್ಯೇಕ ಕೌಂಟರ್ ನಿರ್ವಹಿಸಬೇಕು. ನೂತನವಾಗಿ ನಿರ್ಮಾಣವಾಗಿರುವ ಶೌಚಾಲಯಗಳ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಸಕ್ತ ತಿಂಗಳೊಳಗೆ ಪೂರ್ಣಗೊಳಿಸಬೇಕು ಎಂದು ತಾಕೀತು ಮಾಡಿದರು. ಕುಡಿಯುವ ನೀರಿನ ಫಿಲ್ಟರ್ಗಳನ್ನು ತಕ್ಷಣ ಪುನಶ್ಚೇತನಗೊಳಿಸಬೇಕು. ಅಲ್ಲಿನ ಕರ್ನಾಟಕ ಒನ್ ಕೇಂದ್ರಕ್ಕೆ ಅಗತ್ಯವಿರುವ ಸುಸಜ್ಜಿತ ಪೀಠೋಪಕರಣಗಳನ್ನು ಪೂರೈಸಬೇಕು. ಪ್ರಯಾಣಿಕರ ಸುರಕ್ಷತೆ ಮತ್ತು ಹಿತಕ್ಕಾಗಿ ಬಸ್ ನಿಲ್ದಾಣ ಆವರಣದಲ್ಲಿ ತಕ್ಷಣವೇ ಸುಧಾರಿತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳು ಮತ್ತು ಇತರ ವಾಹನಗಳು ಖಾಸಗಿ ನಿಲ್ದಾಣದ ಒಳಗೆ ಪ್ರವೇಶಿಸಬಾರದು. ತಿಂಡಿಗಾಡಿಗಳಿಗೆ ಪಕ್ಕದಲ್ಲೇ ಸ್ಥಳ ಗುರುತಿಸಲಾಗಿದ್ದು ನಿಗದಿತ ಕಾಂಪ್ಲೆಕ್ಸ್ಗೆ ಅವರನ್ನು ಸ್ಥಳಾಂತರಿಸಬೇಕು. ತಾತ್ಕಾಲಿಕವಾಗಿ ನೀಡಿದ ಹೂವಿನ ಮಳಿಗೆಗಳನ್ನು ಕೂಡ ಸ್ಥಳಾಂತರಿಸಿ ಅಲ್ಲಿ ದ್ವಿಚಕ್ರ ವಾಹನ ನಿಲುಗಡೆಗೆ ಅವಕಾಶ ನೀಡಬೇಕು ಎಂದು ಹೇಳಿದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್, ನಗರ ಉಪಾಧ್ಯಕ್ಷ ಪಿ ಪ್ರಭಾಕರ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಜಗನ್ನಾಥ್, ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವಸಂತಕುಮಾರ್, ಸೀತಾರಾಮ್ ಸೇರಿದಂತೆ ಮಹಾನಗರ ಪಾಲಿಕೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಪ್ರಕೃತಿಯನ್ನೇ ಸಂರಕ್ಷಿಸುವ ಜವಾಬ್ದಾರಿಯನ್ನು ಗೋಮಾತೆ ಹೊಂದಿದ್ದು, ಭವಿಷ್ಯದ ದೃಷ್ಟಿಯಿಂದಲೂ ಗೋವುಗಳ ಸಂರಕ್ಷಣೆ ಅನಿವಾರ್ಯ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ನಗರದ ಕೋಟೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹತ್ತಿರ ಗೋವರ್ಧನ್ ಟ್ರಸ್ಟ್ ಕಚೇರಿ ಹಾಗೂ ಗೋ ಉತ್ಪನ್ನಗಳ ಮಾರಾಟ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, 87 ಲಕ್ಷ ಜೀವರಾಶಿಗಳಲ್ಲಿ ಗೋವನ್ನು ಮಾತ್ರ ಜಗನ್ಮಾತೆ ಎಂದು ಭಾರತದಲ್ಲಿ ಪೂಜಿಸಿಕೊಂಡು ಬಂದಿದ್ದೇವೆ. ಗೋಮಾತೆಯ ಕೆಚ್ಚಲನ್ನು 4 ವೇದಗಳಿಗೆ ಹೋಲಿಸುತ್ತಾರೆ. ಪ್ರತಿ ರೋಮದಲ್ಲೂ 3 ಕೋಟಿ ದೇವತೆಗಳು ಗೋವಿನಲ್ಲಿ ಇರುತ್ತಾರೆ ಎಂಬುದು ನಂಬಿಕೆ ಎಂದರು. ಪರಿಸರ ಸಮತೋಲನಕ್ಕೆ ಬಹಳಷ್ಟು ಧರ್ಮ ಕಾರ್ಯಗಳ ಅನಿವಾರ್ಯತೆ ಇದೆ. ಪ್ರತಿನಿತ್ಯ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಾನು ಪಡೆದು ಶುದ್ಧ ಗಾಳಿಯನ್ನು ನೀಡುವ ಪ್ರಾಣಿ ಗೋವು. ಸೃಷ್ಟಿಗೆ ಪ್ರತಿಸೃಷ್ಟಿಯಾಗಿ ತಾಯಿ ಇರುತ್ತಾಳೆ. ತಾಯಿ ಮಗುವಿಗೆ 2.5 ವರ್ಷ ಹಾಲುಣಿಸಿದರೆ ಗೋಮಾತೆ ಹುಟ್ಟಿನಿಂದ ಸಾವಿನವರೆಗೆ ನಮಗೆ ಹಾಲು ನೀಡುತ್ತಾಳೆ. ಅಂತಹ ಗೋಮಾತೆಯ ಮೇಲೆ ಹಲ್ಲೆ ಮಾಡಿದಾಗ, ವಧೆ ಮಾಡಿದಾಗ ಗೋವಿನ ಸಂತತಿ ಸಂರಕ್ಷಿಸಲು ಗೋವರ್ಧನ ಟ್ರಸ್ಟ್ ಜನ್ಮ ತಾಳಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನುಷ್ಯನ ಆರೋಗ್ಯಕ್ಕೆ ಗೋವಿನ ಹಾಲು ಮುಖ್ಯ. 2019 ರಲ್ಲಿ ಕರೋನಾ

ಆರಂಭದಲ್ಲಿ ಅಬ್ಬರಿಸಬೇಕಿದ್ದ ಮಳೆರಾಯ ಈ ಬಾರಿ ಮಂಕಾಗಿದ್ದಾನೆ. ಜೂನ್ ಮುಗಿಯುತ್ತಿದ್ದರೂ ಟೇಕ್ಆಫ್ ಆಗಿಲ್ಲ. ಒಂದೆಡೆ ರೈತರು ಬಿತ್ತನೆ ಮಾಡಲಾಗದೆ ಆತಂಕಕ್ಕೆ ಒಳಗಾಗಿದ್ದರೆ, ಇನ್ನೊಂದೆಡೆ ಇಡೀ ರಾಜ್ಯಕ್ಕೆ ಕಡಿಮೆ ಖರ್ಚಿನಲ್ಲಿ ಅಧಿಕ ವಿದ್ಯುತ್ ಉತ್ಪಾದನೆ ಮೂಲವಾದ ಲಿಂಗನಮಕ್ಕಿ ಜಲಾಶಯದ ಒಡಲು ಬರಿದಾಗುತ್ತಿದೆ. ನಾಡಿಗೆ ವಿದ್ಯುತ್ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ ತಲುಪಿ ಸಮೃದ್ಧಿಯಾಗಿತ್ತು. ಆದರೆ ಈ ಬಾರಿ ಇನ್ನು ಮುಂಗಾರು ಆಗಮಿಸದೆ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಪ್ರಮಾಣ ವಾಡಿಕೆಗಿಂತ ಕಡಿಮೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ನೀಡಿದೆ. ಕಳೆದ ವರ್ಷ May 19 ಆರಂಭಗೊಂಡ ಮಳೆ ಸತತವಾಗಿ ಸುರಿದಿತ್ತು. ಈ ವೇಳೆಗೆ ಲಿಂಗನಮಕ್ಕಿ ಜಲಾಶಯದ ಶರಾವತಿ ಜಲಾನಯನದ ಪ್ರದೇಶದಲ್ಲಿ 562 mm ಮಳೆ ಆಗಿತ್ತು. ಜಲಾಶಯದ ಮಟ್ಟ 1772.80 ಅಡಿಗಳನ್ನು ತಲುಪಿತ್ತು. ಅಂದರೆ ಈ ವರ್ಷಕ್ಕಿಂತ ಕಳೆದ ಬಾರಿ ಇಷ್ಟೊತ್ತಿಗೆ ಸುಮಾರು 27 ಅಡಿ ಹೆಚ್ಚಿನ ನೀರು ಸಂಗ್ರಹವಾಗಿತ್ತು. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಈ ಬಾರಿ ಕಡಿಮೆ ಪ್ರಮಾಣದ ಮಳೆ ಆಗಲಿದೆ. ಲಿಂಗನಮಕ್ಕಿ ಒಡಲು ಭರ್ತಿಯಾಗುವುದು ಅನುಮಾನ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಜಲಾಶಯದ ಪ್ರಸ್ತುತ ಮಟ್ಟ 1746 ಅಡಿ ಇದೆ. ಈ ಬಾರಿ ಇಲ್ಲಿವರೆಗೂ ಕೇವಲ 90 mm ಮಾತ್ರ ಮಳೆಯಾಗಿದೆ. 156 TMC ಸಾಮರ್ಥ್ಯದ ಲಿಂಗನಮಕ್ಕಿ ಜಲಾಶಯದಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿದ್ದು, ಉಳಿದ 151 TMC ನೀರು ಬಳಕೆಗೆ ಸಿಗಲಿದೆ. ಜಲಾಶಯದ ನೀರನ್ನು ಪೂರ್ಣ ಬಳಸಿದರೆ ಜಲಾಶಯ ಮಟ್ಟ 1715 ಅಡಿಗಿಂತ ಕೆಳಮಟ್ಟಕ್ಕೆ ತಲುಪುತ್ತದೆ. ಈ ರೀತಿ ಆಗಿರುವುದು ತುಂಬಾ ವಿರಳ. ದಾಖಲೆಗಳ ಪ್ರಕಾರ 2003 ಮಾತ್ರ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿತ್ತು ಎನ್ನಲಾಗಿದೆ. ಕಳೆದ 3 ಗಮನಿಸಿದರೆ 2023 ಜಲಾಶಯ ಬೆಡ್ ಲೆವೆಲ್ ಕೂಡ ತಲುಪದೆ ಕೇವಲ 1790.70 ಅಡಿಗಳು ಮಾತ್ರ ಭರ್ತಿಯಾಗಿತ್ತು. 2024 ಜಲಾಶಯ ಪೂರ್ಣ ಮಟ್ಟವನ್ನು ತಲುಪಿ ಸುಮಾರು 22 TMC ಹೆಚ್ಚುವರಿ ನೀರನ್ನು ನದಿಯ ಮೂಲಕ ಹೊರಬಿಡಲಾಗಿತ್ತು. ಕಳೆದ ವರ್ಷ ಗರಿಷ್ಠ ಮಟ್ಟವನ್ನು ತಲುಪಿ ಸುಮಾರು 11 TMC ಹೆಚ್ಚುವರಿ ನೀರನ್ನು ಹೊರಬಿಡಲಾಗಿತ್ತು. ಕಳೆದ ವರ್ಷ September 2 ವೇಳೆಗೆ ಜಲಾಶಯ ಭರ್ತಿಯಾಗಿತ್ತು. ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುವಿರಿ, ಹಳೆ ಕಾಂಕ್ರೀಟು ಹೊಸ ಕಟ್ಟಡ, ಕಸದಿಣ್ಣೆ ಹೊಸ ಬಳಕೆ, ಬೆಂಕಿಯ ಕಡ್ಡಿ ಹಾಗೂ ವಾರದ ವಿಜ್ಞಾನಿ ಹೊವರ್ಡ್ ಟೆಮೆನ್. ಹಳೆ ಕಾಂಕ್ರೀಟು ಹೊಸ ಕಟ್ಟಡ, ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್, ಈ ಹಾಡು ಕೇಳಿದ್ದೀರಲ್ಲ. ಹೀಗೆ ಬೀದಿಲಿ ಹಾಡಿಕೊಂಡು ಬರುವಂತಹ ರದ್ದಿಯವರು ಕೂಡ ಮುಟ್ಟದೇ ಇರುವಂತಹ ಹಳೆ ವಸ್ತು ಒಂದಿದೆ, ಅದು ಕಟ್ಟಡಗಳ ಹಳೆ ಕಾಂಕ್ರೀಟು. ಪಾಳ್ಬಿದ್ದ ಸರ್ಕಾರಿ ಕಟ್ಟಡ ಹಾಗೂ ಸರ್ಕಾರ ಕಟ್ಟಿ ಬಳಸದೇ ಇರುವಂತಹ ಉಳಿದ ಕಟ್ಟಡಗಳು ಇದಕ್ಕೆ ಉದಾಹರಣೆ. ಇಂಥ ಕಟ್ಟಡಗಳ ಕಿಟಕಿ, ಬಾಗಿಲು, ಗವಾಕ್ಷಿ, ಕೊನೆಗೆ ಟಾಯ್ಲೆಟ್ನ ಪೈಪು, ಕಮೋಡು ಕೂಡ ಕಾಣೆ ಆಗ್ತವೆ. ಇವನ್ನೆಲ್ಲ ಕದ್ದವರು ಕೂಡ ಕಟ್ಟಡ ಒಡೆದು ಕಾಂಕ್ರೀಟ್ ಅನ್ನ ತಗೊಂಡು ಹೋಗೋದಕ್ಕೆ ಧೈರ್ಯ ಮಾಡೋದೇ ಇಲ್ಲ. ಫಲವಾಗಿ ಪ್ರತಿಯೊಂದು ನಗರದಲ್ಲಿಯೂ ಕೂಡ ಒಂದೆಡೆ ಇಂತಹ ಪಾಳುಬಿದ್ದ ಕಟ್ಟಡಗಳು, ಇನ್ನೊಂದು ಕಡೆ ಹಳೆ ಕಿಟಕಿ, ಗ್ರಿಲ್ಲು, ಬಾಗಿಲುಗಳನ್ನು ಮಾರುವ ಅಂಗಡಿಗಳು ಇರ್ತವೆ. ಹಾಗೆಯೇ ನಗರಗಳ ಹೊರ ಪ್ರದೇಶದಲ್ಲಿಯೋ ಅಥವಾ ಖಾಲಿಬಿದ್ದ ನಿವೇಶನಗಳಲ್ಲಿಯೋ ಹಳೆ ಕಟ್ಟಡದ ಅವಶೇಷಗಳು ಗುಡ್ಡೆ ಬಿದ್ದಿರ್ತವೆ. ಇಂಥ ಕಾಂಕ್ರೀಟ್ ಅನ್ನ ಮರುಬಳಸೋದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಎಷ್ಟೋ ಸಲ ಅನಿಸಿದ್ದಿದೆ, ಹಾಗೂ ಮಾಡಬಹುದಂತೆ. ಮೊನ್ನೆ ರಿಸೋರ್ಸಸ್ ಕನ್ಸರ್ವೇಷನ್ ಅಂಡ್ ರೀಸೈಕ್ಲಿಂಗ್ ಅನ್ನೋ ಶೋಧ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಪ್ರಬಂಧದ ಪ್ರಕಾರ ಹಳೆ ಕಾಂಕ್ರೀಟ್ ಅನ್ನ ಹೊಸದಾಗಿ ಜಲ್ಲಿಯಂತೆ ಪರಿವರ್ತಿಸಬಹುದಂತೆ. ಈ ಕೃತಕ ಜಲ್ಲಿ ಬಳಸಿ ತಯಾರಿಸಿದಂತಹ ಕಾಂಕ್ರೀಟ್ ಹೊಸ ಕಾಂಕ್ರೀಟಿನಷ್ಟೇ ದೃಢವಾಗಿ ಅಷ್ಟೇ ಬಾಳಿಕೆಯೂ ಬರುತ್ತದೆ ಅಂತ ಆ ಪತ್ರಿಕೆ ತಿಳಿಸಿದೆ. ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಅಲಿ ಅಕ್ಬರ್ ಘೋಲಂಪುರ್ ಹಾಗೂ ಮೆಲ್ಬರ್ನ್ ವಿಶ್ವವಿದ್ಯಾನಿಲಯದ ಮಸೂದ್ ಸೋಫಿ ಈ ಸಾಧನೆಯನ್ನ ಮಾಡಿದ್ದಾರೆ. ಕಾಂಕ್ರೀಟ್ ಅನ್ನ ಮರುಬಳಸುವಂತಹ ಯೋಚನೆ ಇವತ್ತು ನಿನ್ನೆದಲ್ಲ, ಕಳೆದ ಎರಡು ದಶಕಗಳಿಂದಲೂ ಈ ಬಗ್ಗೆ ಇಂಜಿನಿಯರ್ಗಳು ಗಾಢವಾಗಿ ಚಿಂತಿಸ್ತಾ ಇದ್ದಾರೆ. 360 ಡಿಗ್ರಿ ಕಟ್ಟಡ ಕಟ್ಟುವುದು ಅಂತ ಇದಕ್ಕೆ ಹೇಳ್ತಾರೆ. ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದಾಗಿ ಹೊಸ ಕಟ್ಟಡಗಳನ್ನ ಕಟ್ಟೋದಕ್ಕೆ ಅಗತ್ಯವಾದಂತಹ ಕಚ್ಚಾ ಸಾಮಗ್ರಿಗಳು ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ತಿಲ್ಲ ಅನ್ನೋದು. ಉದಾಹರಣೆಗೆ ಕಾಂಕ್ರೀಟ್ ತಯಾರಿಸೋದಕ್ಕೆ ಬೇಕಾದಂತಹ ಮರಳು ಬಹಳ ದುಬಾರಿ. ಕರ್ನಾಟಕದಲ್ಲಿ ಕೂಡ ಇದನ್ನ ಮಲೇಷಿಯಾದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿದ್ವಿ. ಹಾಗೆಯೇ ಶಿಲೆಗಳನ್ನ ಪುಡಿ ಮಾಡಿ ಮರಳಿನಷ್ಟು ದಪ್ಪದ ಅದೇ ರೀತಿ ಒರಟು ಮೈ ಇರುವಂತಹ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಬಳಕೆ ಈಗ ಹೆಚ್ಚೆಚ್ಚಾಗಿದೆ. ಜಲ್ಲಿ ಕಲ್ಲುಗಳು ಕೂಡ ದುಬಾರಿಯಾಗಿವೆ. ಎರಡನೇದಾಗಿ ಹಳೆ ಕಟ್ಟಡಗಳನ್ನ ಕೆಡವಿ ಹೊಸ ಕಟ್ಟಡಗಳನ್ನು ಕಟ್ಟುವಂತಹ ಕೆಲಸ ಕೂಡ ತುಂಬಾ ಚುರುಕಾಗಿದೆ. ಸುಂದರ ಬಂಗಲೆಗಳು ಅಥವಾ ಸಿನಿಮಾ ಥಿಯೇಟರ್ಗಳು ಇದ್ದಂತ ಜಾಗದಲ್ಲಿ ಬಹುಮಹಡಿ ಕಟ್ಟಡಗಳು ಈಗ ಏಳ್ತಾ ಇವೆ. ಇದೆಲ್ಲದರ ಫಲವಾಗಿ ಎಲ್ಲಾ ಊರಲ್ಲಿಯೂ ಕೂಡ ಹಳೆ ಕಟ್ಟಡಗಳ ಅವಶೇಷಗಳ ಗುಡ್ಡಗಳನ್ನ ಕಾಣಬಹುದು. ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ 2,500 ಕೋಟಿ ಟನ್ನುಗಳಷ್ಟು ಹೊಸ ಕಾಂಕ್ರೀಟ್ ಅನ್ನ ಕಟ್ಟಡಗಳನ್ನ ಕಟ್ಟಲು ನಾವು ಬಳಸುತ್ತಿದ್ದೇವಂತೆ. ಹಾಗೆ ಏನಿಲ್ಲ ಅಂದ್ರೂ 200-300 ಕೋಟಿ ಟನ್ನುಗಳಷ್ಟು ಕಟ್ಟಡದ ಕಸ ಅರ್ಥಾತ್ ಮುರುಕಲು ಗುಪ್ಪೆಯನ್ನ ಸುರಿಯುತ್ತಿದ್ದೇವೆ. ಈ ಮುರುಕಲು ಗುಪ್ಪೆಯಿಂದಲೇ ಹೊಸ ಕಾಂಕ್ರೀಟ್ಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ತಯಾರಿಸಿದ್ರೆ ಹೇಗೆ? ಮ್ಯಾನುಫ್ಯಾಕ್ಚರ್ ಸ್ಯಾಂಡಿನಂತೆ ಇದನ್ನು ಮಾಡಬಹುದಲ್ಲ, ಇದು ಇಂಜಿನಿಯರ್ಗಳ ಕನಸು. ಕನಸಿದ್ರೆ ಸಾಕೆ, ಹಳೆ ಕಾಂಕ್ರೀಟ್ ಅನ್ನ ಮರುಬಳಸಬೇಕು ಅನ್ನುವ ಇಂಜಿನಿಯರ್ಗಳ ಕನಸಿಗೆ ಬೇಕಾದಷ್ಟು ಅಡ್ಡಿಗಳಿವೆ. ಮೊದಲನೇದಾಗಿ ಕಾಂಕ್ರೀಟ್ ಅನ್ನ ತಯಾರಿಸುವುದಕ್ಕೆ ಬಳಸುವಂತಹ ಮರಳು ಇಲ್ಲವೇ ಜಲ್ಲಿಕಲ್ಲಿನ ಸ್ವರೂಪ ಹಾಗೂ ಗಾತ್ರ ಇರುವಂತಹ ಉಂಡೆಗಳನ್ನಾಗಿಯೇ ಅದನ್ನು ಒಡಿಬೇಕು. ದೊಡ್ಡ ದೊಡ್ಡ ಪರ್ವತಗಳನ್ನೇ ಹುಡಿಗಟ್ಟುವ ಯಂತ್ರಗಳಿರುವ ಈ ದಿನಗಳಲ್ಲಿ ಕಾಂಕ್ರೀಟ್ ಅನ್ನ ಒಡೆದು ಪುಟ್ಟ ತುಣುಕುಗಳನ್ನಾಗಿ ಮಾಡುವುದು ದೊಡ್ಡ ಸವಾಲೇನಲ್ಲ, ಅದರ ನಂತರದ ಸಂಸ್ಕರಣೆಯೇ ದೊಡ್ಡ ಸವಾಲು. ಹೀಗೆ ಒಡೆದ ಕಾಂಕ್ರೀಟ್ ತುಣುಕುಗಳಿಂದ ತಯಾರಿಸಿದಂತಹ ಹೊಸ ಕಾಂಕ್ರೀಟ್ ಅಷ್ಟೇನೂ ಗಟ್ಟಿ ಆಗಿರೋದಿಲ್ಲ. ಇದಕ್ಕೆ ಕಾರಣ ಹಳೆ ಕಾಂಕ್ರೀಟ್ ತುಣುಕುಗಳಲ್ಲಿರುವಂತಹ ರಂಧ್ರಗಳು ಹಾಗೂ ಮೇಲ್ಮೈ ಒಡೆದ ತುಣುಕಿನ ಮೈ ಮೇಲೆ ಸಾಮಾನ್ಯ ಜಲ್ಲಿ ಕಲ್ಲಿನದಕ್ಕಿಂತಲೂ ಬಹಳ ಒರಟು, ಅಂದರೆ ಹಳ್ಳ ತಗ್ಗುಗಳು ಹೆಚ್ಚು. ಹಾಗೆ ಹಳೆ ಕಾಂಕ್ರೀಟಿನಲ್ಲಿ ಒದಗಿರುವಂತಹ ಜಲ್ಲಿಯ ಸುತ್ತಲೂ ಗಾರೆ ಅಥವಾ ಸಿಮೆಂಟ್ ಮೆತ್ತಿಕೊಂಡಿರುತ್ತಷ್ಟೇ. ಈ ಗಾರೆಯನ್ನ ಹೆರೆದು ತೆಗೆಯುವುದು ಕಷ್ಟ. ಹಾಗೆಯೇ ಉಳಿಸಿಕೊಂಡರೆ ಅದರಲ್ಲಿರುವ ಅಸಂಖ್ಯ ರಂಧ್ರಗಳಲ್ಲಿ ಗಾಳಿಯೋ ನೀರೋ ಉಳಿದು ತಯಾರಿಸಿದ ಕಾಂಕ್ರೀಟಿನ ದೃಢತೆಯನ್ನ ಕುಗ್ಗಿಸಿ ಬಿಡುತ್ತದೆ. ಹಾಗಿದ್ರೆ ಬೇರೆ ಉಪಾಯ? ಹಲವು ಉಪಾಯಗಳಿವೆ. ರಾಸಾಯನಿಕವಾಗಿ ಆಮ್ಲಗಳನ್ನು ಬಳಸಿ ಹಳೆ ಕಾಂಕ್ರೀಟಿನ ತುಂಡುಗಳನ್ನ ನಯವಾಗಿಸಬಹುದು. ಕೆಲವು ವರ್ಷಗಳ ಹಿಂದೆ ಅಸೆಟಿಕ್ ಆಮ್ಲದಲ್ಲಿ ಕಾಂಕ್ರೀಟ್ ತುಣುಕುಗಳನ್ನು ಅದ್ದಿಟ್ಟು ಅನಂತರ ಉಜ್ಜಿ ನಯವಾಗಿಸಿ ಬಳಸಿದ್ದು ಉಂಟು. ಹಾಗೆ ತಯಾರಿಸಿದ ಕಾಂಕ್ರೀಟು ಹೊಸ ವಸ್ತುಗಳಿಂದ ತಯಾರಿಸಿದ ಕಾಂಕ್ರೀಟ್ಗಿಂತಲೂ ಗಟ್ಟಿ ಇತ್ತು ಅಂತಲೂ ಕೂಡ ಆಗ ವರದಿಯಾಗಿತ್ತು. ಆದರೆ ಈ ತಂತ್ರ ಸ್ವಲ್ಪ ದುಬಾರಿ. ಜೊತೆಗೆ ಬಳಸಿದಂತಹ ಅಸೆಟಿಕ್ ಆಮ್ಲ ಹಾಗೂ ಇತರೆ ಮಲಿನ ವಸ್ತುಗಳು ಮೊದಲಿಗಿಂತಲೂ ಹೆಚ್ಚು ಪರಿಸರವನ್ನ ಹಾಳುಗೆಡವುತ್ತಾ ಇದ್ವು. ಇನ್ನೂ ಒಂದು ಉಪಾಯ ಇದೆಂದ್ರೆ ನ್ಯಾನೋ ತಂತ್ರಜ್ಞಾನದ ಬಳಕೆ. ನ್ಯಾನೋ ರೂಪದಲ್ಲಿ ಅಂದರೆ ಅತಿ ಸೂಕ್ಷ್ಮ ಕಣಗಳ ರೂಪದಲ್ಲಿರುವ ಸಿಲಿಕಾ ಅಥವಾ ಸಿಮೆಂಟಿನ ದ್ರಾವಣದಲ್ಲಿ ಕಾಂಕ್ರೀಟಿನ ಈ ತುಂಡುಗಳನ್ನು ಅದ್ದಿ ಹೊಸ ಜಲ್ಲಿಕಲ್ಲುಗಳನ್ನು ರೂಪಿಸಬಹುದು. ಈ ನ್ಯಾನೋ ಕಣಗಳು ಹಳೆಯ ತುಣುಕುಗಳಲ್ಲಿರುವಂತಹ ರಂಧ್ರಗಳನ್ನು ತುಂಬಿ ತಯಾರಿಸಿದ ಕಾಂಕ್ರೀಟ್ ಅನ್ನು ಗಟ್ಟಿಯಾಗಿಸುತ್ತವೆ ಅನ್ನೋದು ತರ್ಕ. ಆದರೆ ಇದು ಕೂಡ ದುಬಾರಿ ಹಾಗೂ ಹೆಚ್ಚು ಸಮಯ ತೆಗೆದುಕೊಳ್ಳುವ ವಿಧಾನ. ಘೋಲಂಪುರ್ ತಂಡ ಇದನ್ನು ಇನ್ನೂ ಸರಳವಾಗಿಸಲು ಪ್ರಯತ್ನಿಸಿದೆ. ಹಳೆ ಕಾಂಕ್ರೀಟ್ ತುಂಡುಗಳ ಜೊತೆಗೆ ಒಂದಿಷ್ಟು ಗ್ರಾಫೀನ್ ಅನ್ನು ಬೆರೆಸಿ ಕಾಂಕ್ರೀಟ್ ತಯಾರಿಸಿದೆ. ಗ್ರಾಫೀನ್ ಅಂದರೆ ಇದನ್ನ ಇನ್ನೊಂದು ರೂಪ, ಪೆನ್ಸಿಲುಗಳಲ್ಲಿ ಇರುವ ಕಾರ್ಬನ್ನು. ಇದರ ದ್ರಾವಣದಲ್ಲಿ ಹಳೆ ಕಾಂಕ್ರೀಟಿನ ತುಣುಕುಗಳಿಂದ ಹಾಗೂ ಹೊಸದಾಗಿ ತಯಾರಿಸಿದ ಕಾಂಕ್ರೀಟ್ ಎರಡನ್ನೂ ಅದ್ದಿ ಘೋಲಂಪುರ್ ಪರೀಕ್ಷಿಸಿದ್ದಾರೆ. ಎರಡೂ ಕಾಂಕ್ರೀಟುಗಳ ದೃಢತೆ, ಅವು ಹೊರಬಹುದಾದಂತಹ ಗರಿಷ್ಠ ಭಾರ, ಒತ್ತಿದಾಗ ಕುಗ್ಗುವ ಪ್ರಮಾಣ ಇತ್ಯಾದಿಗಳನ್ನು ಅಳೆದಾಗ ಹಳೆ ಕಾಂಕ್ರೀಟ್ ಅನ್ನು ಬಳಸಿ ತಯಾರಿಸಿದ ವಸ್ತುಗಳು ಹೊಸ ಕಾಂಕ್ರೀಟಿಗಿಂತ ಉತ್ತಮ ಅನಿಸಿದ್ದುವು. ಅದು ಹೇಗೋ ಗ್ರಾಫೀನು ಹಳೆಯ ಕಾಂಕ್ರೀಟಿನ ದೋಷಗಳನ್ನು ಕಡಿಮೆ ಮಾಡಿತ್ತು. ಬೆರೆಸಿದ ಗ್ರಾಫೀನಿನ ಪ್ರಮಾಣ ಹೆಚ್ಚಾದಾಗೆ ಕಾಂಕ್ರೀಟ್ ಕೂಡ ಭಾರ ಆಗುತ್ತೆ, ಒತ್ತುತ್ತಾಗುತ್ತೆ, ರಂಧ್ರಗಳು ಮರೆಯಾಗುತ್ತವೆ. ಕೇವಲ ಶೇಕಡ 0.3% ಅಂದರೆ 1000ರಲ್ಲಿ 3% ಗ್ರಾಫೀನ್ ಇದ್ದರೂ ಸಾಕು ಕಾಂಕ್ರೀಟು ಸಾಮಾನ್ಯಕ್ಕಿಂತಲೂ ಹೆಚ್ಚು ನೀರನ್ನು ಹೀರಿಕೊಂಡು ಗಟ್ಟಿಯಾಗುತ್ತದಂತೆ. ಆದರೆ ಇದಕ್ಕಿಂತಲೂ ಹೆಚ್ಚು ಗ್ರಾಫೀನ್ ಬೆರೆಸಿದರೆ ಕಾಂಕ್ರೀಟಿನ ಗುಣಮಟ್ಟ ಹೆಚ್ಚುವುದರ ಬದಲಿಗೆ ಕುಗ್ಗಬಹುದು ಎನ್ನುವ ಆತಂಕ ಘೋಲಂಪುರ್ ಅವರದ್ದು. ಹೊಸ ಕಾಂಕ್ರೀಟು ಒಣಗುತ್ತಾ ಇದ್ದ ಹಾಗೆ ಕುಗ್ಗುತ್ತದಷ್ಟೇ, ಗ್ರಾಫೀನ್ ಬೆರೆಸಿದ ಕಾಂಕ್ರೀಟ್ನಲ್ಲಿ ಹೀಗೆ ಕುಗ್ಗುವ ಪ್ರಮಾಣ ಕಡಿಮೆ. ಇದರಿಂದಾಗಿ ಕ್ರ್ಯಾಕ್ ಅಂತ ನಾವು ಹೇಳ್ತೀವಲ್ಲ ಸೀಳುಗಳು, ಅದು ಬರುವುದು ಕೂಡ ಬಹಳ ಕಡಿಮೆ. ಇವೆಲ್ಲವನ್ನೂ ಕೂಲಂಕಷವಾಗಿ ಅಧ್ಯಯನ ಮಾಡಿದ ಘೋಲಂಪುರ್ ತಂಡ 1000ರಲ್ಲಿ 2% ಗ್ರಾಫೀನು ಬೆರೆಸಿದಂತಹ ಹಳೆಯ ಕಾಂಕ್ರೀಟ್ ತುಣುಕಿನಿಂದ ಮಾಡಿದಂತಹ ಹೊಸ ಕಾಂಕ್ರೀಟು ಹೊಸ ಕಾಂಕ್ರೀಟಿನಷ್ಟೇ ಗಟ್ಟಿಯಾಗಿಯೂ ದೃಢವಾಗಿಯೂ ಇರುತ್ತದಂತೆ, ಅಷ್ಟೇ ಪ್ರಮಾಣದ ಸೀಳು ಬಿಡುತ್ತದೆ ಅಂತ ಕೂಡ ನಿರೂಪಿಸಿದ್ದಾರೆ. ಸದ್ಯಕ್ಕೆ ಈ ತಂತ್ರದಿಂದ ಉತ್ಪಾದಿಸಿದ ಕಾಂಕ್ರೀಟಿನ ಬೆಲೆ ಸ್ವಲ್ಪ ಹೆಚ್ಚೆ, ಕಾರಣ ಗ್ರಾಫೀನಿನ ಬೆಲೆ. ಆದರೆ ಅಪ್ಪಟ ಗ್ರಾಫೀನಿನ ತಯಾರಿಕೆ ಈಗಷ್ಟೇ ಕುದುರಿದ್ದು ಸದ್ಯದಲ್ಲೇ ಅದರ ಬಳಕೆ ಉತ್ಪಾದನೆಯೂ ಹೆಚ್ಚುವ ನಿರೀಕ್ಷೆ ಇದೆ. ಹಾಗಾದಾಗ ಅದರ ಬೆಲೆಯೂ ಕುಗ್ಗಿ ಗ್ರಾಫೀನ್ ಕಾಂಕ್ರೀಟ್ ಅಗ್ಗವಾಗಬಹುದು ಎಂಬ ಆಸೆ ಘೋಲಂಪುರ್ ಅವರದ್ದು. ಹಾಗಾದಾಗ ಹಳೆಯ ಕಟ್ಟಡಗಳ ಕಾಂಕ್ರೀಟು ಅಲ್ಲಿ ಇಲ್ಲಿ ಬಿದ್ದು ಕಸವಾಗುವುದು ಕಡಿಮೆ ಆದಿತ್ತು. ಇದು ನಮ್ಮ ಆಶಯ.
8: ಕಸದೆಣ್ಣೆಯ ಹೊಸ ಬಳಕೆ. ಅಡುಗೆ ಎಣ್ಣೆ ಆಹಾರ ಪದಾರ್ಥಗಳಲ್ಲಿ ಒಂದಾದರೂ ಅದನ್ನು ನಾವು ಬಳಸುವುದು ಬಹುತೇಕ ಕರಿಯುವ ಮಾಧ್ಯಮವಾಗಿ, ಅಂದರೆ ಯಾವುದೇ ಆಹಾರವನ್ನು ಅತಿ ಬಿಸಿಯಾದ ಉಷ್ಣತೆಯಲ್ಲಿ ಬೇಯಿಸುವುದಕ್ಕೆ ಅದು ಉಪಯುಕ್ತ. ಅಡುಗೆ ಎಣ್ಣೆ ಕರಿಯುವ ಮಾಧ್ಯಮವಷ್ಟೇ ಅಲ್ಲ, ಕಸವೊಂದರ ಮೂಲ ಕೂಡ. ಕಸದೆಣ್ಣೆ ಅಂದರೆ ಅಡುಗೆ ಎಣ್ಣೆಯ ತಯಾರಿಕೆ ವೇಳೆ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುವ ಕಿಟ್ಟವೇ ಕಸದೆಣ್ಣೆ. ಬೇರೆ ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು ಬಿಸಾಡುತ್ತಿದ್ದ ಈ ಕಸದೆಣ್ಣೆಯೂ ಉಪಯುಕ್ತ ಎಂದು ಇತ್ತೀಚೆಗೆ ಸೈಂಟಿಫಿಕ್ ರಿಪೋರ್ಟ್ಸ್ ವರದಿ ಮಾಡಿದೆ. ಈ ಎಣ್ಣೆಯನ್ನು ಲೋಹದ ವಸ್ತುಗಳ ತಯಾರಿಕೆಯ ವೇಳೆ ಬಳಸುವ ಕಟ್ಟಿಂಗ್ ಆಯಿಲ್ ಅಥವಾ ಕಟ್ಟಿಂಗ್ ಎಣ್ಣೆಯ ತಯಾರಿಗೆ ಬಳಸಬಹುದಂತೆ. ಇತ್ತೀಚೆಗೆ ಅಡುಗೆ ಎಣ್ಣೆಯ ಬಳಕೆ ಹಾಗೂ ತಯಾರಿಕೆ ಬೃಹತ್ ಪ್ರಮಾಣದಲ್ಲಿ ಆಗುತ್ತಿದೆ. ಪ್ರತಿ ವರ್ಷವೂ ಏನಿಲ್ಲವೆಂದರೂ ನಾವು ಒಬ್ಬೊಬ್ಬರು ಸರಾಸರಿ 14 ಕಿಲೋ ಅಡುಗೆ ಎಣ್ಣೆಯನ್ನು ಬಳಸುತ್ತೇವೆಂದು ಒಂದು ಸಮೀಕ್ಷೆ ಇತ್ತೀಚೆಗೆ ವರದಿ ಮಾಡಿತ್ತು. ಭಾರತದಲ್ಲಿ 2022 ಸಾಲಿನಲ್ಲಿ ಒಟ್ಟು 258 ಲಕ್ಷ ಟನ್ನಿಗೂ ಮೀರಿದ ಅಡುಗೆ ಎಣ್ಣೆಯನ್ನು ನಾವು ಬಳಸಿದ್ದೆವು. ಇದರಲ್ಲಿ ಅರ್ಧಕ್ಕರ್ಧ ಬೇರೆ ದೇಶಗಳಿಂದ ಆಮದಾದ ಎಣ್ಣೆ. ಇಷ್ಟು ಪ್ರಮಾಣದ ಎಣ್ಣೆಯಲ್ಲಿ ಸಾಂಪ್ರದಾಯಿಕವಾಗಿ ಗಾಣದಲ್ಲಿ ರುಬ್ಬಿ ತೆಗೆಯುವ ಎಣ್ಣೆಯ ಪ್ರಮಾಣ ಬಹಳ ಕಡಿಮೆ. ನಮ್ಮ ನಿಮ್ಮ ಸುತ್ತಲೂ ಇಂತಹ ಸಣ್ಣ ಪುಟ್ಟ ಅಂಗಡಿಗಳ ಸಂಖ್ಯೆ ಇತ್ತೀಚೆಗೆ ಹೆಚ್ಚಿದೆ. ಹಾಗಿದ್ದು ದೇಶದಲ್ಲಿ ಸುಮಾರು 140 ಲಕ್ಷ ಟನ್ನುಗಳಷ್ಟು ಅಡುಗೆ ಎಣ್ಣೆಯನ್ನು ರಾಸಾಯನಿಕ ವಿಧಾನಗಳಿಂದ ಸಂಸ್ಕರಿಸಿ ಬಳಸುತ್ತೇವೆ. ಈ ಸಂಸ್ಕರಣೆಯಿಂದಾಗಿ ಹುಟ್ಟುವ ತ್ಯಾಜ್ಯ ಸಂಪೂರ್ಣ ಕಸ ಎಂದೇ ಆಗಿತ್ತು. ಇದೀಗ ಈ ಅಡುಗೆ ಎಣ್ಣೆಯ ಕಸಕ್ಕೂ ಒಂದು ಹೊಸ ಉಪಯೋಗವನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಈಜಿಪ್ಟಿನ ಪೆಟ್ರೋಲಿಯಂ ಸಂಶೋಧನಾಲಯದ ಎಲ್ ತಾಬೆ ಮತ್ತು ಸಂಗಡಿಗರು ಕಸದೆಣ್ಣೆಯನ್ನು ಕಟ್ಟಿಂಗ್ ಎಣ್ಣೆಯಾಗಿ ಪರಿವರ್ತಿಸುವ ವಿಧಾನವನ್ನು ರೂಪಿಸಿದ್ದಾರಂತೆ. ಕಟ್ಟಿಂಗ್ ಎಣ್ಣೆಯ ಬಳಕೆ ಲೋಹಗಳ ಸಾಧನಗಳ ವೇಳೆ ಬಳಕೆಯಾಗುವ ವಸ್ತು. ಲೋಹಗಳನ್ನು ಕತ್ತರಿಸುವಾಗ ಇಲ್ಲವೇ ನಯವಾಗಿಸಲು ಉಜ್ಜುವಾಗ ಘರ್ಷಣೆಯಿಂದ ಶಾಖ ಉಂಟಾಗುವುದಷ್ಟೇ. ತೆಳ್ಳನೆಯ ವಸ್ತುವನ್ನು ಕತ್ತರಿಸುವಾಗ ಅದು ಬಿಸಿಯಾಗುವಷ್ಟರಲ್ಲಿ ಕತ್ತರಿಸಿ ಆಗಿರುತ್ತದೆ. ಸ್ವಲ್ಪ ಗಟ್ಟಿಯಾದ ದಪ್ಪನಾದ ವಸ್ತುವನ್ನು ಕತ್ತರಿಸುವುದಕ್ಕೆ ಹೆಚ್ಚು ಸಮಯ ಬೇಕು. ಆಗ ತುಂಡು ಮಾಡಬೇಕಾದ ವಸ್ತುವು ಅದನ್ನು ಕತ್ತರಿಸುತ್ತಿರುವ ಗರಗಸವು ಬಿಸಿಯಾಗುತ್ತವೆ. ಗರಗಸದ ಕ್ಷಮತೆ ಕಡಿಮೆಯಾಗುತ್ತದೆ. ಸಾಮಾನ್ಯವಾಗಿ ಕಟ್ಟಡಗಳನ್ನು ಕಟ್ಟುವಾಗ ಕಬ್ಬಿಣ ಅಥವಾ ಉಕ್ಕಿನ ಕಂಬಿಗಳನ್ನು ಕತ್ತರಿಸುವಾಗ ಹುಟ್ಟುವ ಶಾಖವನ್ನು ನೀರೆರೆದು ತಣಿಸುವುದನ್ನು ಕಂಡಿರುತ್ತೀರಿ. ಘರ್ಷಣೆಯಿಂದ ಹುಟ್ಟುವ ಈ ಶಾಖವನ್ನು ತಣಿಸದಿದ್ದರೆ ಗರಗಸದ ಚೂಪು ತುದಿಗಳು ಬಾಗಿ ಮೊಂಡಾಗಬಹುದು ಅಥವಾ ಬಿಸಿಗೆ ಅದು ಕರಗಿಯೂ ಹೋಗಬಹುದು, ಇಲ್ಲವೇ ಒಡೆಯಬಹುದು. ಗರಗಸದಂತಹ ಕತ್ತರಿಸುವ ಸಾಧನಗಳನ್ನು ಹೆಚ್ಚು ಕಾಲ ಬಾಳಿಕೆ ಬರಲೆಂದು ತಣಿಸುವ ವಸ್ತುಗಳನ್ನು ಬಳಸುತ್ತಾರೆ. ಅತಿ ಗಾಢವಾದ ಕೆಲಸಗಳಿಗೆ ನೀರು ತಣಿಸುವುದು ಸಾಲದಾಗಬಹುದು, ನೀರೇ ಬೇಗನೆ ಆವಿಯಾಗಬಹುದು. ಅಂತಹ ಸಂದರ್ಭಗಳಿಗೆಂದು ವಿಶೇಷವಾದ ದ್ರವಗಳನ್ನು ಬಳಸುವುದುಂಟು. ಇವನ್ನು ಕಟ್ಟಿಂಗ್ ತೈಲಗಳು ಎನ್ನುತ್ತಾರೆ. ಕಟ್ಟಿಂಗ್ ತೈಲ ಅಥವಾ ಎಣ್ಣೆಗಳನ್ನು ಬಹುತೇಕ ಪೆಟ್ರೋಲಿಯಂ ವಸ್ತುಗಳಿಂದ ತಯಾರಿಸುತ್ತಾರೆ. ಇವುಗಳಿಗೆ ವಿಶೇಷ ಗುಣಗಳಿವೆ. ನೀರಿಗಿಂತಲೂ ಅಧಿಕ ಉಷ್ಣತೆಯಲ್ಲಿಯೂ ಇವು ಬೆಂಕಿ ಹೊತ್ತುವುದಿಲ್ಲ. ನಯವಾಗಿ ಜಾರುವ ಗುಣವಿರುವಂಥವು. ಲೋಹಗಳಿಗೆ ತಾಕಿದರೆ ನೀರಿನಂತೆ ತುಕ್ಕು ಹಿಡಿಸುವುದಿಲ್ಲ ಅಥವಾ ಆಮ್ಲ ಮತ್ತು ಕ್ಷಾರ ವಸ್ತುಗಳಂತೆ ಹಾಳುಗೆಡುವುದಿಲ್ಲ. ಜೊತೆಗೆ ಪೆಟ್ರೋಲು ಸೀಮೆಎಣ್ಣೆಯಂತೆ ಕೆಟ್ಟ ವಾಸನೆಯೂ ಇರುವುದಿಲ್ಲ. ಅಂತಹ ದ್ರವಗಳನ್ನಷ್ಟೇ ಕಟ್ಟಿಂಗ್ ತೈಲವನ್ನಾಗಿ ಉಪಯೋಗಿಸುತ್ತಾರೆ. ಉಕ್ಕು ಮೊದಲಾದ ಲೋಹದಿಂದ ಯಂತ್ರೋಪಕರಣಗಳನ್ನು ತಯಾರಿಸುವ ಕಾರ್ಖಾನೆಗಳಲ್ಲಿ ಇಂತಹ ದ್ರವಗಳಿಗೆ ಬಹಳ ಬೇಡಿಕೆ ಇದೆ. ಆದರೆ ಬಳಸಿದ ಕಟ್ಟಿಂಗ್ ದ್ರವವನ್ನು ಬಿಸಾಡಲಾಗದು, ಅದು ಪರಿಸರಕ್ಕೆ ಹಾನಿಕರ. ಹೀಗಾಗಿ ಪರ್ಯಾಯ ವಸ್ತುಗಳಿಗೆ ಹುಡುಕಾಟ ನಡೆದಿದೆ. ಸಸ್ಯ ಮೂಲದಿಂದ ತಯಾರಿಸಿದ ಎಣ್ಣೆಗಳನ್ನು ಬಳಸಬಾರದೇಕೆ ಎನ್ನುವ ಯೋಚನೆಯೂ ಇದೆ. ಸಸ್ಯ ಮೂಲದ ಎಣ್ಣೆಗಳು ಬಹುತೇಕ ಅಡುಗೆಗೂ ಬಳಕೆಯಾಗುತ್ತವಷ್ಟೇ. ನೇರವಾಗಿ ಈ ತೈಲವನ್ನೇ ಬಳಸುವ ಬದಲಿಗೆ ಅಡುಗೆ ಎಣ್ಣೆ ತಯಾರಿಸುವಾಗ ಹುಟ್ಟುವ ಕಸದೆಣ್ಣೆಯನ್ನು ಬಳಸಬಾರದೇಕೆ? ಇದು ಎಲ್ ತಾಬೆ ತಂಡದ ತರ್ಕ. ಕಸದೆಣ್ಣೆ ಎಂದರೆ ಇನ್ನೇನಲ್ಲ, ಕಚ್ಚಾ ಅಡುಗೆ ಎಣ್ಣೆಯಲ್ಲಿ ಇರುವ ನೊರೆಯುಕ್ಕಿಸುವ ಸಪೋನಿನ್ ಅಂಶ, ಗಂಧಕದ ಅಂಶ ಹಾಗೂ ಮೇಣದ ಅಂಶಗಳನ್ನು ಹೊರತೆಗೆಯಲು ಬಳಸುವ ಒಂದು ರೀತಿಯ ಜೇಡಿ ಮಣ್ಣು. ಇಂಗ್ಲಿಷಿನಲ್ಲಿ ಇದಕ್ಕೆ ಬ್ಲೀಚಿಂಗ್ ಅರ್ತ್ ಎಂದು ಹೆಸರು. ಈ ಮಣ್ಣನ್ನು ಬಳಸಿ ಶುದ್ಧಗೊಳಿಸಿದ ಎಣ್ಣೆಯನ್ನು ರಿಫೈನ್ಡ್ ಎಣ್ಣೆ ಎಂದು ಕರೆಯುತ್ತಾರೆ. ವಿಪರ್ಯಾಸವೆಂದರೆ ಹೀಗೆ ಎಣ್ಣೆಯನ್ನು ಶುದ್ಧಗೊಳಿಸಿದ ಮಣ್ಣು ಸ್ವತಃ ಸ್ವಲ್ಪ ಎಣ್ಣೆಯನ್ನು ಮೇಣವನ್ನೂ ಹೀರಿಕೊಂಡು ಕಿಟ್ಟದಂತಹ ವಸ್ತುವಾಗುತ್ತದೆ, ಕಸದೆಣ್ಣೆ ಎನ್ನಿಸಿಕೊಳ್ಳುತ್ತದೆ. ಕಸದ ಗುಂಡಿಗೆ ಇದನ್ನು ಬಿಸಾಡುವುದರಿಂದಲೇ ಇದನ್ನು ಕಸದೆಣ್ಣೆ ಎನ್ನುತ್ತಾರೆ. ಬ್ಲೀಚಿಂಗ್ ಅರ್ಥಿನಂತಹ ಕಸದಲ್ಲಿರುವ ಎಣ್ಣೆಯನ್ನು ಹೆಕ್ಕಿ ಕಟ್ಟಿಂಗ್ ಎಣ್ಣೆಯಾಗಿ ಬಳಸಬಹುದೋ ಎನ್ನುವ ಯೋಚನೆ ಬರುವುದಕ್ಕೂ ಕಾರಣವಿದೆ. ಎಣ್ಣೆಯನ್ನು ಸಂಸ್ಕರಿಸಿದ ನಂತರ ಉಳಿಯುವ ಈ ಮಣ್ಣು ಏನಿಲ್ಲವೆಂದರೂ 20-30% ಮೇಣ ಹಾಗೂ ಎಣ್ಣೆಯನ್ನು ಹೀರಿಕೊಂಡಿರುತ್ತದೆ. ಸ್ವಭಾವತಃ ಬಹಳ ನಯವಾದ ಕಣಗಳಿರುವ ಜೇಡಿಯಂತಹ ಮಣ್ಣಾದ್ದರಿಂದ ನಯವಾಗಿಯೂ ಇರುತ್ತದೆ. ಹೀಗೆ ಜಾರುವ ನಯವಾದ ಗುಣಗಳಿರುವ ಇದು ಸುಲಭವಾಗಿ ಸುಟ್ಟು ಹೋಗುವುದಿಲ್ಲ. ಜೊತೆಗೆ ಅಪ್ಪಟ ಅಡುಗೆ ಎಣ್ಣೆಯಂತೆ ಗಾಳಿಗೆ ತೇವಕ್ಕೆ ತೆರೆದಿಟ್ಟರೆ ಕಮಟೂ ಹಿಡಿಯುವುದಿಲ್ಲ. ಈ ಎಲ್ಲ ಗುಣಗಳು ಕಸದೆಣ್ಣೆಯನ್ನು ಕಟ್ಟಿಂಗ್ ಎಣ್ಣೆಯನ್ನಾಗಿ ಬಳಸಲು ಯೋಗ್ಯ ಎಂದು ತಿಳಿಸುತ್ತವೆ. ಆದರೆ ವಾಸ್ತವದಲ್ಲಿ ಅದು ಆಗಿರಲಿಲ್ಲ. ಇದೀಗ ಎಲ್ ತಾಬೆ ತಂಡ ಇದನ್ನು ಸಾಧಿಸಿದೆ. ತೈಲಭರಿತ ಮಣ್ಣಿನಲ್ಲಿ ಅಂದರೆ ಕಸದೆಣ್ಣೆಯಲ್ಲಿ ಇರುವಂತಹ ಉಳಿಕೆ ಅಡುಗೆ ಎಣ್ಣೆಯನ್ನು ರಾಸಾಯನಿಕ ವಿಧಾನಗಳನ್ನು ಬಳಸಿ ಸೋಸಿ ತೆಗೆದಿದ್ದಾರೆ. ಹೀಗೆ ಸೋಸಿ ತೆಗೆದ ಎಣ್ಣೆಯನ್ನು ಎಮಲ್ಸಿಫೈಯರ್ ಅಥವಾ ಸಾಬೂನಿನಂತೆ ನೀರಿನಲ್ಲಿ ಎಣ್ಣೆ ವಿಲೀನವಾಗುವಂತೆ ಮಾಡುವ ವಸ್ತುಗಳ ಜೊತೆಗೆ ಬೆರೆಸಿದ್ದಾರೆ. ಹೀಗೆ ವಿವಿಧ ಬಗೆಯ ಎಮಲ್ಸಿಫೈಯರ್ಗಳನ್ನು ಬೆರೆಸಿದ ಪುನಃ ಸಂಸ್ಕರಿಸಿದ ಕಸದೆಣ್ಣೆಯನ್ನು ಕಟ್ಟಿಂಗ್ ಎಣ್ಣೆಯನ್ನಾಗಿ ಬಳಸಿ ಪರೀಕ್ಷಿಸಿದ್ದಾರೆ. ಶೇಕಡ 10-12 ಪ್ರಮಾಣದಲ್ಲಿ ಎಮಲ್ಸಿಫೈಯರ್ಗಳನ್ನು ಬಳಸಿ ತಯಾರಿಸಿದ ಕಟ್ಟಿಂಗ್ ಎಣ್ಣೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಇರುವ ಕಟ್ಟಿಂಗ್ ಎಣ್ಣೆಗಳಷ್ಟೇ ಸಕ್ಷಮವಾಗಿ ಕೆಲಸ ಮಾಡಿತಂತೆ. ಅಲ್ಲದೆ ಅದರ ಇತರೆ ಗುಣಗಳು ಅಂದರೆ ಜಾರುವ ಗುಣ, ನಯ, ಅತಿ ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಗುಣಗಳೆಲ್ಲವೂ ಮಾರುಕಟ್ಟೆಯಲ್ಲಿರುವ ಎಣ್ಣೆಗೆ ಸಮನಾಗಿದ್ದವು. ಹೀಗಾಗಿ ಈ ಕಸದ ಗುಂಡಿಗೆ ಎಸೆಯುವ ಮಣ್ಣಿನಿಂದ ಹೆಕ್ಕಿದ ಕಸದೆಣ್ಣೆಯೂ ಕೂಡ ಉತ್ತಮ ಕಟ್ಟಿಂಗ್ ಎಣ್ಣೆಯಾಗಬಹುದು ಎಂದು ಎಲ್ ತಾಬೆ ತಂಡ ತೀರ್ಮಾನಿಸಿದೆ. ಈ ತಂತ್ರವೇನಾದರೂ ವ್ಯಾಪಕವಾಗಿ ಬಳಕೆಯಾದಲ್ಲಿ ಎಣ್ಣೆ ತಯಾರಿಸುವ ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯದ ಪ್ರಮಾಣವೂ ಕಡಿಮೆಯಾದೀತು. ಹಾಗೆಯೇ ಕಟ್ಟಿಂಗ್ ಎಣ್ಣೆಗೆ ಬಳಸುವ ಫಾಸಿಲ್ ವಸ್ತುಗಳ ಪ್ರಮಾಣವೂ ಕಡಿಮೆಯಾದೀತು. ಒಟ್ಟಾರೆ ಎರಡೂ ಕಡೆಯಲ್ಲಿಯೂ ಪರಿಸರವನ್ನು ಕಾಪಾಡುವ ಉಪಾಯ ಇದಾಗಬಹುದು ಎನ್ನುತ್ತಾರೆ ಎಲ್ ತಾಬೆ.
7: ನಿಮಗ್ ಗೊತ್ತಾ, ಪ್ರಪಂಚದಲ್ಲಿ ಇರುವಂತಹ ಒಟ್ಟಾರೆ ಮಹಿಳೆಯರಲ್ಲಿ ಸುಮಾರು 50 ಕೋಟಿ ಸ್ತ್ರೀಯರು ಮುಟ್ಟಿನ ಸ್ರಾವದ ತೊಂದರೆಯನ್ನ ತಪ್ಪಿಸುವ ಸ್ಯಾನಿಟರಿ ಪ್ಯಾಡಿನಂತಹ ಯಾವುದೇ ಸಾಧನಗಳನ್ನು ಕೂಡ ಬಳಸ್ತಾ ಇಲ್ವಂತೆ. ಕಾರಣ ಇಷ್ಟೇ, ಅದು ಅವರಿಗೆ ಕೈಗೆಟಕುವ ದರದಲ್ಲಿ ಇಲ್ಲ.
9: ಬೆಂಕಿಯ ಕಡ್ಡಿ. ಅಡುಗೆ ಮನೆಯಲ್ಲಿ ಸದಾ ಇರುವ ವಸ್ತುಗಳಲ್ಲಿ ಪ್ರಮುಖವಾದದ್ದು ಬೆಂಕಿ ಕಡ್ಡಿ. ಹೌದು, ಇಂದು ಗ್ಯಾಸ್ ವಿದ್ಯುತ್ ಒಲೆಗಳ ರಾಜ್ಯದಲ್ಲಿಯೂ ಅಡುಗೆ ಮನೆಯಲ್ಲಿ ಇಲ್ಲವೇ ದೇವರ ಕೋಣೆಗಳಲ್ಲಿರುವ ಮನೆಗಳಲ್ಲಿ ಇದು ಇದ್ದೇ ಇರುತ್ತದೆ. ಗ್ಯಾಸ್ ಒಲೆಯನ್ನ ಹೊತ್ತಿಸಲೆಂದುಕೊಂಡು ತಂದಿರುವಂತಹ ಲೈಟರ್ ಕೆಲಸ ಮಾಡದಿದ್ದಾಗ ಬೆಂಕಿ ಪೊಟ್ಟಣವೇ ಗತಿ. ಪೂಜೆ ಪುನಸ್ಕಾರಗಳ ಸಮಯದಲ್ಲಂತೂ ಏನಿದೆಯೋ ಇಲ್ಲವೋ ಮೊದಲು ಬೆಂಕಿ ಪೊಟ್ಟಣವನ್ನ ಖರೀದಿಸಿಡುವುದು ವಾಡಿಕೆ. ಎಲ್ಲವೂ ಇದ್ದಾಗ ಈ ಒಂದು ಪುಟ್ಟ ವಸ್ತು ಇಲ್ಲದಿದ್ರೆ ಪೂಜೆ ಆರಂಭವಾಗುವುದೇ ಇಲ್ಲ. ಸಭೆ ಸಮಾರಂಭಗಳಲ್ಲಿ ದೀಪ ಹೊತ್ತಿಸುವ ಕಾರ್ಯಕ್ರಮ ಇದ್ರೆ ಆಯೋಜಕರು ತಮ್ಮ ಜೇಬಿನಲ್ಲಿಯೂ ಒಂದು ಬೆಂಕಿ ಪೊಟ್ಟಣವನ್ನ ಇಟ್ಟುಕೊಂಡಿರ್ತಾರೆ. ಎಲ್ಲಿಯಾದ್ರೂ ಅದು ಕಾಣೆಯಾದ್ರೆ ಸಮಾರಂಭ ಅಂದಗೆಡಬಾರದಲ್ಲ, ಅದಕ್ಕೆ ಈ ಎಚ್ಚರಿಕೆ. ಇಂತಹ ಬೆಂಕಿ ಕಡ್ಡಿ ಬಹಳ ಇತ್ತೀಚಿನ ಸಂಶೋಧನೆ. ರಾಕೆಟ್ಟಿನ ಅನ್ವೇಷಣೆ ಇದಕ್ಕಿಂತಲೂ ಮೊದಲೇ ಆಗಿತ್ತು ಎಂದ್ರೆ ನೀವು ನಂಬಲೇಬೇಕು. ಭಾರತದಲ್ಲಿ ಟಿಪ್ಪು ಸುಲ್ತಾನ ಮೊತ್ತ ಮೊದಲಿಗೆ ರಾಕೆಟ್ಗಳನ್ನ ಹಾರಿಸಿದ್ದ ಎಂಬುದು ಗೊತ್ತಷ್ಟೇ. ಟಿಪ್ಪು ಮೈಸೂರನ್ನ ಆಳಿದ್ದು 1782 1799 ಆಗ ಬೆಂಕಿ ಕಡ್ಡಿಯ ಶೋಧ ಆಗಿರಲೇ ಇಲ್ಲ. ಸಿಡಿಮದ್ದು ಎನ್ನುವ ಗನ್ ಪೌಡರ್ ಬಳಕೆಯಲ್ಲಿ ಇತ್ತು. ಟಿಪ್ಪು ಬಳಸಿದ್ದು ಇದನ್ನೇ. ಅಂದ ಮೇಲೆ ಬೆಂಕಿ ಕಡ್ಡಿ ರಾಕೆಟ್ಗಿಂತಲೂ ಇತ್ತೀಚಿನ ಆವಿಷ್ಕಾರವಷ್ಟೇ. ಆದ್ರೂ ಅದು ಕೇವಲ 1.5 ಶತಮಾನ ಕಳೆಯುವುದರೊಳಗೆ ಮರೆಯಾಗಿ ಬಿಡುತ್ತಿದೆ ಎಂದ್ರೆ ವಿಚಿತ್ರವೆನಿಸಿದ್ರೂ ಸತ್ಯ. ತಂತ್ರಜ್ಞಾನವೇ ಹಾಗೆ, ಹೊಸದೊಂದು ತಂತ್ರಜ್ಞಾನ ಹಳೆದೆಲ್ಲವನ್ನ ಕೊಚ್ಚಿಕೊಂಡು ಹೋಗಿಬಿಡಬಹುದು. ಬೆಂಕಿ ಕಡ್ಡಿಯ ಮೂಲ ಗನ್ ಪೌಡರ್ ಅಲ್ಲ, ಅದು ರಂಜಕ ಅಥವಾ ಫಾಸ್ಫರಸ್ ಎನ್ನುವ ಮೂಲ ವಸ್ತು. ರಂಜಕ ಪತ್ತೆಯಾಗಿದ್ದೇ 1669 ಹೆನ್ರಿ ಬ್ರಾಯ್ಡ್ ಎನ್ನುವ ಜರ್ಮನ್ ರಸಾಯನ ವಿಜ್ಞಾನಿಯೊಬ್ಬ ಕೊಳಗಗಟ್ಟಲೆ ಮೂತ್ರವನ್ನ ಕಾಯಿಸಿ ಆವಿಯಾಗಿಸಿದ. ಮೂತ್ರದಲ್ಲಿದ್ದ ನೀರೆಲ್ಲ ಆವಿಯಾದ ಮೇಲೂ ಉಳಿದ ವಸ್ತುವನ್ನ ಕಾಯಿಸುತ್ತಲೇ ಇದ್ದ. ಅದು ಕೆಂಡದಂತಾಗಿ ಅದರಲ್ಲಿದ್ದ ವಸ್ತುಗಳೆಲ್ಲ ಬೇರ್ಪಟ್ಟು ಹೊಗೆಯೆಂದು ಹೊಮ್ಮಿತ್ತು. ಆ ಹೊಗೆಯನ್ನ ಸಂಗ್ರಹಿಸಿ ತಣಿಸಿದಾಗ ದೊರೆತದ್ದೇ ರಂಜಕ ಅಥವಾ ಫಾಸ್ಫರಸ್. ಮುಂದಿನ 100 ವರ್ಷ ಅಂದ್ರೆ 1000 ವರ್ಷಗಳವರೆಗೂ ಫಾಸ್ಫರಸ್ ಅನ್ನ ಹೀಗೆ ಮೂತ್ರವನ್ನ ಕಾಯಿಸಿಯೇ ತಯಾರಿಸುತ್ತಿದ್ರಂತೆ. ಗೋಮೂತ್ರಕ್ಕಿಂತ ಮನುಷ್ಯನ ಮೂತ್ರ ಈ ವಿಷಯದಲ್ಲಿ ಮುಂದೆ. ಮನುಷ್ಯನ ಮೂತ್ರದಲ್ಲಿ ಹಸುವಿನ ಮೂತ್ರದಲ್ಲಿ ಇರುವುದರ ದುಪ್ಪಟ್ಟು ಫಾಸ್ಫರಸ್ ಇರ್ತದೆ. ಫಾಸ್ಫರಸ್ ಒಂದು ಮೂಲವಸ್ತು, ಅರ್ಥಾತ್ ವಿಜ್ಞಾನಿಗಳು ಹೇಳುವ ಹಾಗೆ ಒಂದು ಎಲಿಮೆಂಟ್. ಇದರ ಗುಣವೂ ವಿಶೇಷ. ಇದನ್ನು ಉರಿಸಲು ಬೆಂಕಿ ಹಚ್ಚಲೇಬೇಕಿಲ್ಲ. ಗಾಳಿಯಲ್ಲಿ ತೆರೆದಿಟ್ಟ ಕೂಡಲೇ ಗಾಳಿಯಲ್ಲಿ ಇರುವ ಆಕ್ಸಿಜನ್ ಜೊತೆಗೆ ಸೇರಿ ಉರಿತದೆ. ಬೆಂಕಿ ಹುಟ್ಟಿಸಿ ಹೊಗೆಯಾಡ್ತದೆ. ರಂಜಕದ ಆಕ್ಸೈಡ್ ಆಗಿಬಿಡುತ್ತದೆ. ಫಾಸ್ಫರಸ್ಸಿನ ಈ ಗುಣವನ್ನೇ ಬೆಂಕಿ ಹೊತ್ತಿಸಲು ಬಳಸಬಾರದಕ್ಕೆ ಎನ್ನುವ ಆಲೋಚನೆ ಬಂದಿದ್ದು 17ನೇ ಶತಮಾನದ ಕೊನೆ ಕೊನೆಯಲ್ಲಿ. ಆದರೆ ಇದು ಭಾರತಕ್ಕೆ ಕಾಲಿಟ್ಟದ್ದು ಆನಂತರ. ಇಂದು ಗ್ಯಾಸ್ ಲೈಟರಿನ ದಿನಗಳಲ್ಲಿಯೂ ಭಾರತದಲ್ಲಿ ಪ್ರತಿದಿನವೂ ಸುಮಾರು 4 ಕೋಟಿ ಬೆಂಕಿ ಪೊಟ್ಟಣಗಳು ತಯಾರಾಗ್ತವೆ. ಅಂದರೆ ಸುಮಾರು 200 ಕೋಟಿ ಬೆಂಕಿ ಕಡ್ಡಿಗಳನ್ನು ನಾವು ಪ್ರತಿದಿನವೂ ತಯಾರಿಸುತ್ತೇವೆ. ಪ್ರಪಂಚದಲ್ಲಿ ತಯಾರಾಗುವ ಒಟ್ಟಾರೆ ಬೆಂಕಿ ಕಡ್ಡಿಗಳ ಪ್ರಮಾಣದಲ್ಲಿ ಇದು 1/3. ಇಷ್ಟೊಂದು ಜನಪ್ರಿಯವಾದ ವಸ್ತು ಕೇವಲ 250 ವರ್ಷಗಳ ಹಿಂದೆ ಇರಲೇ ಇಲ್ಲ. ಈ ಬೆಂಕಿಯ ಕಡ್ಡಿ ಅಡುಗೆ ಮನೆಯೊಳಗೆ ಕಾಲಿಡುವುದಕ್ಕೂ ಮೊದಲು ಊರಿನಲ್ಲಿ ಊರ ಮನೆಯಲ್ಲಾದರೂ ಒಲೆ 24 ಗಂಟೆಯೂ ಉರಿಯುತ್ತಲೇ ಇರಬೇಕಿತ್ತು. ಅಥವಾ ಅರಣಿಯಂತಹ ವಸ್ತುಗಳನ್ನ, ಅಂದರೆ 2 ಮರದ ವಸ್ತುಗಳನ್ನ ಉಜ್ಜಿಯೋ ಬೆಣಚು ಕಲ್ಲುಗಳನ್ನ ಒಂದಕ್ಕೊಂದು ಬಡಿದು ಕಿಡಿ ಹೊತ್ತಿಸಿ ಬೆಂಕಿ ಮಾಡಬೇಕಿತ್ತು. ಕರ್ನಾಟಕದ ಹಳ್ಳಿಗಳಲ್ಲಿ ಹೀಗೆ ಬೆಂಕಿಯನ್ನ ಕಾದಿಡುತ್ತಿದ್ದ ಮನೆಗಳಿದ್ದುವಂತೆ. ಅವುಗಳಿಂದ ಬೆಳ್ಳಂಬೆಳಗ್ಗೆ ಕೆಂಡವನ್ನ ತಂದು ಮನೆಯಲ್ಲಿ ಒಲೆ ಹೊತ್ತಿಸುವ ಪದ್ಧತಿ ಇತ್ತು ಎಂದು ಕಥೆಗಳಲ್ಲಿ ಓದಿದ್ದೇವೆ. ಅಡುಗೆ ಮನೆಯಲ್ಲಿ ಸುಲಭವಾಗಿ ಬೆಂಕಿ ಹೊತ್ತಿಸಲು ಸಾಧ್ಯ ಮಾಡಿದ ಬೆಂಕಿ ಕಡ್ಡಿಯ ಮೂಲ ರೂಪ ಇಷ್ಟು ಪುಟ್ಟದಾಗಿರಲಿಲ್ಲ. ಅದು ಇಂದಿನ ಬೆಂಕಿ ಕಡ್ಡಿಯಂತೆ ಕೃಶವಾಗಿಯಂತೂ ಇರಲಿಲ್ಲ. ಫ್ರಾನ್ಸಿನಲ್ಲಿ 1781ರಲ್ಲಿ ಬಳಕೆಗೆ ಬಂದ ಇದನ್ನ ರಂಜಕದ ಮೊಂಬತ್ತಿ ಎಂದು ಕರೀತಾ ಇದ್ರು. ಹೆಸರಿಗಷ್ಟೇ ಅದು ಮೊಂಬತ್ತಿ. ಅದರಲ್ಲಿ ಇದ್ದದ್ದು ಮೇಣವಲ್ಲ, ಗಾಜಿನ ನಾಳವೊಂದರ ಒಳಭಾಗಕ್ಕೆ ರಂಜಕವನ್ನ ಲೇಪಿಸಿ ಭದ್ರವಾಗಿ ಬಿರಡೆ ಹಾಕಿರುತ್ತಿದ್ರು. ಈ ಬಿರಡೆಯನ್ನು ಒಡೆದ ಕೂಡಲೇ ಗಾಳಿ ಸಂಪರ್ಕಕ್ಕೆ ಬಂದ ರಂಜಕ ಹೊತ್ತಿ ಉರಿಯುತ್ತಿತ್ತು. ಅದೇ ಬೆಂಕಿಗೆ ಮೂಲವಾಗಿತ್ತು. ಖಂಡಿತವಾಗಿಯೂ ಈ ಗಾಜಿನೊಳಗೆ ಬಂದಿಯಾದ ಬೆಂಕಿಯನ್ನ ಹೊತ್ತು ತಿರುಗುವುದು ಸುರಕ್ಷಿತವಾಗಿರಲಿಲ್ಲ ಎನ್ನಿ. ನಾಳ ಒಡೆದು ಬೆಂಕಿಯಿಂದ ಸುಡಿಸಿಕೊಂಡವರು ಬಹಳಷ್ಟು ಮಂದಿ. ಇದು ಬೆಂಕಿ ಕಡ್ಡಿಯ ಆರಂಭದ ಅವತಾರ ಎನ್ನಬಹುದು. ಆ ನಂತರವೂ ಮಾನವ ಬೆಂಕಿಯೊಡನೆ ಆಟವಾಡುವುದನ್ನ ಬಿಡಲಿಲ್ಲ. ಹೀಗಾಗಿ ಬೆಂಕಿ ಕಡ್ಡಿಯ ಮುಂದಿನ ಅವಸ್ಥೆ ಇನ್ನೂ ಪುಟ್ಟದಾದ ಮರದ ತುಂಡು. 1807ನೇ ಇಸವಿಯ ವೇಳೆಗೆ ಅಮೆರಿಕದಲ್ಲಿ ಹೊಸದೊಂದು ಬಗೆಯ ಮರದ ತುಂಡು ಮಾರಾಟವಾಗ್ತಾ ಇತ್ತು. ತೆಳುವಾದ ಮರದ ತುಂಡಿನ ತುದಿಗೆ ರಂಜಕ, ಪೊಟ್ಯಾಸಿಯಂ ಕ್ಲೋರೈಟ್ ಹಾಗೂ ಸಕ್ಕರೆಯ ಮಿಶ್ರಣವನ್ನ ಹಚ್ಚಿರ್ತಿದ್ರು. ಇದನ್ನ ಸಲ್ಫ್ಯೂರಿಕ್ ಆಮ್ಲ ಅಥವಾ ಗಂಧಕದ ಆಮ್ಲದಲ್ಲಿ ಅದ್ದಬೇಕಿತ್ತು. ಹಾಗೆ ಅದ್ದಿದ ಕೂಡಲೇ ಬೆಂಕಿ ಹೊತ್ತಿಕೊಳ್ಳುತ್ತಿತ್ತು. ಇದು ಕೂಡ ಸುರಕ್ಷಿತವಾದ ವಿಧಾನವಾಗಿರಲಿಲ್ಲ. ಮೊದಲನೆಯದಾಗಿ ಇದನ್ನ ಬೇಕೆಂದಲ್ಲಿ ಕೊಂಡೊಯ್ಯುವುದು ಸಾಧ್ಯವಿತ್ತಾದ್ರೂ ಗಂಧಕದ ಆಮ್ಲ ಇಲ್ಲದೆ ಪ್ರಯೋಜನಕ್ಕೆ ಬರ್ತಾ ಇರಲಿಲ್ಲ. ಗಂಧಕದ ಆಮ್ಲ ಸಿಡಿದು ಗಾಯಗೊಳ್ಳುವ ಅಪಾಯದ ಜೊತೆಗೆ ಬೆಂಕಿಯ ಅಪಾಯವೂ ಇರ್ತಾ ಇತ್ತು. ಜೊತೆಗೆ ಈ ರಾಸಾಯನಿಕಗಳ ಕ್ರಿಯೆಯಿಂದ ಹುಟ್ಟಿದ ಹೊಗೆ ಘಾಟು ಮತ್ತು ಕೆಟ್ಟ ವಾಸನೆಯನ್ನು ತಡೆದುಕೊಳ್ಳಬೇಕಿತ್ತು. 19ನೇ ಶತಮಾನದ ಆರಂಭದಲ್ಲಿ ಇನ್ನೂ ಸ್ವಲ್ಪ ಸುಧಾರಣೆ ಆಗಿತ್ತು. ಬೆಂಕಿ ಹೊತ್ತಿಸಲು ಕುಟ್ಟಾಣಿಯಂತಹ ಅಗ್ನಿಕುಂಭವನ್ನ ಬಳಸ್ತಾ ಇದ್ರು. ಇದರಲ್ಲಿ ರಂಜಕ, ಕ್ಲೋರೈಡ್, ಸಕ್ಕರೆಯ ಬದಲಿಗೆ ಹಿಟ್ಟು ಹಾಗೂ ಒಂದಿಷ್ಟು ಮರಹೊಟ್ಟನ್ನ ಗೋಂದಿನಲ್ಲಿ ಬೆರೆಸಿ ಮಾಡಿದ ಉಂಡೆಗಳಿರ್ತಾ ಇದ್ದವು. ಜೊತೆಗೆ ಒಂದು ಕುಟ್ಟಾಣಿಯೂ ಇರ್ತಾ ಇತ್ತು. ಉಂಡೆಯನ್ನ ಕುಟ್ಟಾಣಿಯಲ್ಲಿ ಇಟ್ಟು ಜೋರಾಗಿ ಬಡಿದ್ರೆ ಬೆಂಕಿ ಹೊತ್ತಿಕೊಳ್ತಾ ಇತ್ತು. ಇದನ್ನ ಕೈಬೆರಳನ್ನ ಸುಡದೇ ಸಿಗರೆಟ್ ಹೊತ್ತಿಸುವ ಸಾಧನ ಎಂದು ಆಗ ಮಾರಾಟ ಮಾಡ್ತಾ ಇದ್ರಂತೆ. ಇನ್ನು ಮುಂದಿನ ಹಂತವೇ ಇಂದಿನ ಬೆಂಕಿ ಕಡ್ಡಿಯ ನಿಜವಾದ ಪೂರ್ವಜ. ಉಜ್ಜಿದ್ರೆ ಬೆಂಕಿ ಹೊತ್ತಿಕೊಳ್ಳುವ ಕಡ್ಡಿ. ಇದನ್ನ ಇಂಗ್ಲೆಂಡಿನ ಜಾನ್ ವಾಕರ್ ಎನ್ನುವ ಪಾದ್ರಿಯೊಬ್ಬ ಅನ್ವೇಷಿಸಿದ್ದ. ಇಂದಿನ ಬೆಂಕಿ ಕಡ್ಡಿಯಲ್ಲಿ ರಂಜಕ, ಪೊಟ್ಯಾಸಿಯಂ ಕ್ಲೋರೈಟ್ ಹಾಗೂ ಆಂಟಿಮನಿ ಸಲ್ಫೈಡ್ ಗಳಿರ್ತವೆ. ಇದರ ಜೊತೆಗೆ ಒಂದಿಷ್ಟು ಗಾಜಿನ ಪುಡಿಯೂ ಇರ್ತದೆ. ಗಾಜಿನ ಪುಡಿಯ ಹೊರತಾಗಿ ಉಳಿದೆಲ್ಲ ವಸ್ತುವನ್ನ ಒಂದು ಮರದ ತುಂಡಿನ ತುದಿಗೆ ಅಂಟಿಸಿ ವಾಕರ್ ಬೆಂಕಿ ಕಡ್ಡಿಯನ್ನ ತಯಾರಿಸ್ತಾ ಇದ್ದ. ಅದನ್ನ ಒರಟು ಕಾಗದದ ಮೇಲೆ ಅಥವಾ ಮರಳು ಮೆತ್ತಿದ ಕಾಗದದ ಮೇಲೆ ಉಜ್ಜಿದ್ರೆ ಬೆಂಕಿ ಹೊತ್ತಿಕೊಳ್ತಾ ಇತ್ತು. ಸುಲಭವಾಗಿ ಅಲ್ಲ, ಒಂದು 10-15 ಬಾರಿ ಗೀರಬೇಕಿತ್ತು. ಆದ್ರೆ ಅದು ಸ್ವಲ್ಪ ಕಿಡಿ ಬಿದ್ರೂ ಹೊತ್ತಿಕೊಳ್ತಾ ಇತ್ತು. ಅಷ್ಟೇ ಅಲ್ಲ, ಸಿಡಿಯುತ್ತಲೂ ಇತ್ತು. ಹೀಗಾಗಿ ಅದನ್ನ ಸಾಗಿಸಬಾರದೆನ್ನುವ ನಿರ್ಬಂಧವನ್ನು ಅಮೆರಿಕದಲ್ಲಿ ಹೇರಿದ್ದರಂತೆ. ಬೆಂಕಿ ಕಡ್ಡಿಯ ಅವತಾರ ಸಂಪೂರ್ಣ ಬದಲಾಗಿದ್ದು 1833. ಅಲ್ಲಿಯವರೆಗೂ ಅದು ಸಿರಿವಂತರಷ್ಟೇ ಬಳಸ್ತಾ ಇದ್ದ ಲಕ್ಸುರಿ ವಸ್ತುವಾಗಿತ್ತು. ಆದ್ರೆ 1833 ಬೃಹತ್ ಪ್ರಮಾಣದಲ್ಲಿ ಬೆಂಕಿ ಕಡ್ಡಿಯ ತಯಾರಿಕೆ ಆರಂಭವಾಯಿತು. ಇದು ಈ ವಸ್ತುವನ್ನ ಎಲ್ಲರಿಗೂ ತಲುಪುವಂತೆ ಮಾಡಿತು. ಆದರೆ ಇದರ ಬಳಕೆಯ ಬಗ್ಗೆ ಅನುಮಾನಗಳಿದ್ದು, ಬೆಂಕಿ ಕಡ್ಡಿಯನ್ನು ಆಕಸ್ಮಿಕವಾಗಿ ಗಾಜು ಇಲ್ಲವೇ ಬೇರೆ ಯಾವುದೇ ವಸ್ತುವಿನ ಜೊತೆ ಉಜ್ಜಿದ್ರೂ ಬೆಂಕಿ ಹೊತ್ತಿಕೊಳ್ಳುವ ಘಟನೆಗಳು ವರದಿಯಾಗುತ್ತಿದ್ದವು. ಬೆಂಕಿ ಕಡ್ಡಿಯಲ್ಲಿರುವ ಅಪ್ಪಟ ರಂಜಕದ ಬದಲಿಗೆ ರಂಜಕದ ಸೆಸ್ಕ್ವೈ ಸಲ್ಫೈಡ್ ಎನ್ನುವ ವಸ್ತುವನ್ನ ಬಳಸಿದ್ರೆ ಚೆನ್ನ ಎಂದು ಕೆಲವು ಫ್ರೆಂಚ್ ವಿಜ್ಞಾನಿಗಳು ಗುರುತಿಸಿದ್ರು. ಇದನ್ನ ವಿಲಿಯಂ ಫೇರ್ಬರ್ನ್ ಎನ್ನುವ ಅಮೆರಿಕನ್ ಗುರುತಿಸಿದ್ದ. ಸೆಸ್ಕ್ವಾ ಸಲ್ಫೈಡ್ ಇರುವ ಕಡ್ಡಿಯನ್ನ ಹೊತ್ತಿಸಬೇಕೆಂದ್ರೆ ಅದನ್ನ ಕೆಂಪು ರಂಜಕ ಎನ್ನುವ ರಂಜಕದ ಇನ್ನೊಂದು ಬಗೆಯ ಜೊತೆ ಉಜ್ಜಬೇಕಿತ್ತು. ಕೆಂಪು ರಂಜಕ ಬಿಳಿ ರಂಜಕದಂತೆ ಸುಲಭವಾಗಿ ಹೊತ್ತಿಕೊಳ್ಳುವುದಿಲ್ಲ, ಹೀಗಾಗಿ ಅದು ಅದಕ್ಕಿಂತಲೂ ಸುರಕ್ಷಿತ. ಫೇರ್ಬರ್ನ್ ಹೀಗೆ ರಂಜಕದ ಸೆಸ್ಕ್ವಾ ಸಲ್ಫೈಡ್ ಇದ್ದ ಕಡ್ಡಿಗಳನ್ನ ತಯಾರಿಸಿ ಅವನ್ನ ಉಜ್ಜಲೆಂದು ಬೆಂಕಿ ಪೊಟ್ಟಣದ ಹೊರಗಡೆಯೇ ಒಂದು ಬದಿಯಲ್ಲಿ ಕೆಂಪು ರಂಜಕ ಹಾಗೂ ಗಾಜಿನ ಪುಡಿ ಬೆರೆಸಿದ ಒರಟು ಮದ್ದನ್ನ ಲೇಪಿಸಿದ. ಒರಟಾಗಿದ್ದರಿಂದ ಇದು ಒಳ್ಳೆಯ ಘರ್ಷಣೆಯನ್ನ ನೀಡ್ತಾ ಇತ್ತು. ಕಡ್ಡಿ ಬಿಸಿಯಾಗಿ ಬೆಂಕಿ ಹೊತ್ತಿಕೊಳ್ತಾ ಇತ್ತು. ಆದ್ರೆ ಒಮ್ಮೆ ಬೆಂಕಿ ಹೊತ್ತಿದ ಕಡ್ಡಿ ಆರುತ್ತಿರಲಿಲ್ಲ, ಹೀಗಾಗಿ ಬೆಂಕಿ ಆಕಸ್ಮಿಕಗಳು ಕಡಿಮೆಯೇನೂ ಆಗಲಿಲ್ಲ. ಇಂದು ಹಾಗಿಲ್ಲ, ಕಡ್ಡಿ ಮಕ್ಕಳು ಹೊತ್ತಿಸುವಷ್ಟು ಸುರಕ್ಷಿತವಾಗಿಯೂ ಇವೆ. ಇಂದು ಈ ಪುಟ್ಟ ಕಡ್ಡಿಯ ತುದಿಯಲ್ಲಿ ಏನಿಲ್ಲವೆಂದರೂ 20-30 ರಾಸಾಯನಿಕಗಳಿರ್ತವೆ. ಇವುಗಳಲ್ಲಿ ಬೆಂಕಿ ಹೊತ್ತಿದ ಕಡ್ಡಿ ಕೊನೆಯವರೆಗೂ ಉರಿದು ಕೈಯನ್ನ ಸುಡದಂತೆ ಕಾಪಾಡುವ ಮಾನೋ ಅಮೋನಿಯಂ ಫಾಸ್ಫೇಟ್ ಮೇಣವನ್ನ ತುದಿಯಲ್ಲಿ ಹಾಕಿರ್ತಾರೆ ಮತ್ತು ರಂಜಕದ ಸೆಸ್ಕಿ ಸಲ್ಫೈಡ್ ಕ್ಲೋರೇಟ್ ಇದ್ದೇ ಇರ್ತದೆ. ಬೆಂಕಿ ಕಡ್ಡಿಯ ಮೂತಿಯಲ್ಲಿರುವ ರಾಸಾಯನಿಕಗಳು ನೀರು ಬಿದ್ದು ಒದ್ದೆಯಾಗದಿರಲಿ ಎಂದು ಅದನ್ನು ಜಲವಿರೋಧಕವಾಗಿಸುವ ರಾಸಾಯನಿಕದಿಂದ ಲೇಪಿಸಲಾಗಿರುತ್ತದೆ. ಪೊಟ್ಟಣದ ಮೇಲೆ ಕೆಂಪು ರಂಜಕ ಹಾಗೂ ಗಾಜಿನ ಪುಡಿ ಇರ್ತದೆ. ಇದು ಬೆಂಕಿ ಕಡ್ಡಿಯ ಕಥೆ. ಆದ್ರೆ ಈ ಒಂದು ಪುಟ್ಟ ಕಥೆ ಪ್ರಪಂಚದಲ್ಲಿ ತಂದ ಬದಲಾವಣೆ ಅಮೋಘ. ಮನೆ ಮನೆಯಲ್ಲಿಯೂ ಬೆಂಕಿ ಬೇಕೆಂದಾಗ ಹೊತ್ತುವಂತಾಯಿತು. ಅದು ಒಳ್ಳೆಯದನ್ನೇನೆ, ಆದ್ರೆ ಅದರೊಟ್ಟಿಗೆ ಇನ್ನೂ ಹಲವು ತೊಂದರೆಗಳು ಉಂಟಾದವು. ಎಲ್ಲರ ಜೇಬಿನಲ್ಲಿಯೂ ಬೆಂಕಿ ಪೊಟ್ಟಣ ಹಾಗೂ ಜೊತೆಗೆ ಸಿಗರೇಟು ಬಿಡಿಗಳು ಮೆರೆದಾಡಿದವು. ಬಿಳಿ ರಂಜಕವನ್ನ ಬಳಸ್ತಾ ಇದ್ದ ಸಂದರ್ಭದಲ್ಲಿ ಅದರ ವಿಷ ಪರಿಣಾಮದಿಂದಾಗಿ ಬೆಂಕಿ ಕಡ್ಡಿಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯರು ಅನಾರೋಗ್ಯದಿಂದ ಬಳಲುವಂತಾಗಿತ್ತು. ಹಾಗೂ ಆಕಸ್ಮಿಕ ಬೆಂಕಿಯ ಘಟನೆಗಳು ರಾಸಾಯನಿಕ ಕಾರ್ಖಾನೆಗಳಲ್ಲಿ ಸುರಕ್ಷತೆಯನ್ನ ಕಾಯ್ದುಕೊಳ್ಳುವ ನಿಯಮಗಳಿಗೂ ಮೂಲವಾದವು. ಹೀಗೆ ಅಡುಗೆ ಮನೆಯ ವಸ್ತುವೊಂದು ಇಡೀ ಜಗತ್ತನ್ನ ಬದಲಿಸುವ ವಸ್ತುವಾಗಿತ್ತು. ಆದರೆ ಈಗ ಇದು ಕಣ್ಮರೆಯಾಗುವಂತಹ ಹಾದಿಯಲ್ಲಿದೆ.
10: ವಾರದ ವಿಜ್ಞಾನಿ ಹಾರ್ವರ್ಡ್ ಎಂ ಟೆಮಿನ್, ಪ್ರೋ ವೈರಸ್ಗಳ ಪತ್ತೆದಾರ, ಅಮೆರಿಕನ್ ವಿಜ್ಞಾನಿ. ಕ್ಯಾನ್ಸರ್ ರೋಗ ಹಾಗೂ ವೈರಸ್ಸುಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಿದವ. ನಮ್ಮ ದೇಹದೊಳಗೆ, ನಮ್ಮ ಜೀನಿನೊಳಗೆ ವೈರಸ್ಸುಗಳು ಜೀನುಗಳ ರೂಪದಲ್ಲಿ ಅಡಗಿರಬಹುದು ಎಂದು ತರ್ಕಿಸಿ ನಿರೂಪಿಸಿದ. ಹಾರ್ವರ್ಡ್ ಟೆಮಿನ್ ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದ ಫಿಲಾಡೆಲ್ಫಿಯಾ ನಗರದಲ್ಲಿ December 10, 1934 ಹುಟ್ಟಿದ. ಈತನ ತಂದೆ ಒಬ್ಬ ವಕೀಲ, ತಾಯಿ ಸಮಾಜ ಸೇವಕಿ. ಇವರ 3 ಗಂಡು ಮಕ್ಕಳಲ್ಲಿ ನಡುವಿನವ ಹಾರ್ವರ್ಡ್ ಟೆಮಿನ್. ಟೆಮಿನ್ನ ಬಾಲ್ಯದ ಶಿಕ್ಷಣವೆಲ್ಲವೂ ಫಿಲಾಡೆಲ್ಫಿಯಾದ ಸರ್ಕಾರಿ ಶಾಲೆಗಳಲ್ಲಿ ನಡೆದವು. ಹೈಸ್ಕೂಲಿನಲ್ಲಿದ್ದಾಗ ಈತನಿಗೆ ಸುಪ್ರಸಿದ್ಧ ಜಾಕ್ಸನ್ ಪ್ರಯೋಗಾಲಯಕ್ಕೆ ಭೇಟಿ ನೀಡುವ ಅವಕಾಶ ದೊರಕಿತ್ತು. ಅಲ್ಲಿನ ಚಟುವಟಿಕೆಗಳನ್ನು ಕಂಡ ಹಾರ್ವರ್ಡ್ನಿಗೆ ಜೀವ ವಿಜ್ಞಾನದಲ್ಲಿ ಆಸಕ್ತಿ ಕುದುರಿತಂತೆ. ಹೀಗಾಗಿ ಈತ ಜೀವ ವಿಜ್ಞಾನದಲ್ಲಿಯೇ ಎಲ್ಲಾ ವಿಷಯಗಳನ್ನು ಅಧ್ಯಯನ ಮಾಡಿ ಪದವಿಯನ್ನೂ ಗಳಿಸಿದ. ಪದವಿಯ ನಂತರ ಇನ್ನೊಮ್ಮೆ ಜಾಕ್ಸನ್ ಪ್ರಯೋಗಾಲಯದಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ. ಇದರ ಫಲವಾಗಿ ಸ್ನಾತಕೋತ್ತರ ಪದವಿಗೆ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಸೇರುವ ಅವಕಾಶ ಒದಗಿತು. ಅಲ್ಲಿ ಟೆಮಿನ್ ಭ್ರೂಣ ವಿಜ್ಞಾನವನ್ನು ಅಧ್ಯಯನ ಮಾಡಿದ. ತದನಂತರ ಡಾಕ್ಟರೇಟ್ ಪದವಿಗೆಂದು ಅಲ್ಲಿಯೇ ಇದ್ದ ಪ್ರೊಫೆಸರ್ ರೆನಾಟೋ ಡಲ್ಬೇಗೋರವರ ಪ್ರಯೋಗಾಲಯದಲ್ಲಿ ವೈರಸ್ ವಿಜ್ಞಾನದಲ್ಲಿ ಅಧ್ಯಯನವನ್ನು ಆರಂಭಿಸಿದ. ಈ ಗುರು ಶಿಷ್ಯರಿಬ್ಬರು ಮುಂದೆ ನೋಬೆಲ್ ಪಾರಿತೋಷಕವನ್ನು ಹಂಚಿಕೊಂಡಿದ್ದು ವಿಶೇಷ. ಟೆಮಿನ್ ಡಾಕ್ಟರೇಟ್ ಅಧ್ಯಯನವನ್ನು ಆರಂಭಿಸಿದ ಸಮಯ ಜೀವ ವಿಜ್ಞಾನದಲ್ಲಿ ಅದ್ಭುತ ಬೆಳವಣಿಗೆಗಳಾಗುತ್ತಿದ್ದ ಕಾಲ. ಆಗಷ್ಟೇ ಡಿಎನ್ಎ ಎನ್ನುವ ರಾಸಾಯನಿಕವೇ ಅನುವಂಶಿತೆಯನ್ನು ದಾಟಿಸುವ ಭೌತಿಕ ವಸ್ತು ಎಂದು ಸ್ಪಷ್ಟವಾಗಿತ್ತು. ಅದರ ರಚನೆ ಕೂಡ ಹೇಗಿದೆ ಎಂಬುದು ತಿಳಿದು ಬಂದಿತ್ತು. ಡಿಎನ್ಎಯಲ್ಲಿರುವ ಮಾಹಿತಿಯು ಆರ್ಎನ್ಎ ಎನ್ನುವ ಇನ್ನೊಂದು ರಾಸಾಯನಿಕದ ರೂಪಕ್ಕೆ ಬದಲಾಗುತ್ತದೆ ಎಂದು, ಆರ್ಎನ್ಎಯಿಂದ ಅದು ಪ್ರೋಟೀನ್ ರೂಪಕ್ಕೆ ಪರಿವರ್ತನೆಯಾಗುತ್ತದೆ ಎಂದು ಪತ್ತೆ ಮಾಡಲಾಗಿತ್ತು. ಆದರೆ ಹೇಗೆ ಏನು ಎಂಬುದು ಇನ್ನೂ ತಿಳಿದಿರಲಿಲ್ಲ. ಈ ಹಂತದಲ್ಲಿ ವೈರಸ್ಸುಗಳ ಬಗ್ಗೆಯೂ ಅದ್ಭುತ ಶೋಧಗಳಾಗುತ್ತಿದ್ದವು. ವೈರಸ್ಸುಗಳಲ್ಲಿ, ಅದರಲ್ಲಿಯೂ ಪ್ರಾಣಿಗಳನ್ನು ತಾಕುವ ವೈರಸ್ಸುಗಳಲ್ಲಿ ಡಿಎನ್ಎ ಇರುತ್ತದೆ ಎಂದು, ಸಸ್ಯಗಳನ್ನು ತಾಕುವ ವೈರಸ್ಸುಗಳಲ್ಲಿ ಡಿಎನ್ಎ ಬದಲಿಗೆ ಕೇವಲ ಆರ್ಎನ್ಎ ಇರುತ್ತದೆ ಎಂದು ಪತ್ತೆ ಮಾಡಲಾಗಿತ್ತು. ಹೀಗೊಂದು ಡಿಎನ್ಎ ವೈರಸ್ ಅನ್ನು ಮೊತ್ತ ಮೊದಲು ಪತ್ತೆ ಮಾಡಿದವ ರೆನಾಟೋ ಡಲ್ಬೇಗೋ. ಆತ ಈ ವೈರಸ್ಸುಗಳು ತಾವು ಸೋಂಕಿದ ಆಸರೆಯ ಜೀವಿಯ ಡಿಎನ್ಎಯಲ್ಲಿ ಸೇರಿಕೊಂಡು ಮರೆಯಾಗಬಹುದು ಎಂದು ನಿರೂಪಿಸಿದ್ದ. ಇದೇ ವೇಳೆ ಟೆಮಿನ್ ಆರ್ಎನ್ಎ ಇರುವ ವೈರಸ್ಸುಗಳನ್ನು ಅಧ್ಯಯನ ಮಾಡಲು ಆರಂಭಿಸಿದ. ಇವು ಕೂಡ ಜೀವಕೋಶದಲ್ಲಿರುವ ಡಿಎನ್ಎ ಒಳಗೆ ಸೇರಿಕೊಳ್ಳಬಹುದೇ ಎನ್ನುವ ಅನುಮಾನವಿತ್ತು. ಏಕೆಂದರೆ ವೈರಸ್ ಸೋಂಕು ಎಂದೋ ಆಗಿದ್ದು ಈಗ ಯಾವುದೇ ಕುರುಹು ಇಲ್ಲದಿರುವ ಜೀವಿಗಳಲ್ಲಿಯೂ ಇದ್ದಕ್ಕಿದ್ದ ಹಾಗೆ ಅಸಂಖ್ಯ ವೈರಸ್ಗಳು ಹುಟ್ಟುವುದು ಕಂಡಿತ್ತು. ಡಿಎನ್ಎ ವೈರಸ್ಗಳು ಆಸರೆ ಜೀವಿಯ ಡಿಎನ್ಎ ಒಳಗೆ ಸೇರಿಕೊಂಡು ಒಮ್ಮೊಮ್ಮೆ ಇದ್ದಕ್ಕಿದ್ದ ಹಾಗೆ ಹೊರಬಂದು ಹೀಗೆ ಅಸಂಖ್ಯವಾಗುತ್ತದೆ ಎಂದು ಡಲ್ಬೇಗೋ ನಿರೂಪಿಸಿದ್ದ. ಆದರೆ ಆರ್ಎನ್ಎ ಹಾಗೆ ಡಿಎನ್ಎ ಒಳಗೆ ಹುದುಗಿಕೊಳ್ಳಲಾಗದು. ಹಾಗಿದ್ದರೂ ಆರ್ಎನ್ಎ ವೈರಸ್ಗಳಲ್ಲಿಯೂ ಹೀಗೆ ಸೂಕ್ತವಾಗಿ ಉಳಿಯುವ ಬಗೆಗಳು ಕಂಡುಬಂದಿತ್ತು. ಅಂತಹದೊಂದೇ ವೈರಸ್ ರೋಸ್ ಸರ್ಕೋಮಾ ವೈರಸ್ ಅಥವಾ ಆರ್ಎಸ್ವಿ. ಟೆಮಿನ್ ಅಧ್ಯಯನ ಮಾಡುತ್ತಿದ್ದದ್ದು ಇದನ್ನೇ. ಆರ್ಎನ್ಎ ವೈರಸ್ಸುಗಳ ಈ ಜೀವನ ಕ್ರಮವನ್ನು ವಿವರಿಸಲು ಟೆಮಿನ್ ಒಂದು ತರ್ಕವನ್ನು ಮುಂದಿಟ್ಟಿದ್ದ. ಆರ್ಎನ್ಎ ವೈರಸ್ಸುಗಳು ಕೂಡ ಡಿಎನ್ಎ ರೂಪದಲ್ಲಿ, ಅಂದರೆ ಪ್ರೋ ವೈರಸ್ಗಳೆಂಬ ತುಣುಕುಗಳಾಗಿ ಆಸರೆ ಜೀವಿಯಲ್ಲಿ ಸೂಕ್ತವಾಗಿರುತ್ತವೆ. ಅದು ಹೇಗೋ ಆರ್ಎನ್ಎ ಡಿಎನ್ಎ ರೂಪಕ್ಕೆ ಪರಿವರ್ತನೆ ಆಗುತ್ತಿರಬೇಕು ಎಂದು ಊಹಿಸಿದ್ದ. ಇದನ್ನು ನಿರೂಪಿಸಿದ್ದ ಕೂಡ. ಆಗ ಯಾರೂ ಅದನ್ನು ನಂಬಿರಲಿಲ್ಲ. ಸುಮಾರು ವರ್ಷಗಳ ಕಳೆದ ಮೇಲೆ ಟೆಮಿನ್ ಹೀಗೆ ಆರ್ಎನ್ಎ ಇಂದ ಡಿಎನ್ಎ ತಯಾರಿಸಬಲ್ಲ ಕಿಣ್ವಗಳನ್ನು ಗುರುತಿಸಿದ್ದ. ಇವೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ನುವ ಕಿಣ್ವಗಳು. ಇಂದು ಇವು ಇಲ್ಲದೆ ಮ್ಯಾಲಿಕ್ಯುಲರ್ ಬಯಾಲಜಿ ಮುಂದೆ ಸಾಗುವುದೇ ಇಲ್ಲ. ಈ ಕಿಣ್ವಗಳು ಆರ್ಎನ್ಎಯನ್ನು ಡಿಎನ್ಎ ಆಗಿ ಪರಿವರ್ತಿಸಬಲ್ಲವು. ಹೀಗೆ ವೈರಸ್ಸುಗಳು ಹಾಗೂ ಅವು ಸೋಂಕುವ ಜೀವಕೋಶಗಳ ನಡುವೆ ನಿಕಟವಾದ ಸಂಬಂಧವನ್ನು ಟೆಮಿ ಮತ್ತು ಅವನ ಗುರು ಡಲ್ಬೇಗೋ ನಿರೂಪಿಸಿದ್ದರು. ಇದಕ್ಕಾಗಿ ಇಬ್ಬರಿಗೂ ಒಟ್ಟಿಗೆ ನೋಬೆಲ್ ಬಹುಮಾನವೂ ದೊರಕಿತು. ಪ್ರೋ ವೈರಸ್ಸುಗಳು ಕ್ಯಾನ್ಸರ್ ಅನ್ನು ಉಂಟು ಮಾಡಬಲ್ಲವು ಎಂದು ಟೆಮಿನ್ ನಿರೂಪಿಸಿದ್ದ. ತನ್ನ ಇಡೀ ಜೀವನವೆಲ್ಲ ಕ್ಯಾನ್ಸರ್ ಕೋಶಗಳು ಹೇಗೆ ಉದ್ಭವಿಸುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅವನ 60 ವರ್ಷದ ಹುಟ್ಟುಹಬ್ಬಕ್ಕೆ ಎಲ್ಲ ಗೆಳೆಯರು ಶಿಷ್ಯಂದಿರು ಒತ್ತಾಯಿಸಿದ್ದರು. ಅದಕ್ಕಾಗಿ ಒಂದು ಸ್ಮರಣೆ

0: ಹೇಳಿಕೆಯನ್ನು ಪ್ರಕಟಿಸಲು ಸ್ವತಃ ಟೆಮಿನ್ ಮುಂದಾಗಿದ್ದ. ದುರಾದೃಷ್ಟವಶಾತ್ ಆ ಸ್ಮರಣಿಕೆಯನ್ನು ಕಾಣುವ ಭಾಗ್ಯ ಒದಗಲಿಲ್ಲ. 59ನೆಯ ವಯಸ್ಸಿನಲ್ಲಿಯೇ ಈತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮರಣಿಸಿದ ಎನ್ನುವುದು ವಿಪರ್ಯಾಸ. ಅಂತಹ ವಿಜ್ಞಾನಿ ಹುಟ್ಟಿದ ದಿನ ಇಂದು ಡಿಸೆಂಬರ್ 10.
1: ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣ ಧ್ವನಿ ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಕುಮಾರಿ ಸಿಂಧು ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಾಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 434ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಥರ್ಮಲ್ ಪೊಲ್ಯೂಷನ್ ಅಥವಾ ಉಷ್ಣ ಮಾಲಿನ್ಯ, ಅಧಿಕ ಉಷ್ಣವುಳ್ಳ ಉತ್ಸರ್ಜನ ಅಥವಾ ತ್ಯಾಜ್ಯ ಪದಾರ್ಥಗಳು ಪರಿಸರಕ್ಕೆ ಬಿಡುಗಡೆಯಾಗುವುದರಿಂದ ಪರಿಸರದಲ್ಲಿ ವಿಶೇಷವಾಗಿ ಜೀವಿಗಳ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಉಷ್ಣವು ಮಲಿನಕಾರಕವಲ್ಲವಾದರೂ ಇದು ಗಾಳಿ, ನೀರು, ಭೂಮಿಯ ಉಷ್ಣತೆಯನ್ನು ಏರಿಸುತ್ತದೆ, ಕೆಲವೊಮ್ಮೆ ಇಳಿಸಲೂಬಹುದು. ಉಷ್ಣತೆಯ ಮಟ್ಟ ಏರಿದರೆ ಅಥವಾ ಇಳಿದರೆ ಪರಿಸರದ ಗುಣಮಟ್ಟಕ್ಕೆ ಧಕ್ಕೆಯಾಗುತ್ತದೆ. ಕೈಗಾರಿಕೆಗಳಲ್ಲಿ ವಿಶೇಷವಾಗಿ ಬೈಜಿಕ ಶಕ್ತಿ ಕೇಂದ್ರಗಳಲ್ಲಿ ಹಾಗೂ ಉಷ್ಣಶಕ್ತಿ ಕೇಂದ್ರ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಶೈತ್ಯಕಾರಿಯಾಗಿ ಬಳಸುವ ಬೃಹತ್ ಪ್ರಮಾಣದ ನೀರು, ಜಲ ಆಕಾರಗಳನ್ನು ಸೇರಿದಾಗ ಜಲ ಉಷ್ಣ ಮಾಲಿನ್ಯ ಉಂಟಾಗುತ್ತದೆ. ಕೈಗಾರಿಕೆಗಳಿಂದ ಹೊರಬರುವ ಉತ್ಸರ್ಜನಗಳು ಅಥವಾ ಹೊಗೆಗಳು ಉಷ್ಣ ಅತ್ಯಂತ ಅಧಿಕವಾಗಿರುತ್ತದೆ. ಇದು ವಾತಾವರಣದ ಉಷ್ಣತೆಯನ್ನು ಏರಿಸುತ್ತದೆ. ಬೆಂಗಳೂರಿನಲ್ಲಿರುವ ಹಲವಾರು ಲಕ್ಷ ವೆಹಿಕಲ್ಗಳಿಂದ ಹೊರಬರುವ ಹೊಗೆಯು ಸುಮಾರು 400°C ಇರುತ್ತದೆ. ಇದರಿಂದಾಗಿ ವಾತಾವರಣದ ಉಷ್ಣತೆಯು ಅತಿ ಹೆಚ್ಚಾಗುತ್ತಾ ಹೋಗುತ್ತದೆ. ವಾಹನಗಳು ಹೆಚ್ಚಾದಂತೆ ವಾತಾವರಣದ ಉಷ್ಣತೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಉಷ್ಣ ಮಾಲಿನ್ಯವು ಉಷ್ಣವನ್ನು ಪಡೆಯುವ ನೀರು, ಗಾಳಿಯ ಗಾತ್ರ, ಗುಣಮಟ್ಟಗಳನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ಕೈಗಾರಿಕಾ ತ್ಯಾಜ್ಯಗಳ ಉಷ್ಣತೆ ವಾತಾವರಣದ ಗಾಳಿಯ ಅಥವಾ ನೀರಿನ ಉಷ್ಣತೆಗಿಂತ 6°C 10°C ಹೆಚ್ಚಾಗಿರುತ್ತದೆ. ಹೀಗಾಗಿ ತ್ಯಾಜ್ಯಗಳು ತಾವು ಸೇರುವ ನೀರಿನ ಆಕಾರಗಳು ಅಥವಾ ಗಾಳಿಯ ಉಷ್ಣತೆಯನ್ನು ಏರಿಸಬಹುದು. ಉಷ್ಣ ಮಾಲಿನ್ಯವು ಜಲಜೀವಿಗಳನ್ನು ಬಾಧಿಸುವುದೇ ಹೆಚ್ಚು. ಜೀವರಾಸಾಯನಿಕ ಕ್ರಿಯೆಗಳು ಉಷ್ಣತೆಯನ್ನು ಅವಲಂಬಿಸಿವೆ. ಉಷ್ಣತೆಯು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ದರವನ್ನು, ಪಚನ ದರವನ್ನು, ಉಸಿರಾಟವನ್ನು ನಿಯಂತ್ರಿಸುತ್ತದೆ. ಉಷ್ಣತೆಯು ನೀರಿನ ಕರಗಿದ ಆಮ್ಲಜನಕದ ಪ್ರಮಾಣವನ್ನು, ಪಿಎಚ್ ಅನ್ನು ಬದಲಿಸುತ್ತದೆ. ಉಷ್ಣ ಮಾಲಿನ್ಯ ಮೀನುಗಳಿಗೆ ಹೆಚ್ಚು ಅಪಾಯಕಾರಿ, ಎಲ್ಲ ಜಲಚರಗಳಿಗೂ ಅಪಾಯಕಾರಿ. ಮೀನುಗಳು ನಿಧಾನವಾಗಿ ನಡೆಯುವ ಉಷ್ಣ ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತವೆ. ಆದರೆ ಒಮ್ಮೆಲೆ ನಡೆಯುವ ಉಷ್ಣ ಬದಲಾವಣೆಗೆ ಹೊಂದಿಕೊಳ್ಳಲಾಗದೆ ಅವುಗಳು ಸಾಯಬಹುದು, ಇಲ್ಲ ಅಂದರೆ ಆ ಜಾಗವನ್ನು ಬಿಟ್ಟು ಬೇರೆ ಜಾಗಗಳಿಗೆ ಹೋಗಬಹುದು. ಇವುಗಳು ಅನೇಕ ಜಾತಿಗಳ ಸತ್ತ ಪ್ರಕರಣಗಳು ವರದಿಯಾಗಿವೆ. ನೀರಿನ ಉಷ್ಣತೆ ಏರಿದಂತೆ ಮೀನಿನ ಉಪವಚಯ ಕ್ರಿಯೆಗಳು ದರವು ಏರುತ್ತದೆ. ಇದರಲ್ಲಿ ಉತಿರಾಡದ ಕ್ರಿಯೆಯೂ ಒಂದು. ಅಲ್ಲದೆ ಬಿಸಿ ನೀರಿನಲ್ಲಿ ಕರಗಿದ ಆಮ್ಲಜನಕವೂ ಸಹ ಅತ್ಯಂತ ಕಡಿಮೆ ಇರುತ್ತದೆ. ಇದರೊಂದಿಗೆ ಮೀನಿನ ಆಮ್ಲಜನಕದ ಅಗತ್ಯವೂ ಹೆಚ್ಚುತ್ತದೆ. ಉಷ್ಣತೆ ಹೆಚ್ಚಾದಂತೆ ಮೀನಿನ ಉಸಿರಾಟ ವ್ಯವಸ್ಥೆ ಅಥವಾ ನರವ

ವ್ಯವಸ್ಥೆಗಳು ದುರ್ಬಲವಾಗಿ ಮೀನುಗಳು ಸಾಯುತ್ತವೆ. ಆಹಾರ ಸರಪಳಿಯ ಹಂತಗಳಲ್ಲಿ ಉಷ್ಣತೆಯಿಂದ ಉಂಟಾಗುವ ವ್ಯತ್ಯಾಸಗಳಿಂದ ಮೀನಿನ ಭಕ್ಷಕ ಪ್ರಾಣಿಗಳ ಸಂಖ್ಯೆಯು ಕಡಿಮೆಯಾಗಬಹುದು. ನೀರಿನ ಉಷ್ಣತೆ ಹೆಚ್ಚಾದಷ್ಟು ಅದರಲ್ಲಿ ಕರಗುವ ಆಮ್ಲಜನಕದ ಪ್ರಮಾಣ ಕಡಿಮೆ. 0 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ 14.6 PPM ಅಥವಾ ಮಿಲಿಗ್ರಾಮ್ ಪರ್ ಲೀಟರ್. 35 ಡಿಗ್ರಿ ಉಷ್ಣತೆ ಇರುವ ನೀರಿನಲ್ಲಿ ಕರಗುವ ಆಮ್ಲಜನಕದ ಪ್ರಮಾಣ ಕೇವಲ 7.1 PPM ಅಥವಾ ಮಿಲಿಗ್ರಾಮ್ ಪರ್ ಲೀಟರ್. ಕರಗಿದ ಆಮ್ಲಜನಕ ಜಲಜೀವಿಗಳ ಬೆಳವಣಿಗೆಗೆ ಅತ್ಯಗತ್ಯ. ಇದು ಕಡಿಮೆಯಾದಲ್ಲಿ ಜಲಜೀವಿಗಳು ಕಡಿಮೆಯಾಗುತ್ತವೆ. ನೀರಿನಲ್ಲಿ ಅವಾಯುಜೀವಕ ಪರಿಸ್ಥಿತಿ ಏರ್ಪಡುತ್ತದೆ. ನೀರಿನ ಉಷ್ಣತೆ ಹೆಚ್ಚಾದಂತೆ ಒಂದು ಹಂತದವರೆಗೆ ಸುಮಾರು 35 ಡಿಗ್ರಿಯಿಂದ 40 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಪಾಚಿಯು ಹೆಚ್ಚಾಗಿ ಬೆಳೆಯುತ್ತದೆ. ಇದು ಯೂಟ್ರೋಫೀಕರಣಕ್ಕೆ ಎಡೆಮಾಡಿಕೊಡುತ್ತದೆ. ರೋಗಜನಕಗಳು ಹೆಚ್ಚಿನ ಉಷ್ಣತೆಯಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಇವು ಹಲವು ಮೀನು ಜಾತಿಗಳಲ್ಲಿ ರೋಗಗಳನ್ನು ಹರಡಿ ಅವುಗಳನ್ನು ಸಮೂಹ ಸಾವಿಗೆ ಮಾಸ್ಕಿಲ್ ಕಾರಣವಾಗುತ್ತದೆ. ಉಷ್ಣತೆ ಅಧಿಕವಾದಷ್ಟು ನೀರಿನ ಭೌತಿಕ ಹಾಗೂ ರಾಸಾಯನಿಕ ಲಕ್ಷಣಗಳು ಬದಲಾಗುತ್ತವೆ. ನೀರಾವಿಯ ಒತ್ತಡ ಹೆಚ್ಚಿ ನೀರಿನ ಸ್ನಿಗ್ಧತೆ ಕಡಿಮೆಯಾಗುತ್ತದೆ. ಇದರಿಂದ ತೀಲುಕಣಗಳು ವೇಗವಾಗಿ ತಳದಲ್ಲಿ ಸಂಗ್ರಹವಾಗುವುದರಿಂದ ಜಲಜೀವಿಗಳ ಆಹಾರ ಪೂರೈಕೆಗೆ ಧಕ್ಕೆಯಾಗಬಹುದು. ಉಷ್ಣಮಾಲಿನ್ಯದ ನಿಯಂತ್ರಣ ಇಂದು ಅತ್ಯಗತ್ಯವಾಗಿದೆ. ತ್ಯಾಜ್ಯ ನೀರನ್ನು ಮತ್ತು ಉತ್ಸರ್ಜನಗಳಲ್ಲಿರುವ ಬಿಸಿ ಅನಿಲಗಳನ್ನು ತಂಪುಗೊಳಿಸಿ ಪರಿಸರಕ್ಕೆ ಬಿಡಲು ಹಲವು ವಿಧಾನಗಳನ್ನು ಸೂಚಿಸಲಾಗಿದೆ. ತಂಪುಕಾರಿ ಕೊಳಗಳು, ತಂಪುಕಾರಿ ಗೋಪುರಗಳನ್ನು ಬಳಸಿ ತ್ಯಾಜ್ಯ ನೀರಿನ ಉಷ್ಣತೆಯನ್ನು ಕಡಿಮೆ ಮಾಡಲಾಗುತ್ತದೆ. ವಿದ್ಯುಚ್ಛಕ್ತಿಯ ಬೇಡಿಕೆ ಹೆಚ್ಚಿದಷ್ಟು ಉಷ್ಣ ಮಾಲಿನ್ಯವು ಹೆಚ್ಚಾಗುತ್ತಾ ಹೋಗುತ್ತದೆ. ವಿದ್ಯುತ್ ಉತ್ಪಾದನಾ ಘಟಕಗಳ ದಕ್ಷತೆಯನ್ನು ಹೆಚ್ಚಿಸುವುದರ ಮೂಲಕ ಉಷ್ಣ ಮಾಲಿನ್ಯವನ್ನು ತಡೆಗಟ್ಟುವ ಪ್ರಯತ್ನಗಳು ನಡೆದಿವೆ. ಕೆಲವೊಮ್ಮೆ ತ್ಯಾಜ್ಯ ಜಲವನ್ನು ಪಡೆಯುವ ಜಲ ಆಕಾರಗಳ ಗಾತ್ರ ಅಗಾಧವಾಗಿದ್ದರೆ ಉಷ್ಣತೆ ವಿಸರಣಗೊಂಡು ಉಷ್ಣ ಮಾಲಿನ್ಯದ ಪ್ರಮಾಣ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ನದಿಗಳಲ್ಲಿ ಹಾಗೂ ಸಾಗರಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಇಲ್ಲಿ ಹರಿಬಿಡುವ ತ್ಯಾಜ್ಯ ಜಲಗಳ ಉಷ್ಣತೆ ವಿಸರಣಗೊಳ್ಳುತ್ತವೆ. ಥರ್ಮೋರೆಗ್ಯುಲೇಷನ್, ಕನ್ನಡದಲ್ಲಿ ಉಷ್ಣ ನಿಯಂತ್ರಣ. ಜೀವಿಗಳ, ವಿಶೇಷವಾಗಿ ಪ್ರಾಣಿಗಳ ದೇಹ ಉಷ್ಣವನ್ನು ನಿಯಂತ್ರಿಸುವ ಒಂದು ಅನೈಚ್ಛಿಕ ವ್ಯವಸ್ಥೆ. ಪ್ರಾಣಿ ದೇಹದ ಉಷ್ಣತೆಯ ಹೊರ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಈ ವ್ಯವಸ್ಥೆಯು ನಿಯಂತ್ರಿಸುತ್ತದೆ. 4 ಭೌತಿಕ ಕ್ರಿಯೆಗಳಿಂದ ಪ್ರಾಣಿಯ ಉಷ್ಣವು ನಿಯಂತ್ರಿಸಲ್ಪಡುತ್ತದೆ. ವಾಹನ, ಕಂಡಕ್ಷನ್, ಸಂವಹನ, ಕನ್ವೆನ್ಷನ್, ವಿಕಿರಣ, ರೇಡಿಯೇಷನ್, ಆವೀಕರಣ, ಥಣಿವು, ಎವಾಪರೇಟಿವ್ ಕೂಲಿಂಗ್. ಪ್ರಾಣಿಯು ಬಿಸಿಯಾದ ಶಿಲೆ ಇತ್ಯಾದಿ ಬಿಸಿ ಪದಾರ್ಥಗಳೊಂದಿಗೆ ನೇರವಾಗಿ ಸಂಪರ್ಕ ಪಡೆದುಕೊಂಡಾಗ ಅದು ಬಿಸಿ ಪದಾರ್ಥಗಳಿಂದ ಉಷ್ಣವನ್ನು ಪಡೆದುಕೊಳ್ಳುತ್ತದೆ. ಇದೇ ವಹನ. ಹೆಚ್ಚು ಬಿಸಿಯಾದಾಗ ಪದಾರ್ಥದಿಂದ ಕಡಿಮೆ ಬಿಸಿ ಇರುವ ಜೀವಿಗೆ ಉಷ್ಣವು ವಹಿಸುತ್ತದೆ. ಹಲ್ಲಿಯು ಬಿಸಿಯಾದ ಶಿಲೆಗಳ ಮೇಲೆ ಕುಳಿತು ಶಿಲೆಯಿಂದ ಉಷ್ಣವನ್ನು ಪಡೆಯುತ್ತದೆ. ಇಂಥ ವರ್ತನೆ ಸರೀಸೃಪ ವರ್ಗಕ್ಕೆ ಸೇರಿದ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸಂವಹನದಲ್ಲಿ ಗಾಳಿ ಅಥವಾ ನೀರು ಉಷ್ಣವನ್ನು ಸಂವಹಿಸುತ್ತದೆ. ತಂಪಾದ ಗಾಳಿಯು ಪ್ರಾಣಿಯ ಮೇಲೆ ಬೀಸಿದಾಗ ಪ್ರಾಣಿಯ ಉಷ್ಣತೆ ಗಾಳಿಗೆ ವರ್ಗಾವಣೆಯಾಗಿ ಪ್ರಾಣಿಯ ಉಷ್ಣತೆ ಕಡಿಮೆಯಾಗುತ್ತದೆ. ಜ್ವರ ಬಂದಾಗ ಒದ್ದೆ ಬಟ್ಟೆಯಿಂದ ಮೈ ಒರೆಸುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. ನೇರ ಸಂಪರ್ಕವಿಲ್ಲದ ಪದಾರ್ಥಗಳು ವಿಕಿರಣದಿಂದ ಉಷ್ಣವನ್ನು ವಿನಿಮಯ ಮಾಡಿಕೊಳ್ಳಬಲ್ಲವು. ಸೂರ್ಯನ ವಿದ್ಯುತ್ಕಾಂತೀಯ ಕಿರಣಗಳನ್ನು ಪ್ರಾಣಿಯು ಹೀರಿಕೊಳ್ಳುವುದು ಅಥವಾ ಪ್ರಾಣಿಯು ತನ್ನಲ್ಲಿರುವ ಉಷ್ಣವನ್ನು ಪರಿಸರಕ್ಕೆ ಹೊರಸೂಸುವುದು, ಇವೆಲ್ಲವೂ ವಿಕಿರಣ ಕ್ರಿಯೆಗಳೇ. ಆವೀಕರಣ ತಣಿವು ಎಂದರೆ ದ್ರವವು ಆವಿಯಾಗಿ ಪರಿವರ್ತನೆಯಾಗುವಾಗ ಉಷ್ಣವು ನಷ್ಟವಾಗುವುದು. ಮಾನವರ ದೇಹದಲ್ಲಿರುವ ನೀರು ಬೆವರಿನ ರೂಪದಲ್ಲಿ ಹೊರಬರುವ ಬಂದು ಆವಿ

0: ಆವಿಯಾದಾಗ ಶರೀರದ ಉಷ್ಣತೆ ಕಡಿಮೆಯಾಗುವುದು. ಆವೀಕರಣ ತಣಿವಿಗೆ ಒಂದು ಉದಾಹರಣೆ. ವಿವಿಧ ಪ್ರಾಣಿಗಳು ವಿವಿಧ ಪರಿಸರಕ ಬಾಹ್ಯ ಉಷ್ಣತೆಗೆ ಹೊಂದಿಕೊಂಡಿರುತ್ತವೆ. ಪ್ರತಿಯೊಂದು ಪ್ರಾಣಿಯು ಬಾಹ್ಯ ಉಷ್ಣತೆಯನ್ನು ಒಂದು ಮಟ್ಟದವರೆಗೆ ಮಾತ್ರ ತಾಳಿಕೊಳ್ಳಬಲ್ಲವು. ಅಂತರುಷ್ಣಕ ತಮ್ಮ ದೇಹದ ಉಷ್ಣ ಉತ್ಪಾದನಾ ದರವನ್ನು ಬದಲಾಯಿಸಿಕೊಂಡು ಬಾಹ್ಯ ಉಷ್ಣತೆಯ ವ್ಯತ್ಯಾಸಗಳಿಗೆ ಹೊಂದಿಕೊಳ್ಳುತ್ತದೆ. ಬಹಿರುಷ್ಣಕಗಳು ಹಾಗೂ ಅನೇಕ ಅಂತರುಷ್ಣಕಗಳು ಮೇಲೆ ಹೇಳಿದ ಭೌತಿಕ ಕ್ರಿಯೆಗಳಿಂದ ಉಷ್ಣವನ್ನು ಹೀರುವ ಅಥವಾ ಹೊರಸೂಸುವ ದರವನ್ನು ಬದಲಾಯಿಸಿಕೊಳ್ಳುತ್ತವೆ. ಈ ಮೂಲಕ ಪ್ರಾಣಿಗಳು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿಕೊಂಡು ಬಾಹ್ಯ ಉಷ್ಣತೆಯ ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತದೆ. ಚಳಿಗಾಲದಲ್ಲಿ ಹಕ್ಕಿಗಳು ಹಾಗೂ ಸಸ್ತನಿ ಪ್ರಾಣಿಗಳು ಅಂತರುಷ್ಣಕಗಳು ಹಾರ್ಮೋನ್ಗಳು ಪ್ರಮಾಣ ವ್ಯತ್ಯಾಸದಿಂದ ತಮ್ಮ ಉಪವಚಯ ದರವನ್ನು ಹೆಚ್ಚಿಸಿಕೊಳ್ಳುತ್ತವೆ. ನಿರಂತರ ಚಲನೆ ನಡುಗಾಟ ಮುಂತಾದ ಕ್ರಿಯೆಗಳಿಂದ ಉತ್ಪತ್ತಿಯಾದ ಉಷ್ಣದ ನೆರವಿನಿಂದ ಈ ಪ್ರಾಣಿಗಳು ಹೊರಗಿನ ಚಳಿಯನ್ನು ಸಹಿಸಿಕೊಳ್ಳುತ್ತವೆ. ಬಹಿರುಷ್ಣಗಳು ಇದೇ ವಿಧಾನವನ್ನು ಅನುಸರಿಸುತ್ತವೆ. ಉದಾಹರಣೆಗೆ ಜೇನುನೊಣಗಳು ಚಳಿಗಾಲದಲ್ಲಿ ಗುಂಪು ಗೂಡಿ ತಮ್ಮ ಗೂಡುಗಳಲ್ಲಿ ನಡುಗತೊಡಗುತ್ತವೆ. ಈ ಗುಂಪು ನಡುಗಾಟದಿಂದ ಉಂಟಾದ ಉಷ್ಣವನ್ನು ಉಪಯೋಗಿಸಿಕೊಂಡು ಜೇನುನೊಣಗಳು ಹೊರಗಿನ ಶೀತಲ ವಾತಾವರಣವನ್ನು ಸಹಿಸುತ್ತವೆ. ತೆಳುವಾದ ಉಣ್ಣೆಯ ಪದರು ಇರುವ ಸಸ್ತನಿ ಪ್ರಾಣಿಗಳು ಬೇಸಿಗೆಯಲ್ಲೂ ದಪ್ಪವಾದ ಉಣ್ಣೆಯ ಪದರವಿರುವ ಸಸ್ತನಿ ಪ್ರಾಣಿಗಳು ಚಳಿಗಾಲದಲ್ಲೂ ಉಷ್ಣವನ್ನು ನಿಯಂತ್ರಿಸಿಕೊಳ್ಳುತ್ತವೆ. ಜೊತೆಗೆ ಕೂದಲುಗಳು ನಿಮಿರುವುದರಿಂದ ಗಾಳಿಯು ಪದರು ಚರ್ಮದ ಮೇಲೆ ಹಿಡಿದಿಟ್ಟಲ್ಪಡುತ್ತದೆ. ಇದು ಉಣ್ಣೆಯ ಉಷ್ಣ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆವರುವಿಕೆ ಏದುಸಿರು ಬಿಡುವುದು ಇತ್ಯಾದಿಗಳಿಂದ ಆವೀಕರಣ ತಣಿ ಉಂಟಾಗುತ್ತದೆ. ಅನೇಕ ಪ್ರಾಣಿಗಳಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯು ಉಷ್ಣ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಥ್ರೆಶೋಲ್ಡ್ ಪಾಪ್ಯುಲೇಷನ್ ಡೆನ್ಸಿಟಿ ಜೀವಿ ಜನಸಂದಣಿ ಸಾಂದ್ರತಾ ಮಿತಿ ಒಂದು ಪ್ರದೇಶದ ಧಾರಣ ಸಾಮರ್ಥ್ಯ. ಒಂದು ಪ್ರದೇಶವು ಅಲ್ಲಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಆಶ್ರಯ ನೀಡಬಲ್ಲ ಗರಿಷ್ಠ ಜೀವಿ ಸಂದಣಿ ಜೀವಿಗಳ ಸಂಖ್ಯೆ. ಜೀವಿ ಸಂದಣಿಯು ಈ ಮಿತಿಯನ್ನು ದಾಟಿದರೆ ಪ್ರದೇಶದ ಸಂಪನ್ಮೂಲಗಳು ಹಾಗೂ ಜೀವಿ ಸಂದಣಿ ಎರಡೂ ಕ್ರಮೇಣ ನಾಶವಾಗಬಹುದು. ಥಂಡರ್ ಗುಡುಗು ಬಿರುಗಾಳಿ ಮಳೆಯ ಸಂದರ್ಭದಲ್ಲಿ ಮಿಂಚಿನ ಅನಂತರ ಕೇಳಿಬರುವ ದೊಡ್ಡ ಗುಡುಗುಟ್ಟುವ ಶಬ್ದ. ಇದೊಂದು ಅಗಾತ ತರಂಗ. ಮಿಂಚಿನಿಂದ ಬಿಡುಗಡೆಯಾಗುವ ಉಷ್ಣದಿಂದ ವಾತಾವರಣದ ಅನಿಲಗಳು ಸುಮಾರು 15,000 ಸೆಂಟಿಗ್ರೇಡ್ವರೆಗೆ ಕಾಯುತ್ತದೆ. ಹೀಗಾದಾಗ ಅನಿಲಗಳು ವೇಗವಾಗಿ ವ್ಯಾಕ್ಯುಪಚನಗೊಳ್ಳುತ್ತವೆ. ಇದರಿಂದ ಅಗಾತ ತರಂಗವು ಹುಟ್ಟುತ್ತದೆ. ಇದೇ ಗುಡುಗು. ಬಿರುಗಾಳಿಗೆ ತಾವು ಸಮೀಪದಿದ್ದರೆ ಮಿಂಚಿದ ಕೂಡಲೇ ಗುಡುಗು ಕೇಳಿಬರುತ್ತದೆ. ಬಿರುಗಾಳಿಯಿಂದ ದೂರ ಹೋದಷ್ಟು ಮಿಂಚು ಹಾಗೂ ಗುಡುಗಿನ ನಡುವೆ ಅವಧಿ ಹೆಚ್ಚಾಗುತ್ತದೆ. ಬಿರುಗಾಳಿಯಿಂದ 350 ಮೀಟರ್ ದೂರದಲ್ಲಿದ್ದಾಗ ಮಿಂಚು ಹಾಗೂ ಗುಡುಗುಗಳ ನಡುವಿನ ಅಂತರ 1 ಸೆಕೆಂಡ್ ಎನ್ನಲಾಗಿದೆ. ಮಿಂಚು ಹಾಗೂ ಗುಡುಗುಗಳ ನಡುವಣ ಅಂತರದ 3 ಸೆಕೆಂಡ್ಗಳಾದರೆ ಬಿರುಗಾಳಿಯಿಂದ ನೀವು ಸುಮಾರು 1,050 ಮೀಟರ್ಗಳಷ್ಟು ದೂರವಿದ್ದೀರಿ ಎಂದು ಅರ್ಥ. ಇಲ್ಲಿಗೆ 434ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 20ನೆಯ ಪದ್ಯ. ಆ ಪದ್ಯ ಹೇಗಿದೆ? ತಾಪಸನ ಶಾಪಮೆಂಬುದು ಪಾಪದ ರೂಪರಿತು ಅರಿಯದಂತೆ ಕೆಮನಂಗಾ ಪಳಿದು ಬಂದು ಮುಟ್ಟಿದೆ. ಓಪನೆ ನೀನೆನ್ನ ಪಾಪ.

0: ನನ್ನ ಯಾಕೆ ಮುಟ್ಟಿದೆ ನೀನು? ಇಲ್ಲಿ ಮುಟ್ಟು ಎನ್ನುವುದಕ್ಕೆ ಕೇವಲ ಸ್ಪರ್ಶ ಎನ್ನುವಂಥ ಅರ್ಥ ಅಲ್ಲ, ಗಂಡು ಹೆಣ್ಣನ್ನು ಮುಟ್ಟುವ ಒಂದು ಸುಖ ಎನ್ನುವಂಥ ಅರ್ಥ ಇದೆ. ಬಂದು ಮುಟ್ಟಿದೆ, ಓಪನೇ ಗಂಡನೇ ನೀನೆನ್ನ, ನೀನು ಎನ್ನ ಪಾಪಕರ್ಮಿಯ ಮೇಯಂ, ಪಾಪಕರ್ಮಿ ಪಾಪವೇ, ಪಾಪದ ಕರ್ಮದಿಂದ ಉಂಟಾದ ಈ ಮೇಯನ್ನು ಉಳ್ಳಂತಹ ನನ್ನನ್ನು ನೀನು ಯಾಕೆ ಮುಟ್ಟಿದೆ ಎಂದು ಮಾದ್ರಿ ಅಳುವುದಕ್ಕೆ ಪ್ರಾರಂಭ ಮಾಡಿದಾಳೆ. ಕಿಂದಮ್ಮ ಋಷಿಯ ಶಾಪ ಎನ್ನುವುದು ಪಾಪದ ರೂಪದಲ್ಲಿ ನಮಗೆ ಬಂದಿತ್ತು, ಅದು ನಿನಗೆ ಗೊತ್ತಿತ್ತು. ಅದು ಗೊತ್ತಿದ್ದೂ ಕೂಡ ಮನಸ್ಸಿನ ದೃಢತೆಯನ್ನು ಮನಂಗಾಪಮಳಿದು ಬಿಟ್ಟು ಯಾಕೆ ನನ್ನನ್ನು ಮುಟ್ಟಿದೆ, ನಾನು ಪಾಪಕರ್ಮಿ ಎನ್ನುವುದು ನಿನಗೆ ಗೊತ್ತಿಲ್ಲವೇ ಎಂದು ಆಕೆ ಅಳುವುದಕ್ಕೆ ತೊಡಗುತ್ತಾಳೆ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 21ನೆಯ ಪದ್ಯ. ಆ ಪದ್ಯ ಹೀಗಿದೆ. ನೀ ನಿನ್ನ ಸಾವನದ ನೆನ ಸುಮ್ ನೆನೆಯದೆ ನೆರವೇನೆಂಬ ಬಗೆಯೊಳು ಬಂದೈ, ನಿನ್ನೊಡನೆ ಒಂದು ದಿವದೊಳ್ ನಿನ್ನ ಮನೋರಥಮನ್ ಅರಸ ನೆರೆ ಪದೆ ಮಾಣೆಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ನಿನ್ನ ಸಾವನ್, ಸಾವಂ ಅದು ಎನಸುಮ್ ನೆನೆಯದೆ, ಅದಂ ಎನಸುಮ್ ನೆನೆಯದೆ, ನಿನ್ನ ಸಾವ ಅದಂ ಎನಸುಮ್ ನೆನೆಯದೆ, ನೆರವೇನೆಂಬ ಬಗೆಯೊಳ್ ಬಂದೆಯಿ, ನಿನ್ನೊಡನೆ ಒಂದು ದಿವದೊಳ್ ನಿನ್ನ ಮನೋರಥಂ ಅರಸ ನೆರೆಪದೆ ಮಾಣೆಂ. ನೀನು ನಿನ್ನ ಸಾವನ್ನೂ ಕೂಡ ಸ್ವಲ್ಪವೂ ನೆನೆಯದೆ, ಅಂದರೆ ಸಾವು ಬರುತ್ತದೆ ಎನ್ನುವುದನ್ನೂ ಕೂಡ ಯೋಚನೆ ಮಾಡದೆ, ನೆರವೇನೆಂಬ ಬಗೆಯೊಳು ಬಂದೆಯಿ ನನ್ನ ಜೊತೆಗೆ ಕೂಡಬಹುದು ಎನ್ನುವಂಥ ಇಷ್ಟಪಟ್ಟು ಬಂದೆ, ಅಂದರೆ ಗಂಡನಿಗೆ ಸಹಜವಾದ ಬಯಕೆಯಿಂದ ಹೆಂಡತಿಯಾದ ನನ್ನ ಬಳಿಗೆ ನೀನು ನಿನ್ನ ಸಾವನ್ನೂ ಕೂಡ ನೆನೆಸದೆ ಬಂದೆ, ನಿನ್ನೊಡನೆ ಬಂದು ನಿನ್ನ ಜೊತೆಗೆ ಬಂದು ದಿವದುಳ್ ನಿನ್ನ ಮನೋರಥಂ ಅರಸ ನೆನೆಪದೆ ಮಾಣೆ, ನಿನ್ನ ಜೊತೆ ಸ್ವರ್ಗಕ್ಕೆ ಬಂದಾದರೂ ಕೂಡ ನಿನ್ನ ಈ ಪ್ರಬಲವಾದ ಆಸೆಯನ್ನು ನಾನು ಸಲ್ಲಿಸದೆ ಬಿಡೆನು ಎಂದು ಆಕೆ ಅಲ್ಲಿಯೇ ಶಪಥ ಮಾಡ್ತಾಳೆ. ಅಂದರೆ ಸಾವನ್ನು ಬಯಸದೆಯೂ ಕೂಡ, ಸಾವು ಬರುತ್ತದೆ ಎನ್ನುವುದನ್ನು ಲೆಕ್ಕಿಸದೆಯೂ ಕೂಡ ನನ್ನ ಸುಖವನ್ನು ನೀನು ಬಯಸಿ ಬಂದೆ, ಅಂದರೆ ನನ್ನ ಮೇಲಿನ ವ್ಯಾಮೋಹ ನಿನಗೆ ಅಷ್ಟು ಇದೆ ಅಂತಾದರೆ, ಸ್ವರ್ಗಕ್ಕೆ ಬಂದಾದರೂ ಕೂಡ ನಿನ್ನ ಇಷ್ಟವನ್ನು ನಾನು ಸಲ್ಲಿಸದೆ ಇರಲಾರೆ ಎಂದು ಮಾದ್ರಿ ದೃಢ ನಿರ್ಧಾರವನ್ನು ತಾಳುತ್ತಾಳೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಸೈಲೆಂಟ್ ಲೆಟರ್ಗಳ ಒಂದಷ್ಟು ಪದಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ಪ್ರಶ್ನಾರ್ಥಕ ವಾಕ್ಯ ರಚನೆಯನ್ನು ನೋಡೋಣ. ವಾಟ್, ಹೂ, ಹೌ, ಅದರ ಬಳಕೆ ಎಲ್ಲ ಹೇಗೆ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವಾಟ್, WHAT, ವಾಟ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಪ್ರಶ್ನೆಗಳ ಕಡೆ ಗಮನ ಕೊಡಿ. ಉತ್ತರನ ನಾನು ಬರೀ ಒನ್ ವರ್ಡ್ ಆನ್ಸರ್ ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಉತ್ತರ ಅಲ್ಲ ಪ್ರಶ್ನೆಗಳು ಹೇಗೆಲ್ಲ ಬರುತ್ತೆ WHAT ಅಂತ ನೋಡೋದಿದೆ ಅದಕ್ಕಾಗಿ. ವಾಟ್ ಡೂ ಯು ವಾಂಟ್, ವಾಟ್ ಡೂ ಯು ವಾಂಟ್ ಅಂತ ಕೇಳ್ತೀವಲ್ಲ, ಏನು ಹೇಳ್ತೀರಾ? ಆ ಗ್ಲಾಸ್ ಆಫ್ ಮಿಲ್ಕ್, ವಾಟರ್, ಎನಿಥಿಂಗ್. ವಾಟ್ ಡೂ ಯು ವಾಂಟ್, ವಾಟ್ ಆರ್ ಯು ರೈಟಿಂಗ್, ಏನು ಬರಿತಾ ಇದೆಯಾ? ವಾಟ್ ಆರ್ ಯು ರೈಟಿಂಗ್ ಅ ಲೆಟರ್. ವಾಟ್ ಡೂ ಯು ವಾಂಟ್ ಟು ಸೇ, ಏನು ಹೇಳಬೇಕು ಅಂತಿದೆಯಾ? ವಾಟ್ ಡೂ ಯು ವಾಂಟ್ ಟು ಸೇ? ನಥಿಂಗ್. ವಾಟ್ಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್ನ ವಾಟ್ಸ್ ಅಂತ ಹೇಳ್ಬೋದು, WHAT ಅಪ್ರೋಸ್ಟೊಪಿ ಎಸ್. ವಾಟ್ಸ್ ಯುವರ್ ನೇಮ್, ನಿನ್ನ ಹೆಸರೇನು? ವರುಣ್. ವಾಟ್ಸ್ ಯುವರ್ ಫಾದರ್, ವಾಟ್ಸ್ ಯುವರ್ ಫಾದರ್, ವಾಟ್ ಈಸ್ ಯುವರ್ ಫಾದರ್ ಅಂತ ಕೂಡ ಹೇಳ್ಬೋದು. ಹಾಗಂದರೆ ನಿನ್ನ ಅಪ್ಪ ಏನು ಮಾಡ್ತಿದ್ದಾರೆ ಅಂತ. ಹೀ ಈಸ್ ಆನ್ ಆ್ಯಕ್ಟರ್, ಹೀ ಈಸ್ ಅ ಬ್ಯಾಂಕ್ ಮ್ಯಾನೇಜರ್, ಏನಾದರೂ ಹೇಳ್ಬೋದು. ವಾಟ್ಸ್ ಯುವರ್ ಮದರ್, ನಿನ್ನಮ್ಮ ಏನು ಮಾಡ್ತಿದ್ದಾರೆ? ಶೀ ಈಸ್ ಅ ಟೀಚರ್. ವಾಟ್ ಆರ್ ಯು ಡೂಯಿಂಗ್ ದೀಸ್ ಡೇಸ್, ನೀನು ಈಗೆಲ್ಲ ಏನು ಮಾಡ್ಕೊಂಡಿದ್ಯಾ? ಸ್ಟಡಿಂಗ್. ವಾಟ್ ಹ್ಯಾವ್ ಯು ಸೀನ್ ಇನ್ ಶಿವಮೊಗ್ಗ, ವಾಟ್ ಹ್ಯಾವ್ ಯು ಸೀನ್ ಇನ್ ಶಿವಮೊಗ್ಗ. ಜೋಗ್ ಫಾಲ್ಸ್,

0: What did you write to your father? What did you write to your father about my result? What was she doing in Mumbai? What was she doing in Mumbai? She was teaching in a primary school. She was teaching in a primary school. What do you intend doing after passing high school? What do you intend doing after passing high school? ನೀನು ನಿನ್ನ ಪ್ರೌಢ ಶಿಕ್ಷಣ ಮುಗಿದ ಮೇಲೆ ಏನು ಮಾಡ್ತೀಯಾ? ಐ ವಿಲ್ ಸ್ಟಡಿ ಫರ್ದರ್. ನಾನಿನ್ನು ಮುಂದೆ ಓದಬೇಕು. ಐ ವಿಲ್ ಸ್ಟಡಿ ಫರ್ದರ್. ನೋಡಿ, ಇಷ್ಟೊಂದು ಪ್ರಶ್ನೆಗಳು ಹೇಳಿದೆ. ಎಲ್ಲ ಕಡೆ WHAT ವಾಟ್ ಅನ್ನೋ ಪದ ಪ್ರಯೋಗ ಆಯಿತು. ಇನ್ನು WHO ಹೂ ಈ ಪದ ಬಳಸಿ ಯಾವುದೆಲ್ಲ ಪ್ರಶ್ನೆ ನಾವು ಯೂಶುವಲಾಗಿ ಡೈಲಿ ಲೈಫಲ್ಲಿ ಬಳಸ್ಬೋದು ಅನ್ನೋದನ್ನು ನೋಡೋಣ. ಹೂ ಆರ್ ಯು, ನೀನು ಯಾರು? ಹೂ ಆರ್ ಯು? ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಹೂ ಆರ್ ದೇ, ಅವರೆಲ್ಲ ಯಾರು? ದೇ ಆರ್ ಮೈ ರಿಲೇಟಿವ್ಸ್. ಹೂ ಸ್ಯಾಂಗ್ ದ ಸಾಂಗ್, ಆ ಹಾಡು ಯಾರು ಹೇಳಿದ್ರು? ಲತಾ ಮಂಗೇಶ್ಕರ್. ಹೂ ವಿಲ್ ಗೋ ಟು ದ ಮಾರ್ಕೆಟ್, ಯಾರು ಮಾರ್ಕೆಟಿಗೆ ಹೋಗ್ತಾರೀಗ? ಐ ವಿಲ್ ಅಥವಾ ಐ ಇಲ್ ಅಂತ ಹೇಳ್ಬೋದು. ಹೂ ಕ್ಯಾನ್ ಡೂ ದಿಸ್ ವರ್ಕ್, ಯಾರಿಗೆ ಕೆಲಸ ಮಾಡಬಹುದು? ಐ ಕ್ಯಾನ್, ಶೀ ಕ್ಯಾನ್, ಹೀ ಕ್ಯಾನ್, ಎನಿಥಿಂಗ್ ಆನ್ಸರ್ ಯು ಕ್ಯಾನ್ ಗಿವ್. ಹೂಮ್ ಡಸ್ ಶಿ ವಾಂಟ್ ಟು ಮೀಟ್, ಯಾರನ್ನ ಅವಳು ಮೀಟ್ ಮಾಡೋದಿದೆ? ಹೂಮ್ ಡಸ್ ಶಿ ವಾಂಟ್ ಟು ಮೀಟ್? ಹರ್ ಮದರ್. ಹೂ ಈಸ್ ದ ಓನರ್ ಆಫ್ ದಿಸ್ ಹೌಸ್, ಈ ಮನೆಯ ಓನರ್ ಯಾರು, ಮಾಲೀಕರು ಯಾರು? ಹೂ ಈಸ್ ದ ಓನರ್ ಆಫ್ ದಿಸ್ ಹೌಸ್? ಮೈ ಫಾದರ್. ಈ ಥರ ನೀವು ಒಂದಷ್ಟು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ, ಆಗ ನಿಮಗೆ ಈಸಿಯಾಗಿ ಸೆಂಟೆನ್ಸ್ ಮಾಡೋದು ಅಭ್ಯಾಸ ಆಗುತ್ತೆ. ಇನ್ನು HOW ಹೌ ಪದ ಬಳಸಿ ಒಂದಷ್ಟು ಪ್ರಶ್ನೆ ನೋಡೋಣವಾ. ಹೌ ಡಸ್ ಹಿ ಗೋ ಟು ಸ್ಕೂಲ್, ಹೌ ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೇಗೆ ಹೋಗ್ತಾನೆ? ಬೈ ಬಸ್, ಬೈ ಆಟೋ, ಎನಿಥಿಂಗ್ ಅಲ್ವಾ. ಹೌ ಈಸ್ ಯುವರ್ ಫಾದರ್, ನಿನ್ನ ಅಪ್ಪ ಹೇಗಿದ್ದಾರೆ? ಹೌ ಈಸ್ ಯುವರ್ ಫಾದರ್? ಹಿ ಈಸ್ ನಾಟ್ ವೆಲ್, ಅವರು ಹುಷಾರಾಗಿಲ್ಲ. ಹೌ ಡಿಡ್ ಯು ಗೋ ಟು ಬೆಂಗಳೂರು, ಹೌ ಡಿಡ್ ಯು ಗೋ ಟು ಬೆಂಗಳೂರು? ಬೈ ಟ್ರೈನ್, ಬೈ ಬಸ್, ಎನಿಥಿಂಗ್ ಅಲ್ವಾ. ಹೌ ಡಿಡ್ ಯು ರಿಟರ್ನ್, ಹೇಗೆ ರಿಟರ್ನ್ ಆದೆ? ಬೈ ಬಸ್. ಹೌ ಡಿಡ್ ಯು ರಿಟರ್ನ್? ಬೈ ಬಸ್. ಹೌ ವಾಸ್ ಯುವರ್ ಹೆಲ್ತ್ ಇನ್ ಬೆಂಗಳೂರು, ಬೆಂಗಳೂರು ಹೋಗಿದ್ದಲ್ಲ, ನಿನ್ನ ಆರೋಗ್ಯ ಹೇಗಿತ್ತಲ್ಲಿ? ಹೌ ವಾಸ್ ಯುವರ್ ಹೆಲ್ತ್ ಇನ್ ಬೆಂಗಳೂರು? ಐ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ದೇರ್, ನಾನು ಆರಾಮಾಗಿದ್ದೆ. ಹೌ ವಾಸ್ ದ ವೆದರ್ ದೇರ್? ಇಟ್ ವಾಸ್ ಕ್ವೈಟ್ ಕೋಲ್ಡ್, ಸ್ವಲ್ಪ ತಣ್ಣಗಿತ್ತು. ಶಿವಮೊಗ್ಗಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಸ್ವಲ್ಪ ತಣ್ಣಗಲ್ವಾ. ಹೌ ವಾಸ್ ದ ವೆದರ್ ದೇರ್? ಇಟ್ ವಾಸ್ ಕ್ವೈಟ್ ಕೋಲ್ಡ್. ಹೌ ಓಲ್ಡ್ ಈಸ್ ಯುವರ್ ಡಾಟರ್, ಹೌ ಓಲ್ಡ್ ಈಸ್ ಯುವರ್ ಡಾಟರ್, ನಿಮ್ಮ ಮಗಳಿಗೆ ವಯಸ್ಸೆಷ್ಟು? ಶಿ ಈಸ್ 12. ಹೌ ಆರ್ ಯು ಫೀಲಿಂಗ್ ನೌ, ನಿನಗೆ ಈಗ ಹೇಗೆ ಅನ್ನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್ ನೌ? ಮಚ್ ಬೆಟರ್, ಚೆನ್ನಾಗಿದೆ, ಆರಾಮಿದೆ ಅನ್ನಿಸ್ತಿದೆ, ಸ್ವಲ್ಪ ಬೆಟರ್ ಅನ್ನಿಸ್ತಿದೆ. ನೋಡಿ, ಇವೆಲ್ಲ ಪ್ರಶ್ನೆಗಳು ಡೈಲಿ ಲೈಫಲ್ಲಿ ನಾವು ಬಳಸುವಂಥದ್ದೇ ಅಲ್ವಾ. ಇನ್ನೊಂದಷ್ಟು ಪ್ರಶ್ನೆಗಳನ್ನು ನೀವೇ ಕ್ರಿಯೇಟ್ ಮಾಡಿ, ನೀವೇ ನೆನಪಿಸಿ ಹೇಳ್ತಾ ಹೋಗಿ, ಆಗ ನಿಮಗೆ ಪ್ರಶ್ನೆ ಕೇಳೋದು ಕೂಡ ಸುಲಭ ಆಗತ್ತೆ. ಆನ್ಸರ್ ಮಾಡೋದು ಅವ್ರಿಗೆ ಬಿಟ್ಟದಲ್ವಾ? ಹಾಗಲ್ಲ, ಆನ್ಸರ್ ಕೂಡ ಟ್ರೈ ಮಾಡಿ. ಜೊತೆಯಲ್ಲಿ ಹೌ, ವಾಟ್, ಹೂ ಅನ್ನೋ ಪದಗಳನ್ನು ಬಳಸಿ ನಾವು ಒಂದಷ್ಟು ಪ್ರಶ್ನೆ ಕೇಳಿದ್ವಿ. ಇನ್ನೊಂದಷ್ಟು ಪ್ರಶ್ನೆಗಳನ್ನು ನೀವು ನೆನಪಿಸಿ ಪ್ರಯತ್ನ ಪಡಿ, ಆಯಿತಾ? ಈಗ ನಾನು ಒಂದಷ್ಟು ಪ್ರಶ್ನಾರ್ಥಕ ವಾಕ್ಯಗಳನ್ನು ಸಾಧಾರಣ ವಾಕ್ಯಗಳನ್ನಾಗಿ ಮಾಡೋದು ಹೇಗೆ ಅನ್ನೋದು ಹೇಳ್ತೀನಿ. ಡಿಡ್, ಡೂ ಈ ಥರದ ಸಹಾಯಕ ಕ್ರಿಯಾಪದಗಳನ್ನು ತೆಗೆದುಹಾಕಿ ಸಾಮಾನ್ಯ ಕ್ರಿಯಾಪದಗಳನ್ನು ಬಳಸಬೇಕು. ಉದಾಹರಣೆ ಹೇಳ್ತೀನಿ ನೋಡಿ. ವಾಟ್ ಡು ಯು ಸೇ, ಇದು ಪ್ರಶ್ನೆ ಅಲ್ವಾ. ವಾಟ್ ಡು ಯು ಸೇ, ಇದನ್ನು ಐ ಡು ನಾಟ್ ನೋ ವಾಟ್ ಯು ಸೇ, ನನಗೆ ಗೊತ್ತಾಗ್ತಿಲ್ಲ ನೀನೇನು ಹೇಳ್ತಿದ್ದೀಯ ಅನ್ನೋದನ್ನು ಪ್ರಶ್ನೆ ಮತ್ತು ಸರಳವಾದ ವಾಕ್ಯ ಎರಡನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ಹೇಳ್ತೀನಿ ನೋಡಿ. ವಾಟ್ ಡು ಯು ಸೇ, ನೀನೇನು ಹೇಳ್ತಿದ್ಯಾ, ಇದು ಪ್ರಶ್ನೆ. ಐ ಡು ನಾಟ್ ನೋ ವಾಟ್ ಯು ಸೇ, ನನಗೆ ಗೊತ್ತಾಗ್ತಿಲ್ಲ ನೀನೇನು ಹೇಳ್ತಿದ್ಯಾ ಅಂತ. ಅದರ ಅರ್ಥ ಒಂದೇ ಬರುತ್ತೆ, ಆದರೆ ಕೇಳೋ ರೀತಿ ಎರಡು ಥರ ಆಯ್ತಲ್ವಾ. ವಾಟ್ ಡಿಡ್ ಯು ಸೇ, ನೀನೇನು ಹೇಳಿದೆ? ಐ ಡು ನಾಟ್ ರಿಮೆಂಬರ್ ವಾಟ್ ಯು ಸೆಡ್, ನನಗೆ ನೆನಪಾಗ್ತಿಲ್ಲ ನೀನೇನು ಹೇಳಿದೆ ಅಂತ. ಎರಡರದ ಅರ್ಥ ಒಂದೇ, ಹೇಳೋ ರೀತಿ ಬದಲಾಯಿತಲ್ವಾ. ವಾಟ್ ಹ್ಯಾಡ್ ಯು ಸೆಡ್, ನೀನೇನು ಹೇಳಿದೆ? ಐ ಡು ನಾಟ್ ರಿಮೆಂಬರ್ ವಾಟ್ ಯು ಹ್ಯಾಡ್ ಸೆಡ್. ವಾಟ್ ಹ್ಯಾಡ್ ಯು ಸೆಡ್, ನೀನೇನು ಹೇಳಿದೆ? ಐ ಡು ನಾಟ್ ರಿಮೆಂಬರ್ ವಾಟ್ ಯು ಹ್ಯಾಡ್ ಸೆಡ್, ನಂಗೆ ನೆನಪಾಗ್ತಿಲ್ಲ ನೀನೇನು ಹೇಳಿದೆ ಅಂತ. ವಾಟ್ ಇಸ್ ದಿಸ್, ಇದೇನು ಕೇಳ್ತೀವಿ ತಾನೆ? ಟೆಲ್ ಮೀ ವಾಟ್ ದಿಸ್ ಈಸ್, ಹೇಳು ಇದೇನಂತ. ವಾಟ್ ಇಸ್ ದಿಸ್ ಪ್ರಶ್ನೆ, ಟೆಲ್ ಮೀ ವಾಟ್ ದಿಸ್ ಈಸ್ ಪ್ರಶ್ನೆ ಅಲ್ಲದಲೇ ಕೇಳುವ ಒಂದು ಸಾಮಾನ್ಯ ವಾಕ್ಯ. ವಾಟ್ ವಾಸ್ ದ್ಯಾಟ್, ಅದೇನು? ಟೆಲ್ ಮೀ ವಾಟ್ ದ್ಯಾಟ್ ವಾಸ್. ವಾಟ್ ವಾಸ್ ದ್ಯಾಟ್, ಟೆಲ್ ಮೀ ವಾಟ್ ದ್ಯಾಟ್ ವಾಸ್. ಈಗ ನಿಮಗೊಂದು ಕೆಲಸ, ಏನಪ್ಪ ಅಂದರೆ ನಾನು ಸಾಧಾರಣ ವಾಕ್ಯನ ಹೇಳ್ತೀನಿ, ನೀವು ಅದನ್ನು ಪ್ರಶ್ನೆಯಾಗಿ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಕು. ಐ ಡು ನಾಟ್ ನೋ ಹೂ ಹೀ ಈಸ್. ಐ ಡು ನಾಟ್ ನೋ ಹೂ ಹೀ ಈಸ್, ಇದನ್ನು ಹೇಗೆ ಪ್ರಶ್ನೆ ಮಾಡ್ತೀರಾ? ಬಹಳ ಸಿಂಪಲ್ಲಾಗಿ, ಹೂ ಈಸ್ ಹೀ, ಅವ್ರು ಯಾರು? ಐ ಡು ನಾಟ್ ನೋ ಹೂ ಹೀ ಈಸ್ ಅನ್ನೋದಕ್ಕೆ ಹೂ ಈಸ್ ಹೀ ಅಂತ ಕೇಳಿದರೆ ಆಯಿತು. ಟೆಲ್ ಮೀ ಹೂಮ್ ಯು ವಾಂಟ್, ಟೆಲ್ ಮೀ ಹೂಮ್ ಯು ವಾಂಟ್, ಇದನ್ನು ಹೇಗೆ ಪ್ರಶ್ನೆ ಮಾಡ್ತೀರಾ? ಹೂಮ್ ಡು ಯು ವಾಂಟ್, ಹೂಮ್ ಡು ಯು ವಾಂಟ್. ಟೆಲ್ ಮೀ ಹೂಸ್ ಬುಕ್ ದ್ಯಾಟ್ ವಾಸ್, ಟೆಲ್ ಮೀ ಹೂಸ್ ಬುಕ್ ದ್ಯಾಟ್ ವಾಸ್, ಇದನ್ನು ಹೇಗೆ ಪ್ರಶ್ನೆ ಮಾಡ್ತೀರಾ? ಹೂಸ್ ಬುಕ್ ವಾಸ್ ದ್ಯಾಟ್, ಹೂಸ್ ಬುಕ್ ವಾಸ್ ದ್ಯಾಟ್. ಐ ಡು ನಾಟ್ ನೋ ಹೌ ಓಲ್ಡ್ ಯು ಆರ್, ನಂಗೆ ಗೊತ್ತಿಲ್ಲ ನಿಂಗೆ ವಯಸ್ಸೆಷ್ಟಂತ. ಐ ಡು ನಾಟ್ ನೋ ಹೌ ಓಲ್ಡ್ ಯು ಆರ್, ಇದನ್ನು ಹೇಗೆ ಪ್ರಶ್ನೆ ಮಾಡ್ತೀರಾ? ಭಾಳ ಸಿಂಪಲ್ ಅಲ್ವಾ, ಹೌ ಓಲ್ಡ್ ಆರ್ ಯು. ಟೆಲ್ ಮೀ ಹೌ ಶೀ ನ್ಯೂ, ಟೆಲ್ ಮೀ ಹೌ ಶೀ ನ್ಯೂ, ಅವಳಿಗೆ ಹೇಗೆ ಗೊತ್ತು? ಹೌ ಡಿಡ್ ಶೀ ನೋ, ಹೌ ಡಿಡ್ ಶೀ ನೋ. ಇನ್ನೊಂದು, ಯು ಡಿಡ್ ನಾಟ್ ಸೇ ಹೂಮ್ ಯು ಹ್ಯಾಡ್ ಪ್ರಾಮಿಸ್ಡ್, ಯು ಡಿಡ್ ನಾಟ್ ಸೇ ಹೂಮ್ ಯು ಹ್ಯಾಡ್ ಪ್ರಾಮಿಸ್ಡ್, ಹೂಮ್ ಹ್ಯಾಡ್ ಯು ಪ್ರಾಮಿಸ್ಡ್, ಹೀಗೆ ಪ್ರಶ್ನೆ ಅಲ್ವಾ, ಹೂಮ್ ಹ್ಯಾಡ್ ಯು ಪ್ರಾಮಿಸ್ಡ್. ಇಲ್ಲಿ ನೀವು ಒಂದು ಗಮನಿಸಬೇಕಾದ್ದು, ಹೂ ಹೂಮ್ ಹೂಸ್ ಹೌ ಹೌ ಹೂಮ್ ಇವೆಲ್ಲ ಮೊದಲೇ ಬರಬೇಕು, ಸಾಧಾರಣ ವಾಕ್ಯಗಳಲ್ಲಿ ಅವೆಲ್ಲ ಮಧ್ಯೆ ಬಂದ್ಬಿಡತ್ತಲ್ವಾ. ಪ್ರಶ್ನಾರ್ಥಕ ವಾಕ್ಯಗಳನ್ನು ಸಾಧಾರಣ ವಾಕ್ಯಗಳನ್ನಾಗಿ ಮತ್ತು ಸಾಧಾರಣ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಮಾಡೋದನ್ನು ಅಭ್ಯಾಸ ನಾವು ಮಾಡಬೇಕು. ಅದನ್ನು ಒಬ್ಬರು ಮತ್ತೊಬ್ಬರಿಗೆ ಜೋರಾಗಿ ಹೇಳಬೇಕು. ನಾವಿಬ್ಬರು ಮಾತಾಡೋಣ ಬಾ ಈ ಥರ ಅಂತ ಕೂರಿಸ್ಕೊಂಡು ನೀವು ಒಂದಷ್ಟು ಪ್ರಶ್ನೆ ಹೇಳಿದರೆ ಅದನ್ನೇ ಅವರು ಸರಳವಾದ ವಾಕ್ಯದಲ್ಲಿ ಬದಲಾಯಿಸಿ ಹೇಳಬೇಕು, ಅಥವಾ ಅವರು ಸರಳವಾದ ವಾಕ್ಯದಲ್ಲಿ ಹೇಳೋದನ್ನು ನೀವು ಪ್ರಶ್ನೆಯಾಗಿ ಬದಲಾಯಿಸಬೇಕು. ನಾನು ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ, ಅದರ ಹೊರತಾಗಿ ನೀವು ದಿನನಿತ್ಯದಲ್ಲಿ ಯಾರಲ್ಲೋ ಮಾತಾಡ್ತಾ ಇದನ್ನು ಬಳಸಿ ನೋಡಿ, ಹಾಗೆ ನಿಮಗೆ ಇಂಗ್ಲೀಷ್ ಮಾತಾಡೋದು ಆರಾಮಾಗಿ ಬರೋದಕ್ಕೆ ಶುರುವಾಗುತ್ತೆ. ಹೇಳೋದಕ್ಕೆ ಈ ಬೇಕಾದಷ್ಟಿದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
10: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
1: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 72591-76279.
0: That is 72591-76279.
2: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
10: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
9: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಜೂನ್ 23, ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸಾರ್ವಜನಿಕ ಸೇವೆಯ ಮೌಲ್ಯಗಳನ್ನು ಗುರುತಿಸೋದಿರ್ಬೋದು, ಅವರನ್ನು ಗೌರವಿಸೋದಿರ್ಬೋದು, ಹಾಗೆ ನಿಸ್ವಾರ್ಥ ಸೇವೆಯನ್ನು ಮಾಡಿದವರನ್ನು ಗುರುತಿಸುವ ದೃಷ್ಟಿಯಿಂದ ಈ ದಿನವನ್ನು ಸಾರ್ವಜನಿಕ ಸೇವಾ ದಿನ ಅಂಥೇಳಿ ಮಾಡಲಾಗಿದೆ. ಹಾಗೆ ನಾವು ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅಂದರೆ ಹಣಕ್ಕಾಗಿ ಮಾಡೋದು ಬೇರೆ ಕೆಲಸವನ್ನು, ಆದರೆ ಅದೇ ರೀತಿ

0: ಅದೇ ರೀತಿ ನಾವು ಮಾಡುವಂಥ ಕೆಲಸ ಹಣಕ್ಕಾಗಿ ಕೆಲಸವನ್ನು ಮಾಡೋದು ಬೇರೆ, ಆದರೆ ಸ್ವಾರ್ಥ ನಿಸ್ವಾರ್ಥದಿಂದ ಮಾಡುವಂತಹ ಕೆಲಸ ಬೇರೆ. ನಿಸ್ವಾರ್ಥದಿಂದ ನಾವು ಕೆಲಸವನ್ನು ಮಾಡ್ತೀವಲ್ಲ, ಅದನ್ನು ಗುರುತಿಸೋದಕ್ಕೆ ಈ ರೀತಿಯ ಕೆಲಸವನ್ನ ಮಾಡಿರ್ಬೋದು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಲೋ,
1: ನಮಸ್ತೆ.
0: ನಮಸ್ತೆ ಮೋನಿಕಾ ಮೇಡಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಪವಿತ್ರ, ನೀವು?
0: ನಾನು ಚೆನ್ನಾಗಿದ್ದೀನಿ ಮೇಡಮ್.
1: ಊಟ ಎಲ್ಲ ಆಯ್ತಾ?
0: ಊಟ ಆಯ್ತು. ನಿಮ್ದಾಯ್ತಾ?
1: ಮಳೆ ಬರ್ತಿದೆ.
0: ಮಳೆ ಹೌದು, ಈಗ ಮಳೆಯ ಸೂಚನೆ ಕಾಣ್ತಾ ಇದೆ.
1: ಅಲ್ಲೂ ಮಳೆನಾ?
0: ಮಳೆ ಇವ ಸ್ವಲ್ಪ ಮೋಡ ಇದೆ, ಸಣ್ಣ ಮಳೆ ಬರ್ತಾ ಇದೆ.
1: ಇಲ್ಲ, ಎರಡು ದಿನದಿಂದ ಮೋಡ, ಬಿಸಿಲಿಲ್ಲ. ಬಟ್ ನಿನ್ನೆ ಮಳೆ ಬಂದಿರ್ಲಿಲ್ಲ, ಬೇರೆ ಕಡೆ ಆಗಿದೆ ಅನ್ಸಿತ್ತು. ಇವತ್ ಬರ್ತಾ ಇದೆ ಸ್ವಲ್ಪ.
0: ಹೌದು, ಇವತ್ತು ಮಳೆಗಾಲದ ಸೂಚನೆ ಕಾಣ್ತಾ ಇದೆ ಎಲ್ಲ ಕಡೆ.
1: ಹೌದು,
0: ಇವತ್ತು ಸಾರ್ವಜನಿಕ ಸೇವಾ ದಿನ ಇದೆ. ಸೇವೆ ಬಗ್ಗೆ, ಸೇವೆ ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಏನು ಮೇಡಮ್?
1: ಮದರ್ ತೆರೇಸ.
0: ಮದರ್ ತೆರೇಸನ ಸೇವೆಯ ಪ್ರತಿರೂಪ ಅಂತ ಹೇಳ್ಬೋದು ಅವರು
1: ಅಂತ. ತಕ್ಷಣ ನೆನಪಾಗೋದೇ ನಮ್ಗೆ ಮಹಾತಾಯಿ. ಬಹುಶಃ ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವ್ದೇ ಸ್ವಾರ್ಥ ಇಲ್ದೇನೆ ಮಾಡೋದೇ ನಿಜವಾದ ಒಂದು ಸೇವೆ.
0: ಸೇವೆ
1: ಹಾಗಾಗಿ ಅದ್ ಮಾಡ್ಬೇಕು ಎಲ್ರು. ಈಗ ನಾವು ಮಕ್ಕಳ ಚಿಕ್ಕ ಮಕ್ಕಳಲ್ಲಿ ಮಕ್ಕಳನ್ನ ಬೆಳೆಸ್ತೀವಲ್ವಾ, ಅದೊಂದು ರೀತಿ ಸೇವೆ. ತಾಯಿ ವಯಸ್ಸಾದವ್ರಿಗೆ ಸೇವೆ
0: ಮಾಡ್ತೀವಿ.
1: ಹಾಗೆ ಪಬ್ಲಿಕ್ ಸರ್ವಿಸ್ ಏನಿರ್ತಾರೆ, ಈಗ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವ್ದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ತವ್ಯನ ಅವರು ಶ್ರದ್ಧೆಯಿಂದ ಮಾಡಿದ್ರೆ ಅದು ಒಂದು ಕೂಡ ಸೇವೆನೆ. ಅದು
0: ಸೇವೆನೆ.
1: ಆದ್ರೆ ಏನಪ್ಪ ಅಂದ್ರೆ ಅವ್ರಿಗೆಲ್ಲ ಒಂದು ಸ್ಯಾಲ್ರಿ ಅಂತ ಸಿಗುತ್ತೆ,
0: ಸಂಬಳ ಸಿಗುತ್ತೆ.
1: ಆದ್ರೆ ಸೋಷಿಯಲ್ ವರ್ಕ್ ಅಂತಾನೆ ಇರ್ತಾರಲ್ಲ,
0: ಸಮಾಜ ಸೇವೆ
1: ಅಂತಾನೆ ಇರ್ತಾರೆ ದೂರಿನರು. ಸಾಕಷ್ಟು ಜನ ಸಿಗ್ತಾರೆ. ಉದಾಹರಣೆಗೆ ಸಾಕಷ್ಟು ರಾಜಕೀಯದಲ್ಲಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ತುಂಬಾ ಜನ ಇದಾರಲ್ಲ, ಅವರು ಕೂಡ ಒಂದ್ ರೀತಿ ಸೇವಕರೇನೆ. ಸೇವೆನೆ,
0: ಯಾವುದೇ ಪ್ರತಿಫಲವನ್ನ ನಿರೀಕ್ಷೆ ಇಲ್ಲದೆ. ಹೌದು
1: ಹೌದು, ಯಾವುದೇ ನಿರೀಕ್ಷೆ ಇಲ್ಲದೆ ಒಂದು ಸೇವೆ. ನಾವು ಕೂಡ ಒಂದು ಸಮಾಜ ಸೇವೆ ತೊಡಗಿಸ್ಕೊಂಡಿರೋದ್ರಿಂದ ಈ ಒಂದು ಸೇವೆನಲ್ಲಿ ಒಂದೇನೋ ತೃಪ್ತಿ, ಒಂದ್ ಸಂತೋಷ
0: ಸಿಗುತ್ತೆ.
1: ಯಾಕೆಂದ್ರೆ ಕೆಲಸ ಅಂದ್ರೆ ಸಂಬಳ ಒಂದನೇ ತಾರೀಕು ಆಗ್ತಿದಂಗೆ ಸಂಬಳ ಬರುತ್ತೆ ಅನ್ನೋದನ್ನ ಗ್ಯಾರಂಟಿ. ಮಾಡ್ತೀವಿ ಅದಕ್ಕಾಗಿ ಮಾಡ್ತಾ ಇದೀವಿ ಅನ್ನೋದೊಂದ್ ಇರುತ್ತೆ ಅಲ್ವಾ. ಆದ್ರೆ ಈ ಸೇವೆಗೆ ಲಿಮಿಟೇಷನ್ ಇರಲ್ಲ. ನಾವು 365 ದಿನದ ನಾವು ಕೂಡ ಅದಕ್ಕೆ ತೊಡಗಿಸ್ಕೋಬೇಕು, ರಜೆ ಇರಲ್ಲ. ಜೊತೆಗೆ ಯಾವ್ದೇ ಒಂದು ನಿರೀಕ್ಷೆ ಇರೋದಿಲ್ಲ, ಲಾಭದ ಒಂದು ಆಸೆ
0: ಇರಲ್ಲ.
1: ಹಾಗಾಗಿ ಇದೇ ಒಂದ್ ರೀತಿ ಖುಷಿ ಕೊಡುತ್ತೆ. ಹಾಗಾಗಿ ಕೆಲ್ಸನೇ ಬೇರೆ, ಸೇವೆನೇ ಬೇರೆ. ಕೆಲ್ಸ ಒಂದು ಏನು ಸ್ವಾರ್ಥ ಬದುಕಿಗಾಗಿ, ಈ ಇದು ಸೇವೆ ಅನ್ನೋದು ಸಮಾಜದ ಒಂದು
0: ಒಳಿತಿಗಾಗಿ
1: ಅಲ್ವಾ. ಹಾಗಾಗಿ ಈ ಸೇವೆ ನಿಜವಾಗ್ಲೂ ಅದು ದೊಡ್ಡ ಒಂದು ಇದೇನೆ ಕೊಡುಗೆ. ಕೊಟ್ಟರು ಸಾಕಷ್ಟು ಇದಾರೆ ನಮ್ಮ ದೇಶದಲ್ಲಿ, ಸಾಕಷ್ಟು ಇದಾರೆ. ಅದ್ರಲ್ಲೂ ಗಾಂಧೀಜಿ ಅವರೆಲ್ಲ ಹೇಳ್ತಾರಲ್ಲ, ಅವರ ಹೆಂಡತಿ ಕೂಡ
0: ಕಸ್ತೂರಿ
1: ಕೂಡ ಕುಷ್ಠರೋಗಿಗಳನ್ನ ಸೇವೆ
0: ಮಾಡ್ತಾ,
1: ಅದೀನ ದಲಿತರ ಸೇವೆ ಮಾಡ್ತಾ ಇದ್ರು ಅಂತ ನಾವು ನೋಡಿಲ್ಲ,
0: ಕೇಳಿದ್ದೀವಿ
1: ಅಲ್ವಾ. ಅದರಿಂದ ಅವ್ರಿಗೆ ಯಾವ್ದೇ ಲಾಭ ಇರ್ಲಿಲ್ಲ ಅಲ್ವಾ. ಆದ್ರೂ ಯಾಕೆ ಮಾಡ್ತಾ ಇದ್ರು? ಒಂದ್ ಮಾದರಿ. ಈಗ ಅವರೊಂದು ಏನ್ ಮಹಾತ್ಮ ಅನ್ಸ್ಕೊಳ್ಳೋದು ಸುಮ್ ಸುಮ್ನೆ ಅಲ್ಲ, ಇಂಥ ಒಂದೆಲ್ಲ ಸೇವೆಗಳು ಮಾಡಿದ್ರಿಂದಾನೇ ನಾವು ಅವ್ರನ್ನ ಆ ರೀತಿ ಕರೆದಿರೋದು ಅಲ್ವಾ. ಆತರ ಅವರು ರಾಜಕೀಯ ದೂರಿನರು, ಅಷ್ಟು ಮನ್ಸು ಮಾಡಿದ್ರೆ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಕೊಂಡು ಜಾಮ್ ಜಾಮ್ ಅಂತ ಇರ್ಬೋದಿತ್ತು. ಆ ರೀತಿ ಬರಿಗಾಲಲ್ಲಿ ನಡೆಯೋದು, ಮೈ ಮೇಲೆ ಬಟ್ಟೆ ಇಲ್ದೇನೆ ಅಂದ್ರೆ ತುಂಡು ಬಟ್ಟೆ ಉಡುಗಿ, ಅವರ ಆಹಾರ ಎಲ್ಲ ಸರಳವಾಗಿ ಜೀವನ ಮಾಡಿದವರು ಅವರು. ಜೊತೆಗೆ ರೋಗಿಗಳ ಮತ್ತು ದೀನರಿಗೆ ಸೇವೆ ಮಾಡಿದವರು ಗಂಡ ಹೆಂಡತಿ ಇಬ್ರು ಕೂಡ ಅಲ್ವಾ. ಇವತ್ತು ನಾವು ಅವ್ರು
0: ಮಾಡ್ಕೊಳ್ತೀವಿ
1: ಅಲ್ವಾ. ರಾಜಕೀಯದಲ್ಲಿ ಸಾಕಷ್ಟು ಜನ ದುಡಿದಿರ್ಬೋದು ಇಲ್ಲ ಅಂತಲ್ಲ, ಆದ್ರೆ ಈ ಸೇವಾ ಮನೋಭಾವ ಎಷ್ಟು ಜನಕ್ಕಿರುತ್ತೆ
0: ಅಲ್ವಾ,
1: ಅದು ಮುಖ್ಯ ಅಲ್ವಾ. ಇಡೀ ದೇಶಾದ್ಯಂತ ಸಂಚಾರ ಮಾಡ್ಕೊಂಡು ಮಳೆ ಬಿಸಿಲಂದೇನೆ ಇದೆಲ್ಲ ಸೇವೆನೇ. ಸೇವೆ ಅಂತಾನೆ ತಗೋಬೇಕಾಗತ್ತೆ, ತ್ಯಾಗ ಸೇವೆ ಅಂತ ತಗೋಬೇಕಾಗತ್ತೆ ಅಲ್ವಾ. ಹಾಗಾಗಿ ನಿಜ ಅಲ್ಲ, ಈಗಿನವ್ರಿಗೆ ಅವ್ರೆಲ್ಲರೂ ಒಂದ್ ರೀತಿ ಮಾದರಿನೇ. ರಾಜಕೀಯ ಅಂದ್ರೆ ಬರೀ ಅಧಿಕಾರದ ಆಸೆ ಅಥವಾ ಹಣದ ಆಸೆ ಅಲ್ಲ, ಸೇವೆ ಕೂಡ ನಮ್ದೇ ಆ ಕೆಲ್ಸ, ಸಮಾಜಕ್ಕೆ ಸೇವೆ ಕೂಡ ನಮ್ ಕೆಲ್ಸನೆ ಅಂತ ಅವ್ರು ತೋರಿಸ್ಕೊಟ್ಟವರು.
0: ಎಷ್ಟು
1: ಜನ ಅದನ್ನ ಅನುಸರಿಸಿದ್ದಾರೆ ಅಲ್ವಾ.
0: ಖಂಡಿತ.
1: ಹಾಗಾಗಿ ಕೆಲ್ಸನೇ ಬೇರೆ,
0: ಸೇವೆನೇ ಬೇರೆ.
1: ಸೇವೆ ಸಿಗುವಂತಹ ಒಂದು
0: ಖುಷಿ,
1: ಸಂತೋಷ, ತೃಪ್ತಿ ಕೆಲ್ಸ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು.
0: ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿ ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ ಸೇವೆ ಬಗ್ಗೆ.
1: ಥ್ಯಾಂಕ್ ಯು ಸೋ ಮಚ್.
0: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಸೇವೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಪ್ರತಿಫಲವನ್ನ ನಿರೀಕ್ಷೆಯನ್ನ ಮಾಡದೆ ಬೇರೆಯವರಿಗೆ ಕಷ್ಟಕ್ಕೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸೋದೇ ನಿಜವಾದ ಸೇವೆ ಅಂತ ಹೇಳಿದ್ರು. ಹಾಗೆ ಮದರ್ ತೆರೇಸಾ ಇರ್ಬೋದು, ಗಾಂಧೀಜಿ ಇರ್ಬೋದು, ಅಥವಾ ಕಸ್ತೂರ್ಬಾ ಇರ್ಬೋದು, ಇವರೆಲ್ಲರೂ ಕೂಡ ಅವ್ರು ಮಾಡಿದಂತಹ ಸೇವೆಯನ್ನ ನೆನ್ಪು ಮಾಡ್ಕೊಂಡ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ಗುಡ್ ಆಫ್ಟರ್ನೂನ್ ಮೇಡಮ್. ನಮಸ್ಕಾರ.
0: ನಮಸ್ತೆ, ಗುಡ್ ಆಫ್ಟರ್ನೂನ್ ಸರ್.
2: ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಓಕೆ ಸರ್. ಸರ್,
2: ಇವತ್ತು ಏನ್ ಟಾಪಿಕ್ ಇದೆ
0: ಸರ್? ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಏನು ಸರ್?
2: ಮೇಡಮ್, ಸೇವೆ ಅಂತಕ್ಕಂಥದ್ದು ನಾವು ಏನು ಒಂದು ಸರ್ವಿಸ್ ಕೊಡ್ತೀವಿ, ಏನು ಒಂದು ಬೇರೆ ಅವ್ರಿಗೆ ಪರವಾಗಿಲ್ಲ, ನಮಗೆ ಅವರಿಂದ ಅನುಕೂಲ ಆಯ್ತು ಅಂತ ಹೇಳ್ತಾರಲ್ಲ, ಅದನ್ನ ನಾವು ಸರ್ವಿಸ್ ಅಂತ ಹೇಳ್ತೀವಿ. ಈಗ ಸರ್ಕಾರಿ ಮಟ್ಟದಲ್ಲಾದ್ರೆ ಸರ್ಕಾರಿ ಸೇವೆಗಳು ಅಂತೀವಿ. ಅಂದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ವಿವಿಧ ಸೌಲಭ್ಯಗಳಿಗೆ ಅದು ಸರ್ಕಾರಿ ಸೇವೆ ಅಂತೀವಿ. ಸಮಾಜ ಸೇವೆ ಅಂತ ಹೇಳ್ತೀವಿ. ಸಮಾಜ ಅಂದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಂಧು ಬಾಂಧವರಿಗೆ, ಗೆಳೆಯರಿಗೆ ಮತ್ತು ನಿರ್ಗತಿಕರಿಗೆ ನಾವೇನ್ ಸಹಾಯ ಮಾಡ್ತೀವಲ್ಲ, ಅದನ್ನ ಸಮಾಜ ಸೇವೆ ಅಂತ ಹೇಳ್ತಾರೆ. ಅದು ಸಮಾಜ ಸೇವೆಯಲ್ಲಿ ತುಂಬಾ ರೂಪಾಂತರಗಳಿದಾವೆ, ನಾನಾ ರೂಪಾಂತರಗಳಿದಾವೆ. ಉದಾಹರಣೆಗೆ ಏನಂದ್ರೆ, ನಾವು ಒಬ್ರು ಬಡಬಗರಿಗೆ ಒಂದು ಬಟ್ಟೆ ಸಹಾಯ ಆಗಲಿ, ಊಟ ತಿಂಡಿ ಸಹಾಯ ಆಗಲಿ, ಅಥವಾ ಕುರುಡ್ರಿಗೆ, ಅಂಧರಿಗೆ, ಅಂಗವಿಕಲರಿಗೆ ಅವ್ರಿಗೇನಾದ್ರೂ ಧನ ಸಹಾಯ ಆಗಲಿ ಅಥವಾ ಅವ್ರಿಗೆ ಊಟದ ಸಹಾಯ ಆಗಲಿ ಮಾಡ್ತೀವಲ್ಲ ಅದನ್ನ. ಆಮೇಲೆ ಅನಾಥಾಶ್ರಮಗಳಿಗೆ ದೇಣಿಗೆ ಕೊಡೋದು, ಮತ್ತೆ ಆಗಾಗ ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳೋದು, ಅದನ್ನು ಕೂಡ ನಾವು ಸಮಾಜ ಸೇವೆ ಅಂತೀವಿ. ಅದ್ರ ಜೊತೆಗೆ ನಾವು ಈ ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲೆಲ್ಲಿ ಸಿಟಿಗಳಲ್ಲಾಗ್ಲಿ, ನಮ್ಮ ಸುತ್ತಮುತ್ತ ಹಳ್ಳಿಗಳು, ಅಲ್ಲಿ ನಾವು ಸಾರ್ವಜನಿಕವಾಗಿ ಒಂದ್ 10 ಜನ ಸೇರ್ಕೊಂಡು ಯಾವಾಗಾದ್ರೂ ಒಂದು ಬಿಡುವಿನ ಸಮಯದಲ್ಲಿ, ರಜಾ ಸಮಯದಲ್ಲಿ ಶ್ರಮದಾನ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಸೇವೆ ಅಂತಾನೆ ಹೇಳ್ಬೋದು ಮೇಡಮ್. ಮತ್ತೊಂದು ವಿಶೇಷ ಅಂದ್ರೆ, ಮನೆಯಲ್ಲಿ ನಾವು ಇವಾಗ ವೃದ್ಧರಿರ್ತಾರೆ, ತಂದೆ ತಾಯಿ ಅವರನ್ನ ಪ್ರೀತಿಯಿಂದ ಆರೈಕೆ ಮಾಡ್ತೀವಲ್ಲ, ಅದು ಒಂದು ಸೇವೆನೆ. ಮತ್ತೆ ಮಕ್ಕಳನ್ನ ನೋಡ್ಕೊಂತೀವಲ್ಲ ತಂದೆ ತಾಯಿಯಾಗಿ
0: ಜವಾಬ್ದಾರಿಯಿಂದ,
2: ಅದನ್ನು ಸಹ ನಾವು ಒಂದು ಮುಂದೆ ಆ ಒಂದು ಪೀಳಿಗೆ ಚೆನ್ನಾಗಿ ಮುಂದಕ್ಕೆ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬರಕ್ಕೋಸ್ಕರ ಅವರಿಗೆ ನಾವು ಒಂದು ಮೂಲಭೂತ ಸೇವೆಗಳನ್ನ ಮಾಡ್ಕೊಡ್ತೀವಿ. ಅಂದ್ರೆ ನಮ್ಮ ಕರ್ತವ್ಯ ಕೂಡ, ಕರ್ತವ್ಯ ಕೂಡ, ಅದ್ರ ಜೊತೆಗೆ ಅದನ್ನ ಒಂದು ಸೇವಾ
0: ರೀತಿಯಿಂದ ಮಾಡಿದಾಗ ಅದು ಸೇವೆ ಆಗುತ್ತೆ.
2: ಹೌದು ಮೇಡಮ್, ಅದನ್ನ ಸೇವೆ ಅಂತ ಹೇಳ್ತೀವಿ. ಆಮೇಲೆ ಇನ್ನು ಕೆಲವರಿಗೆ ಇದು ಯೋಗ, ಈಗ ಕೆಲವರಿಗೆ ಯೋಗಗಳನ್ನ ಹೇಳ್ಕೊಡ್ತಾರೆ ಕೆಲವರು, ಅದು ಕೂಡ ಒಂದು ಸೇವೆ
0: ಅಂತ ಹೇಳ್ತಾರೆ.
2: ಯಾಕಂದ್ರೆ ಯೋಗ ಮತ್ತೆ ಈ ಕೆಲವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಡ್ತಾರೆ, ಅವನ್ನೆಲ್ಲ ಅವನು ಕೂಡ ಒಂದು ರೀತಿಯಲ್ಲಿ ಸೇವೆ ಅಂತ ಹೇಳ್ಬೋದು. ಯಾಕಂದ್ರೆ ಅದರಿಂದ ದೇಹಕ್ಕೂ ಒಳ್ಳೇದಾಗತ್ತೆ, ಆರೋಗ್ಯಕ್ಕೂ ಒಳ್ಳೇದಾಗತ್ತೆ, ಮಾನಸಿಕ ಸ್ವಾಸ್ಥ್ಯ ಸಿಗುತ್ತೆ. ಹೀಗೆ ಸೇವೆಗೆ ನಾವು ಒಂದು ನಿರ್ದಿಷ್ಟವಾದಂತಹ
0: ಚೌಕಟ್ಟು ಸಾಧ್ಯ ಇಲ್ಲ. ಹೌದು,
2: ಸಾಧ್ಯನೇ ಇಲ್ಲ ಮೇಡಮ್. ಅದರದ್ದು ಒಂದು ಮಹತ್ವ ಆಗ್ಲಿ, ಅದರದ್ದು ಒಂದು ಹೆಸರುವಾಸಿ ಆಗ್ಲಿ, ಅದು ವಿಶ್ವವ್ಯಾಪಿ ಆದದ್ದು, ನಾವು ವಿಶಾಲ ಅರ್ಥ ಹೊಂದಿದೆ ಅಂತ. ಅದನ್ನ ಯಾವತ್ತು ನಾವು ಒಂದು ನಿರ್ದಿಷ್ಟ ಚೌಕಟ್ಟೊಳಗೆ ಇದನ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ FM ರೇಡಿಯೋ ಕೂಡ ಇವಾಗ ಒಂದು ರೀತಿಯಲ್ಲಿ ಸೋಷಿಯಲ್ ಸರ್ವಿಸ್ ಅಂತಾನೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಏನೋ ಮಾಹಿತಿಗಳು ಗೊತ್ತಿರಲ್ಲ, ಅದನ್ನೆಲ್ಲ ನೀವು ಜನಗಳಿಗೆ ನಿಮ್ಮ ವಾಹಿನಿ ಮೂಲಕ ತಿಳಿಸ್ಕೊಡ್ತೀರಾ, ಅದನ್ನು ಸಹ ಒಂದು ಸೇವೆ ಅಂತಾನೆ ಹೇಳ್ಬೋದು.
0: ಮಾತಿನ ಮೂಲಕ ಸೇವೆ ಇರ್ಬೋದು ಅಥವಾ ಮನಸ್ಸಿನ ಮೂಲಕ ಸೇವೆ.
2: ಮತ್ತೆ ಈಗೆಲ್ಲಾದ್ರೂ ನಾವು ಸಡನ್ ಆಗಿ ಎಲ್ಲ ಹೋಗ್ತಾ ಇರ್ತೀವಿ, ಏನೋ ರೋಡ್ ಮಧ್ಯದಲ್ಲಿ ಏನೋ ತೊಂದರೆ ಆಗತ್ತೆ ಯಾರಿಗೋ, ಅವಾಗ ನಾವು ಬಿಟ್ಟು ಹೋಗ್ಬಾರ್ದು. ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಒಂದು ಸಣ್ಣ ಸೇವೆ. ಅದು ಅಳಿಲು ಸೇವೆ ಇರ್ಬೋದು, ಅನಿ ಅನಿ ಗುಡಿದ್ರೆ ಅಳ್ಳ ಹೇಗೆ, ಒಂದು ಸಣ್ಣ ಸಣ್ಣ ಅಳಿಲು ಸೇವೆ ಕೂಡ ಒಂದು ಮಹತ್ವ ಇದೆ.
0: ಆ ಸಂದರ್ಭಕ್ಕೆ ಅದು ದೊಡ್ಡ ಮಹತ್ವನೇ ಅನ್ಸುತ್ತೆ.
2: ಹೌದು ಮೇಡಮ್, ಹೌದು, ಯಾವುದೇ ಇರ್ಲಿ ಪ್ರತಿಯೊಂದು. ಹಂಗಾಗಿ ನಾವು ಪ್ರತಿ ದಿನ ನಾವು ಏನು ಒಳ್ಳೊಳ್ಳೆ ನಿತ್ಯ ಕರ್ಮಗಳನ್ನ ಮಾಡ್ತೀವಿ ಅವೆಲ್ಲವೂ ಸೇವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಈ ಸಮಾಜದಲ್ಲಿ ಬದುಕಿದೀವಿ ಅಂದ್ರೆ ನಮಗೋಸ್ಕರ ಮಾತ್ರ ಬದುಕಿಲ್ಲ, ನಾವು ಪ್ರತಿಯೊಬ್ಬರು ಸರ್ವಿಸ್, ಒಬ್ರಿಗೊಬ್ರು ಸರ್ವಿಸ್ ಮಾಡ್ತಕ್ಕಂಥದ್ದು ಒಬ್ರಿಗೊಬ್ರಿಗೆ ಯೂಸ್ ಆಗತ್ತೆ. ಒಟ್ಟು ಇಡೀ ದೇಶಕ್ಕೆ ನಾವು ಒಂದು ಡೈಲಿ ಸರ್ವಿಸ್ ಮಾಡ್ತಿದೀವಿ ಅಂತ ಹೇಳಿದ್ರೇನು
0: ತಪ್ಪಾಗಲ್ಲ. ಖಂಡಿತ, ಹೌದು,
2: ಹೌದು ಮೇಡಮ್,
0: ಒಳ್ಳೆ ವಿಚಾರವನ್ನ ತಿಳಿಸಿದ್ರಿ.
2: ನನ್ನ ಅಭಿಪ್ರಾಯದಲ್ಲಿ ಅದೇ ಸರ್ವಿಸ್ ಅಂತಕ್ಕಂಥದ್ದು ಅದು ಯಾವತ್ತು ನಿಂತ ನೀರಲ್ಲ, ನಿತ್ಯ ನಿರಂತರವಾಗಿ ಹರಿತಾ ಇರುತ್ತೆ. ಸಮಯ ಸಂದರ್ಭಕ್ಕೆ ಅನೇಕ ಸರ್ವಿಸ್ ಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೂಡ ಬರುತ್ತೆ. ಅವಾಗ ನಮ್ಗೆ ಸಾಧ್ಯವಾದಷ್ಟು ನಮ್ಮ ಒಂದು ಸೇವೆಯನ್ನು ಕೂಡ ಮಾಡೋಣ, ಅದ್ರ ಮೂಲಕ ನಾವು ಖುಷಿ ಆಗ್ತೀವಿ, 4 ಜನಕ್ಕೆ ಹೆಲ್ಪ್
0: ಆಗುತ್ತೆ. ಖಂಡಿತ, ಹೌದು ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಸೇವೆ ಕುರಿತು ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
3: ನಮಸ್ತೆ ಪವಿತ್ರ.
0: ನಮಸ್ತೆ, ಗುಡ್ ಈವ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೇನೆ ಪವಿತ್ರ.
0: ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ? ನಾನು ಚೆನ್ನಾಗಿದ್ದೀನಿ.
3: ಕಾಫಿ ಇಲ್ಲ ಪವಿತ್ರ.
0: ಆಗಿಲ್ವಾ? ಮೋಡ ಕವಿದ ವಾತಾವರಣ ಇರೋದ್ರಿಂದ ಕಾಫಿ ಆಯ್ತೇನೋ ಅನ್ಕೊಂಡೆ.
3: ಇಲ್ಲ ಇಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೀನಿ.
0: ಬೆಂಗಳೂರಲ್ಲಿ ಇದೆಯಾ ಮಳೆ? ಇದೆಯಾ?
3: ಇಲ್ಲ ಮಳೆ ಇಲ್ಲ, ಮೋಡ ಆಗಿದೆ.
0: ಮೋಡ ಆಗಿದೆ.
3: ಹೌದು,
0: ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ.
3: ಸೇವೆ ಅಂತ ಹೇಳಿದ್ರೆ ಸರ್ವಿಸ್,
0: ಸರ್ವಿಸ್.
3: ನಾವು ಸರ್ವಿಸ್ ಅಂದ ತಕ್ಷಣ ಏನ್ ಅನ್ಕೊಂತೀವಿ, ಏನೋ ಒಂದ್ ಮಾಡಿದ ಹೆಲ್ಪ್ ಅನ್ನೇ ಸರ್ವಿಸ್ ಅನ್ಕೊಂಡ್ಬಿಡ್ತೀವಿ.
0: ಹೌದು,
3: ಖಂಡಿತ ಅದು ಸೇವೆ ಅನ್ಸ್ಕೊಳಲ್ಲ. ಸೇವೆ ಅಂತ ಅಂದ್ರೆ ಅದು ನಾವ್ ಯಾವ್ದೇ ಅವ್ರು ನಾವ್ ಮಾಡೋ ಅಂತ ವ್ಯಕ್ತಿಗಾಗಿರ್ಬೋದು, ಯಾವ್ದೇ ಒಂದು ಸಂಸ್ಥೆ ಸಂಘಕ್ಕಾಗಿರ್ಬೋದು, ಮಾಡುವಾಗ ಅದು ಒಂದು ಪ್ರತಿಫಲ ಅಪೇಕ್ಷೆ ಅಂದ್ರೆ ನಾವ್ ಏನನ್ನ ನಿರೀಕ್ಷೆ ಮಾಡಬಾರ್ದು, ಆ ತರ ಇದಕ್ಕೆ ಸೇವೆ ಅಂತ ಕರಿತೀವಿ. ಅದು ಖಂಡಿತ ನಾವು ಈ ಸಮಾಜದಲ್ಲಿ ಇದ್ದಾಗ ಅದು ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ವಿಕಸನ ಜೊತೆಗೆ ನಮಗೂ ಒಂದು ಒಳ್ಳೆ ಹೆಸರನ್ನು ಕೂಡ ಅಲ್ವಾ. ಹಾಗಾಗಿ ನಾವು ಯಾವ್ದೇ ಒಂದು ಸೇವೆ ಮಾಡ್ಬೇಕಾದ್ರೂ ಒಂದು ಏನೋ ಒಂದು ಕೇಳಿದ ತಕ್ಷಣ ಒಂದಷ್ಟು ದುಡ್ಡು ಕೊಡೋದು ಅಥವಾ ಅವ್ರು ಏನೋ ಒಂದು ಕೇಳಿ ಕೆಲಸ ಮಾಡ್ಕೊಡೋದು ಅದೇ ಒಂದು ಸೇವೆ ಅನ್ಕೊಳೋದ್ರಲ್ಲಿ ಒಂದು ನಾವು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಮ ಹತ್ರ ಒಂದು ಹ್ಯೂಮಾನಿಸಂ ಮಾನವೀಯತೆಯಿಂದ ಮಾತಾಡೋದು, ವರ್ತನೆ ಮಾಡೋದು ಮತ್ತೆ ಒಳ್ಳೆ ಮಾತುಗಳನ್ನ ಆಡೋದು ಕೂಡ ಒಂದು ಸೇವೆನೋ ಅಂತ ಅನ್ಸ್ಕೊಳತ್ತೆ.
0: ಸಮಾಜಕ್ಕೆ ಉಪಯುಕ್ತ ಮಾಹಿತಿ,
3: ಸಮಾಜಕ್ಕೆ ಉಪಯುಕ್ತ ಆಗುತ್ತೆ. ಈಗ ನಾವು ಮಾತಾಡೋದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ನೋವಾಗುತ್ತೆ ಅಂದ್ರೆ ಅದು ಖಂಡಿತ
0: ಸೇವೆ ಆಗುತ್ತೆ.
3: ಇನ್ನೊಬ್ರು ಮನಸ್ಸು ನಯಿಸದಂತೆ ವರ್ತನೆ ಮಾಡ್ಲೋಬಾರ್ದು ಮತ್ತೆ ಮಾತು ಆಡ್ಬಾರ್ದು. ಅವಾಗ ನಾವು ಸಮಾಜದಲ್ಲಿ ಇರ್ತೀವಲ್ವಾ, ಈ ಸಮಾಜದಲ್ಲಿ ಇದ್ದಾಗ ಈ ಸಮಾಜಕ್ಕೆ ನಮ್ಮದೊಂದು ಕೊಡುಗೆ ಅನ್ಸ್ಕೊಳ್ತೀವಿ. ನಾವು ಮಾಡೋ ಒಂದು ಸಹಕಾರ ಅಥವಾ ಸೌಹಾರ್ದತೆ ಕೂಡ ಒಂದು ನಮ್ಮ ಒಂದು ಬಾಂಧವ್ಯ ಹೆಚ್ಚುವಂತ ಕೆಲಸ ಇದು ಸೇವೆ. ಈಗ ನಾವು ಏನೋ ಒಂದ್ ಮಾಡ್ತೀವಿ, ಇದ್ದವ್ರಿಗೆ ಮಾಡೋದಕ್ಕಿಂತ ಅಶಕ್ತರಿಗೆ ಇಲ್ಲದೆ ಅಂತ ಇದ್ದವ್ರಿಗೆ ಸೇವೆ ಮಾಡಿದ್ರೆ ಅದು ಸೇವೆ ಅನ್ಸ್ಕೊಳತ್ ನನ್ ಪ್ರಕಾರ.
0: ಹೌದು, ಇದ್ದವ್ರಿಗೆ ಮಾಡೋದಕ್ಕಿಂತ ನೀವ್ ಹೇಳ್ದಂಗೆ ಇದ್ದವ್ರಿಗೆ
3: ಊಟ ಮಾಡಿಸಿ ಹೊಟ್ಟೆ ತುಂಬಾ ಹಾಕಿದ್ರೆ ಅದೇನ್ ಯೂಸ್
0: ಆಗಲ್ಲ.
3: ನಾವು ಇಲ್ದಂತವ್ರಿಗೆ ಅನ್ನದಾನ ಆಗಿರ್ಬೋದು ಮತ್ತೆ ಯಾವ್ದೇ ಒಂದ್ ಸೇವೆ ಆಗಿರ್ಬೋದು, ಈಗ ಅದನ್ ಮಾಡೋದ್ರಿಂದ ಒಂದು ಒಳ್ಳೆ ರೀತಿಯಿಂದ ಒಂದು ಸಹಕಾರ ಆಗ್ಲಿ, ಬಾಂಧವ್ಯ ಆಗ್ಲಿ, ವ್ಯಕ್ತಿತ್ವ ಆಗ್ಲಿ ಬೆಳೆಯುತ್ತೆ. ಉತ್ತಮ ರೀತಿಯಲ್ಲಿ ನಡ್ಕೊಳ್ಲಿಕ್ಕೆ ನಮಗೂ ಒಂದು ದಾರಿ ಆಗುತ್ತೆ. ಅದು ಆ ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ,
0: ಅದೊಂದು ಖುಷಿ ಕೊಡುತ್ತೆ,
3: ಖುಷಿ ಕೊಡುತ್ತೆ ನಾವು ಮಾಡಿದಂತ ಸೇವೆ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಹೇಳಿದ್ರೆ ನೋಡ್ರಿ, ಮಾನವ ಸೇವೆ ಇದೆ, ಮಾಧವ ಸೇವೆ ಅಂತ,
0: ಮಾಧವ ಸೇವೆ ಅಂತ, ದೇವ್ರ ಸೇವೆ ಅಂತ ಹೇಳಿದಾರೆ ನೋಡಿ.
3: ದೇವ್ರ ಸೇವೆ ಅಂತ ಹೇಳ್ತೀವಿ ನಾವು ಮಾಡೋದು, ಅದನ್ನೇ ಈಗ ಆಕ್ಚುಲಿ ಈಗ ಮಾಡಿಸೋದು ಅದೇ ಅನ್ಕೊಂತೀನಿ ನಾನು. ಈಗ ನಿಜವಾಗ್ಲೂ ಕೂಡ ಯಾವ್ದಾದ್ರು ಒಂದು ಈಗ ಬಸವಣ್ಣನವರು ಹಿಂದೆ ಹೇಳಿದ್ರು, ಲಕ್ಕಲ್ಲ ನಗರ ಕಂಡರೆ ದೀಟದ ನಗರ ಕಂಡರೆ ಹೊಡೆ, ಅದೇ ರೀತಿ ನಮ್ಮ ವರ್ತನೆಗಳಿದೆ ಸಾಮಾನ್ಯವಾಗಿ ಇದು ಅಲ್ವಾ. ಹಾಗಾಗಿ
0: ಆಡುವ ಮಾತು ಬೇರೆ, ಇರುವ ಜೀವನ ಬೇರೆ ಆಗಿದೆ,
3: ಜೀವನ ಬೇರೆ ಅನ್ನ ಹಾಗಾಗುತ್ತೆ. ಹಾಗೆ ಮಾಡಬಾರ್ದು. ಖಂಡಿತ ನಾವು ಮಾಡೋ ಅಂತ ಸೇವೆಗಳಲ್ಲಿ ಸಾಕಷ್ಟು ಸೇವೆ ಇದೆ ನಾವಿರೋದ್ರಿಂದ, ಸಾಮಾಜಿಕ ಆಗ್ಲಿ, ಧಾರ್ಮಿಕ ಆಗ್ಲಿ, ಆರ್ಥಿಕ ಆಗ್ಲಿ, ಯಾವುದೇ ಒಂದು ಸೇವೆ ಒಂದು ಅಥವಾ ಸ್ವಯಂ ಸೇವೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಂತ ಸೇವೆನ ಕೂಡ ಮಾಡಬಹುದು. ಸಾರ್ವಜನಿಕವಾಗಿ ಇದ್ದೇವೆ ಅಂದ್ಮೇಲೆ ಸಾರ್ವಜನಿಕವಾಗಿ ಸ್ವಯಂ ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಹೌದು, ಈಗ ನಾವು ಅವಾಗ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತಲ್ವಾ.
0: ಹೌದು,
3: ಈಗ ನಾವು ಒಂದು ಸೇವೆ ಮಾಡ್ಬೇಕು,
0: ಬರೀ ನಮ್ಮ ನಮ್ ಜೀವನ ನಮ್ಮ ಲೈಫ್ ಅದನ್ನೇ ನೋಡ್ಕೊಳ್ಳಕ್ಕಿಂತ ಒಂದಷ್ಟು ಈ ರೀತಿ ಸೇವೆಯನ್ನ ಮಾಡೋದ್ರಿಂದ
3: ಸಾರ್ವಜನಿಕವಾಗಿ ಮಾಡಿದ್ರೆ ಇನ್ನ ಒಂದು ಉತ್ತಮ ಒಂದು ವ್ಯಕ್ತಿತ್ವ ಇರುತ್ತೆ ಕೂಡ
0: ಇರುತ್ತೆ.
3: ಇದ್ರ ಜೊತೆ ಪ್ರಾಣಿ ಪಕ್ಷಿಗಳಿಗಾಗ್ಲಿ ಮರ ಗಿಡಗಳಿಗಾಗ್ಲಿ ಮಾಡುವಂತ ಸೇವೆನೂ ಕೂಡ ಸೇವೆ ನನ್ನ ಪ್ರಕಾರ
0: ಸೇವೆ.
3: ಈಗ ಮರ ಗಿಡ ಸಂರಕ್ಷಣೆ ಮಾಡೋದು ಅದೊಂದು ಸೇವೆ, ಸಮಾಜ ಸೇವೆ,
0: ಸಮಾಜ ಸೇವೆ ಆಗುತ್ತೆ.
3: ನಮ್ಗೂ ಕೂಡ ಅದರಿಂದ ಅನುಕೂಲನೇ ಇದೆ. ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದಾಗ್ಲಿ, ಆಹಾರ ಕಾಳು ಕಡಿ ಕೊಡೋದಾಗ್ಲಿ, ಅದು ಕೂಡ ಒಂದು ಸೇವೆ ನನ್ನ ಒಂದು ಇದರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ರು ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಏನೋ ಅವಶ್ಯಕತೆ ಇರುತ್ತೆ, ಇನ್ನ ವಯಸ್ಸಾದವ್ರು ಇರ್ತಾರೆ ಅಥವಾ ಯಾರೋ ಪೇಷಂಟ್ ಇರ್ತಾರೆ, ಅಂತವ್ರಿಗೆಲ್ಲ ನಾವ್ ಏನ್ ಸಹಾಯ ಮಾಡ್ತೀವಲ್ವಾ, ಅದು ಕೂಡ ಸೇವೆ ಅಂತಾನೆ ಹೇಳ್ಬೋದು. ಇಂಥ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿ ಆಗುತ್ತೆ, ನಾವು ಮಾಡೋ ಅಂತ ಜನಗಳಿಗೂ ಕೂಡ
0: ಹೆಲ್ಪ್ ಆಗುತ್ತೆ ಅಂತ
3: ಹೆಲ್ಪ್ ಆಗುತ್ತೆ. ಇಂಥ ಒಂದು ಮೌಲ್ಯಯುತವಾದಂತ ಸೇವೆಗಳನ್ನ ಮಾಡ್ಕೊಂಡು ಸಮಾಜದಲ್ಲಿ ನಮ್ಮ ಒಂದು ಕೊಡುಗೆ
0: ಖುಷಿಯಾಗಿರೋದಾಗಿ
3: ಚಿಕ್ಕದಾಗಿ ಕೊಡ್ಬೋದು, ತುಂಬಾ ದೊಡ್ಡಕ್ಕಾಗಿಲ್ಲ ಅಂದ್ರೂ
0: ಈ ತರ ಚಿಕ್ಕ ಚಿಕ್ಕದಾಗಿ ಮಾಡ್ಬೋದು.

0: ಚೆನ್ನಾಗಿ ಮಾಡಬಹುದು ಅಲ್ವಾ?
1: ಎಲ್ಲರೂ ಹೀಗೆ ಮಾಡೋದ್ರಿಂದ ಎಷ್ಟೋ ಜನ ಹೆಲ್ಪ್
0: ಅಂತ ಹೇಳಿ ನಮ್ಮ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ.
1: ಯಾವ್ದು? ಗೋವರ್ಧನ
0: ಟ್ರಸ್ಟ್. ಅದು ಕೂಡ ಒಂದು ಸೇವೆ ಮಾಡ್ಕೋಬಹುದು ಅಲ್ವಾ?
1: ಈಗ ಗೋವಿನ ರಕ್ಷಣೆಗಾಗಿ,
0: ಗೋವಿನ ರಕ್ಷಣೆಗಾಗಿ ನಾವೇನ ನಮ್ಮ ಕೈಲಾದ ಒಂದು ಸಹಾಯ ಮಾಡಿದ್ರೆ ಅದು ನಾವೇನ ಗೋವಿಗೊಂದು ಸೇವೆ ಮಾಡ್ದಂಗೆ. ಒಂದು ಗೋವಿ ಸೇವೆ ಮಾಡಿದ್ರೆ 33 ಕೋಟಿ ಜನಕ್ಕೆ
1: ದೇವರುಗಳಿಗೆ
0: ಆ ಪೂಜೆ ಸಲ್ಲಿಸ್ದಂಗೆ ಅಂತ ಹೇಳ್ತಾರೆ.
1: ಓಕೆ ಮೇಡಮ್,
0: ಸೇವೆ ಮಾಡ್ಬೇಕು ಮಾಡ್ಬೇಕು ನಮ್ಮ ಕೈಲಾದಷ್ಟು
1: ಮಾಡ್ಬೇಕು
0: ಅಂದ್ರೆ ಖಂಡಿತ ಕೈಲಾಗದನ್ನ ಮಾಡ್ಲೇಬೇಕು, ಅದೇ ಸೇವೆ ಅಂತ.
1: ಸೇವೆ. ಓಕೆ ಮೇಡಮ್, ಕರೆ ಮಾಡಿ ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.
0: ಥ್ಯಾಂಕ್ ಯು.
1: ಬೆಂಗಳೂರಿಂದ ಕುಸುಮ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಸೇವೆ ಅಂತ ಹೇಳಿದ್ರೆ ಇದು ನಮ್ಮ ಕೈಲಾದಷ್ಟು, ಅಂದ್ರೆ ಈಗ ಕಷ್ಟದಲ್ಲಿ ಇದ್ದವ್ರು ಇರ್ಬೋದು, ಹಾಗೆ ಅವ್ರ ಕೈಲಿ ಆಗಲ್ಲ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೋ ಅದನ್ನ ಒಂದು ಸೇವೆ ಮನೋಭಾವದಲ್ಲಿ ಮಾಡಿದ್ರೆ ಅದರಿಂದ ತೃಪ್ತಿ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ ಹೇಳಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್. ಊಟ ಮಾಡಿದ್ರ ಸರ್? ಕಾಫಿ ಆಯ್ತು, ಊಟ ಆಯ್ತು. ಹೌದ್ರಾ? ಸ್ವಲ್ಪ ಶಿವಮೊಗ್ಗ ತಣ್ಣ ತಣ್ಣ ಇದೆಯಲ್ಲ, ಮಳೆ ವಾತಾವರಣ
2: ಹಂಗೆ ಅನಿಸ್ತಾ ಇದೆ. ಸ್ವಲ್ಪ ಮಳೆ ಇಲ್ಲದ್ರೆ ಗಾಳಿ ಮಾತ್ರ ಸ್ವಲ್ಪ ತಣ್ಣಗೆ ಬೀಸ್ತಾ ಇದೆ.
1: ಮಳೆ ಹಿಡಿಬೋದಾ ಅಂತ
2: ಹಂಗೆ ಅನಿಸುತ್ತೆ ಸರ್. ಹಿಡ್ ಮೇಡಮ್ ಹಿಡಿದ್ರೆ ಸಾಕು ಅನ್ಸುತ್ತೆ. ಪಾಪ ನಾವು ರೈತರು, ನಮಗಿಂತ
1: ನೋಡಕ್
2: ಆಗ್ತಾ ಇಲ್ಲ. ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದು ಮೇಡಮ್. ಮೊದಲು ರೈತರು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿ ದುಡಿದ್ರೆ ಮಾತ್ರ ನಮಗೆ ಅನ್ನ ಸಿಗಕ್ ಸಾಧ್ಯ. ಅವರು ದುಡಿಯಕ್ ಆಗ್ಲಿಲ್ಲ, ಮಳೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಅನ್ನ ತಿನ್ನೋದು ಕಷ್ಟ ಆಗ್ಬಿಡುತ್ತೆ ಮೇಡಮ್. ಬಹಳ ಕಷ್ಟ
1: ಅನ್ಬೋದ್ಬೇಕು. ಒಳ್ಳೆ ಹದ ಬೇಕಾಗಿದೆ ಮಳೆ ಬಂದ್ರೆ.
2: ಈಗೆಲ್ಲ ಬಿತ್ತ ಟೈಮ್ ಮೇಡಮ್, ಕೆಲವರೆಲ್ಲ ಬಿತ್ತಿದಾರೆ, ಎಲ್ಲ ಒಣಗಿ ಹೋಗ್ತಾ ಇದಾವೆ. ಸಣ್ಣ ಸಣ್ಣ ಸಸಿಗಳೆಲ್ಲ ತರ್ಕೊಳಕ್ಕೆ ಶಕ್ತಿ ಇರಲ್ಲ. ದೊಡ್ಡ ಸಸಿಗಳಾದ್ರೆ ಸ್ವಲ್ಪ ದಿನ ತರ್ಕೊಂತ 15-20 ದಿನ. ಈ ಸಣ್ಣ ಸಸಿಗಳು ಏನಾಗುತ್ತೆ ಅಂತ ಅಂದ್ರೆ ಮೋಡ ಆದ್ರೆ ಪರವಾಗಿಲ್ಲ, ಬಿಸಿಲು
1: ಬಿತ್ತಂದ್ರೆ
2: ಬೇಗ ಸುಟ್ಟೋಗ್ಬಿಡ್ತಾವ್ರು. ಅವ್ರು ನೋಡ್ರಿ, ಕಷ್ಟಪಟ್ಟು ಸಾಲ ಮೂಲ ಮಾಡಿ ಗೊಬ್ಬರ ಬೀಜ ಎಲ್ಲ ತಂದು ಮಾಡಿರ್ತಾರೆ. ಈ ತರ ಆಗ್ಬಿಟ್ರೆ ನಾವು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಮೇಡಮ್. ಅರೆ
1: ಹೌದು ಸರ್, ಮಳೆ ಬೇಕು ಇವಾಗ.
2: ಹೌದು,
1: ಇವತ್ತಿನ ವಾತಾವರಣ ಸ್ವಲ್ಪ ಚೇಂಜ್ ಇದೆ.
2: ಸ್ವಲ್ಪ ಚೇಂಜ್ ಇದೆ ಮೇಡಮ್. ಏನೋ ನೋಡ್ಬೇಕು, ಮಳೆ
1: ಬರ್ಬೋದು. ಹಾ ಸರ್, ಈಗ ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದು ಮೇಡಮ್, ಅರೆ ಸೇವೆ ಮಾಡೋದು ಅಂದ್ರೆ ಏನು, ಯಾವುದೇ ಒಂದು ಹಣಕಾಸು ತಗೊಳ್ದೆ ಯಾವ ಸೇವೆ ಮಾಡ್ತೇವೆ ಅದೆಲ್ಲದೂ ಒಂದು ಸೇವೆನೇ ಮೇಡಮ್. ಅರೆ ನಾವು ಹಣ ತಗೊಂಡ್ ಏನಾದ್ರು ಸೇವೆ ಮಾಡಿದ್ರೆ ಅದ್ ಸೇವೆ ಆಗೋದಿಲ್ಲ. ನಾವು ಯಾವ್ದೇ ಹಣ ತಗೊಳ್ದೆ ಒಂದ್ ಸೇವೆ ಮಾಡ್ತೇವಲ್ಲ ಅದೇ ನಿಜವಾದ ಸೇವೆ. ಒಂದು ಬಾಯಾರಿಕೆ ಆದರೆ ನೀರ್ ಕೊಡೋದಾಗಿರ್ಬೋದು, ಅಥವಾ ಹಸಿದವರಿಗೆ ಊಟ ಕೊಡೋದಾಗಿರ್ಬೋದು, ಕಷ್ಟದಲ್ಲಿ ಇದ್ದವರಿಗೆ ನಮ್ ಕೈಲಿ ಆದಷ್ಟು 2 ಕಾಸು ಕೊಡೋದಾಗಿರ್ಬೋದು, ಅವೆಲ್ಲ ಮಾಡೋದ್ರಿಂದ ಅವು ಒಂದು ಸೇವೆ ಅಂತ ಅನ್ಸ್ಕೊಳತ್ತೆ. ಈಗ ನೋಡ್ರಿ, ನಾವು ದೇವಸ್ಥಾನಗಳ ಹತ್ರ ಹೋದಾಗ ಅಲ್ಲಿ ಅವ್ರು ಕರೀದೇ ನಾವು ಒಂದು ಅಲ್ಲಿ ಸೇವೆ ಮಾಡಿದಾಗ ಅದು ಒಂದು ಕೂಡ ಸೇವೆ ಆಗುತ್ತೆ. ಯಾರು ಕರೀಬಾರ್ದು ನಮ್ಮನ್ನ, ಕರೆದು ಅದ
1: ಹೇಳ್ಬೇಕು.
2: ನಾವೇ ಸ್ವತಃ ಅರ್ಥ ಮಾಡ್ಕೊಂಡು ಹೋಗಿ ನಾವು ಒಂದು ಯಾವ್ದೇ ಸೇವೆ ಆಗಿರ್ಲಿ, ನಮ್ ಕೈಲಾಗಿದ್ ಯಾವ್ದೇ ಸೇವೆ ಆದನ್ನು ಅದನ್ನ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮೇಡಮ್. ಅವ್ರೆ, ನಾವು ಹಣಕಾಸು ತಗೊಂಡು ಯಾವ್ದೇ ಸೇವೆಯನ್ನು ಮಾಡಿದ್ರು ಅದು ಸೇವೆ ಅಂತ.
1: ಹೌದು
2: ಹೌದು ಮೇಡಮ್. ಅರೆ, ಹಾಗಾಗಿ ಎಲ್ಲರೂ ಸೇವೆ ಮಾಡ್ಬೇಕು, ಕರೀದೇ ಹೋಗ್ಬೇಕು ಸೇವೆ ಮಾಡ್ಬೇಕು. ಆದ್ರೆ ಕಷ್ಟದಲ್ಲಿ ಯಾರು ಇದ್ದವರಿಗೆ ನಮ್ ಕೈಲಿ ಆದಷ್ಟು ಒಂದ ನಾವು 100 ರೂಪಾಯಿ ಕೊಡಕ್ ಆಗಲಿಲ್ಲ ಅಂದ್ರೆ ಕನಿಷ್ಠ ಒಂದು 10 ರೂಪಾಯಿ ನಾರು ಕೊಡ್ಬೇಕು. ಹೌದು, ಹಸುವೆ ಒಂದವರಿಗೆ ಮಾತ್ರ ಯಾವ್ದೇ ಕಾರಣಕ್ಕೂ ಇಲ್ಲ ಅಂತ ಅನ್ಬಾರ್ದು. ನಮಗೊಂದು 2 ಗುಕ್ಕ ಕಮ್ಮಿ ಆದ್ರೂ ಪರವಾಗಿಲ್ಲ, ಹಸ್ದವ್ರಿಗೆ ಯಾವತ್ತು ಇಲ್ಲ ಅಂತ ವಾಪಸ್ ಕಳಿಸ್ಬಾರ್ದು. ಬಾಯಾರಿಕೆಯಿಂದ ಬಂದವರಿಗೆ ಒಂದು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪ್ರಾಣಿಗಳು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಪಾಪ ಅವ್ ಬಾಯಿ ಇರೋದಲ್ಲ
1: ಅಂತ ಕೇಳಕ್. ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ
2: ನಾವು ಸ್ವಲ್ಪ ಅವು ಬಕೆಟ್ ಕಡೆ ನೋಡಿದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕು. ಅವ್ ಬಾಯಾರಿಕೆ ಆಗಿದೆ ಅದಕ್ಕೆ ಬಕೆಟ್ ಕಡೆ ನೋಡ್ತಾ
1: ಇರ್ತೀವಿ. ನಾವು
2: ಸ್ವಲ್ಪ ನೀರ್ ಇಟ್ಟಾಗ ಅವಕ್ಕೂ ಬಾಯಾರಿಕೆ ಒಂದ್ ಸ್ವಲ್ಪ ನೀರ್ ನೀಗಿಸಿದಂಗ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಇವೆಲ್ಲ ಸೇವೆಗಳು. ಪ್ರತಿ ಒಂದು ನಾವು ಏನು ಹೇಳದನೆ ಕೇಳದನೆ ಮಾಡುವಂತ ಒಂದು ಸೇವೆಗಳೇ ಒಂದು ನಿಜವಾದ ಸೇವೆಗಳು ಮೇಡಮ್.
1: ಅರ್ಥ ಮಾಡ್ಕೊಂಡು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಒಂದು ಸಹಾಯ ಮಾಡೋದು,
2: ಸಹಾಯ ಮಾಡೋದೇ ಒಂದು ದೊಡ್ಡ ಸೇವೆ ಮೇಡಮ್. ಅರೆ,
1: ಖಂಡಿತ. ಹೌದು ಸರ್.
2: ಇಷ್ಟ ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್. ಅರೆ ನಮಸ್ಕಾರ.
1: ನಮಸ್ತೆ. ನಮಸ್ತೆ. ಕೃಷಿನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಸೇವೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳಿಸಿದ್ರು. ಅಂದ್ರೆ ದೀನ ದಲಿತರಿಗಿರ್ಬೋದು, ಬಡವರಿಗಿರ್ಬೋದು, ಕೈಲಾಗದವರಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯವನ್ನು ಮಾಡೋದು. ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಸೇವೆಯನ್ನು ಮಾಡಬೇಕು. ಅಥವಾ ಹಸ್ತಾಗ ಅದಕ್ಕೆ ನೀರು ಕೊಡೋದಿರ್ಬೋದು ಅಥವಾ ಆಹಾರವನ್ನು ಕೊಡೋದು, ಇದು ಒಂದು ರೀತಿಯ ಸೇವೆ ಅಂತೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ.

0: ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಅಡ್ಜಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆಯ ಕುರಿತು ಎಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯಲ್ಲಿ ಸೇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಅದೇ ವಿಚಾರವಾಗಿ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
5: ನಮಸ್ಕಾರ ಮೇಡಮ್.
0: ನಮಸ್ತೆ ಶಂಭುಲಿಂಗ ಅವರೇ.
5: ಊಟ ಆಯ್ತಾ ಮೇಡಮ್?
0: ಹಾ ಸರ್, ಊಟ ಆಯ್ತು. ನಿಮ್ದಾಯ್ತಾ?
5: ವ್ಯಾಪಾರ
0: ಎಲ್ಲ ಮುಗೀತು ಹಾಗಾದ್ರೆ?
5: ವ್ಯಾಪಾರ ಬೆಳಿಗ್ಗೆ ಅಷ್ಟೇ ಮೇಡಮ್, ಬೆಳಿಗ್ಗೆ ಅಷ್ಟೇ ಮಾತ್ರ ಅಷ್ಟೇ, 7-9 ಮಾತ್ರ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅಲ್ಲಿ ಡ್ಯೂಟಿ ಬಂದ್ಬಿಡ್ತೀವಲ್ಲ.
0: ಸರ್, ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ.
5: ಸಾರ್ವಜನಿಕ ಸೇವೆ ಅಂದ್ರೆ ನಾವ್ ಯಾರಿಗೆ ಏನೇ ದಾನ ಮಾಡ್ಲಿ ಮೇಡಮ್, ಅದನ್ನ ನಾವ್ ಹೇಳ್ಕೊಬಾರ್ದು. ನಾವ್ ಹೇಳ್ಬೇಕು ಅಂದ್ರೆ ಕೆಲವರು ಮಾಡ್ತಾರೆ, ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಬೋಳಲ್ಲಿ ಹೆಸರು ಹಾಕ್ಸ ಹಾಕ್ಸ್ಬಾರ್ದು. ಇವನ್ ಗಾದೆ ಇದೆ, ಎಡಗೈ ಕೊಟ್ಟದ್ ಬಲಗೈ
0: ಗೊತ್ತಾಗ್ಬಾರ್ದು,
5: ಅದು ಗಾದೆ ಇದೆ. ಕೆಲವ್ ಅವ್ರು ಕೊಚ್ಕೊಂತಾರೆ, ನಾನು ಅಷ್ಟು ಕೊಟ್ಬಿಟ್ಟೆ ಇಷ್ಟು ಕೊಟ್ಬಿಟ್ಟೆ, ನಾನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ. ಮೊನ್ನೆ ಒಬ್ರು ಯಾರೋ ಹಿಂಗೆ ಅವರು ದೇವಸ್ಥಾನದಲ್ಲಿ ಟೇಬಲ್ ಕೊಟ್ಟಿದ್ರೆ, ನನ್ನ ಪರಿಚಯ ಟೇಬಲ್ ಕೊಟ್ಟಿದ್ರಂತೆ. ನಾನು ಟೇಬಲ್ ಕೊಟ್ಟಿನಿ, ಅದು ಕೊಟ್ಟಿನಿ, ಸ್ಟೀಲಿಂಗ್ ಮಾಡಿಸ್ಕೊಟ್ಟೆ ಅವ್ರಿಗೇನೋ ಅತಿ ತಟ್ಟೆ ಇರಕ್ಕೆ. ನನಗೆ ಒಬ್ರು ಅವರು ಬಟನ್ ಹೇಳಿದ್ರು, ಇದು ಯಾಕೆ ಕೊಟ್ಟರು ಗೊತ್ತಾ, ಯಾರು ಕೊಟ್ಟರು ಗೊತ್ತಾ, ಯಾಕೆ ಕೊಟ್ಟರು ಗೊತ್ತಾ ಅಂತ ನನಗೆ ಪರಿಚಯ ಇದಾರ ಅವರು. ಅದು ಯಾರು ಕೊಟ್ಟರೆ ಅಂದ್ರೆ, ಒಬ್ರು ದಾನ ನಿಮ್ಗೆ ದೇವಸ್ಥಾನ ದಾನ ಮಾಡ್ಯಾರೆ, ನಿಮ್ಗೆ ಸಹಾಯ ಆರ್ಥಿಕತೆ ಐತೆ ಕೊಟ್ಟಿದ್ದಾರೆ. ಏ, ನಿಮ್ಗೆ ಗೊತ್ತಿರ್ಬೇಕು, ನನಗೆ ಗೊತ್ತಿರ್ಬೋದಿಲ್ಲ ಅಂತಲ್ಲ. ನನಗೆ
0: ಸೇವೆ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ?
5: ಸೇವೆ ಅಂದ ತಕ್ಷಣ ಬೇಕಾಶನಾದ್ರೆ ಹೇಳ್ಬೇಕು ಅಂದ್ರೆ ಇದ ಇಲ್ಲ ಅಂತಲ್ಲ, ಬೇಕಾಶನ ಇದ್ರ ಸೇವೆ ಅಂದ್ರೆ ಹೇಳ್ಕೊಬಾರ್ದಷ್ಟೇ. ಅದ್ರಲ್ಲೆಲ್ಲ ಇಲ್ಲಿ ಕಣ್ಣು ಕೊಟ್ಟೋದ್ ಇದಾರೆ, ಇದ್ ಮಾಡೋದಿದಾರೆ, ಕೆಲವೆಲ್ಲ ಇದಾರೆ ಅವ್ರಿಗೆಲ್ಲ. ಆಮೇಲೆ ಅನ್ನದಾನ ಸಹಾಯ ಮಾಡಿದ್ರೆ ಇದಾರೆ, ಯಾರು ಹೇಳ್ಕೊಳಲ್ಲ ಮೇಡಮ್. ನಾನೇ ಮೊನ್ನೆ ನನಗೆ ಅಲ್ಲಿ ನಮ್ಮ ಸಿದ್ದೇಶ ನಗರದಲ್ಲಿ ಚೌಡಮ್ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ಇತ್ತು, ನಾನು 4 ಕ್ಯಾನ್ ಉಪ್ಪಿಂಗೆ ಕೊಡಿಸ್ತೆ ಮೇಡಮ್, ನನಗೆ ಹೆಸರು ಬರ್ಕಂತೆ ಅಂತ. ಹೆಸರು ಬರ್ಕೋಬೇಡಿ, ನನಗೆ ಏನು ಬೇಡ, ನಾನು ಕೊಟ್ಟರು ದಾನ ಅಂತ ಹೇಳಿದ್ದೆ. ನಾನು ಹೆಸರು ಹಾಕ್ಸಕಂತಲ್ಲ, ನಾನು ದಾನ ಅಂತ ಕೊಡೋದು. ಯಾವ ಕಾರಣಕ್ಕೂ ನನಗೇನು ಕರಿಬೇಡ್ರಿ, ನಾನು ಆತರ ಬರೋದಿಲ್ಲ ಅಂತ ಹೇಳಿದೆ. ಬಂದು ಪ್ರಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ನ ಅಲ್ಲಿ ನನಗೆ ಬೇರೆ ಎಲ್ಲ ಕರೆದು ನನಗೆ ಕರಿ, ಯಾಕಂದ್ರೆ ಹೇಳಿದ್ದೆ ನಾನು ಕರಿಬೇಡ್ರಿ ಅಂತ. ನಾನು ಅಲ್ಲೇ ಇದ್ರೆ ಕರಿಲ್ಲ ಮೇಡಮ್, ಹೇಳ್ಕೊಂಡು ಬೇರೆಗೆಲ್ಲ ಬಿಸಿ ಪದೆಲ್ಲ ಕೊಟ್ರೆ ಎಲ್ಲ ಕೊಟ್ರ, ನಾನು ಏನು ಕೇಳಿದ್ದೆ ಮೇಡಮ್ ಅದು ನೀವೇ ಕೊಟ್ಟರು.
0: ಇದೇ ರೀತಿಯ ಸೇವಾ ಮನೋಭಾವ ಹಾಗೆ ಇಟ್ಕೊಳ್ಳಿ ಸರ್.
5: ಅಲ್ಲ, ನನ್ನ ಅಲ್ಪ ಹಣದಿಂದ ನಿನ್ನ ಕೈಲಿ ಅಂದ್ರೆ ಸಹಾಯ ಮಾಡಿದೆ ಮೇಡಮ್, ಸ್ವಲ್ಪ ಸಹಾಯ ಮಾಡಿದೀನಿ. ಆಮೇಲೆ ಮೇಡಮ್ ನಾನು ಹೋಗ್ತೀನಿ ಮೇಡಮ್, ಹೇಳ್ಬೇಕು ಅಂದ್ರೆ ನನಗೆ ಟ್ಯಾಕ್ಸ್ ಆಫೀಸರ್ ಬಹಳ ಜನ ಇದಾರೆ ಮೇಡಮ್. ಟ್ಯಾಕ್ಸ್ ಆಫೀಸರ್ ಸಣ್ಣ ಸಣ್ಣ ಮಕ್ಳು, ಕೋಳಿಗಳು, ನಾಯಿಗಳು, ಅವೇ ಟ್ಯಾಕ್ಸ್ ಆಫೀಸರ್. ಇಲ್ಲೇ ಇಲ್ಲಿ ಸಣ್ಣ ಸಣ್ಣ ಮಕ್ಳಲ್ಲಿ ಅಂಕಲ್ ಅಂತವೆ, ಅಣ್ಣ ಅಂತವೆ, ಅವ್ರಿಗೆ ಬಟ್ಲಲ್ಲಿ ಕೈಲಿ ಸ್ಕೊಳಕ್ ಕೊಡ್ತಾರೆ ಮೇಡಮ್, ಅವ್ರಿಗೆಲ್ಲ ಮಂಡಿಗೆ ಕೊಡ್ತೀನಿ, ಕೈಲಿ ಕೊಡಲ್ಲ, ಬಟ್ಲೆ ತೋರಿಸ್ಕೊಡ್ತೀನಿ. ಆಮೇಲೆ ಒಂದಿಷ್ಟು ಕೋಳಿಗಳು ಗುಡ್ಡೆ ಇಟ್ಕೊಂಡಿರ್ತವೆ ಅಲ್ಲಿ, ಇದರಲ್ಲಿ ಇದು ಇದು ಡೆಲ್ಲಿ ಶಾಲೆ ಇದೆ ಮೇಡಮ್ ನಮ್ ಗುರುಪುರದಲ್ಲಿ, ಅಲ್ಲಿ ಒಂದು ಅಲ್ಲೊಬ್ಬರ ಮನೆ ಮತ್ತು ದೊಡ್ಡದ ಮನೆ ಇದೆ, ಅಲ್ಲಿ ಹೋದಷ್ಟು ಒಂದ್ ಎರಡ್ ಮೂರು ಕೋಳಿಗೆ ಬರ್ತಾ ನಾನು ಹೋಗ್ತಾರ ಒಂದು ಲೈನ್ ಹೋಗ್ಬಿಡ್ತೇವೆ, ಹೋಗಿ ಮತ್ತೆ ವಾಪಸ್ ಕೂಗ್ತಾ ಅಲ್ಲಿಂದನೆ ತಡ ಬರ್ತೀನಿ ಒಳಗಡೆ ಹೋಗ ಬರ್ತೀನಿ ನಾನು ಹೇಳ್ತೀನಿ. ಅಲ್ಲಿಂದ ಎರಡ್ ಮನೆ ದಾಟಿ ಮುಗಿಸಿ ಮತ್ತೆ ವಾಪಸ್ ಇಡಿಸ್ಬಿಡ್ತೀನಿ. ಆ ಒಂದು ಕೋಳಿ ಕೊ ಕೊ ಕೊ ಕೊ ಅಂತ ಕೂತಿ ಎಲ್ಲಾ ಕೋಳಿನೂ ಕರೀತಿ ಮೇಡಮ್. ನಾನ್ ಬಂದ ತಕ್ಷಣ ನಾನು ಬಹಳ ಪರೀಕ್ಷೆ ಮಾಡಿದೀನಿ ಮೇಡಮ್, ಅಲ್ಲಿ ಇದ್ದಾರಲ್ಲ ಒಂದು ನಕ್ತ ಹೇಳ್ಬೇಕು ಅಂದ್ರೆ ನಡಸ ಮಾಡಿ ಕೋಳಿ ಬಂದ ಅವಕ್ಕೆಲ್ಲ ಒಂದು ಹೆಚ್ಚಿಗೆ ಮುಂದೆ ಅಮಸೆ ಫುಲ್ ಮಂಡೆಗೆ ಹರಡ್ ಬಿಡ್ತೀನಿ ಮೇಡಮ್. ಎಲ್ಲ ತಿನ್ಕೊಂಡ್ ತಿನ್ಕೊಂಡ್ ಹೋಗ್ತಾನೆ ನಾಯಿ ಮಾಡಿ, ಕೆಲವು ನಾಯಿಗಳು ಗುರು ಅಂತವೆ, ಕೆಲವುಗಳು ಮೈ ಮೇಲೆ ಆಡಿರ್ತವೆ. ಅದ್ ಮಾಡಿದ್ರೆ ನನಗೆ ಏನ್ ಮಾಡಲ್ಲ ಹೇಳ್ಬೇಕು, ಇವತ್ತಿನ ಇವತ್ತು ಒಂದು ಕಚ್ಚಿಲ್ಲ ಮೇಡಮ್ ಬೇಕಂದ್ರೆ ಪ್ರೀತಿನ ಕತ್ತವೆ. ನನ್ನ ಅಕಸ್ಮ ಹಾಕಿದಕ್ಕೂ ಮೈ ಮೇಲೆ ಇರ್ತವೆ, ನಾನು ಹಾಕಿದ ಸುಮ್ಮನೆ ಆಗ್ಬಿಡ್ತಾ ಮೇಡಮ್. ನಾನು ಅವತ್ತಿನ ಮತ್ತೇನ್ ತಿನ್ ಬೇಕಾದ ಕೇಳ್ತಿ ಆ ಉಸು ತಂದ್ ಹೊಟ್ಟೆ ತುಂಬಿದ್ರೆ ಏನ್ ಕೇಳಲ್ಲ ಮೇಡಮ್, ಹೊಟ್ಟೆ ತುಂಬಿದ್ರೆ ಮತ್ತೆ ಮೈ ಮೇಲೆ ಬರ್ತಾವೆ, ಮತ್ತೆ ಹಾಕ್ತೀನಿ ಮೇಡಮ್, ಮತ್ತೆ ಸುಮ್ಮನೆ ಆಗ್ಬಿಡ್ತಾವೆ. ಹಂಗೆ ಮೇಡಮ್ ನಾನ್ ಏನ್ ಹೋಗಿ ಹೊತ್ಕೊಂಡು ಹೋಗ್ತೇನೆ ಮೇಡಮ್, ದಾನ ಕೈಲಿ ಸಣ್ಣ ಪುಟ್ಟ ಮಾಡಿ ಅದನ್ನ ಕಲ್ಕೋಬೇಕು ಹೇಳ್ಬೇಕು. ಅದ್ ಹೇಳ್ಕೊಡದಲ್ಲ ಮೇಡಮ್, ಅವ್ರಿಗೆ ಮಾಡಿ ಇವ್ರು ಮಾಡು ಅಂತ ನಮ್ ಸಹ ಇಚ್ಛಿಂದ ಮಾಡೋದಾನ ಮೇಡಮ್ ಹೇಳ್ಬೇಕಂದ್ರೆ.
0: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
5: ಥ್ಯಾಂಕ್ ಯು ಮೇಡಮ್.
0: ಶಿವಮೊಗ್ಗದಿಂದ ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ತೆ ಪ್ರೇಮ ಮೇಡಮ್.
6: ನಮಸ್ತೆ ಮೇಡಮ್,
0: ಊಟ ಆಯ್ತಾ?
6: ಊಟ ಆಯ್ತು ಮೇಡಮ್.
0: ಇವತ್ತು ಸಾರ್ವಜನಿಕ ಸೇವೆ ದಿನ ಇರೋದ್ರಿಂದ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ.
6: ಸಾರ್ವಜನಿಕ ಸೇವೆ ಅಲ್ವ ಮೇಡಮ್, ಸೇವೆ ಅಂದ್ರೆ ನಮ್ಮ ಕೈಲಿ ಏನಾಗುತ್ತ ಸೇವೆ ನಾವು ಮಾಡ್ಬೋದು, ಸಣ್ಣ ಪುಟ್ಟ ಸೇವೆ ಮೇಡಮ್. ಯಾರೊಬ್ರು ಹೊಸಿಗೊಂತ ಬರ್ತಾರೆ, ಯಾರೋ ಭಿಕ್ಷುಕ ಬಂದಾಗ ನಾವು ಒಂದು ತಿನ್ನ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಅವ್ರಿಗೆ ಕೊಡೋದು, ಅದು ಒಂದ್ ಪುಟ್ಟ ಸೇವೆ ಪುಟ್ಟ ಸೇವೆ ಆಗುತ್ತೆ. ಯಾರೋ ವಯಸ್ಸಾದವ್ರು ಇರ್ತಾರೆ ಅಕ್ಕ ಪಕ್ಕ, ಅವ್ರಿಗೆ ಮಾಡ್ಕೊಳಕ್ ಆಗ್ತಾ ಇರಲ್ಲ ಸರ್ ಮೇಡಮ್, ಆಗ ನಾವೇನಾದ್ರೂ ಅವ್ರಿಗೊಂದು ಊಟ ಕೊಟ್ಟು ಅದೊಂದು ಸಣ್ಣ ಸೇವೆ ಆಗುತ್ತೆ. ಕೂಡ ನಾವು ದೊಡ್ಡ ಸೇವೆ ಮದರ್ ತೆರೆಸ ತರ ಎಲ್ಲರೂ ಮಾಡಕ್ ಆಗ್ಲಿಲ್ಲ ಅಂದ್ರು ನಾವು ಸಣ್ಣ ಪುಟ್ಟ ಸೇವೆ ಮಾಡಬಹುದು ಮೇಡಮ್. ಒಂದ್ ಬಸ್ ಅಲ್ಲಿ ಒಬ್ರು ವಯಸ್ಸಾದವ್ರು ಇರ್ತಾರೆ, ಒಂದ್ ಸೀಟ್ ಬಿಟ್ಕೊಡೋದು ಒಂದ್ ಸೇವನೆ
0: ಆಗುತ್ತೆ.
6: ಹೌದು, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಬಿ ಪಿ ಶುಗರ್ ಇರುತ್ತೆ, ತುಂಬಾ ನಿಂತ್ಕೊಳಕ್ಕೆ ಆಗಲ್ಲ, ಅಂತಾರಿ ಬಿಟ್ಕೊಟ್ರೆ ಅದು ಒಂದ್ ಸೇವೆ ಅಂತಾನೆ ಅನ್ನಿಸ್ಕೊಳತ್ತೆ. ಒಂದ್ ಹಾಸ್ಪಿಟ್ಲಿಗೆ ಹೋಗೋರಿಗೆ ಯಾರು ಇರಲ್ಲ, ಮನೇಲಿ ಒಬ್ರೇ ಇರ್ತಾರೆ, ಅವ್ರಿಗೇನೋ ತುಂಬಾ ಸುಸ್ತಾಗಿರುತ್ತೆ, ಆಗ ನಾವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ ಕರ್ಕೊಂಡೋಗಿ ಅವ್ರನ್ನ ತೋರ್ಸ್ಕೊಬೋದು, ಮನೆಗೆ ಬಿಡೋದು ಒಂದು ಸೇವೆ. ಈ ತರ ಸಣ್ಣ ಪುಟ್ಟ ಸೇವೆಗಳನ್ನ ನಾವು ಮಾಡ್ಬೋದು ಮೇಡಮ್, ಅಕ್ಕಪಕ್ಕ ನೆರೆಹೊರೆಯವ್ರಿಗಾಗ್ಲಿ. ಈಗ ನಾವು ಮನೇಲಿ ಮಾಡೋದು ಅದು ಸೇವೆ ಅನ್ಸ್ಕೊಳ್ಳೋದು, ಯಾಕೆಂದ್ರೆ ಅದು ನಮ್ಮ ಕರ್ತವ್ಯಗಳು, ಬೆಳಗ್ಗೆ ಎದ್ದು ಎಲ್ಲರೂ ಊಟ ತಿಂಡಿ ಮಾಡ್ತೀವಿ, ಅದು ಸೇವೆ ಆಗಲ್ಲ, ಅದು ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತಿರ್ತೀವಿ. ನೆರೆಹೊರೆಯಲ್ಲಿ ಸಣ್ಣ ಪುಟ್ಟ ಸೇವೆಯನ್ನು ಮಾಡೋದಿದ್ಯಲ್ಲ ಮೇಡಮ್, ಇದು ವಯಸ್ಸಾದವ್ರಿಗಾಗ್ಲಿ, ಅಕಸ್ಮಾತ್ ತುಂಬಾ ಬಡತನ ಇದ್ ಮಕ್ಳಿಗೆ ಒಂದ್ ಸ್ಕೂಲಿಗೆ ಒಂದ್ ಬುಕ್ ತೆಕ್ಕೊಡೋದಾಗ್ಲಿ, ಒಂದ್ ಪೆನ್ಸಿಲ್ ಕೊಡ್ಸೋದಾಗ್ಲಿ, ಈ ತರ ಎಲ್ಲ ಸಣ್ಣ ಪುಟ್ಟ ಮಾಡಿದ್ರು ಅದು ಒಂದ್ ಸೇವೆನೆ ಆಗುತ್ತೆ.
0: ಹೌದೌದು,
6: ಒಂದ್ ಹಳ್ಳಿ ಸೇವೆನಾದ್ರೂ ನಾವು ಮಾಡಬಹುದು, ದೊಡ್ಡದಾಗ ಮಾಡಕ್ ಆಗ್ಲಿಲ್ಲ ಅಂದ್ರೆ ಚಿಕ್ಕ ಪುಟ್ಟ ಸೇವೆನ ಮಾಡಬಹುದು ಮೇಡಮ್. ಇದು
0: ಮಾಡ್ಬೋದು. ಹೌದು
6: ಹೌದು ಮೇಡಮ್,
0: ಯಾವ್ದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಂತ ಸೇವೆಗಳಿವೆ.
6: ಹೌದು ಹೌದು ಮೇಡಮ್, ಪ್ರತಿಫಲ ಅಪೇಕ್ಷೆ, ಮತ್ತೆ ನಮ್ಗೆ ಅವರಿಂದ ಏನು ಉಪಯೋಗ ಆಗುತ್ತೆ
0: ನಿರೀಕ್ಷೆ ಇಟ್ಕೋಬಾರ್ದು.
6: ಇವಾಗ್ಲೂ ಮನ್ಸಲ್ಲಿ ಒಂದು ಒಳ್ಳೆತನ ಇದ್ದಾಗ ನಾವು ಅದನ್ನ ಮಾಡಬಹುದು, ಮಾಡಿದಾಗ ನಮ್ಮ ಮನ್ಸಿಗೆ ನೆಮ್ಮದಿ ಇರುತ್ತೆ, ಒಂದ್ ಆಶೀರ್ವಾದನೇ ಇರುತ್ತೆ
0: ಅವ್ರದ್ದು. ಖಂಡಿತ,
6: ನಮ್ಗೆ ಕಷ್ಟಲ್ಲಿದ್ದ ಸಹಾಯ ಮಾಡಿದ್ರಲ್ಲಪ್ಪ ದೇವ್ರೆ, ಅವ್ರಿಗೊಂದು ಒಳ್ಳೇದನ್ನ ಒಂದು ಆಶೀರ್ವಾದ
0: ತುಂಬಿ ಹರಿಸ್ತಾರಲ್ಲ, ಅವರು
6: ಹರಿಸ್ತಾರಲ್ಲ, ನಮ್ಗೆ ಅದೇ ಒಂದು ದೊಡ್ಡ ಇದ್ದಂಗೆ ಮೇಡಮ್. ಅದು
0: ಉಡುಗೊರೆ ಕೊಟ್ಟ ಉಡುಗೊರೆ ಕೊಟ್ಟ.
6: ಹೌದು ಹೌದು ಮೇಡಮ್,
0: ತುಂಬಾ ಚೆನ್ನಾಗಿ ಸೇವೆ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಪ್ರೇಮಮ್ಮ ಕರೆ
6: ಮಾಡಿದ.
0: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಅವ್ರ ಸೇವೆ ಬಗ್ಗೆ ಹೇಳ್ತಾರೆ. ನಮ್ಗೆ ಈಗ ದೊಡ್ಡ ದೊಡ್ಡ ರೀತಿಯ ಸೇವೆಯನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಸಹಾಯವನ್ನ ಮಾಡ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
7: ಹಲೋ
0: ಸರ್, ನಮಸ್ತೆ. ನಾರಾಯಣಪ್ಪ ಸರ್.
7: ತಮಗೆ ನಮಸ್ತೆ. ನಮಸ್ತೆ,
0: ಚಾ ಕುಡ್ದಾಯ್ತು ಸರ್? ಮಳೆ ಇದೆಯಾ ಸಾಗರ? ಇಲ್ಲ,
7: ಇವತ್ತು ಸ್ವಲ್ಪ ಸ್ವಲ್ಪ ಮಳೆ ಬಂತು, ಆದ್ರೂ ಬಿಸಿಲು ಇದೆ.
0: ಬಿಸಿಲು
7: ಒಂದ್ ಎರಡ್ ಮೂರ್ ಸಲ ಒಳ್ಳೆ ಮಳೆ ಬಂತು ಸಣ್ಣಕ್ಕೆ.
0: ಸ್ವಲ್ಪ ವೆದರ್ ಚೇಂಜ್ ಇದೆ ಇವತ್ತು.
7: ಹೌದು, ಚೇಂಜ್ ಇದೆ ಸ್ವಲ್ಪ. ಸಿಂಚನ ಮಳೆ ಇದ್ ಮಾಡಿದ್ಕಾಗಿ ಇಲ್ಲಿ ಮೇವು ಗೇವು ಅದು ಇದಕ್ಕೆಲ್ಲ ಗಿಡ ಗಂಟಿಗೆಲ್ಲ ಸ್ವಲ್ಪ ಅನುಕೂಲ ಆಯ್ತು, ಅಂದ್ರೆ ತೀರ್ಥ ಕುಡ್ದಂಗಾಯ್ತು.
0: ನಾಳೆಯಿಂದ ಮಳೆ ಬರುತ್ತೆ ಅನ್ನೋದು ಭರವಸೆ.
7: ಹೌದು, ಖಂಡಿತ ಬರುತ್ತಮ್ಮ, ಒಂದ್ ಎರಡು ದಿವಸ ಬಿಟ್ಟು ಬರುತ್ತೆ. ಯಾಕಂದ್ರೆ ಅದು ನಿಸರ್ಗ ನಿಯಮ ಸ್ವಲ್ಪ ಏರುಪೇರು ಇದ್ದದೆ. ನಾವು ಸಣ್ಣ ಸಂಸಾರನೆ ಸರಿಯಾಗಿ ನಿಭಾಯಿಸಕ್ಕಾಗಲ್ಲ.
0: ಇನ್ನಷ್ಟು ದೊಡ್ಡ ಪ್ರಕೃತಿ,
7: ದೊಡ್ಡ ಪ್ರಕೃತಿ, ಅದು ಅದು ಪಾಲಿಸ್ಬೇಕಲ್ಲಮ್ಮ ಈ ಮನುಷ್ಯರು ಅವಂತರನ್ನೆಲ್ಲ ಸಹಿಸಿಕೊಂಡು. ಹೌದೌದು
0: ಸರ್. ಇವತ್ತು ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ, ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ.
7: ಸಾರ್ವಜನಿಕ ಸೇವಾ ದಿನ ನೀವು ನಾನು ಕೇಳಿಸ್ಕೊಳ್ತಾ ಇದ್ದೆ. ಸೇವೆ ಅಂದ್ರೆ ದೊಡ್ಡ ಕೆಲಸ ಅಮ್ಮ, ಇದು ದೇವ್ರ ಕೆಲಸ ಅಂತಾರಲ್ಲ ಹಂಗೆ. ನಿಸ್ವಾರ್ಥ ಸೇವೆ ಎಷ್ಟೋ ಜನ ಮಾಡ್ತಾರ ನೋಡಿ, ಅದು ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಅಷ್ಟು ದೊಡ್ಡ ಕೆಲಸ ಅದು. ಸೇವಾ ಸಹಕಾರ ಸಂಘಗಳು ಅಂತ ಇರ್ತಾವ ನೋಡ್ರಿ, ಅಲ್ಲಿ ಒಂದು 15-20 ಜನ ಸದಸ್ಯಗಳು ಸದಸ್ಯರುಗಳು ಇರ್ತಾರೆ. ಅವರಿಗೆ ಸಂಬಳ ಎಲ್ಲ ಏನಿಲ್ಲ, ವರ್ಷಾನ್ಗಟ್ಲೆ ಕೆಲಸ ಮಾಡ್ತಾರೆ. ನಾನು ಕೂಡ ಮಾಡಿದ್ದೆ, ಸುಮಾರು 1 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ ಸೇವಾ ಸಹಕಾರ ಸಂಘದಲ್ಲಿ. ಹಾಗೇನೆ ಇನ್ನು ಊರಲ್ಲಿ ಗ್ರಾಮ ಸುಧಾರಣಾ ಸಮಿತಿ ಅಂತ ಇರ್ತಾವ ನಮ್ಮ ಹಳ್ಳಿ ಮಟ್ಟದಲ್ಲಿ, ಅಲ್ಲಿ ಕೂಡ ಒಂದ್ 20 ಜನ ಅವರು ಏನು ಸಂಬಳ ಗಿಂಬಳ ಏನಿಲ್ಲ, ಫ್ರೀ ಆಗಿ ಬಂದು ಕೆಲಸ ಮಾಡ್ತಾರೆ. ಇನ್ನೊಂದು ನೋಡಿ, ಏನೋ ಅನ್ಯಾಯ ಆತು ಮೇಲ್ಮಟ್ಟದಲ್ಲಿ ಅಂತಂದ್ರೆ ಒಂದಿಷ್ಟು ಜನ ಬಾವುಟ ಹಿಡ್ಕೊಂಡು ಬೋರ್ಡ್ ಹಿಡ್ಕೊಂಡು ಹೊರಟು ಬಿಡ್ತಾರೆ, ಜಾಯ್ ನ್ಯಾಯ ಕೊಡಿ ಅಂತ.
0: ನೋಡ್ರಿ,
7: ಅವ್ರು ಯಾರು ನಿರೀಕ್ಷೆ ಸಂಬಳ ಗಿಂಬಳ ಏನು ನಿರೀಕ್ಷೆ ಮಾಡಲ್ಲ,
0: ನಿರೀಕ್ಷೆ ಇಲ್ಲ.
7: ಮನೆಯವರು ವಿರೋಧ ಮಾಡ್ತಾರೆ, ಆದ್ರೂ ಅವರು ನ್ಯಾಯ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಅವ್ರಿಗೆ ಯಾರು ಸಂಬಳ ಕೊಡಲ್ಲ,
0: ಸಂಬಳ ಕೊಡಲ್ಲ, ನಿಸ್ವಾರ್ಥ ಸೇವೆ,
7: ನಿಸ್ವಾರ್ಥ ಸೇವೆ ಮಾಡ್ತಾರೆ ನೋಡಿ. ಅವರು ಎಷ್ಟೋ ದಿನ ಆದ್ರೂ ಅಥವಾ ನೀರಿಲ್ದೆ ಕೂಳಿಲ್ದೆ ಇದು ಅನ್ನ ಇಲ್ಲದೆ ಅವ್ರು ಹೋರಾಟ ಮಾಡ್ತಾರೆ ನೋಡಿ ಸಾರ್ವಜನಿಕರಿಗಾಗಿ.
0: ಹೌದು ಸರ್,
7: ಗ್ರೇಟ್ ಅವ್ರು ಅಲ್ವಾ ಅಲ್ವೇನಮ್ಮ.
0: ಹೌದು, ಮತ್ತೆ ಮನಸ್ಫೂರ್ತಿಯಾಗಿ ಮನಸ್ಸಿನ ಇಚ್ಛೆಯ ಪ್ರಕಾರ ಮಾಡ್ತಾರಲ್ವ ಅವರು.
7: ಯಾರ್ದೋ
0: ಒತ್ತಾಯಕತ್ವ ಬೇರೆ ಯಾರೋ ಹೇಳಿದ್ರು ಅಥವಾ ತೋರಿಕೆ
7: ಮಾಡೋದಕ್ಕೆ, ಮತ್ತು ಯಾವುದೇ ಸ್ವಾರ್ಥ ನಮಗೆ ಏನೋ ಸಿಗುತ್ತೆ ಅಂತಲ್ಲ, ನಾವು ನ್ಯಾಯಕ್ಕಾಗಿ ಹೋರಾಡ್ಬೇಕು ಅಂತ ಹೇಳಿ ಅಂತ ಎಷ್ಟು ಜನ ಲಕ್ಷ ಲಕ್ಷ ಜನ ಸಿಗ್ತಾರಂತಾರ, ಅವರಿಂದಲೇ ನಮ್ಮ ಇದು ಬದುಕಿದ್ದುದು ನೋಡಿ. ಎಷ್ಟೋ ಜನ ಒಂದ್ ಸ್ವಲ್ಪ ಜಾಗನೆಲ್ಲ ಬೇಲಿ ಹಾಕ್ತಾರೆ, ಒಂದಿಷ್ಟು ಜನ ತಾವೇ ಬಿಟ್ಕೊಡ್ತಾರೆ, ಅದೊಂಥರ ಸೇವೆ.
0: ಹೌದು, ರಸ್ತೆಗೋಸ್ಕರ ಇರ್ಬೋದು ಅಥವಾ
7: ಶಾಲೆಗೋಸ್ಕರ, ಇನ್ನು ಸಾರ್ವಜನಿಕ ನಾಳೆ ಬೇಕಾಗಿ ದೇವ್ರ ಕೆಲಸ ಅಂತ. ಇನ್ ಕೆಲವರು ಬೇಲಿ ಕಟ್ಟೋರು ಇದಾರೆ, ಇನ್ ಕೆಲವರು ಬಿಟ್ಕೊಡೋರು ಇದಾರೆ ಅಂತವ್ರು. ಅದು ಪುಣ್ಯಾತ್ಮರು ನಾವು ತುಂಬಾ ಜನ ನೋಡಿವು, ಅದೇನೋ ಹೇಳ್ತಾರೆ ದೊಡ್ಡವರು ಋಷಿ ಋಣ ಅಂತ ಹೇಳಿ ಹಂಗೆ, ಅದ ಅದನ್ ಮಾಡಿದ್ರೆ ಬಹಳ ಒಳ್ಳೆ ಒಳ್ಳೆ ಕೆಲಸ ಅಂತೇಳಿ ಎಲ್ಲ ನಂಬಿದ್ದಾರೆ. ಹಿಂದೆ ನೋಡಿ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ, ಎಷ್ಟು ಹೋರಾಟ ಮಾಡಿದ್ರು. ಹೌದು, ಮಹನೀಯರು ಎಷ್ಟೊಂದು ಹೋರಾಟ ಮಾಡಿದ್ರು ನೋಡ್ರಿ, ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು, ನಾವು ಆ ಸುಖ ಅನುಭವಿಸ್ತಾ ಇದೀವಿ ಈಗ.
0: ಹೌದು, ಎಷ್ಟೊಂದು ಅವರ ರಕ್ತದ ನೆತ್ತರಿನಲ್ಲಿ.
7: ಹೌದು, ಗುಂಡಿಗೆ ಎದೆ ಕೊಟ್ರು ನೋಡ್ರಿ. ಮಹಾತ್ಮರೆಲ್ಲ ಮಾಡಿದ ತ್ಯಾಗದ ನೆನಪನ್ನಾದರೂ ಇಡು ಇಡು ಅಂತ ನಮ್ದು ಗಾಡಿನ ಸಾಲು.
0: ಅವ್ರ ಆ ಸೇವೆಯಿಂದನೆ ನಾವ್ ಇವತ್ತು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗಿದ್ದು ಅಂತೇಳಿ, ಹಾಗಾಗಿ ನೆನ್ಪ್ ಮಾಡ್ಕೋಬೇಕು.
7: ಹೌದು, ಖಂಡಿತ ಹೌದು, ಖಂಡಿತ ಹೌದು. ನಾವು ಅವರ ಅವರ ಸೇವಾ ಫಲನೇ ನಾವು ಊಟ ಮಾಡ್ತಾ ಇದೀವಿ, ಅವ್ರನ್ನ ನಾವು ಸ್ಮರಿಸೋದು ನಮ್ಮ ಕರ್ತವ್ಯವೂ ಆಗಿದೆ.
0: ಹೌದು ಸರ್,
7: ಆಮೇಲೆ ಅವ್ರನ್ನೆಲ್ಲ ಒಂದ್ ನೆನಪು ಮಾಡೋಕೆ ನಮ್ಮಂತ ದಡ್ರಿಗೂ ಕೂಡ ನಮಗೆ ನೀವು 4 ಜನರ ಮಧ್ಯೆ ಹಂಚಿಕೊಳಕ್ ಒಂದು ಅವಕಾಶ ಕೊಟ್ಟಿರಲ್ಲ, ನಿಮ್ದು ಒಂದು ಸೇವೆ. ತುಂಬಾ ಸಂತೋಷ ಅಮ್ಮ, ನೀವು ಅವಕಾಶ ಮಾಡಿಕೊಟ್ಟದಕ್ಕೆ. ನಮ್ಮೆಲ್ಲ ಅಭಿಮಾನಿಗಳಿಗೆ, ನಿಮ್ಮ ತಂಡಕ್ಕೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು.
0: ಓಕೆ ಸರ್, ನೀವು ಕೂಡ ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಈ ತರದ ಸೇವೆಗಳನ್ನ ನಾವು ಜಾಸ್ತಿ ನೋಡ್ತೀವಿ, ಒಬ್ರಿಗೊಬ್ರಿಗೆ ಆಗೋದು, ಸಹಾಯ ಮಾಡೋದು.
7: ಖಂಡಿತ ಹೌದು, ಖಂಡಿತ ಹೌದು. ಸೇವಾ ಮನೋಭಾವ ಇದ್ರೆ ಅದು ಬಹಳ ಒಳ್ಳೆ ಗುಣ ಅಂತ ಹೇಳ್ತಾರೆ ದೊಡ್ಡವರು.
0: ಸಹಾಯ ಮಾಡ್ಬೇಕು ಅಂತೇನಿಲ್ಲ,
7: ಒಂದ್ ಸಣ್ಣ ಕೆಲಸ ಮಾಡಿದ್ರೆ ದುಡ್ಡು ಎಷ್ಟು ಕೊಡ್ತೀವಿ ಅಂತ ಕೇಳ್ತಾರೆ. ಇನ್ ಎಷ್ಟೋ ಜನ ಹಾಗೇನೆ ಕೆಲಸ ಮಾಡ್ತಾರೆ, ಹಂಗಿದ್ದೆ ಹಂಗಿರೋದ್ರಿಂದ ಒಂದು ವಿಚಾರ ತಂದಕ್ಕೆ ತುಂಬಾ ಅಭಿನಂದನೆಗಳು ತಮಗೆ.
0: ಓಕೆ ಸರ್, ನೀವು ಕರೆ ಮಾಡಿ ತುಂಬಾ ವಿಚಾರ ಅಂತ ತಿಳಿಸಿದ್ರಿ, ಧನ್ಯವಾದ ಸರ್.
7: ಧನ್ಯವಾದಗಳಮ್ಮ, ಧನ್ಯವಾದಗಳು.
0: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ನಂತರದಲ್ಲಿ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
8: ಹಲೋ
0: ಹಲೋ ಸರ್, ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ, ಈ ಕೇಳ್ತಿದೆ. ಪರಶುರಾಮ್ ಅವರಲ್ಲ? ಸರ್, ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೇವೆ ಅಂದ ತಕ್ಷಣ ಪರಶುರಾಮ್ ಅವರಿಗೆ ಯಾರು ನೆನಪಾಗ್ತಾರೆ? ನೆನಪಾಗ್ತಾರೆ.
8: ಅನಾಥ ಮಕ್ಕಳಿಗೆ ಮತ್ತೆ ಅಂಧ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ
0: ಸೇವೆ ಮಾಡಿದ್ದಾರೆ.
8: ಮತ್ತೆ ಅನಾಥ ಆಶ್ರಮ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ.
0: ಹೌದು ಸರ್, ಪುನೀತ್ ರಾಜ್ಕುಮಾರ್ ನೆನ್ಪಾಗ್ತಾರೆ ನಿಮಗೆ ಸೇವೆ ಅಂತ ನೆನ್ಪಾದ ತಕ್ಷಣ.
8: ಸುದೀಪ್ ಅವರು ಸ್ವಲ್ಪ ಮಾಡಿದ್ದಾರೆ, ಹಂಗಾಗಿ ಸ್ವಲ್ಪ ಅವರು ಸುದೀಪ್ ಮತ್ತೆ ಪುನೀತ್ ಯಶ್ ಅವರು ಮಾಡಿದ್ದಾರೆ
0: ಅವರೆಲ್ಲ
8: ಸ್ವಲ್ಪ ಅವರು ನೆನಪಾಗ್ತಾರೆ
0: ಅವರು ನೆನಪಾಗ್ತಾರೆ ಸರ್ ವಾಯ್ಸ್ ಕೇಳ್ತಿಲ್ಲ ನನಗೆ ಸ್ವಲ್ಪ ಜೋರು ಹಲೋ ಕರೆ ಕಟ್ ಆಯಿತು ಪರಶುರಾಮ್ ಅವ್ರು ಕರೆ ಮಾಡಿದರು ಅವ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರು ಸೇವೆ ಅಂದ ತಕ್ಷಣ ಪುನೀತ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ ಅಂತ ತಿಳಿಸಿದರು ಹಾಗೆ ಇವತ್ತು ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಜೂನ್ 23 ಎಲ್ಲರೂ ಕೂಡ ಸೇವೆ ಬಗ್ಗೆ ಹೇಳ್ತಾ ಇದ್ರು ಮಾತಾಡ್ತಾ ಇದ್ರು ನಾವೀಗ ಬೇರೆಯವ್ರಿಗೆ ಏನೋ ಒಂದು ಸಹಾಯ ಮಾಡ್ತೀವಿ ಅಂದರೆ ಹಣದ ರೂಪದಲ್ಲಿಯೇ ಸಹಾಯ ಮಾಡಬೇಕಂತೇನಿಲ್ಲ ನಮ್ಮ ಕೈಯಲ್ಲಾದಂಥ ಒಂದು ಅಳಿಲು ಸೇವೆ ಒಂದು ಚಿಕ್ಕ ಸಹಾಯವೂ ಕೂಡ ಒಂದು ಅವರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಈ ಪ್ರೇಮ ಮೇಡಮ್ ಹೇಳಿದಾಗೆ ಈಗ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ವಯಸ್ಸಾದವ್ರು ತುಂಬ ಏಜ್ ಆದವ್ರು ಬಂದರು ಅಥವಾ ಹುಷಾರಿಲ್ದಿದ್ದವ್ರು ಬಂದರು ಅಥವಾ ಚಿಕ್ಕ ಮಕ್ಕಳನ್ನ ಎತ್ಕೊಂಡವ್ರು ಬಂದರು ಅವ್ರಿಗೊಂದು ಸೀಟ್ ನಾವು ಆರಾಮಾಗಿ ಸೀಟಲ್ಲಿ ಕೂತಿದ್ದಾಗ ಅಂಥವ್ರಿಗೆ ಒಂದು ಸೀಟ್ ಬಿಟ್ಕೊಡೋದು ಕೂಡ ಒಂದು ಸೇವೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಲ್ಲಿಗೆ ಅವ್ರು ಕಷ್ಟದಲ್ಲಿ ಪಾಪ ನಿಂತಿರ್ತಾರೆ ನಿಲ್ಲಕ್ಕೆ ಆಗ್ತಾಯಿರಲ್ಲ ಏನೋ ಹುಷಾರಿರಲ್ಲ ಅಥವಾ ವಯಸ್ಸಿನ ಇದಿರ್ಬೋದು ಈ ಥರ ಇದ್ದಾಗ ಅದೊಂದು ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅದು ಸೇವೆ ಅಂತಲೇ ಯಾಕಂದರೆ ನಾವು ಪ್ರೀತಿಯಿಂದ ಬಿಟ್ಕೊಡ್ಬೇಕು ಇವು ಮನಸ್ಸಲ್ಲಿ ಬೈಕೊಳ್ತಾ ಅಯ್ಯೋ ಇವ್ರು ಪಕ್ಕಕ್ಕೆ ಬಂದ್ರಲ್ಲ ಅಂತ ಹಾಗೆ ಬಿಟ್ಕೊಡ್ಬಾರ್ದು ನಿಸ್ವಾರ್ಥ ಸೇವೆಯಿಂದ ಮಾಡೋದೆಲ್ಲವೂ ಕೂಡ ಸೇವೆ ಅಂತಲೇ ಹೇಳ್ತೀವಿ ಇದು ನಾವು ಸಮಾಜದಲ್ಲಿ ಆ ಥರ ತುಂಬ ಸಂಘ ಸಂಸ್ಥೆಗಳಿರ್ಬೋದು ಸಮಾಜಕ್ಕೆ ಅಂತಲೇ ಅಂದರೆ ಸಾಕಷ್ಟು ಜನ ಸಂಘ ಸಂಸ್ಥೆಯವರು ಸೇವೆಯನ್ನು ಮಾಡ್ತಿರ್ತಾರೆ ಅಂಥವ್ರನ್ನೆಲ್ಲ ನಾವು ತುಂಬ ಜನ ನೋಡ್ತಾ ಇರ್ತೀವಿ ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ ಹಲೋ
9: ಹಲೋ
0: ಸರ್ ನಮಸ್ತೆ ಕೆಂಡೇಗೌಡರು ಸರ್
9: ನಮಸ್ಕಾರ ನಮಸ್ಕಾರ ಮೇಡಮ್ ಎಲ್ಲ ಆರಾಮಿದ್ದೀರಲ್ಲ
0: ಹಾಂ ಸರ್ ಎಲ್ಲ ಆರಾಮಿದ್ದೀವಿ ಸರ್
9: ಎಲ್ಲರಿಗೂ ಎಲ್ಲ ಕೇಳುಗರಿಗೆ ಸಂಜೆ ವಂದನೆಗಳು
0: ವಂದನೆ ಸರ್ ನಿಮಗೂ ಸಹ
9: ಸೇವೆ ಅಂದ್ರೆ ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಓದ್ತಿದ್ದಾಗ ಜ್ಞಾಪಕ ಬಂತು ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಇರ್ತದೆ
0: ಬರುತ್ತೆ
9: ಅದರಲ್ಲಿ ಈ ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಅಲ್ಲಿ ಅಸಹಾಯಕರಿಗೆ ವಯಸ್ಸಾದವ್ರಿಗೆ ಅವ್ರು ಏನ್ ಲಗೇಜ್ ಇದೆ ಅದನ್ನ ತಗೊಂಡು ಕೊಡೋದು ಅವ್ರಿರೋ ಜಾಗಗಳಿಗೆ ಅಲ್ಲಿಂದ ಅದು ಒಂದು ಸರ್ವಿಸ್ ಜೊತೆಗೆ ನಮ್ ಕೈಲಿ ಏನು ದೊಡ್ಡದಾಗಿ ಮಾಡದೇ ಇದ್ರು ಕೂಡ ರಸ್ತೆನಲ್ಲಿ ಅಡ್ಡಲಾಗಿ ಬಿದ್ದಿರ್ತಕ್ಕಂತ ಒಂದು ಕಲ್ಲು ಒಂದು ಕಡ್ಡಿ ಒಂದ್ ಕಸ ಅದನ್ನ ಎತ್ತಾಕೋದು ಕೂಡ ಒಂದು ಸರಳ ರೂಪದಲ್ಲಿ ಅದು ಒಂದು ಸಮಾಜ ಕೊಡ್ತಕ್ಕಂತ ಸೇವೆ ಆ ರೀತಿ
0: ಈಗ ಯಾರನ್ನ ನಡ್ಕೊಂಡು ಹೋಗ್ತಿರ್ತ ಎಡು ಬಿದ್ದ ಬಿಡ್ತಾರೆ ಅಂತಿಲ್ಲ ಬೀಳ್ಬಾರ್ದು ಅಂತ ಹೇಳಿ ತೆಗಿತೀವಲ್ಲ ಅದು ಹೌದು ಒಳ್ಳೆ
9: ದೃಷ್ಟಿ ಪ್ರತಿಯೊಂದು ಏನ ಒಂದ್ ರಸ್ತೆಯಲ್ಲಿ ಏನಾರ ಆಗಿರ್ಲಿ ಇನ್ನೊಬ್ರು ತೊಂದರೆ ಆಗದಂತೆ ನಾವ್ ಏನಾದ್ರು ಒಂದು ಆ ದಿನದ ಒಂದು ದಿನ ಬೆಳಿಗ್ಗೆ ಸಂಜೆ ಒಳಗೆ ಪ್ರತಿ ದಿನ ನಾವೇನಾದ್ರು ಒಂದು ಕಲ್ಲೋ ಒಂದು ಕಡ್ಡಿನೋ ಒಂದು ಮುಳ್ಳೋ ಏನೇ ಒಂದು ಅಡ್ಲಾಗಿದ್ರೆ ಅದನ್ನ ಎತ್ತಿಡೋದು ಒಂದು ಸೇವೆ ಸರ್ವಿಸ್ ಮತ್ತೆ ನಮ್ ಕೈಲಿ ಸೇವೆ ಮಾಡಕ್ ಆಗದೇ ಇದ್ದು ಕೂಡ ಸೇವೆ ಮಾಡೋ ಮನೋಭಾವ ನಮ್ಮನ್ನ ಇಟ್ಕೋಬಿಟ್ರೆ ಸಾಕು ಎಸ್ ಅದು ನಾವು ಒಂದು ಸೇವೆ ಮಾಡ್ದಂಗೆ ನಮ್ ಕೈಲಿ ಆಗದೆ ಇರೋ ಡೈರೆಕ್ಟ್ ಮಾಡಕ್ ಆಗದೆ ಇದ್ರು ಕೂಡ ನಾವ್ ಆ ರೀತಿ ಮಾಡ್ದಂಗೆ ಆ ರೀತಿ
0: ಒಳ್ಳೆ ಮನಸ್ಸು ಇಟ್ಕೊಂಡಿದ್ರು ಅದು ಒಂದು ಸೇವೆ ಅಂತ ಹೇಳ್ತೀವಿ
9: ಹೌದು ಹೌದು ಅದು ಒಂದು ಸೇವೆ ನಾವು ಮಾಡಲೇಬೇಕು ಅಂತ ಏನಿಲ್ಲ ನಮ್ ಕೈಲಿ ಆಗಿದ್ರೆ ಮಾಡೋಣ ಆಗದೇ ಇದ್ರೆ ನಮ್ ಕೈಲಿ ಆಗಲ್ಲ ಮಾಡ್ಬೇಕು ನಾವು ಚೆನ್ನಾಗಿದ್ರೆ ಮಾಡ್ತೀವಲ್ಲ ಅನ್ನೋ ಒಂದು ಮನಸ್ಸಿದ್ರೆ ಅಷ್ಟೊಂದು ಮನಸ್ಸು ಇಟ್ಕೊಂಡ್ರೆ ಸಾಕು
0: ಮನಸ್ಸು ಇಟ್ಕೊಂಡು ಬೇರೆ ಸೇವೆ ಮಾಡ್ತಿದ್ರೆ ಅವ್ರಿಗೆ ಒಂದು ಪ್ರೋತ್ಸಾಹ ಅಂದ್ರೆ ಕೊಡ್ಬೋದು
9: ಎಸ್ ಎಸ್ ಎಸ್ ಅದು ಅದು
0: ಒಳ್ಳೆ ಕೆಲಸವನ್ನ ಮಾಡಿದ್ರು ಇಂಥವ್ರು ಅಂತ ಹೇಳಿ
9: ಹೌದು ಹೌದು ನಾನು ಎರಡು ಮಾತುಗಳು
0: ಓಕೆ ಸರ್ ಓಕೆ
9: ಥ್ಯಾಂಕ್ ಯು ಮೇಡಮ್
0: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಅಂದ್ರೆ ನಮ್ಗೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಕೈಲಿ ಏನು ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಒಳ್ಳೆ ಮನಸ್ಸಿನಿಂದ ಸೇವೆಯನ್ನ ಯಾರು ಮಾಡ್ತಾರೆ ಅವ್ರನ್ನ ಹರಿಸೋದು ಅಥವಾ ಹರಿಸೋದು ಕೂಡ ಒಂದು ಸೇವೆ ಅಂತ ತಿಳಿಸಿದ್ರು ಈಗ ಮತ್ತೊಂದು ಕರೆ ಇದೆ ನೋಡೋಣ ಹಲೋ ಹಲೋ ಹಲೋ
10: ನಮಸ್ಕಾರ ಮೇಡಮ್
0: ನಮಸ್ತೆ
10: ನಮಸ್ಕಾರ ಮೇಡಮ್
0: ಹಲೋ ಸರ್ ಸರ್ ವಾಯ್ಸ್ ಕೇಳ್ತಿಲ್ಲ ಕ್ಲಿಯರ್ ಆಗಿ
10: ನಮಸ್ತೆ ಮೇಡಮ್
0: ಸರ್ ರೇಡಿಯೋದಲ್ಲಿ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿ
10: ಮಾಡಿದೇನೆ ಮೇಡಮ್
0: ಈಗ ವಾಯ್ಸ್ ನಿಮ್ದು ಕೇಳಿಸುತ್ತೆ
10: ಮೇಡಮ್
0: ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ
10: ನನ್ನ ಹೆಸರು ಕೆಂಪಣ್ಣ ವಾಡಪ್ಪಗೋಳ
0: ಕೆಂಪಣ್ಣನ
10: ವಾಡಪ್ಪಗೋಳ ಚಿಕ್ಕೋಡಿಯಿಂದ
0: ಚಿಕ್ಕೋಡಿಯಿಂದ
10: ಹೌದ್ ಮೇಡಮ್
0: ಕೆಂಪಣ್ಣ ಸರ್ ಇವತ್ತು ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ
10: ಹೌದ್ ಮೇಡಮ್ ಗೊತ್ತಾಯ್ತು ಮೇಡಮ್ ಇಲ್ಲಿ ನಮ್ಮಲ್ಲಿ ಕೇರಳದಲ್ಲಿ ಮಂಜುನಾಥ್ ಪರಗೌಡರ್ ಅಂತ ಇದ್ದಾರೆ ಮೇಡಮ್ ಅವರು ರೈತ ಸಂಘದ ಮುಖಂಡರಿದ್ದಾರೆ ಮೇಡಮ್ ಅವರು ರೈತರಿಗಾಗಿ ಹಾಗೂ ಜನರಿಗಾಗಿ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಮೇಡಮ್ ಮತ್ತು ಕೆನಾಲ್ ಬಂದಿರ್ತಾವಲ್ಲ ಮೇಡಮ್ ಅವೆಲ್ಲ ಕೆನಾಲ್ದಲ್ಲಿ ನೀರ ಬಿಡಿಸ್ಕೊಂಡು ರೈತರಿಗೆಲ್ಲ ಹೊಲಗಳಿಗೆ ಮುಟ್ಟುವಾಗ ಕೆಲಸ ಮಾಡಿದ್ದಾರೆ ಮೇಡಮ್ ಕೆನಾಲ್ ನೀರಿಂದ, ಕೆನಾಲ್ ದಿಂದ ನೀರ್ ಬರ್ತಿಲ್ಲ ಮೇಡಮ್ ಹೊಲಗಳಿಗೆ. ಅದು ಬರದೇ ಇದ್ದಾಗ ಅದನ್ನೆಲ್ಲ ಸ್ವಚ್ಛ ಮಾಡಿ ಎಲ್ಲಾ ಎಲ್ಲರ ಅಧಿಕಾರಿಗಳಿಗೆ ಹೋರಾಡಿ ಅವರು ರೈತರಿಗೆ ನೀರ್ ತಂದು ಪೂರೈಸ್ತಾರೆ ಮೇಡಮ್. ಅದನ್ನು
0: ಪೂರೈಸ್ತಾರೆ
10: ಅವರ ಸೇ ಅವರ ಸೇವೆ ನಮ್ಗೆ ಉತ್ತಮ ಎನಿಸಿದೆ ಮೇಡಮ್.
0: ಉತ್ತಮ. ಅವ್ರ ಹೆಸರು ಏನು ಸರ್?
10: ಮತ್ತು ಮಂಜುನಾಥ್ ಪರಗೌಡರ್ ಅಂತ ಮೇಡಮ್, ಕೆರೂರದವರು.
0: ಮಂಜುನಾಥ್
10: ಮಂಜುನಾಥ್ ಪರಗೌಡರ್
0: ರೈತರಿಗೋಸ್ಕರನೇ ಹೋರಾಟ ಮಾಡ್ತಿದ್ದಾರೆ.
10: ರೈತರಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ ಮೇಡಮ್. ಅವರ ಸೇವೆ ಉತ್ತಮವಾಗಿದೆ ಮೇಡಮ್. ಮತ್ತೊಂದು ಈಗ ಮಂಗಗಳಿಗೆ ಏನಾರ ಬೆಟ್ಟ ಎತ್ತಿರ್ತಾವಲ್ಲ ಮೇಡಮ್ ಜದ್ದಿಕೇಶಿಂದ, ಅವನು ಹಾಸ್ಪಿಟಲ್ಗೆ ಹೋದು ಅವಕ್ಕೆ ಚಿಕಿತ್ಸೆ ಕೊಡಿಸಿ ಅವನ ಮತ್ತ ಕಾಡುಗಳಿಗೆ ಬಿಡೋ ಪ್ರಯತ್ನನು ಮಾಡ್ತಾರೆ ಮೇಡಮ್. ಇದು ಪ್ರಾಣಿಗಳಿಗೆ ಏನಾದ್ರೂ ಅವರು ಚಿಕಿತ್ಸೆ ಕೊಡಿಸಿ ಅವನ ಕಾಡಿನಲ್ಲಿ ಓದ್ ಬಿಡುವಂಗ ಪ್ರಯತ್ನ ಮಾಡ್ತಾರೆ ಮೇಡಮ್.
0: ಒಳ್ಳೆ ಒಳ್ಳೆ ಕೆಲಸ ಸೇವೆ,
10: ಒಳ್ಳೆ ಕೆಲಸ ಮೇಡಮ್. ಅವರ ಸೇವೆ ನಮಗೆ ಮೆಚ್ಚುಗೆ ಆಗಿದೆ ಮೇಡಮ್.
0: ಮೆಚ್ಚುಗೆ ಆಗಿದೆ ನೋಡಿ ಸರ್,
10: ಮೆಚ್ಚುಗೆ ಆಗಿದೆ ಮೇಡಮ್.
0: ಸಮಾಜದಲ್ಲಿ ಈ ತರ ಸೇವೆ ಮಾಡಿದಾಗ ನಾವ್ ಯಾವಾಗ್ಲೂ ನೆನ್ಪ್ ಮಾಡ್ಕೊಳ್ತೀವಿ ಅಂತ ವ್ಯಕ್ತಿಗಳನ್ನ. ಕಣ್ಮುಂದೆ ಬರ್ತಾರೆ ಸೇವೆ ಅಂತ ತಕ್ಷಣ ಮಂಜುನಾಥ್ ಸರ್
10: ನೆನಪಾದ್ರೆ.
0: ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ. ಆಯ್ತು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು ಕರೆ ಮಾಡಿದ್ರು. ಕರೆ ಮಾಡಿ ಹೇಳ್ತಾ ಇದ್ರು ಮಂಜುನಾಥ್ ಸರ್ ಅವರು ಸಮಾಜ ಸೇವೆನಾಗೆ ರೈತರಿಗೆ ಮುಖ್ಯವಾಗಿ ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಆದರೆ ಅಥವಾ ಅವಕ್ಕೇನಾದರೂ ಅನಾಹುತ ಆದರೆ ಅಂಥವುಗಳನ್ನು ರಕ್ಷಣೆಯನ್ನು ಮಾಡ್ತಾರೆ ಅಂತ ಕೂಡ ತಿಳಿಸಿದರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಹೇಗಿದ್ಯಾ ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
15: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
14: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು June 23 ಸಾರ್ವಜನಿಕ ಸೇವಾ ದಿನ ಇರೋದ್ರಿಂದ ಸೇವೆ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ಒಂದು ದೃಷ್ಟಿಯಿಂದ ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿ ಬೇರೆ ದಿನ ದಲಿತರಿಗಿರ್ಬೋದು, ಕಷ್ಟದಲ್ಲಿದ್ದವರಿಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಈ ರೀತಿ ಸೇವೆಯನ್ನು ಮಾಡಿದಂಥ ಸಾಕಷ್ಟು ಜನರನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಯಾವುದೇ ಒಂದು ಫಲವನ್ನು ನಿರೀಕ್ಷೆ ಮಾಡದೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡುವಂಥ ಸಾಕಷ್ಟು ಜನರನ್ನು ನೋಡ್ತೀವಿ. ಅವ್ರ ಬಗ್ಗೆ ಎಲ್ಲರ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
16: ನಮಸ್ತೆ ಮೇಡಮ್. ಪವಿತ್ರ ಮೇಡಮ್
0: ನಮಸ್ತೆ. ಕೃಷ್ಣಪ್ಪ ಸರ್
16: ಮತ್ತೆ ಮೇಡಮ್, ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಆಯ್ತು ಸರ್, ನಿಮ್ದು ಆಯ್ತಾ?
16: ನಮ್ದೇನು ಕಾಫಿ ಕುಡಿಯಲ್ಲ ಮೇಡಮ್, ಹಂಗೆ ಮಧ್ಯಾಹ್ನ ಊಟ ಮಾಡಿದ್ವಿ, ಚಪಾತಿ ಊಟ.
0: ಊಟ ಊಟನೇ ಭರ್ಜರಿ ಊಟ ಆಗಿದೆ.
16: ಆಯ್ತು ಮೇಡಮ್, ಹೋಟ್ಲಲ್ಲಿ ಊಟ ಮಾಡಿದ್ವಿ. ಹೋಟ್ಲಲ್ಲಿ
0: ಹೋಟೆಲ್ ಅಲ್ಲ
16: ಮೇಡಮ್.
0: ಸರ್, ಇವತ್ತು ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ, ಸಾರ್ವಜನಿಕ ಸೇವಾ ದಿನ.
16: ಸಾರ್ವಜನಿಕ ಸೇವಾ ದಿನ ಅಂತ ಇವತ್ತು ಇದೆ ಅಂತ ವಿಷಯ ತಂದಿದ್ದೀರಿ, ಒಳ್ಳೆ ವಿಷಯ. ಮೇಡಮ್ ಎಲ್ಲ ನಾವು ಸಾರ್ವಜನಿಕ ಸೇವೆ ಮಾಡ್ತೀವಿ, ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಸಾರ್ವಜನಿಕ ಸೇವೆ ಯಾರು ಮಾಡೋದನ್ನ ತನ್ನ ಸ್ವಾರ್ಥ ಸೇವೆ ಮಾಡ್ಕೊಂತಾರಲ್ಲ, ಪ್ರಪಂಚ ಆಗ್ಬಿಡ್ತದೆ ಸ್ವಾರ್ಥ ಸೇವೆ.
0: ಕೆಲವೊಂದ್ಸರಿ
16: ಯಾಕಂದ್ರೆ ಎಷ್ಟೊಂದು ನೋಡಿ ಮೇಡಮ್, ಈಗ ನಾನೇ ಬಸ್ ಅಲ್ಲಿ ಹೋಗ್ತಿದ್ರೆ ಎಷ್ಟೊಂದು ಸೀಟೆ ಬಿಡಲ್ಲ, ದಿನಗಿದ್ರು ಬಿಡಲ್ಲ, ಬಿಡಲ್ಲ ಮೇಡಮ್, ಬಿಡೋಣ ಕಮ್ಮಿ.
0: ಅದೇ ನಾ ಹೇಳಿದ್ದು ಅಂದ್ರೆ ಸೀಟ್ ಬಿಡ್ಬಾರ್ದು, ಅಯ್ಯೋ ಇವ್ರಿಗೆ ಬಿಡ್ಬೇಕಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಬಿಡೋದ್ಕಿಂತ ಒಂದ್ ಖುಷಿಯಿಂದ ಕುತ್ಕೊಳ್ಳಿ ಸರ್ ಅಂತ ಹೇಳಿದ್ರೆ ಎಷ್ಟಿದೆ.
16: ಆಮೇಲೆ ಮೇಡಮ್ ನಾವೆಲ್ಲರಿಗೆ ರೋಡ್ ನಿಂತು ಹೆಲ್ಪ್ ಮಾಡಿ ಅಂದ್ರೆ ಮಾಡಲ್ಲ ಮೇಡಮ್, ಓಡೋಗ್ಬಿಡ್ತಾರೆ. ಅದೇ ಹಣ ಕೊಟ್ಟರೆ ಮಾಡ್ತಾರೆ, 50 rupees ಕೊಟ್ಟು ಬಿಡ್ತೀವಿ ಅಂತಾರೆ. ಒಳ್ಳೆಯವರು ಇದಾರೆ ಮೇಡಮ್, ಕೆಟ್ಟವರು ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ, ಒಳ್ಳೆಯವರು ಕಮ್ಮಿ, ಸ್ವಾರ್ಥಿಗಳೇ ಜಾಸ್ತಿ ಮೇಡಮ್. ಈಗೆಲ್ಲ
0: ಅವ್ರ ಸ್ವಾರ್ಥವನ್ನೇ ನೋಡ್ಕೊಳ್ತಾರೆ,
16: ನೋಡ್ಕೊಂತಾರೆ. ಹಂಗಾಗಿ ಮೇಡಮ್ ಈಗ ಸ್ವಲ್ಪ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಕೆಲಸ ಮಾಡಿದಾಗ ಸೇವೆ ಮಾಡಿದಾಗ ಅದಕ್ಕೊಂದು ಪ್ರತಿಫಲ ಸುದ್ದಿ ಸಿಗುತ್ತೆ, ನಮ್ ಹಿಂದೆ ಅದರಿಂದ ಒಳ್ಳೇದಾಗುತ್ತೆ ಅನ್ನೋದು ಒಂದು ಇದ್ದೇ ಇರತ್ತೆ ಮೇಡಮ್.
0: ನಮಗೆ
16: ಗೊತ್ತಾಗಲ್ಲ ಮೇಡಮ್, ನಮ್ ಹಿಂದೆ ಒಳ್ಳೇದಾಗ ನಮಗೆ ಗೊತ್ತಾಗಲ್ಲ.
0: ನಾವೊಬ್ರು ಸಹಾಯ ಮಾಡಿದ್ರೆ ನಮ್ಗೊಬ್ರು ಸಹಾಯ ಮಾಡ್ತಾರೆ,
16: ನಮ್ಗೊಬ್ರು ಸಹಾಯ ಮಾಡೇ ಮಾಡ್ತಾರೆ ಮೇಡಮ್.
0: ಹೌದು,
16: ಮೈ ಮೈ ಇದ್ದೇ ಇರತ್ತೆ ಮೇಡಮ್,
0: ಇರುತ್ತೆ ಅಂತ.
16: ಹಾಗಾಗಿ ಮೇಡಮ್ ಸ್ವಾರ್ಥ ಅನ್ಬಿಟ್ಟು ನಿಸ್ವಾರ್ಥದಿಂದ ಪ್ರತಿಯೊಂದು ಸೇವೆ ಮಾಡಿದ್ರೆ ಒಳ್ಳೇದು ಅಂತ ನಾವು ಇಷ್ಟಪಡ್ತೀವಿ.
0: ಸರ್, ಓಕೆ ಸರ್, ಧನ್ಯವಾದ. ಓಕೆ ಸರ್, ಕೃಷ್ಣಪ್ಪ ಸರ್ ಅವ್ರು ಕರೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು. ಯಾಕೆಂದ್ರೆ ನಾವೀಗ ನಾವು ಅವಾಗೇ ಹೇಳಿದ್ವಿ, ಯಾರಾದ್ರೂ ಬಸ್ಸಲ್ಲಿ ಹಿಂಗೆ ಹತ್ತದಾಗ ಹುಷಾರಿಲ್ದಿದ್ದವ್ರು ಇರ್ಬೋದು, ಹಾಗೆ ಕಣ್ಣಿಲ್ದಿದ್ದವರಿಗೂ ಕೂಡ ನಾವು ಸಹಾಯವನ್ನು ಮಾಡೋದು, ಅಥವಾ ಅವ್ರಿಗೆ ರಸ್ತೆ ದಾಟೋಕ್ಕಾಗಲ್ಲ ಅಂತ ಹೇಳಿದಾಗ ಒಂಚೂರು ಕೈ ಹಿಡಿದು ರಸ್ತೆನ ಟ್ರಾಫಿಕ್ಕನ್ನು ದಾಟಿಸೋದಿರ್ಬೋದು. ಇದು ಕೂಡ ಏನಂದರೆ ನಾವು ಎಷ್ಟೊಂದು ಜನ ನೋಡ್ತಿರ್ತೀವಿ ಕಣ್ಣಿಲ್ಲ ಅಂತೇಳಿ ಪಾಪ ನಿಂತಾಗ, ನಾವು ಅವ್ರು ನೋಡ್ಕೊಂಡು ಸುಮ್ಮನೆ ಹೋಗೋದಕ್ಕಿಂತ ಅವ್ರಿಗೊಂದು ಸಹಾಯ, ಒಂದು ರಸ್ತೆ ದಾಟೋದ್ರಿಂದ ನಮಗೇನು ದೊಡ್ಡ ರೀತಿಯಲ್ಲೇನೋ ನಾವು ಸಹಾಯ ಮಾಡ್ದಂಗೆ ಆಗಲ್ಲ, ಆದರೆ ಅವರಿಗೆ ಆ ರಸ್ತೆನ ದಾಟಿಸಿದ್ರಲ್ಲ ಅನ್ನೋವಂಥ ಖುಷಿ ಇರುತ್ತೆ. ಹಾಗೆ ಈ ರೀತಿಯ ಸಹಾಯವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
17: ಹಲೋ, ನಮಸ್ತೆ ಮೇಡಮ್.
0: ಸರ್ ನಮಸ್ತೆ, ಶಿವಶರಣ ಸರ್.
17: ಆರಾಮಿದ್ದೀರಿ ಮೇಡಮ್?
0: ಹಾ ಸರ್, ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ?
17: ನಾವು ಆರಾಮಿದ್ದೀವಿ ನೋಡಿ ಮೇಡಮ್. ಮಳೆ ರೀ ತಮ್ಮ ಕಡೆ?

0: ಕೋರ್ತಾನಲ್ಲ ಅದು ದೊಡ್ಡ ಸೇವೆ ಮೇಡಮ್, ಅದು ಸಾದಾ ಸೇವೆ ಅಲ್ಲ ಮೇಡಮ್. ನೀವು ಯಾವ ತಾಯಿ ತಂದೆ ಸೇವೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ರಾಸಾಯನಿಕ ಹಾಕಿ ಒಬ್ಬರ ಹಾಕಿ ಬೆಳೆಸಿ ನೀವು ಯಾವ ತಾಯಿ ತಂದೆ ಸೇವೆ ಮಾಡಿದ್ರೆ ಸೇವೆ ಅಲ್ಲ ಮೇಡಮ್. ಅದು ಪ್ರತಿಯೊಬ್ಬ ಗ್ರಾಹಕರಿಗೆ ನಾವು ಒಳ್ಳೆ ಆಹಾರ ಕೊಟ್ಟಿವಿ ಅಂದ್ರೆ ದೊಡ್ಡ ಸೇವೆ ಮೇಡಮ್ ಅದು,
1: ಸೇವೆ ಅಂತ ಹೇಳಿ.
0: ಹಾ, ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ, ರೈತಾಗಿ ಹೇಳ್ತೀನಿ ಮತ್ತೆ ನಾನು ಇದನ್ನ
1: ರೈತರಾಗಿ.
0: ಹಾ ಮೇಡಮ್,
1: ಓಕೆ ಸರ್, ಧನ್ಯವಾದ ಸರ್.
0: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ರೈತರಾಗಿ ಭೂಮಿಯಲ್ಲಿ ಸಾವಯವ ಕೃಷಿಯನ್ನ ಮಾಡ್ಬೇಕು, ಯಾಕಂದ್ರೆ ಸಾವಯವ ಕೃಷಿಯನ್ನ ಮಾಡಿದಾಗ ಭೂಮಿಯ ಫಲವತ್ತು ಹಾಗೆ ಉಳಿಯುತ್ತೆ. ನಾವು ಬೇರೆ ಬೇರೆ ರೀತಿಯ ರಾಸಾಯನಿಕಗಳನ್ನ ಬಳಸಿದಾಗ ಭೂಮಿ ತನ್ನ ಸತ್ವವನ್ನ ಕಳೆದುಕೊಳ್ಳುತ್ತೆ. ಹಾಗಾಗಿ ಭೂತಾಯಿಯ ಸೇವೆಯನ್ನು ಮಾಡುವಂತಹ ನಾವೆಲ್ಲರೂ ಕೂಡ ಸಾವಯವ ಕೃಷಿಯನ್ನ ಮಾಡೋಣ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕ ಸೇವೆಯ ಕುರಿತು ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಅದರಲ್ಲಿ ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಹಾಗೆ ಕೃಷಿನಗರದಿಂದ ಕುಸುಮ ಅವರು ಕರೆ ಮಾಡಿದರು, ಹಾಗೆ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು.

0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
8: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏ ನೋಡಲ್ಲಿ ಲೈಟ್ ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂಬೆಳಗ್ಗೆ 6 ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ.

ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2025-26 ಸಾಲಿನಲ್ಲಿ SSLC, PUC ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರೋತ್ಸಾಹಧನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 60% ಅಂಕ ಗಳಿಸಿದವರಿಗೆ 7,000, ಶೇಕಡಾ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ 15,000 ನೀಡಲಾಗುವುದು. ಪಿಯುಸಿ ವಿದ್ಯಾರ್ಥಿಗಳಿಗೆ 20, ಪದವಿ ವಿದ್ಯಾರ್ಥಿಗಳಿಗೆ 25, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 30 ಹಾಗೂ ಕೃಷಿ ಇಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ವೈದ್ಯಕೀಯ ಪದವಿ ವಿದ್ಯಾರ್ಥಿಗಳಿಗೆ 35,000 ರುಗಳ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ವೆಬ್ಸೈಟ್ hhtp.sw.karnataka.gov.in ಮೂಲಕ ಅರ್ಜಿ ಸಲ್ಲಿಸುವಂತೆ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಬೇಕೆಂದು ಕೋರಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿನ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿಕಾರಿಪುರದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸಿರುತ್ತಾರೆ. ಫಸಲು ಬಿಡದಂತಹ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದೆ. ಆಸಕ್ತ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ 1 ಅಥವಾ ಬ್ಯಾಂಕ್ಗಳಲ್ಲಿ ದಿನಾಂಕ 31-7-2026 ಒಳಗೆ ವಿಮೆ ಕಂತನ್ನ ಪಾವತಿಸಬೇಕಾಗಿ ವಿನಂತಿಸಲಾಗಿದೆ. ಅಡಿಕೆ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ₹1,28,000 ರೈತರು ಪ್ರತಿ ಎಕರೆಗೆ ₹2,560 ಅಥವಾ ಪ್ರತಿ ಗುಂಟೆಗೆ ₹64 ಪಾವತಿಸಬೇಕು. ಮಾವು ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ₹80,000 ಆಗಿದ್ದು ರೈತರು ಪ್ರತಿ ಎಕರೆಗೆ ₹3,200 ಅಥವಾ ಪ್ರತಿ ಗುಂಟೆಗೆ ₹80 ಪಾವತಿಸಬೇಕು. ಕಾಳುಮೆಣಸು ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ₹47,000 ಆಗಿದ್ದು ರೈತರು ಪ್ರತಿ ಎಕರೆಗೆ ₹1,692 ಅಥವಾ ಪ್ರತಿ ಗುಂಟೆಗೆ ₹42.30 ಪಾವತಿಸಬೇಕು. ಶುಂಠಿ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ₹1,30,000 ಆಗಿದ್ದು ರೈತರು ಪ್ರತಿ ಎಕರೆಗೂ ₹2,600 ಅಥವಾ ಪ್ರತಿ ಗುಂಟೆಗೆ ₹65 ಪಾವತಿಸಬೇಕು. ಮೇಲ್ಕಂಡ ಬೆಳೆಗಳನ್ನು ಬೆಳೆದಿರುವ ತಾಲೂಕಿನ ರೈತರು ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕು. ವಿಮಾ ಪಾವತಿಸಲು ಜುಲೈ 31 ಕೊನೆಯ ದಿನಾಂಕವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಶಿಕಾರಿಪುರದ ತೋಟಗಾರಿಕೆ ಇಲಾಖೆ ಕಚೇರಿಯನ್ನ ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ರಾಜ್ಯದಿಂದ ಸೇನೆಗೆ ಸೇರುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಹೆಚ್ಚಿನ ಯುವಕರು ಸೇನೆಗೆ ಸೇರುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಸುಜಯ್ ಅವರು 4 ವರ್ಷಗಳ ಕಾಲ ಮಿಲಿಟರಿಯಲ್ಲಿ NDA ಮತ್ತು IMA ತರಬೇತಿ ಪಡೆದು ಲೆಫ್ಟಿನೆಂಟ್ ಆಗಿ ನೇಮಕರಾಗಿ ಮೇಘಾಲಯಕ್ಕೆ ತೆರಳುವ ಮೂಲಕ ಸೇನೆಗೆ ಸೇರಲು ಬಯಸುವವರಿಗೆ ಮಾದರಿಯಾಗಿದ್ದಾರೆ. ಈ ಹಿಂದೆ ದ್ವಿತೀಯ PUC ₹95% ಅಂಕ ಪಡೆದರೂ ITBT, ವೈದ್ಯ, ಇಂಜಿನಿಯರಿಂಗ್ ಮತ್ತಿತರ ಯಾವುದೇ ಉನ್ನತ ಹುದ್ದೆಗೆ ಆಸೆ ಪಡೆದೇ ದೇಶ ಕಾಯುವ ಸೇನೆಗೆ ಸೇರಿ ಈ ಸಾಧನೆ ಮಾಡಿರುವ ಶಿವಮೊಗ್ಗದ ಹುಡುಗ ಸುಜಯ್ ಅವರ ಈ ನಿರ್ಧಾರ ನಿಜಕ್ಕೂ ಶ್ಲಾಘನೀಯವಾಗಿದೆ. ಇವರ ಈ ಸಾಧನೆಗೆ ಶಿವಮೊಗ್ಗದ ಜನತೆ ಸಂತಸ ವ್ಯಕ್ತಪಡಿಸಿದ್ದು, ಈ ಪ್ರತಿಭಾನ್ವಿತರು ಶಿವಮೊಗ್ಗ ನಗರದ ಓಲ್ಡ್ಬಾರ್ ರಸ್ತೆಯ ಸತ್ಯಮೂರ್ತಿ ಮತ್ತು ಶಾರದಾ ದಂಪತಿಗಳ ಪುತ್ರರಾಗಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಶಿವಮೊಗ್ಗ ಜಿಲ್ಲೆಯ ಸಾಗರದ ಬೇಸೂರು ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಕುರಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಲಿಖಿತ ಭರವಸೆ ನೀಡದಿದ್ದಲ್ಲಿ ಜೂನ್ 30 ನಂತರ ಸಾಗರ ಬಂದ್ ನಡೆಸುವ ಮೂಲಕ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಮಲೆನಾಡು ಅಣುವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಬಿಎ ಇಂದೂಧರ ಬೇಸೂರು ಎಚ್ಚರಿಸಿದರು. ಮಲೆನಾಡು ಅಣುವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ಬಿಎ ಇಂದೂಧರ ಬೇಸೂರು ಎಚ್ಚರಿಸಿದರು. ಸಾಗರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಸೂರು ಅಣುವಿದ್ಯುತ್ ಸ್ಥಾವರ ಯೋಜನೆಯನ್ನು ಎನ್ಟಿಪಿಸಿ ಮೂಲಕ ಕೈಬಿಡಲಾಗಿದೆ ಎಂಬುದನ್ನು ಕೇಂದ್ರ ಸರ್ಕಾರ ಲಿಖಿತ ರೂಪದಲ್ಲಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಸ್ಥಾವರ ಬೇಡ ಎಂದು ಶಾಸಕರ ಮೂಲಕ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಈ ಸಂಬಂಧ ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು ಮತ್ತೊಮ್ಮೆ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಾಗುವುದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದರಾದ ಕಾಗೇರಿ ಹಾಗೂ ಬಿವೈ ರಾಘವೇಂದ್ರ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 33 ಹೆಚ್ಚು ಸಂಘಟನೆಗಳು ಅಣುಸ್ಥಾವರ ವಿರೋಧಿಸಿ ಮನವಿ ಸಲ್ಲಿಸಿವೆ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಬಳಗವು ಹೋರಾಟಕ್ಕೆ ಬೆಂಬಲ ಘೋಷಿಸಿದೆ ಎಂದು ತಿಳಿಸಿದರು. ಮಲೆನಾಡು ರೈತ ಹೋರಾಟ ವೇದಿಕೆ ತೀನಾ ಶ್ರೀನಿವಾಸ್ ಮಾತನಾಡಿ, ಬೇಸೂರು ಗ್ರಾಮದಲ್ಲಿ ಇತ್ತೀಚೆಗೆ ನಿರಂತರವಾಗಿ ವಿಮಾನ ಸಂಚಾರ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರ ಲಿಖಿತ ಭರವಸೆ ನೀಡದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಸಾಮಾಜಿಕ ಕಾರ್ಯಕರ್ತ ಕೆಎಸ್ ಪ್ರಶಾಂತ್ ಮಾತನಾಡಿ, ಶರಾವತಿ ನದಿಯ ನೀರನ್ನು 5 ತಾಲೂಕುಗಳಿಗೆ ಕುಡಿಯುವ ನೀರಾಗಿ ಬಳಸಲಾಗುತ್ತಿದೆ. ಅಣುಸ್ಥಾವರದಿಂದ ಪರಿಸರ ಹಾಗೂ ನೀರಿನ ಮೂಲಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ಯೋಜನೆ ವಿರೋಧಿಸಲಾಗುತ್ತಿದೆ ಎಂದು ತಿಳಿಸಿದರು. ಕುಂಟಗೋಡು ಸೀತಾರಾಮ, ನಾಗೇಂದ್ರ ಸಾಗರ, ಸೀತಾರಾಮ್ ಕುರುವರಿ, ರೋಹಿತ್, ಹರೀಶ್, ದಿನೇಶ್ ಶಿರವಾಳ ಉಪಸ್ಥಿತರಿದ್ದರು. ಮುಂದಿನ ವಿವರ. ಹೈಕೋರ್ಟ್ ಎಲ್ಲ ವರ್ಗದ ಕಾರ್ಮಿಕರಿಗೂ ಸಮಾನ ವೇತನ ನೀಡುವಂತೆ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ಮತ್ತು ಹೊರಗುತ್ತಿಗೆ ನೌಕರರಿಗೆ ಅನ್ವಯಿಸಿ ಕನಿಷ್ಠ ವೇತನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಚ್ ಚಂದ್ರಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಕನಿಷ್ಠ ವೇತನ ದರವನ್ನು ಪರಿಷ್ಕರಿಸಿದೆ. ಎಲ್ಲ ವರ್ಗದ ಕಾರ್ಮಿಕರಿಗೂ ಕನಿಷ್ಠ ವೇತನ ದೊರೆಯಬೇಕು ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇದರ ಅನ್ವಯ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಅರಣ್ಯ ಇಲಾಖೆಯ ಪ್ರಾದೇಶಿಕ ಸಾಮಾಜಿಕ ವನ್ಯಜೀವಿ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ನೌಕರರಿಗೆ ಅಧಿಸೂಚನೆಯಂತೆ 2025 ಏಪ್ರಿಲ್ನಿಂದ ಕನಿಷ್ಠ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ವೆಂಕಟೇಶ್, ಜ್ಞಾನಮೂರ್ತಿ, ಬಸವರಾಜ್, ರಮೇಶ್ ಮತ್ತಿತರರಿದ್ದರು. ಮುಂದಿನ ವಿವರ. ರೈಲ್ವೆ ಇಲಾಖೆ ನಡೆಸುತ್ತಿರುವ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜೂನ್ 25 ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಮೈಸೂರಿನ ಮುಂಬಡ್ತಿ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ ಮಂಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲ್ವೆ ಇಲಾಖೆ ಮುಂಬಡ್ತಿ ಪರೀಕ್ಷೆಗಳನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ನಡೆಸುತ್ತಿದೆ. ಇದರಿಂದ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ. ಈ ಬಗ್ಗೆ ಹಲವು ಬಾರಿ ಹೋರಾಟ ನಡೆಸಿ ಮನವಿ ಸಲ್ಲಿಸಿದರೂ ರೈಲ್ವೆ ಇಲಾಖೆ ಕನ್ನಡದಲ್ಲಿ ಪರೀಕ್ಷೆ ನಡೆಸದೆ ದ್ರೋಹ ಎಸಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ 179, ಬೆಂಗಳೂರಿನಲ್ಲಿ 112, ಮೈಸೂರಿನಲ್ಲಿ 139 ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಕರವೇ ಕಾರ್ಯಕರ್ತರು ಸಂಘಟಿತರಾಗಿ ಈ 3 ಪರೀಕ್ಷಾ ಕೇಂದ್ರಗಳಿಗೂ ಮುತ್ತಿಗೆ ಹಾಕುವ ಮೂಲಕ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸುವ ಜೊತೆಗೆ ಪರೀಕ್ಷೆಯನ್ನು ರದ್ದು ಮಾಡುವಂತೆ ಆಗ್ರಹಿಸಲಿದ್ದೇವೆ ಎಂದು ತಿಳಿಸಿದರು. ರೈಲ್ವೆ ಇಲಾಖೆ ಪರೀಕ್ಷೆ ಮುಂದೂಡಬೇಕು, ಕನ್ನಡ ಭಾಷೆ ಸೇರಿಸಿ ಹೊಸ ವೇಳಾಪಟ್ಟಿ ಪ್ರಕಟಿಸಬೇಕು, ರಾಜ್ಯದಲ್ಲಿ ನಡೆಯುವ ಎಲ್ಲ ರೈಲ್ವೆ ನೇಮಕಾತಿ ಹಾಗೂ ಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು, ರೈಲ್ವೆ ಇಲಾಖೆಯ ಎಲ್ಲ ಹಂತಗಳಲ್ಲೂ ಕನ್ನಡಕ್ಕೆ ಸಂವಿಧಾನಾತ್ಮಕ ಮಾನ್ಯತೆ ಕಲ್ಪಿಸಬೇಕು. ಜಿಲ್ಲೆಯಿಂದ ವೇದಿಕೆಯ 200 ಹೆಚ್ಚು ಕಾರ್ಯಕರ್ತರು ಹುಬ್ಬಳ್ಳಿಗೆ ತೆರಳಿ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆಯಲ್ಲಿ ಭಾಗವಹಿಸಲಿದ್ದೇವೆ ಎಂದರು. ಶೈಲೇಶ್ ಕುಮಾರ್, ಎಸ್ ಮಧು ಮತ್ತಿತರರಿದ್ದರು. ಮುಂದಿನ ವಿವರ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಜಿ ಕಾರಿಯಪ್ಪ ಅವರು 2025-26 ಸಾಲಿನ ಡಿಜಿ ಮತ್ತು ಐಜಿಪಿ ಕಮಾಂಡೇಷನ್ ಡಿಸ್ಕ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿ ಘೋಷಿಸಿ ಡಿಜಿ ಮತ್ತು ಐಜಿಪಿ ಎಂಎ ಸಲೀಂ ಆದೇಶಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ಗಾಜನೂರು ಮೂಲ ಸ್ಥಾವರದಲ್ಲಿ ಮೆಸ್ಕಾಂನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ. ಆದ್ದರಿಂದ ನಗರದಲ್ಲಿ ಜೂನ್ 23 ಮತ್ತು 24 ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಬ್ರಹ್ಮಶ್ರೀ ನಾರಾಯಣ ಗುರು ಜಿಲ್ಲಾ ಆರ್ಯ ಈಡಿಗ ಮಹಿಳಾ ಸಂಘದಿಂದ ನಗರದಲ್ಲಿ ಈಡಿಗ ಸಮುದಾಯದ ಹೆಣ್ಣು ಮಕ್ಕಳ ಹಾಸ್ಟೆಲ್ ಆರಂಭಿಸಲಾಗಿದೆ. ಪಿಯುಸಿ ಮತ್ತು ಪದವಿ ಅಭ್ಯಾಸ ಮಾಡುವ ಜಿಲ್ಲಾ ವ್ಯಾಪ್ತಿಯ ಗ್ರಾಮೀಣ ಹೆಣ್ಣು ಮಕ್ಕಳು ಈ ಅವಕಾಶ ಬಳಸಿಕೊಳ್ಳಬೇಕೆಂದು ಸಂಘದ ಅಧ್ಯಕ್ಷೆ ಪುಷ್ಪಲತಾ ಮೂರ್ತಿ ತಿಳಿಸಿದ್ದಾರೆ. ಸೀಮಿತ ಸೀಟುಗಳು ಲಭ್ಯವಿದ್ದು ಅರ್ಹ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಪುಷ್ಪಲತಾ ಮೂರ್ತಿ 900-85-14-028 ಅಥವಾ ಲಲಿತಾ ಹೊನ್ನಪ್ಪ 97-414-66-003 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧೆಡೆ ವಿಶ್ವ ಯೋಗ ದಿನಾಚರಣೆಯನ್ನ ವಿವಿಧ ಸಂಘ ಸಂಸ್ಥೆಗಳು, ಯೋಗ ಶಾಲೆಗಳು, ಶಾಲಾ ಕಾಲೇಜುಗಳು, ಸಾರ್ವಜನಿಕರು ಅರ್ಥಪೂರ್ಣವಾಗಿ ಆಚರಿಸಿದರು. ಶಿವಮೊಗ್ಗ ನಗರದ ಪಿಇಎಸ್ ಪಬ್ಲಿಕ್ ಶಾಲೆಯಿಂದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನವನ್ನು ಯೋಗ ಶಿಕ್ಷಕ ಸೋಮಶೇಖರಯ್ಯ ಉದ್ಘಾಟಿಸಿದರು. ನಂತರ ಮಕ್ಕಳಿಗೆ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನದ ತರಬೇತಿ ನೀಡಿದರು. ಪಿಇಎಸ್ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಸುಜಯ್, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಸೆಂಥಿಲ್, ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕ ವರ್ಗ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಶಾಲಾ ಹಂತದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿದ ಶಿಕ್ಷಕರು ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಶಿವಗಂಗಾ ಯೋಗ ಕೇಂದ್ರದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಕೇಂದ್ರದ ಅಧ್ಯಕ್ಷ ಮಾಜಿ ಎಂಎಲ್ಸಿ ಎಸ್ ರುದ್ರೇಗೌಡ, ತಂತ್ರಜ್ಞಾನ ಎಷ್ಟೇ ಬದಲಾದರೂ ನಮ್ಮ ದೇಹ ಹಾಗೂ ಮನಸ್ಸನ್ನ ನಾವು ಸದೃಢವಾಗಿ ಇಟ್ಟುಕೊಳ್ಳಲು ಯೋಗ, ಪ್ರಾಣಾಯಾಮ, ಧ್ಯಾನ ಸಹಕಾರಿ. ಯೋಗದಿಂದ ದೇಹದ ಆರೋಗ್ಯವೂ ಸುಧಾರಿಸುತ್ತದೆ. ನಾವೆಲ್ಲ ನಿತ್ಯ ಯೋಗಾಭ್ಯಾಸ ಮಾಡೋಣ ಎಂದು ಕರೆ ನೀಡಿದರು. ಯೋಗಾಚಾರ್ಯ ಸಿವಿ ರುದ್ರಾರಾಧ್ಯ, ಶ್ರೀ ಬಸವೇಶ್ವರ ವೀರಶೈವಲಿಂಗಾಯತ ಸಮಾಜದ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್, ಪ್ರಮುಖರಾದ ಕೆಇ ಕಾಂತೇಶ್, ಚಂದ್ರಶೇಖರ್, ಜಿ ವಿಜಯಕುಮಾರ್, ಆನಂದಮೂರ್ತಿ ಮತ್ತಿತರರಿದ್ದರು. ನಗರದ ಜನಶಿಕ್ಷಣ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಜನಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಯೋಗ ದಿನವನ್ನು ಸಂಸ್ಥೆ ನಿರ್ದೇಶಕಿ ಎಸ್ವೈ ಅರುಣಾದೇವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯೋಗಾಭ್ಯಾಸ ದಿನಾಚರಣೆಗೆ ಮಾತ್ರ ಸೀಮಿತವಾಗದೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಬೇಕು ಎಂದರು. ಮುಂದಿನ ವಿವರ. ಮಳೆ ಏಕೆ ಬರುತ್ತದೆ ಎಂಬ ಪ್ರಶ್ನೆಗೆ, ಗಿಡಗಳಿಗೆ ನೀರು ಬೇಕಾಗಿರುತ್ತದೆ, ಮರಗಳು ಮೋಡಗಳಿಗೆ ನೀರು ಸುರಿಸುವಂತೆ ಕೇಳಿಕೊಳ್ಳುತ್ತವೆ, ಆದ್ದರಿಂದ ಮಳೆ ಬರುತ್ತದೆ ಎಂಬ ಮಕ್ಕಳ ಮುಗ್ಧ ಉತ್ತರಕ್ಕೆ ಮನಸೋತ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಿನ ಸಂರಕ್ಷಣೆಯ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿದರು. ಶಿವಮೊಗ್ಗ ಓಪನ್ ಮೈಂಡ್ಸ್ ಶಾಲೆ ಮಕ್ಕಳಿಗೆ ಹೊಸನಗರ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಚಿಕ್ಕಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರೇಮಟ್ಟಿ ಗ್ರಾಮದ ಅರವಿಂದ್ ಭಟ್ಟರ ಕೃಷಿ ಕ್ಷೇತ್ರ ಹಾಗೂ ಅರಣ್ಯ ಪ್ರದೇಶದಲ್ಲಿ ಭಾನುವಾರ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಡಿಆರ್ಎಫ್ಒ ಹಾಲೇಶ್ ಆನವೇರಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ, ಜೂನ್ ತಿಂಗಳು ಮಲೆನಾಡಿನಲ್ಲಿ ವರ್ಷಾರಂಭದ ಕಾಲವಾಗಿದ್ದರೂ ನಿರೀಕ್ಷಿತ ಮಳೆಯಾಗದಿರುವುದಕ್ಕೆ ಅರಣ್ಯ ನಾಶವೂ ಒಂದು ಕಾರಣವಾಗಿದೆ. ಅರಣ್ಯ ಸಂಪತ್ತು ಸಮೃದ್ಧವಾಗಿದ್ದರೆ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕ ಮತ್ತು ನೀರು ಹೇರಳವಾಗಿ ದೊರೆಯುತ್ತದೆ. ಮಕ್ಕಳು ನಿತ್ಯ ಅಮ್ಮನಿಗೆ ಆಹಾರ ಬೇಡುವಂತೆ ಗಿಡಗಳೇನೂ ಕೇಳುವುದಿಲ್ಲ. ಆದ್ದರಿಂದ ಕಾಡಿನ ವಿವಿಧ ಜಾತಿಯ ಗಿಡ ಬೆಳೆಸುವುದು ಸುಲಭವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳು ತಮ್ಮ ಮನೆಯ ಸುತ್ತಮುತ್ತಲಿನ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಆಸಕ್ತಿ ವಹಿಸಬೇಕು ಎಂದು ತಿಳಿಸಿದರು. ಕಾಡು ಜಾತಿಯ ಮರಗಳ ಬೀಜ ಹಾಗೂ ಗಿಡಗಳನ್ನು ನೀಡಿ ವಿದ್ಯಾರ್ಥಿಗಳಿಂದ ಗಿಡ ನೆಡೆಸಲಾಯಿತು. ಅರಣ್ಯ ಬೆಳೆಸುವ ಮಹತ್ವವನ್ನು ಅರಣ್ಯಾಧಿಕಾರಿಗಳು ವಿವರಿಸಿದರು. ಇಲಾಖೆಯ ಹರೀಶ್ ಮಲ್ಲಪ್ಪ, ಚೂಡಾಮಣಿ, ಶಾಲೆ ಸಂಸ್ಥೆಯ ಬಾಲಚಂದ್ರ ನಾಯ್ಡು, ರೈತ ಅರವಿಂದ್ ಭಟ್, ತೀರ್ಥೇಶ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುಭ ಸಂಜೆ, ಗುಡ್ ಈವ್ನಿಂಗ್ ಎವ್ರಿಬಾಡಿ. ಸ್ನೇಹಿತರೆ, ನಿಮ್ಮೆಲ್ಲರ ಚಹಾ ಅಥವಾ ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್, ಈಗಷ್ಟೇ ಸೂರ್ಯ ಅಣ್ಣ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ದಾನೆ ಅಲ್ವಾ? ನೀವೆಲ್ಲರೂ ಕೂಡ ಆಫೀಸ್ ಸೀಟ್ ನಿಂದ ಎದ್ದು ಬ್ಯಾಗ್ ಹೆಗಲಿಗೇರಿಸ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ತಾ ಇರ್ತೀರಾ ಅಲ್ವಾ? ಕೆಲವರು ಬಸ್ಸಿಗಾಗಿ ಕಾಯ್ತಾ ಇರಬಹುದು, ಇನ್ನು ಕೆಲವರು ಟ್ರಾಫಿಕ್ ನಲ್ಲಿ ಸಿಲುಕಿ ಯಪ್ಪ ಯಾವಾಗ ಮನೆ ಸೇರ್ತೀನೋ ಅಂತ ಅನ್ಕೊಳ್ತಾ ಇರಬಹುದು. ಇನ್ನೂ ಕೆಲವರು ಆರಾಮಾಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಈ ತಂಗಾಳಿಯನ್ನ ಎಂಜಾಯ್ ಮಾಡ್ತಾ ಇರಬಹುದು. ಯಾರೇ ಎಲ್ಲೇ ಇರಿ ಸ್ನೇಹಿತರೆ, ನಿಮ್ಮ ಜರ್ನಿಯನ್ನ ಇನ್ನಷ್ಟು ಸುಂದರಗೊಳಿಸೋದಕ್ಕೆ ನಾನಂತೂ ನಿಮ್ ಜೊತೆ ಇದ್ದೀನಿ. ನಿಮಗೆ ಗೊತ್ತಾ, ಇವತ್ತು ಸಂಜೆ ಟ್ರಾಫಿಕ್ ನಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋ ಕೆಲವು ಸೌಲಭ್ಯಗಳನ್ನ ನೋಡಿ ಒಂದು ಯೋಚನೆ ಬಂತು. ನಾವು ದಿನ ಬಳಸೋ ಆ ಬಸ್ ಸ್ಟ್ಯಾಂಡು, ಕಾರ್ ಪಾರ್ಕಿಂಗು, ನಮ್ಮ ರಸ್ತೆಗಳು, ಇವೆಲ್ಲವೂ ಯಾರ ಆಸ್ತಿ ಸ್ನೇಹಿತರೆ? ನಮ್ಮದ್ದೇ ಅಲ್ವಾ? ಹಾಗಾದ್ರೆ ಇವುಗಳನ್ನ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ತಿಳಿಯೋಣ. ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಆಫೀಸ್ನಿಂದ ಮನೆಗೆ ಹೋಗುವಾಗ ದಿನ ಬಳಸುವಂತಹ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸುದೀರ್ಘವಾಗಿ ಮಾಹಿತಿಯನ್ನ ತಿಳಿಯೋಣ. ಇದು ಸರ್ಕಾರಿ ಆಸ್ತಿ ಅಲ್ಲ, ಇದು ನಮ್ಮದೇ ಆಸ್ತಿ ಅನ್ನೋ ಜಾಗೃತಿಯ ಜರ್ನಿ ಇವತ್ತಿನದ್ದು. ಸೊ ಯಾರು ಚಾನಲ್ ಚೇಂಜ್ ಮಾಡ್ಬಿಡಿ ಸ್ನೇಹಿತರೆ. ಟ್ರಾಫಿಕ್ ಕಿರಿಕಿರಿ ಮರೆಯೋದಕ್ಕೆ ಒಂದು ಸೂಪರ್ ಹಿಟ್ ಸಾಂಗ್ ಅನ್ನ ಕೇಳ್ಕೊಂಡ್ ಬಂದ್ಮೇಲೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿರೋ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಾವು ಪ್ರತಿ ತಿಂಗಳು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ಆ ಹಣದಿಂದ ನಿರ್ಮಾಣವಾಗುವ ಪ್ರತಿಯೊಂದು ವಸ್ತುವು ನಮ್ಮದ್ದೇ ಆಗಿರುತ್ತೆ. ಹಾಗಾಗಿ ಇದು ಸರ್ಕಾರಿ ಆಸ್ತಿ ನಮಗೇನು ಅನ್ನೋದನ್ನ ಬಿಟ್ಟು ಇದು ನಮ್ಮ ಆಸ್ತಿ, ಇದನ್ನ ಕಾಪಾಡುವುದು ನಮ್ಮ ಹೊಣೆ ಅನ್ನೋ ಜಾಗೃತಿ ಮೂಡಿಸೋಣ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಬೆಳಗ್ಗೆ ನಾನು ಆಫೀಸ್ಗೆ ಬರುವಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಪೋಸ್ಟರ್ ಅಂಟಿಸ್ತಾ ನಿಂತ್ಕೊಂಡಿದ್ರು. ಇನ್ನೊಬ್ರು ಹೊಸದಾಗಿ ಪೇಂಟ್ ಮಾಡಿದ ಗೋಡೆ ಮೇಲೆ ಉಗಿತಾ ಇದ್ರು. ಇದನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಅದಕ್ಕೆ ನಾನು ಅನ್ಕೊಂಡೆ, ಇವತ್ತು ನಮ್ಮ ಲಿಸ್ನರ್ಸ್ ಜೊತೆಗೆ ಸಾರ್ವಜನಿಕ ಸ್ವತ್ತುಗಳು ಅಂತಂದ್ರೆ ಏನು, ಅವುಗಳನ್ನ ನಾವು ಹೇಗೆ ಮಗುವಿನ ತರಹ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ ಈ ಒಂದು ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾರ್ವಜನಿಕ ಸ್ವತ್ತು ಅಂತಂದ್ರೆ ಏನು ಗೊತ್ತಾ? ಸರ್ಕಾರ ನಮ್ಮೆಲ್ಲರ ಅನುಕೂಲಕ್ಕಾಗಿ ನಮ್ಮ ತೆರಿಗೆ ಹಣದಿಂದ ನಿರ್ಮಿಸಿರುವ ಸೌಲಭ್ಯಗಳು. ಸಾರ್ವಜನಿಕ ಸ್ವತ್ತುಗಳ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳಿಬೇಕು. ಉತ್ತಮ ಸರ್ಕಾರಗಳು ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಬಸ್ ಸ್ಟ್ಯಾಂಡ್, ಸಾರಿಗೆ ವ್ಯವಸ್ಥೆ, ಶಾಲೆಗಳು, ಆಸ್ಪತ್ರೆಗಳು, ಸಾಲು ಮರ, ಸಾಮಾಜಿಕ ಅರಣ್ಯ, ರಕ್ಷಿತಾರಣ್ಯ, ಕಾಡು ಪ್ರಾಣಿಗಳು, ನೀರಿನ ಮೂಲ, ಲೈಬ್ರರಿ, ಹೀಗೆ ಜನೋಪಯೋಗಿ ಸೌಕರ್ಯಗಳನ್ನು ಸರ್ಕಾರ ನಿರ್ಮಿಸುತ್ತೆ. ಇದರ ಉದ್ದೇಶ ಜನಸಾಮಾನ್ಯರ ಅನುಕೂಲಕ್ಕಾಗಿ. ಸೊ ಇವನ್ನೆಲ್ಲ ಸರ್ಕಾರ ಯಾಕೆ ಮಾಡಬೇಕು? ಪ್ರತಿಯೊಬ್ಬರು ತನ್ನ ಸೌಕರ್ಯಕ್ಕಾಗಿ ಎಲ್ಲವನ್ನು ಮಾಡ್ಕೊಳ್ತಾರೆ. ಇನ್ನೊಬ್ಬರ ಸೌಕರ್ಯಕ್ಕಾಗಿ ನಿರ್ಮಿಸುವವ ಅಥವಾ ದಾನ ನೀಡಿ ಒದಗಿಸುವವರ ಸಂಖ್ಯೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ಎಲ್ಲಾ ಜನರಿಗೂ ಸರ್ಕಾರ ವ್ಯವಸ್ಥೆ ಮಾಡಿದ್ದಲ್ಲಿ ಎಲ್ಲರಿಗೂ ಅನುಕೂಲವಾಗುತ್ತೆ ಅಲ್ವಾ? ರಸ್ತೆ ನಿರ್ಮಾಣ ಯೋಜನಾ ಬದ್ಧವಾಗಿ ಸಾಗಬೇಕಾದ್ರೆ ಸರ್ಕಾರವೇ ಮಾಡಬೇಕು. ಖಾಸಗಿಯವರು ಯೋಜನೆ ಹಾಕಿದರೆ ಜನರ ಬೆಂಬಲ ಸಿಗೋದಿಲ್ಲ. ಆಕ್ಷೇಪಗಳಿದ್ದರೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಲ ಪ್ರಯೋಗದ ಮೂಲಕವಾದರೂ ಸರ್ಕಾರ ಮಾಡಲು ಶಕ್ತ ಅಂತಾನೆ ಹೇಳಬಹುದು. ಇವತ್ತು ದೊಡ್ಡ ಸಮಸ್ಯೆ ಅಂತಂದ್ರೆ ಕುಡಿಯುವ ನೀರಿನದ್ದು. ಪೇಟೆ ಪಟ್ಟಣಗಳಲ್ಲಿ ಕುಡಿಯೋದಕ್ಕೆ ನೀರಿಗಾಗಿ ಬಾವಿಗಳಿಲ್ಲ, ನೀರು ಕೂಡ ಸಿಗೋದಿಲ್ಲ. ಕೊಳವೆ ಬಾವಿ ತೋಡುವುದು ಬಡವರಿಗೆ ಕಷ್ಟ ಅಂತಾನೆ ಹೇಳಬಹುದು. ನದಿಗಳಿಂದ ತರಿಸುವುದು ಒಬ್ಬೊಬ್ಬರಿಂದ ಆಗದು. ಇದಕ್ಕೆ ಸರ್ಕಾರವೇ ಕೈ ಹಾಕಿ ಸಾರ್ವಜನಿಕರಿಂದ ಶುಲ್ಕ ಪಡೆದರೆ ವ್ಯವಸ್ಥಿತವಾಗಿ ಸಾಗಬಹುದು. ದಾರಿಯಲ್ಲಿ ರಾತ್ರಿ ಜನರು ಸಂಚರಿಸಬೇಕಾಗುತ್ತೆ. ಅಲ್ಲಲ್ಲಿ ಬೀದಿ ದೀಪಗಳನ್ನ ಅಳವಡಿಸಿದರೆ ದಾರಿಯಲ್ಲಿ ಹೋಗೋರಿಗೆ ಅನುಕೂಲವಾಗುತ್ತೆ. ಇದು ತುಂಬಾ ವೆಚ್ಚದಾಯಕ ಸ್ನೇಹಿತರೆ. ಇದನ್ನು ಸಾರ್ವಜನಿಕರಿಗೆ ಪೂರಕವಾಗಬಲ್ಲಂತೆ ಮಾಡಬೇಕಿದ್ರೆ ಸರ್ಕಾರವೇ ಮುಂದೆ ಹೋಗ್ಬೇಕು. ಹೀಗೆ ಅನೇಕ ಜನೋಪಯೋಗಿ ಕೆಲಸಗಳು ಸರ್ಕಾರ ಕೈ ಹಾಕಿದ್ರೆ ಮಾತ್ರ ಅನುಷ್ಠಾನವಾಗಬಹುದು. ಇದು ಲೋಕ ಕಲ್ಯಾಣಕ್ಕಾಗಿ ಸರ್ಕಾರಗಳು ಮಾಡಬೇಕಾದ ಕರ್ತವ್ಯ. ಹಿಂದೆ ರಾಜರ ಆಳ್ವಿಕೆ ಇದ್ದಾಗಲೂ ಇವುಗಳನ್ನೆಲ್ಲ ಒದಗಿಸುವ ಮೂಲಕ ಮನೆ ಮಾತಾಗಿದ್ದ ಅನೇಕ ಅರಸರ ಹೆಸರು ಇವತ್ತಿಗೂ ಕೂಡ ಅಜರಾಮರವಾಗಿದೆ ಅಂತಾನೆ ಹೇಳಬಹುದು. ಅಶೋಕ ಚಕ್ರವರ್ತಿ ಅವರಂತಹ ಕೆಲಸಗಳಿಂದಾಗಿ ಜನಾನುರಾಗಿಯೂ ಮೆರೆದಿದ್ದ ಆತನ ಹೆಸರು ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇವುಗಳನ್ನು ಕಾಪಾಡುವುದು ಹೇಗೆ, ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಈ ಸಾರ್ವಜನಿಕ ಸ್ವತ್ತುಗಳನ್ನು ಕಾಪಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಇರೋ ಟಿವಿ ಆಗಿರಬಹುದು, ಸೋಫಾ ಅಥವಾ ಗೋಡೆ ಮೇಲೆ ಯಾರಾದರೂ ಗೀಚಿದ್ರೆ ನಮಗೆ ಕೋಪ ಬರಲ್ವಾ? ಹಾಗಿದ್ದಾಗ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವಾಗ ಯಾಕೆ ನಮಗೆ ಕೋಪ ಬರಲ್ಲ? ಅದನ್ನ ನಾವು ತಡಿಬೇಕು. ಹಾಗಾಗಿ ನಾವು ಈ ಸರಳ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ, ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಕುರುಕಲು ತಿಂಡಿ ತಿಂದು ಸೀಟಿನ ಕೆಳಗಡೆ ಹಾಕಬೇಡಿ. ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಸ್ನೇಹಿತರೆ. ನಂತರ ಪಾರ್ಕ್ಗಳ ಬೆಂಚ್ಗಳ ಮೇಲೆ, ಬಸ್ ಸೀಟುಗಳ ಹಿಂದೆ, ಐತಿಹಾಸಿಕ ಕೋಟೆಗಳ ಗೋಡೆಗಳ ಮೇಲೆ ಲವ್ ಸಿಂಬಲ್ ಹಾಕಿ ಹೆಸರು ಬರೆಯೋದು, ಗೀಚೋದನ್ನ ದಯವಿಟ್ಟು ನಿಲ್ಲಿಸಿ. ಪ್ರೀತಿ ಮನಸ್ಸಲ್ಲಿರ್ಬೇಕೇ ವಿನಃ ನಮ್ಮ ಇತಿಹಾಸದ ಗೋಡೆಗಳ ಮೇಲಲ್ಲ. ಹಾಗೆ ಯಾವುದೇ ಬಂದ್ ಅಥವಾ ಪ್ರತಿಭಟನೆ ನಡೆದಾಗ ಸಿಟ್ಟಿನಲ್ಲಿ ಸರ್ಕಾರಿ ಬಸ್ಸುಗಳಿಗೆ ಕಲ್ಲು ಹೊಡೆಯುವುದು, ಬೆಂಕಿ ಹಚ್ಚುವುದು ಮಾಡಬೇಡಿ. ನೆನ್ಪಿಡಿ, ಆ ಬಸ್ ನಾಳೆ ಬೆಳಗ್ಗೆ ನಿಮ್ಮವರೇ ಆದ ತಂದೆನೋ ಅಥವಾ ತಾಯಿಗೋ ಅಥವಾ ಮಗುವನ್ನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿರಬಹುದು. ಸೊ ಹಾಗೆ ಸ್ನೇಹಿತರೆ, ಯಾರಾದ್ರೂ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡ್ತಾ ಇರೋದನ್ನ ನಿಮ್ಮ ಕಣ್ಣಿಗೆ ಬಿದ್ರೆ ಧೈರ್ಯವಾಗಿ ಅವರನ್ನ ತಡೀರಿ ಅಥವಾ ಹತ್ತಿರದ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿರಿ. ಸೊ ಹಾಗಾದ್ರೆ ಈ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ, ಕಾನೂನು ಮತ್ತು ಕಠಿಣ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಹೌದು ಸ್ನೇಹಿತರೆ, ಬರೀ ಬುದ್ಧಿವಾದ ಹೇಳಿದ್ರೆ ಜನ ಕೇಳೋದಿಲ್ಲ ಅಂತ ನಮ್ಮ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿದೆ. ಇದರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಎಸ್, ಮೊದಲನೇದಾಗಿ ರಾಷ್ಟ್ರೀಯ ಕಾನೂನು ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984. ನಮ್ಮ ದೇಶದಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ 1984 ಜಾರಿಯಲ್ಲಿದೆ. ಇದರ ಪ್ರಕಾರ ಯಾರಾದರೂ ಬೇಕು ಅಂತಲೇ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಭಾರೀ ಪ್ರಮಾಣದ ದಂಡ ವಿಧಿಸಲಾಗುತ್ತೆ. ಇನ್ನು ನೀರು, ವಿದ್ಯುತ್, ಸಾರಿಗೆ ಅಥವಾ ತೈಲ ಸಂಸ್ಥೆಗಳಂತಹ ಪ್ರಮುಖ ಮೂಲ ಸೌಕರ್ಯಗಳಿಗೆ ಹಾನಿ ಮಾಡಿದರೆ ಕನಿಷ್ಠ 6 ತಿಂಗಳಿಂದ 5 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಗ್ಯಾರಂಟಿ. ಇನ್ನು ಇತ್ತೀಚಿನ ಕಾನೂನು ತಿದ್ದುಪಡಿಗಳ ಪ್ರಕಾರ ಪ್ರತಿಭಟನೆಗಳ ಸಮಯದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಆ ಹಾನಿಯ ಸಂಪೂರ್ಣ ಮೌಲ್ಯದ ಹಣವನ್ನ ಆರೋಪಿಗಳಿಂದಲೇ ವಸೂಲಿ ಮಾಡಿದ ನಂತರವಷ್ಟೇ ಅವರಿಗೆ ಜಾಮೀನು ಸಿಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸರ್ಕಾರಿ ಆಸ್ತಿಗೆ ಕೈ ಇಟ್ಟರೆ ಕಾನೂನಿನ ಕೈ ನಿಮ್ಮನ್ನು ಬಿಡೋದಿಲ್ಲ. ಸೊ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಸರ್ಕಾರಿ ಶಾಲೆಗಳು ನಮ್ಮ ಮಕ್ಕಳಿಗೆ ವಿದ್ಯೆ ನೀಡುತ್ತೆ, ಸರ್ಕಾರಿ ಆಸ್ಪತ್ರೆಗಳು ನಮಗೆ ಜೀವ ನೀಡ್ತವೆ, ಸಾರ್ವಜನಿಕ ಸಾರಿಗೆ ನಮ್ಮನ್ನು ಗುರಿ ತಲುಪಿಸುತ್ತೆ. ಇವುಗಳನ್ನು ರಕ್ಷಿಸುವುದು ಸಂವಿಧಾನ ನಮಗೆ ನೀಡಿರುವ ಮೂಲಭೂತ ಕರ್ತವ್ಯ ಕೂಡ ಹೌದು. ಹಾಗಾದ್ರೆ ಬನ್ನಿ ಇವತ್ತಿನಿಂದಲೇ ಒಂದು ಸಂಕಲ್ಪ ಮಾಡೋಣ. ಸಾರ್ವಜನಿಕ ಸ್ವತ್ತು ನಮ್ಮ ಹೆಮ್ಮೆಯ ಗುರುತು, ಇದನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ತಾ, ಈ ಒಂದು ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾ ವೋಟಿಂಗ್ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೆ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು

ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳ್ಸಿಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಚಿಟ್ಟೆಗಳನ್ನು ನೋಡಿದೀವಲ್ವಾ? ನಾವಿದ್ದಾಗೆಲ್ಲ ಚಿಟ್ಟೆಗಳು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾ ಇತ್ತು. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳಲ್ಲಿ ಅಥವಾ ಮಲ್ಟಿ ಕಲರ್ಗಳಲ್ಲಿ ನಮಗೆ ಚಿಟ್ಟೆಗಳು ಕಾಣಿಸ್ತಾ ಇತ್ತು. ಆದರೆ ಈಗ ಚಿಟ್ಟೆಗಳ ಸಂತತಿ ಕೂಡ ಕಡಿಮೆ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನೀವು ಕಾಡಿಗೆ ಎಲ್ಲ ಹೋದ್ರಿ ಅಂತಂದರೆ ಅಲ್ಲಿ ಚಿಟ್ಟೆಗಳು ಕಾಣಿಸ್ಕೊಳ್ಳುತ್ತೆ. ಇವತ್ತು ಚಿಟ್ಟೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ, ನಿಮಗೆ ಕಲರ್ಫುಲ್ ಆಗಿ ಕಾಣುವಂತಹ ಚಿಟ್ಟೆಗಳು ಒಂದು ಕಡೆಗೆ, ಆದರೆ ಇವತ್ತು ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಚಿಟ್ಟೆಯ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಏನಿದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಚಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಈ ಚಿಟ್ಟೆ ಸ್ಪೆಷಾಲಿಟಿನೇ ಅಂಥದ್ದು, ತುಂಬಾ ಡಿಫ್ರೆಂಟ್ ಆಗಿದೆ. ಜೊತೆಗೆ ಈ ಚಿಟ್ಟೆಯ ವಿಶೇಷತೆ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ, ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಇವತ್ತು ಚಿಟ್ಟೆಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಈ ಚಿಟ್ಟೆ ಸಾಮಾನ್ಯವಾಗಿರುವಂತಹ ಚಿಟ್ಟೆ ಅಲ್ಲಿ, ಅದು ಒಂದು ರೀತಿಯ ಸ್ಪೆಷಲ್ ಆಗಿರುವಂತಹ ಚಿಟ್ಟೆ. ಆ್ಯಂಡ್ ನಮ್ಮ ದರಾ ಬೇಂದ್ರೆ ಅವರು ಕೂಡ ಬರೆದಿರೋ ಹಾಗೆ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅನ್ನೋ ಹಾಗೆ. ಸೊ ಈ ಪಾತರಗಿತ್ತಿಯ ವಿಚಾರಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಕೂಡ ಈ ಚಿಟ್ಟೆಯ ಬಗ್ಗೆ ಏನಾದರೂ ತಿಳ್ಕೊಂಡಿದ್ರೆ ಅಂತಂದರೆ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9689 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ವಿಸ್ಮಯ ಜಗತ್ತು ಅಂತ ಹೇಳಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಈ ಒಂದು ಪಾತರಗಿತ್ತಿಯ ಬಗ್ಗೆ. ಈ ಚಿಟ್ಟೆ ಏನಿದೆ ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ, ಫುಲ್ ಏನು ಟ್ರಾನ್ಸ್ಪರೆಂಟ್ ಅಲ್ಲ, ನೋಡಿದ್ರೆ ಒಂದು ಸ್ವಲ್ಪ ನಿಮಗೆ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಕಾಣುತ್ತೆ. ಆದರೆ ಈ ಚಿಟ್ಟೆಯ ಸ್ಪೆಷಾಲಿಟಿ ಕೂಡ ಅಷ್ಟೇ ಇದೆ. ಚಿಟ್ಟೆ ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಣ್ಣ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಅದರ ವಿನ್ಯಾಸ ಕೂಡ ತುಂಬಾ ಸೊಗಸಾಗಿರುತ್ತೆ, ವರ್ಣನೆ ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಅದು. ಸೊ ಇಷ್ಟೆಲ್ಲದರ ಮಧ್ಯದಲ್ಲೂ ಕೂಡ ಒಂದು ರೀತಿಯ ಚಿಟ್ಟೆ ನಮಗೆ ತುಂಬಾ ವಿಶೇಷವಾಗಿ ಕಾಣುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗಿ ಕಾಣುವಂತಹ ಚಿಟ್ಟೆ ಆಗಿದೆ. ಸೊ ಹಾಗಾದರೆ ಪಾರದರ್ಶಕವಾಗಿರುವಂತಹ ಈ ಚಿಟ್ಟೆ ಯಾವುದು, ಮತ್ತು ಈ ಚಿಟ್ಟೆಯ ಸ್ಪೆಷಾಲಿಟಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಾನು ಹೇಳ್ತಾ ಇರೋದು ಸ್ವಯಂವರವನ್ನು ನಡೆಸಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪಾರದರ್ಶಕ ರೆಕ್ಕೆಯ ಚಿಟ್ಟೆಯ ಬಗ್ಗೆ. ಸೊ ಇವತ್ತು ಈ ಒಂದು ಚಿಟ್ಟೆ ಎಲ್ಲಿ ಸಿಗುತ್ತೆ, ಎಲ್ಲಿ ಕಾಣ ಸಿಗುತ್ತೆ, ಮತ್ತು ಈ ಚಿಟ್ಟೆಯ ಸ್ಪೆಷಾಲಿಟಿ ಏನೇನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ನೋಡೋದಾದರೆ ಮೆಕ್ಸಿಕೋ, ಪನಾಮಾ, ಕೊಲಂಬಿಯಾ ದೇಶಗಳಲ್ಲಿ ಕಂಡುಬರುವಂತಹ ಪಾರದರ್ಶಕ ರೆಕ್ಕೆಗಳನ್ನುಳ್ಳಂತಹ ಪಾತರಗಿತ್ತಿಯನ್ನು ಗ್ಲಾಸ್ ವಿಂಗ್ಡ್ ಬಟರ್ಫ್ಲೈ ಅಂತ ಹೇಳಿ ಕರೆಯುವ ವಾಡಿಕೆ ಇದೆ. ಸೈಂಟಿಫಿಕ್ ನೇಮ್ ನೋಡೋದಾದರೆ ಗ್ರೇಟಾ ಓಟೋ ಎನ್ನುವಂತಹ ಹೆಸರಿನಿಂದ ಇದನ್ನು ಕರೀತಾರೆ. ನೋಡೋದಕ್ಕೆ ಪಾರದರ್ಶಕವಾಗಿ ಕಾಣಿಸ್ಕೊಳ್ಳುತ್ತೆ, ಅಂದರೆ ರೆಕ್ಕೆಗಳು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಈ ಪಾರದರ್ಶಕ ಪಾತರಗಿತ್ತಿಯ ರೆಕ್ಕೆಗಳನ್ನು ಗಮನಿಸಿದ್ರೆ ಇಡೀ ರೆಕ್ಕೆ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ನಡುವೆ ಕೆಲವು ಗೆರೆಗಳು ಕೂಡ ಹಾದು ಹೋಗಿರೋದನ್ನು ನೋಡಬಹುದು, ಮತ್ತು ಅದರ ಆ ರೆಕ್ಕೆಯ ಅಂಚುಗಳು ಕೆಂಪು ಅಥವಾ ಕಂದು, ಕಿತ್ತಳೆ, ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ರೆಕ್ಕೆಗಳು ಪಾರದರ್ಶಕವಾಗಿರೋದಕ್ಕೆ ಬಹುಶಃ ಈ ಮೂರು ಕಾರಣ ಇರ್ಬೋದು ಅಂತ ಹೇಳಿ ತಜ್ಞರು ಹೇಳ್ತಾರೆ. ಏನೇನಪ್ಪ ಅಂತ ಯೋಚನೆ ಮಾಡಿದ್ರೆ, ಟ್ರಾನ್ಸ್ಪರೆಂಟ್ ಚಿಟ್ಟೆಗೆ ರೆಕ್ಕೆಯನ್ನು ರೂಪಿಸುವಂತಹ ಊತಕವು ಬೆಳಕಿನ ಕಿರಣಗಳನ್ನು ಅತ್ಯಂತ ಕಡಿಮೆ, ಅಂದರೆ ಲೋ ಅಬ್ಸರ್ಪ್ಷನ್ ಆಫ್ ವಿಸಿಬಲ್ ಲೈಟ್ ಹೀಗಿರುತ್ತೆ, ಅಥವಾ ರೆಕ್ಕೆ ಮೇಲೆ ಬಿದ್ದ ಬೆಳಕು ಸ್ಪ್ರೆಡ್ ಆಗುತ್ತೆ, ಅಂದರೆ ಇದನ್ನು ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಹೇಳಿ ಕೂಡ ಕರೀತಾರೆ, ಇದು ಕಡಿಮೆ ಇರುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ವಿಷಯವನ್ನು ಹೇಳೋದಾದರೆ, ರೆಕ್ಕೆ ಮೇಲೆ ಬಿದ್ದಂತಹ ಬೆಳಕಿನ ಪ್ರತಿಫಲನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಈ ಮೂರು ರೀಸನ್ಗಳನ್ನ ಈ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಚಿಟ್ಟೆಗೆ ಏನು ಕಾರಣ ಅನ್ನೋದಕ್ಕೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತೀವಿ ಅಂತಂದರೆ, ಈ ಒಂದು ಪಾರದರ್ಶಕ ರೆಕ್ಕೆಯ ಪಾತರಗಿತ್ತಿಯು ಸ್ವಯಂವರ ಪದ್ಧತಿಯ ಮೂಲಕ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಗಂಡು ಪಾತರಗಿತ್ತಿಗಳೆಲ್ಲ ನಿಗದಿತ ಅವಧಿಯಲ್ಲಿ ಒಂದು ಕಡೆ ಸೇರ್ತವೆ. ಪ್ರತಿಯೊಂದು ಗಂಡು ಹಕ್ಕಿಯೂ ಕೂಡ ತನ್ನ ದೈಹಿಕ ಶಕ್ತಿ ಸಾಮರ್ಥ್ಯ ಹಾಗೆ ಬಣ್ಣಗಳನ್ನು ಪ್ರದರ್ಶನಕ್ಕಿಡುತ್ತೆ. ಈ ಗಂಡುಗಳನ್ನು ನೋಡೋದಕ್ಕೆ ಹೆಣ್ಣು ಪಾತರಗಿತ್ತಿಗಳು ಹಿಂಡು ಹಿಂಡಾಗಿ ಬರ್ತವೆ. ಹೆಣ್ಣು ತನಗೆ ಮೆಚ್ಚಿದ ಗಂಡನ ಆಯ್ಕೆ ಮಾಡಿಕೊಂಡ ಮೇಲೆ ಅಲ್ಲಿಂದ ಹಾರಿ ಹೋಗ್ತವೆ, ಅಲ್ಲಿಂದ ನಂತರ ಸಂತಾನವರ್ಧನೆಯಲ್ಲಿ ಪಾಲ್ಗೊಳ್ತವೆ. ಸೊ ಈ ಥರ ಈ ಚಿಟ್ಟೆಗಳು ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಅದು ಕೂಡ ನಮಗೆ ಕಾಣುವಂಥದ್ದು ಮೆಕ್ಸಿಕೋ, ಪನಾಮಾ, ಕೊಲಂಬಿಯಾ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಹಾಗಾದರೆ ಈ ಚಿಟ್ಟೆ ನಿಮಗೆ ಹೇಗನ್ನಿಸ್ತು? ನೀವು ಈ ಥರದ ಚಿಟ್ಟೆಗಳನ್ನ ಏನಾದರೂ ಕೊಲಂಬೋ ಕಡೆಗೆ ಅಥವಾ ಮೆಕ್ಸಿಕೋ ಕಡೆಗೆ ಹೋಗಿದ್ರಿ ಅಂತಂದರೆ ಇವತ್ತಿನ ಶೋನಲ್ಲಿ ಅದ್ರ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ರಾಡಿ ಬರೋಣ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಚಿಟ್ಟೆಯ ಬಗ್ಗೆ. ಇದು ನೋಡೋದಕ್ಕೆ ಇದರ ರೆಕ್ಕೆ ಒಂದು ರೀತಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ, ಆ್ಯಂಡ್ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಳುವಂತಹ ಈ ಚಿಟ್ಟೆಗಳು ನಮಗೆ ಕಾಣೋ ಸಿಗೋದು ಮೆಕ್ಸಿಕೋ, ಪನಾಮಾ, ಕೊಲಂಬಿಯಾ ದೇಶಗಳಲ್ಲಿ. ಆ್ಯಂಡ್ ನೀವು ಯಾವತ್ತಾದರೂ ಆ ಕಡೆಗೆ ಹೋಗಿದ್ರಿ ಅಂತಂದರೆ ಆ ಚಿಟ್ಟೆಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆ ಇವತ್ತು ಇನ್ನೊಂದು ವಿಷಯವನ್ನು ಕೂಡ ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನೋಡಿ, ನಾವು ಪ್ರತಿದಿನ ಕೂಡ ಮನೆ ಮುಂದೆ ಬರುವಂತಹ ಕಸದ ಗಾಡಿಗಳಿಗೆ ಕಸವನ್ನು ಹಾಕ್ತಾ ಇರ್ತೀವಿ. ಆದರೆ ಆ ಕಸ ಒಂದು ಕಡೆಗಾದರೆ ನಾವು ಪ್ರತಿದಿನ 20 metric tons ಕಸವನ್ನು ಪ್ರಕೃತಿಗೆ ಸೇರಿಸ್ತಾ ಇದೀವಿ ಅಂದರೆ ನೀವು ನಮಗೆ ಸಾಧ್ಯನಾ? ಎಸ್, ಇವತ್ತು ನಾನು ಇದೇ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾವು ಪ್ರತಿದಿನ ಕೂಡ 20 metric tons ಕಸವನ್ನು ಪ್ರಕೃತಿಗೆ ಸೇರಿಸೋದಕ್ಕೆ ಕಾರಣ ನಮ್ಮ ದೇಹದ ಮೇಲಿರುವಂತಹ ಚರ್ಮ ಅಂದರೆ ನೀವು ನಂಬ್ತೀರಾ? ಎಸ್, ನಮ್ಮ ದೇಹವನ್ನು ಆವರಿಸಿರುವಂತಹ ಒಂದು ಮಹಾನ್ ಕೋಟೆ ಅಂತಂದರೆ ಅದು ಚರ್ಮ ಆಗಿರುತ್ತೆ. ಚರ್ಮದ ರಚನೆಯನ್ನು ನಾವು ಗಮನಿಸ್ತೀವಿ ಅಂತಂದರೆ ನಮ್ಮ ಚರ್ಮದಲ್ಲಿ 3 ಭಿನ್ನವಾದ ಪದರಗಳಿವೆ. ಮೊದಲನೆಯದು ಹೊರಚರ್ಮ, ಎರಡನೆಯದು ಹೊರಚರ್ಮದ ಕೆಳಗಿರುವಂತಹ ಒಳಚರ್ಮ, ಹಾಗೆ ಮೂರನೆಯದು ಒಳಚರ್ಮದ ಕೆಳಗಿರುವಂತಹ ಮೇದ ಪದರ ಅಥವಾ ಕೆಳಪದರ ಅಂತೇಳಿ ಕರೀತಾರೆ. ಸೊ ಈ ಹೊರಚರ್ಮ ವಾಸ್ತವದಲ್ಲಿ 5 ಉಪಪದರಗಳ ಸಮಷ್ಟಿ ರೂಪ ಆಗಿರುತ್ತೆ. ಸೊ ಈ ಉಪಪದರಗಳಲ್ಲಿ ಮೊದಲನೆಯದು ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ ಅಂದರೆ ಮೃತ ಜೀವಕೋಶಗಳಿಂದ ಆದಂತಹ ಒಂದು ಪದರ ಆಗಿರುತ್ತೆ. ಇದು ಕೊಂಬು ರೂಪಿ ಸ್ತರಪದರ ಆಗಿರುತ್ತೆ. ಇನ್ನು 5ನೇ ಪದರವನ್ನು ನಾವು ನೋಡ್ತೀವಿ ಅಂತಂದರೆ ಸದಾ ವಿಭಜನೆಯಲ್ಲಿ ತೊಡಗಿರುವಂತಹ ಅಂಕುರ ಸ್ತರಪದರ ಆಗಿರುತ್ತೆ. ಇಲ್ಲಿ ಹುಟ್ಟುವಂತಹ ಜೀವಕೋಶಗಳು ಕ್ರಮವಾಗಿ ಮೇಲಿನ 4 ಪದರಗಳನ್ನು ತಳ್ಳುತ್ತಾ ಮೇಲೆ ಮೇಲೆ ಸಾಕ್ತಾ ಇರುತ್ತೆ. ಅಂತಿಮವಾಗಿ ನಾನೇನು ಹೇಳಿದೆ, ಡೆಡ್ ಸೆಲ್ಸ್ ಅಂತ ಹೇಳಿ, ಸೊ ಮೃತ ಜೀವಕೋಶಗಳಾಗಿ ಕೊಂಬು ರೂಪಿ ಸ್ತರಪದರವು ರೂಪವಾಗುತ್ತೆ. ಹೇಗೆ ಹಾವು ಪೊರೆಯನ್ನು ಬಿಡುವ ಹಾಗೆ ನೀಲಗಿರಿ ಮತ್ತು ಸೀಬೆ ಮರಗಳು ತಮ್ಮ ತೊಗಟೆಯನ್ನು ನಿಯಮಿತವಾಗಿ ಕಳಚುವ ಹಾಗೆ ಮನುಷ್ಯನ ಚರ್ಮವು ಕೂಡ ಪ್ರತಿನಿತ್ಯ ಉದುರಿ ಬೀಳುತ್ತೆ ಅಂತಂದರೆ ಆಶ್ಚರ್ಯ ಆಗ್ಬೋದು. ಹೊರ ಚರ್ಮದ ಜೀವಕೋಶಗಳ ಹುಟ್ಟು ಸಾವಿನ ಚಕ್ರ ಸುಮಾರು 28 ದಿನಗಳ ಅವಧಿಯಾಗಿದ್ದಾಗಿರುತ್ತೆ. ಹೊರ ಚರ್ಮದ ಜೀವಕೋಶಗಳ ಹುಟ್ಟು ಸಾವು ಸರಿಸುಮಾರು ಏಕ ಪ್ರಮಾಣದಲ್ಲೇ ನಡೀತಾ ಇರುತ್ತೆ. ಹೀಗೆ ಉದುರುವಂತಹ ಏನು ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ, ಇದನ್ನು ಲೆಕ್ಕಾಚಾರ ಹಾಕಿದ್ರೆ ಖಂಡಿತವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಯ ದೇಹದಿಂದ ಪ್ರತಿ ನಿಮಿಷ ಕೂಡ ಉದುರುವ ಈ ಒಂದು ಡೆಡ್ ಸ್ಕಿನ್ ಸೆಲ್ಸ್ ಏನಿದೆ ಇದರ ಸಂಖ್ಯೆನ ನಾವು ನೋಡ್ತೀವಿ ಅಂದರೆ 30,000 to 40,000 ಅಂತಂದರೆ ಒಂದು ದಿನದಲ್ಲಿ ಸುಮಾರು 1.6 million ಜೀವಕೋಶಗಳು ಉದುರುತ್ತೆ. ಒಂದು ಮೃತ ಚರ್ಮದ ಕೋಶದ ತೂಕ 2-3 nanograms ಇರುತ್ತೆ. 1,000,000 ಜೀವಕೋಶಗಳು × 2.5 nanograms ಅಂಥೇಳಿ ಲೆಕ್ಕ ಹಾಕಿದ್ರು ಕೂಡ 25,000,000 nanograms ಆಗಿರುತ್ತೆ. 25,000,000 nanograms ಅಂತಂದರೆ 2.5 milligrams ಆಗಿರುತ್ತೆ. ಮತ್ತು 2024 ಅನ್ವಯ ಜಾಗತಿಕ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಅಂತಂದರೆ ಇದು 8 billion ಆಗಿರುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿಯಿಂದ ಒಂದು ದಿನಕ್ಕೆ 0.0025 grams ಡೆಡ್ ಸ್ಕಿನ್ ಸೆಲ್ಸ್ ಉದುರ್ತಾ ಇರುತ್ತೆ. ಈ 0.0025 grams ಹಾಗೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ 2 crore grams ಪ್ರತಿ ದಿನಕ್ಕಾಗುತ್ತೆ. ಆ್ಯಂಡ್ ಇದನ್ನು ಕೆಜಿಗೆ ಪರಿವರ್ತನೆ ಮಾಡಿದ್ರೆ 20,000 kg ಪ್ರತಿ ದಿನಕ್ಕೆ ಅಂತಂದರೆ 20 metric tons ಚರ್ಮಕೋಶಗಳು ದೇಹದಿಂದ ಉದುರ್ತಾ ಇರುತ್ತೆ. ಈ ಲೆಕ್ಕಾಚಾರದ ಅನ್ವಯ ನಮ್ಮ ಭೂಮಿಯ ಮೇಲಿರುವಂತಹ ಎಲ್ಲ ಜನರ ಒಟ್ಟಾರೆ ಪ್ರತಿದಿನ 20 metric tons ಡೆಡ್ ಸ್ಕಿನ್ ಸೆಲ್ಸ್ ಕಸವನ್ನು ಪರಿಸರಕ್ಕೆ ಸೇರಿಸ್ತಾ ಇದ್ದೀವಿ ಅಂತ ಆಯಿತು. ಆದರೆ ಪರವಾಗಿಲ್ಲ, ಈ ಕಸ ಜೈವಿಕ ಮೂಲದ್ದು, ಹಾಗಾಗಿ ಪ್ರಕೃತಿಯಲ್ಲಿ ಸಹಜವಾಗಿ ವಿಲೀನ ಆಗುತ್ತೆ. ಆದರೆ ನಾವು ಎಸಿತಾ ಇರುವಂತಹ ಈ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರೆ ವಸ್ತುಗಳಾಗಿರ್ಬೋದು, ಇವುಗಳೆಲ್ಲದೂ ಕೂಡ ನಮ್ಮ ಪ್ರಕೃತಿಯಲ್ಲಿ ವಿಲೀನವಾಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಆ್ಯಂಡ್ ಇದರಿಂದ ಪೊಲ್ಯೂಷನ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಚ್ಚರಿಕೆಯ ಮಾತನ್ನು ಹೇಳಬೇಕು ಅಂತಂದರೆ ಮೃತ ಚರ್ಮ ಕೋಶಗಳನ್ನು ತಿಂದು ಬದುಕುವ ನುಸಿಗಳು ನಮ್ಮ ಹಾಸಿಗೆಯಲ್ಲಿ ಕೂಡ ಇರ್ತವೆ. ಈ ನುಸಿಗಳು ಕೆಲವರಲ್ಲಿ ಅಸ್ತಮಾ ಮುಂತಾದ ಅಲರ್ಜಿಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಪ್ರತಿದಿನವೂ ಕೂಡ ನಮ್ಮ ಹಾಸಿಗೆ ಬೆಡ್ಶೀಟ್ ಬದಲಿಸೋದು ಈ ಸಮಸ್ಯೆಯನ್ನು ನಿವಾರಿಸುವ ಸರಳ ಹಾಗೂ ಪರಿಣಾಮಕಾರಿಯಾದಂತಹ ವಿಧಾನ ಆಗಿದೆ ಅಂಥೇಳಿ ತಜ್ಞರು ಕೂಡ ಹೇಳ್ತಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಿ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ, ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
6: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
5: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
6: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
8: ನಂದಿನಿ,
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಸಮಯ ಕೂಡ 6:30 ಆಯ್ತು, ನಾನು ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ಹಾಗೆ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ, ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಂದ್ರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಹಾಗೆ 5 ರೂಪಾಯಿ ಒಂದು ಬಿಸ್ಕೆಟ್ ಮಾರಿದ್ರು ವ್ಯಾಪಾರನೇ, ಏನೋ ಒಂದು 5 ಲಕ್ಷದ ಚಿನ್ನದ ಆಭರಣ ಮಾರಿದ್ರು ಕೂಡ ಅದು ಒಂದು ವ್ಯಾಪಾರನೇ. ಈ ರೀತಿಯ ಎಲ್ಲಾ ವ್ಯಾಪಾರದ ಕಥೆಗಳನ್ನ ಕೇಳುವಂತಹ ಒಂದು ಪ್ರೋಗ್ರಾಮೇ ಈ ಒಂದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸೊ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ಇದ್ದಾರೆ. ಅವ್ರು ಯಾರು ಗೊತ್ತಾ? ಹೆಣ್ಮಕ್ಳಿಗೆ ಅಲಂಕಾರಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಗಳೆಲ್ಲ ಒಂದೇ ಕಡೆ ಸಿಗುತ್ತೆ, ಜೊತೆಗೆ ಬಟ್ಟೆ ಕೂಡ ಅಲ್ಲೇ ಸಿಗುತ್ತೆ. ಈ ಶಾಪ್ ತುಂಬಾ ವಿಶೇಷವಾಗಿದೆ ಆಯ್ತಾ. ಸೊ ಶಾಪ್ ವಿಶೇಷವಾಗಿದೆ ಅಂದ್ರೆ ಯಾವ ಶಾಪ್ ಅರ್ಪಿತಾ ಅಂತ ನೀವು ಕೇಳ್ತಾ ಇದ್ರೆ, ಅದೇನೆ ಮಯೂರಿ. ಹೌದು, ನಮ್ಮ ಶಿವಮೊಗ್ಗದ ಜೈಲ್ ಸರ್ಕಲ್ ಹತ್ರ ಇರುವಂತಹ ಮಯೂರಿ ಶಾಪ್ ಅಲ್ಲಿ ನಾವು ಇವತ್ತು ಇದೀವಿ. ಇದರ ಮಾಲೀಕರಾಗಿರುವಂತಹ ಸೌಮ್ಯ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಹಾಗಿದ್ರೆ ಅವರ ಶಾಪ್ ಬಗ್ಗೆ ಇನ್ನಷ್ಟು ಸ್ಪೆಷಾಲಿಟಿಯನ್ನ, ಹಾಗೆ ಅವರ ಬಿಸ್ನೆಸ್ ಜರ್ನಿಯನ್ನ ಕೇಳಿ ತಿಳ್ಕೊಳ್ಳೋಣವಾ? ಸೌಮ್ಯ ಅವರೇ, ನಮಸ್ತೆ.
15: ನಮಸ್ತೆ,
14: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ಧನ್ಯವಾದಗಳು.
14: ಓಕೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
15: ತುಂಬಾ ಚೆನ್ನಾಗಿದ್ದೀವಿ.
14: ಸೊ ಕಾಫಿ ಟೀ ಎಲ್ಲ ಆಯ್ತಾ?
15: ಎಲ್ಲ ಆಯ್ತು.
14: ನಮ್ಗೇನು ಇಲ್ವಾ?
15: ನಿಮಗೂ ಕೊಡ್ತೀವಿ.
14: ಥ್ಯಾಂಕ್ ಯು. ಆ್ಯಂಡ್ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ಮ್ಯಾಮ್. ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಓದಿದ್ದೇನು, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
15: ಓಕೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿ. ನನ್ನ ಸ್ಕೂಲು ಕಾಲೇಜು ಎಲ್ಲ ಆಗಿದ್ದು ಭದ್ರಾವತಿಯಲ್ಲಿ. ದೆನ್ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಚಿಕ್ಕಮಗಳೂರು. ಅದಾದ ನಂತರ ಒಂದು 10 ವರ್ಷ ನಾನು ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. ಫಿಲಿಪ್ಸ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಅದಾದ ನಂತರ ಮದುವೆ ಆಯಿತು. ಮದುವೆ ಆದಮೇಲೆ ಶಿವಮೊಗ್ಗಕ್ಕೆ ಸೆಟ್ಲ್ ಆಗಕ್ಕಂತ ಹೇಳಿ ಬಂದೆ.
14: ಓಕೆ, ತುಂಬ ಡಿಫ್ರೆಂಟ್ ಆಗಿದೆ. ಹುಟ್ಟಿದ್ದು ಭದ್ರಾವತಿ, ಬೆಳೆದಿದ್ದು ಸ್ವಲ್ಪ ಚಿಕ್ಕಮಗಳೂರು, ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡಿದೆ. ಸೊ ಈಗ ಮದುವೆ ಆಗಿ ಫೈನಲಿ ಸೆಟ್ಲ್ ಆಗಿರೋದು ಶಿವಮೊಗ್ಗದಲ್ಲಿ ಅಲ್ವಾ ಮ್ಯಾಮ್?
15: ಕರೆಕ್ಟ್.
14: ಓಕೆ, ಈಗ ಶಿವಮೊಗ್ಗ ಬಂದಮೇಲೆ ಆಸ್ ಎ ಮ್ಯಾರಿಡ್ ವುಮೆನ್ ಆಗಿರುವಾಗ ಯಾಕೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಥಾಟ್ ಬಂತು?
15: ನನಗೆ ಸಣ್ಣವಳಿದ್ದಾಗಿಂದನೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿ ಭಾಳ ಇಷ್ಟ ಇತ್ತು. ಅದು ಹಾಗೆ ಬೆಳ್ಕೊಂಡು ಬಂದೆ ಕೂಡ, ನಮ್ಮ ತಂದೆ ತಾಯಿನೂ ಹಾಗೆ ಬೆಳೆಸಿದ್ರು. ಸೊ ಅದಕ್ಕೆ ತಕ್ಕನಂಗೆ ಇಂಜಿನಿಯರಿಂಗು ಎಲ್ಲ ಮುಗಿಸಿದ ಮೇಲೆ ನಾನು ಏನು ಜಾಬ್ಗಂತೆಲ್ಲ ಹೋದೆ. ಸೊ ಬರೀ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಅಲ್ಲ, ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಆಗೇ ಇದ್ದೆ. ಸೊ ಶಿವಮೊಗ್ಗಕ್ಕೆ ಬಂದಮೇಲೆ ಮದುವೆ ಮಗು ಅಂದೆಲ್ಲ ಆದಮೇಲೆ ನನಗೆ ಒಬ್ಬಳು ಮಗಳಿದ್ದಾಳೆ 5 ವರ್ಷ, ಅವಳಿಗೆ ಯು ಕೆ ಜಿ ಓದ್ತಾ ಇದ್ದಾಳೆ. ಸೊ ಅದಾದಮೇಲೆ ಅವಳು ಒಂದು 2 ವರ್ಷದ ನಂತರ ನನಗೆ ಅನ್ನಿಸ್ತಾ ಇತ್ತು, ಎಷ್ಟು ವರ್ಷ ತುಂಬ ಕೆಲಸ, ಎಲ್ಲ ಥರ ಕೆಲಸ ಮಾಡಿ ಯಾಕೆ ಸುಮ್ಮನೆ ಮನೇಲೆ ಕೂತ್ಕೊಳ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದಿತ್ತು, ಬಟ್ ಏನು ಮಾಡಬೇಕು ಅನ್ನೋದು ಇನ್ನೂ ಯೋಚನೆ ಮಾಡಿರಲಿಲ್ಲ. ಸೊ ಸ್ವಲ್ಪ ಮಗು ಒಂದು 2 ವರ್ಷ ಆದ ನಂತರ ಯೋಚನೆ ಮಾಡಿ ಏನೇನು ಮಾಡಬೇಕು ಅಂತ ಹೇಳಿ. ಸೊ ಫೈನಲಿ ನನಗೆ ಇನ್ನೊಬ್ಬರ ಹತ್ರ ಕೆಲಸ ಮಾಡೋ ಅಂತ ಆಸಕ್ತಿ ಹೊರಟೋಗಿತ್ತು. ಸೊ ಹಾಗಾಗಿ ನಾನೇ ಒಂದು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವೇ ಒಬ್ಬರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬರೋಣ ಅಂತ ಹೇಳಿ ನಾನು ಆ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಬಿಸ್ನೆಸ್ನ.
14: ಸೂಪರ್ ಮ್ಯಾಮ್, ನಿಮ್ಮ ಜರ್ನಿನ ಕೇಳುವಾಗ ತುಂಬ ಇನ್ಸ್ಪೈರಿಂಗ್ ಆಗಿದೆ, ಹಾಗೆ ಖುಷಿ ಕೂಡ ಆಗುತ್ತೆ. ಸೊ ಚಿಕ್ಕ ವಯಸ್ಸಿಂದ ಕೂಡ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಒಂದು ಥಾಟ್ ಇಟ್ಕೊಂಡವರು, ಈಗಲೂ ಕೂಡ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಬೇಬಿ ಕೂಡ ಏನಾದರೂ ಒಂದು ಮಾಡಬೇಕು, ನಿಮ್ಮದೇ ಒಂದು ಸ್ವಂತಿಕೆಯಲ್ಲಿ ಏನಾದರೂ ಮಾಡಬೇಕು ಅಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ನನಗೀಗ ಸೌಮ್ಯಾ ಮೇಡಮ್ ಬಗ್ಗೆ ಗೊತ್ತಾಯಿತು, ಆದರೆ ಈಗ ಮಯೂರಿ ಬಗ್ಗೆ ತಿಳ್ಕೊಳ್ಳೋ ಆಸೆ ಮ್ಯಾಮ್. ಸೊ ನಿಮ್ಮ ಶಾಪ್ ಮಯೂರಿ ಶಾಪ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ, ಇಲ್ಲಿ ಆ್ಯಕ್ಚುಲಿ ಏನೇನೆಲ್ಲ ಸಿಗುತ್ತೆ ಏನು ಮ್ಯಾಮ್?
15: ಮಯೂರಿ ಅನ್ನೋದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ವಿಮೆನ್ ಆಕ್ಸೆಸರೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಗ್ಲಾಸ್ ಬ್ಯಾಂಗಲ್ಸು ಅಥವಾ ಮೆಟಲ್ ಬ್ಯಾಂಗಲ್ಸು, ಆಮೇಲೆ ವಿಮೆನ್ಸ್ಗೆ ಅವರು ಚೆನ್ನಾಗಿ ಕಾಣೋದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕ್ತೀವಿ, ಬರೀ ಡ್ರೆಸ್ಸಸ್ ಅಷ್ಟೇ ಅಲ್ಲ. ಸೊ ಆ ಥರ ನಮ್ಮಲ್ಲಿ ಏನೇನು ಇದೆ ಅಂತ ಅಂದರೆ, ಅವ್ರಿಗೆ ಏನೇ ಬೇಕು ಅಂತ ಅಂದರೂ ಕೂಡ ಇದರ ಪಾರ್ಟಿ ವೇರಿಗಾಗಲಿ ಅಥವಾ ಟ್ರೆಡಿಷ್ನಲ್ ಎಥ್ನಿಕ್ ವೇರಿಗಾಗಲಿ, ಸೊ ಈ ಥರದ್ದು ನಮ್ಮಲ್ಲಿ ಆಕ್ಸೆಸರೀಸು ತುಂಬ ಜಾಸ್ತಿ ಸಿಗುತ್ತೆ. ಸೊ ಬ್ಯಾಂಗಲ್ಸ್, ನೆಕ್ಲೆಸ್ಸು, ಇದು ಹೇಳ್ತಾ ಹೋದರೆ ಅದು ಕೌಂಟ್ ನಿಮಗೆ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಥೌಸಂಡ್ಸ್ ಆಫ್ ಏನೋ ವೆರೈಟೀಸ್ ಇಲ್ಲಿ ಸಿಗುತ್ತೆ. ಎಸ್ಪೆಷಲಿ ಬ್ಯಾಂಗಲ್ಸಿಗೆ ನಮ್ಮ ಶಾಪು ತುಂಬಾ ಫೇಮಸ್ ಆಗಿದೆ, ಯಾಕಂದರೆ ನಾವು ಯಾವುದೇ ಥರದ ಸಾರಿ ಅಥವಾ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬಂದರೆ ಅದಕ್ಕೆ ಮ್ಯಾಚ್ ಮಾಡಿ ಕೊಡ್ತೀವಿ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೊಡಿ ಕೊಡ್ತೀವಿ, ಮೆಟಲ್ ಆಗಿರ್ಬೋದು ಅಥವಾ ಗ್ಲಾಸ್ ಬ್ಯಾಂಗಲ್ಸ್ ಆಗಿರ್ಬೋದು. ಸೊ ಹಾಗಾಗಿ ಈಗ ನಾವು ಸ್ಟಾರ್ಟ್ ಮಾಡಿ 10 ಮಂತ್ಸ್ ಆಗಿದೆ, ತುಂಬ ಭಾಳಷ್ಟು ಜನ ಹೇಳಿರೋದು ಬ್ಯಾಂಗಲ್ಸ್ ಅಂತ ಅಂದರೆ ಫಸ್ಟು ಮಯೂರಿ ಶಾಪಿಗೆ ಹೋಗೋಣ ಅಂತ ಹೇಳಿ ಈಗ ಆ ಥರ ಒಂದು ಮಾತಾಗಿದೆ. ಅದು ಬಿಟ್ಟರೆ ನಮ್ಮ ಹತ್ರ ಬ್ರೈಡಲ್ಸ್ಗೆ ಅಂತ ಹೇಳಿ ಜುವೆಲ್ರಿ ಸಿಗುತ್ತೆ, ಅದು ರೆಂಟಲ್ಲಿ ರೆಂಟೆಡ್ ಆಗಿನೂ ಸಿಗುತ್ತೆ, ಅವ್ರು ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದಿಷ್ಟು ನಮ್ಮ ಶಾಪಲ್ಲಿ ಸಿಗೋ ಅಂಥದ್ದು. ಅಂದರೆ ಶಾಪ್ ನೋಡಿದಾಗ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಇರೋದ್ರಿಂದ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ ಹೇಳಿನೂ ಕೆಲವೊಂದು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಜನರಲ್ಲಿ. ಬಟ್ ನಮ್ಮಲ್ಲಿ ಒಂದು 5 ರುಪೀಸ್ ಸೇಫ್ಟಿ ಪಿನ್ ಆಗಲಿ, ಹೇರ್ ಪಿನ್ ಆಗಲಿ, ಹೇರ್ ಬ್ಯಾಂಡ್ಸ್ ಆಗಲಿ, ಈ ಥರದ್ರಿಂದ ಹಿಡಿದು ಒಂದು 10,000 20,000 ತನಕ ಐಟಮ್ಸ್ ಕೂಡ ನಮ್ಮ ಹತ್ರ ಇದೆ. ಬ್ಯಾಂಗಲ್ಸಲ್ಲಿ ಹೇಳಬೇಕಂದ್ರೆ ಮೋರ್ ದ್ಯಾನ್ 3,000 ವೆರೈಟೀಸ್ ನಮ್ಮ ಹತ್ರ ಇದೆ. ಈವನ್ ನೆಕ್ ಪೀಸಸ್ಸು ಒಟ್ಟು ನಮಗೆ ಅದೇ ಹೇಳಿದ್ನಲ್ಲ, ನಾವು ಇಂಥದ್ದೇ ಅಂತ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಐಟಮ್ಸ್ ನಾವಿಲ್ಲಿ ನೋಡ್ಬೋದು.
14: ಸ್ಯಾರೀಸ್ ಕೂಡ ಇದೆ ಮ್ಯಾಮ್, ನಾನು ಅದನ್ನು ನೋಡ್ತಾ ಇದ್ದೆ.
15: ಯಾ, ಸ್ಯಾರೀಸ್ ಮತ್ತು ಡ್ರೆಸ್ಸಸ್ ಒಂದು 20% ಅಷ್ಟು ನಾವು ಇಟ್ಕೊಂಡಿದ್ದೀವಿ. ಸೊ ನೋಡೋಣ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ಹೇಳಿ, ಬಿಕಾಸ್ ಎರಡು ಇಲ್ಲಿ ಬ್ಯಾಂಗಲ್ಸ್ ಅಥವಾ ಫ್ಯಾನ್ಸಿ ಐಟಮ್ಸ್ ಏನಾದ್ರು ತೊಗೊಳಕ್ಕೆ ಬಂದವರು ಡ್ರೆಸ್ಸಸ್ ತುಂಬ ಇಷ್ಟಪಡ್ತಾರೆ. ಡ್ರೆಸ್ಸಸ್ ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಬಿಟ್ಟಾಗ ಈ ಥರ ಕಲೆಕ್ಷನ್ಸ್ ಎಲ್ಲೂ ಇಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಹಾಗಾಗಿ ಅದನ್ನು ನೋಡಬೇಕು, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಇನ್ನೂ ಗೊತ್ತಿಲ್ಲ. ಸೊ ಲೆಹೆಂಗಾಸ್ ಕೂಡ, ಬ್ರೈಡಲ್ ಲೆಹೆಂಗಾಸ್ ಎಲ್ಲ ಇದೆ. ಸೊ ಒಟ್ಟಿನಲ್ಲಿ ಬಂದರೆ ಯಾರಿಗೂ ಏನೂ ಸಿಗಲ್ಲ ಅನ್ನೋ ಥರ ಏನೂ ಇರಲ್ಲ. ಸೊ ಆ ಥರದ ಮಟ್ಟಿಗೆ ಎಲ್ಲ ಇದೆ. ಶಿವಮೊಗ್ಗದಲ್ಲಿ ಈ ಥರ ಶಾಪ್ ಇನ್ನೂ ಯಾವುದು ಬಂದಿಲ್ಲ, ಯಾಕಂದರೆ ನಾನು 5 ವರ್ಷ ರಿಸರ್ಚ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ ಬಿಫೋರ್ ನಾನು ಈ ಶಾಪ್ ಇಡೋಕ್ಕೂ ಮುಂಚೆ. ಸೊ ಈ ಥರದ ಶಾಪ್ ಇಲ್ಲ ಅಂತ ಅಂದ್ಕೊಂಡು ಇದರಲ್ಲಿ ನಾನು ಮಾಡಿದ್ದೀನಿ. ಸೊ ಬಂದಿದ್ದ ಕಸ್ಟಮರ್ಸು ಕೂಡ ಅದೇ ರೀತಿ ಹೇಳಿದ್ದಾರೆ, ಈ ಥರದ ಒಂದು ಶಾಪ್ ಶಿವಮೊಗ್ಗಕ್ಕೆ ಬೇಕಿತ್ತು ಅಂತ ಒಂದು ರಿವ್ಯೂ ಕೊಟ್ಟು ಹೋಗಿದ್ದಾರೆ. ಆಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ನಮಗೆ.
14: ನಿಜ ಮ್ಯಾಮ್, ನಾನು ಕೂಡ ಸಾಕಷ್ಟು ಶಾಪ್ಸ್ಗಳನ್ನ ವಿಸಿಟ್ ಮಾಡಿದ್ದೀನಿ, ನಿಮ್ಮ ಶಾಪ್ ತುಂಬ ಯೂನಿಕ್ ಆಗುತ್ತೆ. ನೀವು ಹೇಳಿದ ಹಾಗೆಯೇ ಒಂದು ಬ್ಯಾಂಗಲ್ಸಿಂದ ಇಡ್ಬೋದು, ನೆಕ್ ಪೀಸ್, ಸ್ಯಾರೀಸ್, ಡ್ರೆಸ್ಸಸ್ ಎಲ್ಲವೂ ಇದೆ. ಸೊ ಹೆಣ್ಮಕ್ಳಿಗೆ ಅಲಂಕಾರಕ್ಕೆ ಬೇಕಾಗಿರುವಂಥದ್ದು, ಹಾಗೆ ತಾವು ಇನ್ನಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ನಿಮ್ಮಲ್ಲಿ ಸಿಗುವಂಥದ್ದು, ತುಂಬ ಖುಷಿಯಾಗುತ್ತೆ. ಹಾಗಿದ್ರೆ ಕೇಳಿದರೆ ಸೌಮ್ಯಾ ಮೇಡಮ್ ಜೊತೆ ಮಾತಾಡಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದು
12: ಕೂತ್ಕೊಂಡು ಒಂದು ಸೂಪರ್ ಸಾಂಗ್ ಅನ್ನ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಮಾಯೂರಿ ಶಾಪ್ ನಲ್ಲಿ ಮಾಡ್ತಾ ಇದೀವಿ. ಸೊ ಈ ಶಾಪ್ ತುಂಬಾ ಸ್ಪೆಷಲ್ ಆಗಿತ್ತು. ಇದರ ಮಾಲೀಕರಾಗಿರುವ ಶ್ರೀಮತಿ ಸೋಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆನ ಮುಂದುವರೆಸೋಣ. ಮ್ಯಾಮ್, ನಿಮ್ ಶಾಪ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕೂಡ ನೀಟಾಗಿ ಅರೇಂಜ್ಡ್ ಆಗಿದೆ, ಆರ್ಗನೈಸ್ಡ್ ಆಗಿದೆ, ಆಯ್ತಾ? ಸೊ ಹೀಗಿರುವಾಗ ಇದನ್ನೆಲ್ಲ ಎಲ್ಲಿಂದ ತರ್ತೀರಾ, ಜೊತೆಗೆ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಹೇಳಿ ಮ್ಯಾಮ್.
3: ನಾವು ಬೇಸಿಕಲಿ ನಮಗೇನು ಐಟಮ್ಸ್ ಎಲ್ಲ ಬೇಕಾಗತ್ತೆ ಇದನ್ನು ನಾನು ಖುದ್ದಾಗಿ ನಾನೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ. ಸೊ ನಾನು ತುಂಬ ಕಡೆ ಇದೆ ನಮಗೆ ವೆಂಡರ್ಸ್ ಕೊಡೋರು ಅಂತಂದರೆ, ನಾವು ಮುಂಬೈ ತುಂಬ ಹೋಗ್ತೀನಿ, ಆಮೇಲೆ ಸೂರತ್ ಹೋಗ್ತೀನಿ, ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಸೊ ಇಂಥ ಐಟಮ್ ಇಂತಿಂಥ ಕಡೆ ಅಂತಲ್ಲ, ಎಲ್ಲಿ ಅದರದ್ದು ಸ್ಪೆಷಲಿಸ್ಟ್ ಇರ್ತಾರೆ ಸೊ ಅಲ್ಲಿ ನಾವು ಹೋಗ್ಬಿಟ್ಟು ನಾವು ಐಟಮ್ಸ್ನೆಲ್ಲ ತೊಗೊಂಡು ಬರ್ತೀವಿ. ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಸುಮ್ಮನೆ ಆರ್ಡರ್ ಪ್ಲೇಸ್ ಮಾಡಿ ಆ ಥರ ಮಾಡೋದಿಲ್ಲ. ನಾನೇ ಖುದ್ದಾಗಿ ಹೋಗಿ ಎಲ್ಲ ಹ್ಯಾಂಡ್ ಪಿಕ್ಡ್ ತೊಗೊಂಡು ಬರ್ತೀನಿ. ಸೊ ಇದು ಈ ಥರ ನಡೆಯುತ್ತೆ. ಅದಾದ ನಂತರ ನಮಗೆ ನಮ್ಮ ಶಾಪಲ್ಲಿ ಈಗ 3 ಎಂಪ್ಲಾಯೀಸ್ ಇದ್ದಾರೆ. ಸೊ ಅವರಿಗೂ ಇದ್ರ ಬಗ್ಗೆ ಮುಂಚೆ ಎಲ್ಲ ಮಾಹಿತಿ ಇರಲಿಲ್ಲ. ಈಗ ಅವರು ಕಲ್ತ್ಕೊಂಡು ಈಗ ಅವರು ಪ್ರತಿಯೊಬ್ಬ ಕಸ್ಟಮರ್ ನನ್ನ ಆಬ್ಸೆನ್ಸಲ್ಲೂ ಕೂಡ ಅವರು ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಸಪೋರ್ಟಿಂಗ್ ಸಿಸ್ಟಮ್ಮು ಚೆನ್ನಾಗಿದೆ. ಇದು ಎಲ್ಲದಕ್ಕೂ ಬ್ಯಾಕ್ ಬೋನ್ ನನ್ನ ಹಸ್ಬೆಂಡು, ಪೇರೆಂಟ್ಸು. ಸೊ ಅವರು ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾನು 10 ಯೂಶಲಿ ಸ್ವಲ್ಪ ಸಕ್ಸಸ್ ಕಾಣೋದು ಕಮ್ಮಿ, ಬಟ್ ನಾನು ಇನ್ನೂ ತುಂಬ ಸಕ್ಸಸ್ ಕಂಡೆ ಅಂತ ನಾನು ಹೇಳಲ್ಲ. ಆದರೆ ಒಂದು ಸ್ಟೆಪ್ ಏನು ಹತ್ತಿದ್ನಲ್ಲ ಅದು ನನಗೆ ಓಕೆ, ನಾನು ಮಾಡಿದ್ದು ಸರಿಯಾಗಿದೆ, ನಾನೆಲ್ಲೂ ತಪ್ಪು ಮಾಡಿಲ್ಲ, ನನ್ನ ಡಿಸಿಷನ್ ತಪ್ಪಾಗಿಲ್ಲ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಒಂದು ಬಂದಿದೆ.
2: ಸೂಪರ್. ಸೊ ನೀವು ಹೇಳಿದ ಹಾಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ತಿದ್ರಿ. ಅವ್ರ ಹೆಸರು ನಮ್ಮ ಹೇಳಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದಾ?
3: ಖಂಡಿತ. ನನ್ನ ಹಸ್ಬೆಂಡ್ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತೇಳಿ, ಅವರು JNNC ಕಾಲೇಜಲ್ಲಿ ಪ್ರೊಫೆಸರು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಫಾರ್ಮಲ್ಲಾಗಿ ಯಾವಾಗಲೂ ನಾವು ಹೇಳಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು, 5 ಅವಳಿಗೆ, ಅವಳಿಗೇನೂ ಗೊತ್ತಿಲ್ಲ ಆದರೆ ತುಂಬ ಸಪೋರ್ಟಿವ್ ಆಗಿರ್ತಾಳೆ. ಬಿಕಾಸ್ ಮಕ್ಕಳು ಹಾಗೆ ಅಷ್ಟು ಇದಾಗಿರೋಲ್ಲ. ಅವಳ ಸಪೋರ್ಟ್ ಇಲ್ದಲೇ ಇದ್ದಿದ್ರೆ ನಾನು ಈ ಥರದ್ದೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಗಳ ಹೆಸರು ಅಮೈರಾ, ಇಲ್ಲಿ ಗೋಲ್ಡ್ ಬೆಲ್ ಸ್ಕೂಲಲ್ಲಿ UKG ಓದ್ತಾ ಇದ್ದಾಳೆ. ಸೊ ಅವಳು ಸಪೋರ್ಟ್ ಮಾಡ್ತಾಳೆ. ಅವಳು ಯಾವ ಥರ ಸಪೋರ್ಟ್ ಮಾಡ್ತಾಳೆ ಅಂದರೆ, ಒಂದೊಂದ್ಸಲ ನಾವು ಹೊಸ ಸ್ಟಾಕ್ ತಂದಾಗ ಬಿಲ್ಲಿಂಗ್ ಎಲ್ಲ ಮಾಡುವಾಗ ಏನೋ ಟ್ಯಾಗ್ ಮಾಡ್ತಾ ಇರ್ತೀವಿ, ಪ್ರೈಸ್ ಟ್ಯಾಗು, ಅವಳು ಕೂತ್ಕೊಂಡು ಅದನ್ನು ಮಾಡ್ತಾ ಇರ್ತಾಳೆ. ಸೊ ಅಷ್ಟು ಪುಟ್ಟ ವಯಸ್ಸಿನ ಮಗು ಅದನ್ನು ಮಾಡುತ್ತೆ ಅಂತಂದಾಗ ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕಾದಂಥದ್ದು. ಅವಳಿಗೆ ಈಗ ಅದರದ್ದು ವ್ಯಾಲ್ಯೂ ಈಗ ಗೊತ್ತಾಗೋದಿಲ್ಲ, ಬಟ್ ಮುಂದೊಂದು ದಿನ ಅವಳಿಗೆ ಅದು ಅರ್ಥ ಆಗ್ಬೋದು. ಹಾಗೆ ಅದಾದಮೇಲೆ ನನಗೆ ಬ್ಯಾಕ್ ಬೋನ್ ಆಗಿ ಏನಾದರೂ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ನನಗೆ ಇನ್ನೊಬ್ಬಳು ಜೊತೆಯಾಗಿ ನಿಂತಿದ್ದು ಚೌಡಮ್ಮ ಅಂತ ಹೇಳಿ. ಅವಳು ನಮ್ಮನೆಯಲ್ಲಿ ಎಲ್ಲದಕ್ಕೂ ಇರ್ತಿದ್ಲು. ಸೊ ಪ್ರತಿಯೊಂದು ಮಗು ಆದಾಗಿಂದ ಮಗು ನೋಡ್ಕೊಳ್ಳೋದು, ನಮ್ಮನ್ನು ಇದು ಮಾಡೋದು ಎಲ್ಲ ನೋಡ್ಕೋತಿದ್ಲು. ಅದಾದಮೇಲೆ ಅಂಗಡಿ ಇಡಬೇಕು ಏನೋ ಒಂದು ಮಾಡಬೇಕು ಅಂತಂದಾಗ, ಹ್ಞೂ ಅಕ್ಕ ಮಾಡಿ ಅಂತ ಆ ಥರ. ಈವನ್ ದೋ ಏನೂ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಅವರ ಮಟ್ಟಕ್ಕೆ ನಾವು ಜೊತೆಗೆ ನಿಂತ್ಕೊಳ್ತೀವಿ ಅನ್ನೋ ಒಂದು ಏನು ಒಂದು ಹುರುಪು ಕೊಡ್ತಾರಲ್ಲ. ಸೊ ಅದು ಒಂದು ಆ್ಯಡ್ ಆನ್ ಆಯಿತು. ಇದ್ರ ಜೊತೆ ಇನ್ನೂ ಒಂದು ಹೇಳಬೇಕಂದ್ರೆ, ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಬ್ಯಾಂಗ್ಳೂರಲ್ಲಿದ್ದಾಳೆ. ಅವಳು ಅಷ್ಟೇ, ಅವಳು ಈಗ ಅವಳು ವರ್ಕಿಂಗ್ ವಿಮೆನ್ ಅವಳು. ಸೊ ಅವಳಿಗೂ ನಾನು 10 ವರ್ಕ್ ಮಾಡಿ ನೋಡಿ ಮನೇಲಿ ಕೂತಿದ್ದು ಅವಳಿಗೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ಅವರಿಗೆಲ್ಲ ಭಾಳ ಖುಷಿನೂ ಆಯಿತು. ಆಮೇಲೆ ಅವ್ರದ್ದೆಲ್ಲ ಸಪೋರ್ಟ್ ಭಾಳ ಇದೆ. ಈ ಟೈಮಲ್ಲಿ ನಾನು ಅವರನ್ನೆಲ್ಲ ನೆನೆಸ್ಕೊಂಡ್ರೇ ಒಂದು ಏನೋ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ರಕ್ಷಾ ರಕ್ಷನ್ನ ಹಸ್ಬೆಂಡು ಸುಮಂತ್ ಅಂತೇಳಿ, ಸೊ ಹೀಗೆ ಸುಮಾರು ಜನ ಇದ್ದಾರೆ, ಆದರೆ ಇವರೆಲ್ಲ ಮುಖ್ಯ ವ್ಯಕ್ತಿಗಳು ಅಂತ ಹಾಕ್ತಾರೆ.
4: ಸೂಪರ್. ಸೊ ಸೌಮ್ಯಮ್ಮ, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ವುಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ ಮ್ಯಾಮ್?
3: ಮೇನ್ಲಿ ನಾನು ಹೇಳೋದು ಡಿಸಿಷನ್ ಮೇಕಿಂಗ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಆಲ್ರೆಡಿ ಕಾನ್ಫಿಡೆನ್ಸ್ ಇದ್ದರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಒಂದು ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಹೋಗುತ್ತೆ, ಅದು ಥಾಟ್ ಬರುತ್ತೆ. ಸೊ ಆ ಥಾಟ್ ಬಂದ ಮೇಲೆ ಅವ್ರು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಕ್ಕೆ ಅವ್ರಿಗೊಂದು ಪೊಟೆನ್ಷಿಯಲ್ ಇರುತ್ತೆ. ತುಂಬ ಜನ ಅದನ್ನು ಅಯ್ಯೋ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ಎಲ್ಲ ಅಂದ್ಕೊಳ್ತಾರೆ. ಬಟ್ ನಮ್ಮ ಕೈಯಲ್ಲಿ ಆಗುತ್ತೆ, ಯಾಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳ ಕೈಯಲ್ಲಿ ಎಲ್ಲನೂ ಆಗುತ್ತೆ. ಯಾಕಂದರೆ ಎಷ್ಟೇ ಏನೇ ಹರ್ಡಲ್ಸ್ ಬರಲಿ, ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಈ ಥರದ್ದು ಎಲ್ಲ ಇದ್ದರೂ ಕೂಡ ಅದನ್ನು ಈಕ್ವಲಾಗಿ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗೋ ಅಷ್ಟು ಪೊಟೆನ್ಷಿಯಲ್ ಹೆಣ್ಮಕ್ಳಲ್ಲಿದೆ. ಸೊ ಹಾಗಾಗಿ ನಾನು ಹೇಳೋದೇನಂತ ಅಂದರೆ, ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತಂದರೆ ಸುಮ್ಮನೆ ನಾನು ಏನೋ ಒಂದು ಮಾಡಬೇಕು ಅಂತ ಹೇಳಿ ಮಾಡಬಾರ್ದು. ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇಟ್ಕೋಬೇಕು. ಅದಕ್ಕೆ ತುಂಬ ವರ್ಕ್ ಮಾಡಬೇಕು. ಒಂದು ಬರೀ ಪೇಪರಲ್ಲಿ ವರ್ಕ್ ಮಾಡೋದಷ್ಟೇ ಅಲ್ಲ, ಅದಕ್ಕೊಂದು ಮಾರ್ಕೆಟ್ ರಿಸರ್ಚ್ ಅಂತ ಹೇಳಿ ಹೇಳ್ತಾರೆ. ಸೊ ಅದನ್ನು ಅವರು ಫಾಲೋ ಮಾಡಿಕೊಂಡು ಹೋಗಬೇಕು. ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ಆ ಸ್ಟೆಪ್ನ ಅವರು ಫಾಲೋ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಒಂದು ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ಆ ಊರಲ್ಲಿ ಏನಿದೆ ಏನಿಲ್ಲ ಕೆಲವ್ದು ಇರುತ್ತೆ, ಆದರೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಆ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ತುಂಬ ಗ್ರೌಂಡ್ ವರ್ಕ್ ಮಾಡಬೇಕು. ಅದರಲ್ಲಿ ಗ್ರೌಂಡ್ ವರ್ಕ್ ಮಾಡಿ ಅದಾದ ನಂತರ ಇದನ್ನು ಮಾಡ್ಬೋದು ಅನ್ನೋದಿತ್ತು ಅಂತಂದಾಗ ನಾವು ಅದನ್ನು ಪ್ರೊಸೀಡ್ ಮಾಡಬೇಕಾಗತ್ತೆ.
4: ಖಂಡಿತ ಮ್ಯಾಮ್. ಸೊ ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನುವಾಗ ಗ್ರೌಂಡ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಏನೋ ಮಾಡಿಬಿಡ್ತೀವಿ ಆಗ್ಬಿಡುತ್ತೆ ಅಂತಲ್ಲ, ಅದಕ್ಕೆ ಅದಷ್ಟು ಒಂದಿಷ್ಟು ಪ್ರಿಪ್ರೇಷನ್ಸ್ ಅನ್ನೋದು ಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಕೇಳ್ತಾ ಇದ್ರಲ್ಲ, ಇದು ಸೋಮಿ ಅವರ ಪ್ರಕಾರ ಒಬ್ಬ ಬಿಸ್ನೆಸ್ ವುಮೆನ್ಗೆ ಇರಬೇಕಾದಂಥ ಕ್ವಾಲಿಟೀಸ್ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತಾಡಲಿಕ್ಕೆ ತಿಳ್ಕೊಳ್ಳೋಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಕಾದಿದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಜೈಲ್ ಸರ್ಕಲ್ ಹತ್ರ ಇರುವಂತಹ ಒಂದು ಶಾಪ್, ಅದೇನೇ ಮಯೂರಿ ಶಾಪ್, ಈ ಶಾಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇದರ ಓನರ್ ಆಗಿರುವಂತಹ ಸೋಮಿ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸೋಮ್ಯ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಆಸ್ ಎ ಬಿಸ್ನೆಸ್ ವುಮೆನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ. ಹಾಗೆ ನಿಮ್ಮ ಶಾಪ್ ನೇಮ್ ತುಂಬಾ ಯೂನಿಕ್ ಆಗಿದೆ, ಮಯೂರಿ ಅಂತ. ಸೊ ಈ ನೇಮ್ ಇಟ್ಟಂತಹ ರೀಸನ್ ಏನು, ಇದ್ರ ಬಗ್ಗೆ ಹೇಳ್ಬಹುದಾ?
3: ಮಯೂರಿ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಂಗೆ ನವಿಲು, ಅದು ತುಂಬ ಚೆನ್ನಾಗಿ ಕಾಣೋ ಅಂಥ ಒಂದು ಪಕ್ಷಿ. ಸೊ ಹೆಣ್ಮಕ್ಳಿಗೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದೇ ಇಷ್ಟ. ಸೊ ಹಾಗಾಗಿ ಮಯೂರಿ ಅಂತಂದರೆ ಇಲ್ಲಿ ಸಿಗೋದೆಲ್ಲ ಹೆಣ್ಮಕ್ಳನ್ನ ಚೆನ್ನಾಗಿ ತೋರಿಸೋ ಅಂಥ ಐಟಮ್ಸ್ ಆಗಿರೋದ್ರಿಂದ ಅದಕ್ಕೆ ಮಯೂರಿ ಅಂತಲೇ ಹೆಸರಿಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಇದು ನನ್ನ ಡಿಸಿಷನ್ನು ಅಲ್ಲ, ಮಯೂರಿ ಅಂತ ನೇಮ್ ಸಜೆಸ್ಟ್ ಮಾಡಿದ್ದು ನನ್ನ ಹಸ್ಬೆಂಡು. ಸೊ ಹೀಗೆ ಇಡೋಣ ಅಂತ ಹೇಳಿ. ನಂದು ಬೇರೆ ಥರ ಕಾನ್ಸೆಪ್ಟ್ ಇತ್ತು, ಬ್ಯೂಟಿ ಬ್ಲಿಸ್ ಈ ಥರ ಎಲ್ಲ ಏನೇನೋ ಅಂದ್ಕೊಂಡಿದ್ದೆ. ಬಟ್ ನಾವು ಜನಕ್ಕೆ ರೀಚ್ ಆಗಬೇಕಲ್ಲ, ಸೊ ಹಾಗಾಗಿ ಸಿಂಪಲ್ ಆಗೂ ಇರಲಿ, ಎಲಿಗೆಂಟ್ ಆಗಿರಲಿ ಅಂತ ಹೇಳಿ ಮಯೂರಿ ಅಂತ ಹೇಳಿ ನಾವು ಇದು ಮಾಡಿದ್ವಿ.
4: ಓಕೆ ಮ್ಯಾಮ್, ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಆಯ್ತಾ? ಕೆಲವರು ಜಸ್ಟ್ ಎಲ್ಲನೂ ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇದೆ ಅಂತ ವಾಪಸ್ ಹೋಗೋರಿರ್ತಾರೆ, ಕೆಲವರು ತುಂಬ ಅರ್ಜೆಂಟಲ್ಲಿರ್ತಾರೆ, ಕೆಲವರು ಕೋಪನೂ ಮಾಡ್ಕೊಳ್ತಾರೆ, ಎಲ್ಲ ರೀತಿಯ ಕಸ್ಟಮರ್ಸ್ಗಳನ್ನ ನೀವು ನೋಡಿರ್ತೀರಾ. ಸೊ ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್?
3: ನಾವು ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತೀವಿ. ಸೊ ನೀವು ಹೇಳ್ದಂಗೆ ತುಂಬ ಜನ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ, ನಮ್ಮ ಸ್ಟಾಫ್ಗಳ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ, ಆ್ಯಸ್ ಇಫ್ ಅವ್ರೇನೋ ಬೇರೆ ಅವ್ರ ಮನೇಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾರಲ್ವ ಆ ಥರ ಎಲ್ಲ ಮಾಡ್ತಾರೆ. ಸೊ ನಾವು ಒಂದೊಂದು ಸತಿ ಏನು ಮಾಡಬೇಕಾಗತ್ತೆ ಅಂದರೆ ಪೇಷನ್ಸಿಂದ ಇರಲೇಬೇಕಾಗತ್ತೆ. ಕೆಲವು ಸತಿ ಅವರು ಕಸ್ಟಮರ್ ಆಗಿದ್ದರೂ ಕೂಡ ತುಂಬ ಓವರಾಗಿ ಅವರು ಅದನ್ನು ರಿಯಾಕ್ಟ್ ಮಾಡ್ತಾರೆ ಅಂತಂದಾಗ ನಾನು ಸ್ಟಾಫ್ಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಬಿಕಾಸ್ ನಮಗೆ ಇಬ್ಬರೂ ಇಂಪಾರ್ಟೆಂಟು, ಸ್ಟಾಫ್ಸು ಇಂಪಾರ್ಟೆಂಟು, ಕಸ್ಟಮರು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಥರ ನಾವು ಮಾಡ್ತೀವಿ. ಕೆಲವು ಸತಿ ಸ್ಟಾಫ್ಸಿಗೆ ಹೇಳ್ಕೊಡ್ತೀನಿ ಈ ಥರ ಮಾಡಿ ಈ ಥರ ಆಗುತ್ತೆ ಅಂಥೇಳಿ. ಕೆಲವು ಸತಿ ಕಸ್ಟಮರ್ಸಿಗೆ ಇದಾಗಲ್ಲ ಈಗಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತೀವಿ, ಆ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ.
5: ಓಕೆ ಸೌಮ್ಯ ಮ್ಯಾಮ್, ಈಗ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಇದೇ ರೀತಿಯಲ್ಲ ಯಾವುದೇ ರೀತಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಅವರಿಗೆ ಒಂದೆರಡು ಟಿಪ್ಸ್ ಕೊಡೋದಾದ್ರೆ ಏನು ಟಿಪ್ಸ್ ಕೊಡ್ತೀರಾ ಮ್ಯಾಮ್?
3: ನಾನು ಅವರಿಗೆ ಟಿಪ್ಸ್ ಕೊಡೋದಂತಂದರೆ ಫಸ್ಟು ಒಂದು ಲಿಕ್ವಿಡಿಟಿ ಏನು ಲಿಕ್ವಿಡಿಟಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಬಿಸ್ನೆಸ್ ಯಾವಾಗಲೂ ಒಂದೇ ಥರ ನಡೆಯೋದಿಲ್ಲ, ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಈ ಬಿಸ್ನೆಸ್ ಲೋನ್ ಸಿಗುತ್ತೆ ಅದು ಸಿಗುತ್ತೆ ಅದರಿಂದ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡ್ರೆ ಇನ್ ರಿಯಾಲಿಟಿ ಅದು ಆಗಿರಲ್ಲ. ಬಿಕಾಸ್ ನಾವು ಏನೇ ಒಂದು ಮಾಡಬೇಕು ಅಂತ ಅಂದರೂ ಕೂಡ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರು ಬ್ಯಾಂಕಿಂದ ಸಿಕ್ಕಿಬಿಡುತ್ತೆ ಅಂತ ಅಂದ್ಕೊಳ್ಳೋದು ಅಷ್ಟು ಅದು ಸುಲಭದ ಮಾತಲ್ಲ. ಯಾಕಂದರೆ ಈಗ ನಾವು ಅದನ್ನು ಫೀಲ್ಡಿಗೆ ಬಂದ ಮೇಲೆ ಅದನ್ನು ನಮಗೆ ಗೊತ್ತಾಗಿದ್ದು ಅಷ್ಟೇ. ಸೊ ಥಿಯೋರಿಟಿಕಲ್ಲಾಗಿ ಬೇರೆ ಇರುತ್ತೆ, ಪ್ರಾಕ್ಟಿಕಲ್ಲಾಗಿ ಬೇರೆ ಇರುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಒಂದು ಬ್ಯಾಕಪ್ ಲಿಕ್ವಿಡಿಟಿ ಅಮೌಂಟನ್ನ ಒಂದು ಸ್ವಲ್ಪ ಇಟ್ಕೋಬೇಕು ಒಂದು. ಅದಾದಮೇಲೆ ಮಾರ್ಕೆಟ್ ರಿಸರ್ಚ್ ಅಂತ ನಾನು ಏನು ಹೇಳಿದೆ ಆಗಲೇ ಅದೇ ಥರ ಒಂದು ಮಾರ್ಕೆಟ್ ರಿಸರ್ಚ್ ಪ್ರಾಪರಾಗಿ ಮಾಡಬೇಕು. ಮಾಡಿ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಈಗ ಪ್ರಾಜೆಕ್ಟ್ ಪ್ಲ್ಯಾನ್ ಅಂತ ಅಂತಿದ್ದಂಗೆ ಈಗ ಕಾಲೇಜಲ್ಲಿ ರಿಪೋರ್ಟ್ ಬರೀತಲ್ಲ ಪ್ರಾಜೆಕ್ಟ್ ರಿಪೋರ್ಟು, ಅದು ಅವಶ್ಯಕತೆ ಇಲ್ಲ. ನಮ್ಮ ಮೈಂಡಲ್ಲಿ ಇದು ಹಿಂಗಿರಬೇಕು, ಇದು ನಿಮಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಒಂದು ಥಾಟ್ ನಮಗೆ ಇತ್ತು ಅಂತಂದರೆ ಅದರಿಂದ ನಮಗೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇದು ಎಷ್ಟು ಟಿಪ್ಸ್ ಫಾಲೋ ಮಾಡಿದರೆ ನನ್ನ ಅನುಭವಕ್ಕೆ ಅಂದರೆ ನನ್ನ ಅನುಭವದಿಂದ ನಾನು ಇದನ್ನು ಹೇಳ್ತಾ ಇರೋದು. ಆಮೇಲೆ ಕೆಲವರು ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾರೆ, ಕೆಲವರು ಹೆಲ್ಪ್ ಮಾಡೋದಿಲ್ಲ. ಇನ್ ಟರ್ಮ್ಸ್ ಆಫ್ ಎನಿ ಇನ್ಫಾರ್ಮೇಷನ್ ಇರ್ಬೋದು, ಈಗ ನನಗೆ ಈ ಥರ ನಾನು ಇನ್ನು ಈ ಥರದ ಒಂದು ಶಾಪ್ ಇಡಬೇಕು ಅಂತ ಅಂದಾಗ ನನಗೆ ನಾನು ರೆಗ್ಯುಲರಾಗಿ ಒಬ್ಬರ ಹತ್ರ ಬ್ಯಾಂಗ್ಳೂರಲ್ಲಿ ಹೋಗ್ತಾ ಇದ್ದೆ, ಅವರು ನನಗೆ ಪರಿಚಯ ಇಲ್ಲ. ಆದರೆ ಅವರು ನನಗೆ ಇಂತಿಂಥ ಕಡೆ ನಾನು ಐಟಮ್ಸ್ ತರಿಸ್ತೀನಿ, ನೀನು ಅಲ್ಲಿಂದ ತರಿಸಮ್ಮ, ಇನ್ನೆಲ್ಲೂ ಹೋಗಬೇಡ ಅಂತ ಹೇಳಿದ್ರು. ಅವ್ರಿಗೆ 40 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಬಿಸ್ನೆಸ್ಸಲ್ಲಿ, ಆ ಥರ ಇನ್ಫಾರ್ಮೇಷನ್ ಯಾರೂ ಕೊಡೋದಿಲ್ಲ. ಸೊ ಅದು ಕೊಟ್ಟಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ಅವರಿಗೆ ನಾನು ಶ್ರೀನಿವಾಸ್ ಸರ್ ಅಂತ ಹೇಳಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಹಾಗೆ ಯಾರ ಮೇಲೂ ಡಿಪೆಂಡು ಕೂಡ ಆಗಬಾರ್ದು. ಸೊ ಸೆಲ್ಫ್ ಡಿಪೆಂಡೆನ್ಸಿ

0: ಡಿಫ್ರೆಂಟ್ ವೆರೈಟಿ ಇದೆ ಇದರಲ್ಲಿ. ಸುಮ್ಮನೆ ಎಲ್ಲ ಕಡೆ ಸಿಗೋ ಅಂಥ ಒಂದು ಪ್ಯಾಟರ್ನ್ಸ್ ಎಲ್ಲ ಇಲ್ಲ, ಬಿಕಾಸ್ ಇದು ಹ್ಯಾಂಡ್ ಪಿಕ್ ಆಗಿರೋದ್ರಿಂದ ಎಲ್ಲ ಬೇರೆ ಬೇರೆ ಶಾಪಲ್ಲಿ, ತುಂಬ ಶಾಪ್ಸ್ ಇದೆ ನೀವು ಹೇಳಿದಾಗೆ ನಾವೆಲ್ಟೀಸಲ್ಲಿ, ಅದರಲ್ಲಿ ಎಲ್ಲ ಕಾಮನ್ ಆಗಿ ಸಿಗೋ ಅಂಥದ್ದು ಇರುತ್ತೆ. ಬಟ್ ನಮ್ಮಲ್ಲಿ ಕ್ವಾಲಿಟಿ ನಾವು ತುಂಬ ಮೇಂಟೈನ್ ಮಾಡ್ತೀವಿ, ಸೊ ಕ್ವಾಲಿಟಿಗೋಸ್ಕರ ಇಲ್ಲಿಗೆ ಬರಲೇಬೇಕು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಜನಗಳ ಹತ್ರ.
1: ಓಕೆ, ಆ್ಯಂಡ್ ಫೈನಲಿ ಒನ್ ಮೋರ್ ಕ್ವೆಶನ್, ಇಂಟರ್ವ್ಯೂ ಹೇಗಿತ್ತು?
0: ತುಂಬ ಚೆನ್ನಾಗಿತ್ತು. ಸೊ ಖುಷಿಯಾಯಿತು ನಮ್ಮ ಮಯೂರಿ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿದ್ದು, ಅದನ್ನು ಇದು ಅನ್ಎಕ್ಸ್ಪೆಕ್ಟೆಡ್ ನನಗೆ. ಸೊ ಹಾಗಾಗಿ ಖುಷಿ ಆಯಿತು, ಯಾಕಂದರೆ ಮಯೂರಿ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಇದರಿಂದ ಅಂತಂದರೆ, ಅದಕ್ಕೆ ನಾನು ನಿಮಗೆ ಖುಷಿ, ನಿಮಗೆ ನಾನು ಧನ್ಯವಾದ ಹೇಳಲೇಬೇಕು. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮಯೂರಿ.
1: ಎಸ್ ಮ್ಯಾಮ್, ನನಗೂ ನಿಮ್ಮೊಟ್ಟಿಗೆ ಮಾತ್ರ ತುಂಬ ಖುಷಿ ಆಯಿತು. ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಮಯೂರಿ ಶಾಪ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ, ಆ್ಯಂಡ್ ನಿಮಗೆ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಮಯೂರಿ ಶಾಪ್ ಬಗ್ಗೆ ಸೋಮಿ ಅವರು ತುಂಬ ಚೆನ್ನಾಗಿ ಮಾತುಕತೆಯನ್ನು ನಡೆಸಿದ್ರು, ಬಿಸ್ನೆಸ್ ಐಡಿಯಾಸ್ಗಳನ್ನ ಕೂಡ ಶೇರ್ ಮಾಡಿಕೊಂಡ್ರು. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು,
9: ಬಳಸಿ ಪರಿಶುದ್ಧ ನಂದಿನಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮ

0: ಕೇಳೋಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಇವರ ಕೃಷಿನಲ್ಲಿ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಹಾಗೆ ಕಳೆ ಗಿಡಗಳನ್ನು ಕೂಡ ವೇಸ್ಟ್ ಮಾಡದೆ ತಮ್ಮ ಕೃಷಿನಲ್ಲೇ ಅವುಗಳನ್ನು ಬಳಕೆ ಮಾಡಿಕೊಳ್ತಾ, ಹಾಗೆ ಹಸು ಸಾಕಾಣಿಕೆಯ ಜೊತೆಗೆ ಫಾರಂನ ಕೂಡ ಮಾಡಿಕೊಂಡು, ಹಾಗೆ ಕೃಷಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ ಉತ್ತಮ ಆದಾಯವನ್ನು ಗಳಿಸ್ಕೊಳ್ತಾ ಹಾಗೆ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಇವರು ಪ್ರಮುಖವಾಗಿ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಹೈನುಗಾರಿಕೆಯಲ್ಲಿ ಹಾಲಿನ ವ್ಯಾಪಾರದ ಮೂಲಕ ಒಳ್ಳೆಯ ಲಾಭವನ್ನು ಕೂಡ ಪಡೀತಾ ಇದ್ದಾರೆ. ಜೊತೆಗೆ ಇವರು ಮಾಡಿರುವಂತಹ ಇವರ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರ ತೋಟದಲ್ಲಿ 10ಕ್ಕೂ ಹೆಚ್ಚು ಹುತ್ತಗಳಿರೋದನ್ನು ನೋಡ್ಬೋದು. ಇದು ತುಂಬಾ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಸೊ ಹೌದು, ಈ ಹುತ್ತಗಳ ಹಿಂದೆ ಕೂಡ ಒಂದಷ್ಟು ರೀಸನ್ಸ್ಗಳಿದ್ದಾವೆ, ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಮಾತಾಡೋಣ. ಹಾಗೆ ಇವತ್ತು ಪ್ರಮುಖವಾಗಿ ನಾವು ಮಾತಾಡ್ತಿರುವಂತಹ ವಿಷಯ ಹೈನುಗಾರಿಕೆಯ ಬಗ್ಗೆ. ಹೈನುಗಾರಿಕೆನಲ್ಲಿ ಎಲ್ಲರೂ ಕೂಡ ಎಷ್ಟೊಂದು ಜನ ಹೈನುಗಾರಿಕೆನ ಮಾಡ್ತಾ ಇರ್ತಾರೆ. ಹೈನುಗಾರಿಕೆನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೊಂದು ಸಾರಿ ಏಳು ಬೀಳುಗಳು ಕಾಣ್ಬೋದು ಅಲ್ಲಿ. ಯಾಕೆಂತಂದರೆ ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಹಸುಗಳ ಮೇಂಟೆನೆನ್ಸ್ ಕೂಡ ಹಾಗೆ ಮಾಡಬೇಕಾಗತ್ತೆ, ಹಾಗೆ ಅವುಗಳಿಗೆ ಫೀಡಿಂಗ್ನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ, ಹಾಗೆ ಹಸು ಸಾಕಾಣಿಕೆ ಬಗ್ಗೆ ಜ್ಞಾನ ಕೂಡ ಬೇಕಾಗತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಯಾರೋ ಒಬ್ಬರು ಹೆಚ್ಚು ಹಾಲು ಕರಿತಾ ಇದ್ದಾರೆ ಅಂತಂದರೆ ಇನ್ನೂ ಯಾರೋ ಒಬ್ಬರು ಕಡಿಮೆ ಹಾಲನ್ನ ಕರಿತಾ ಇರ್ತಾರೆ. ಇದಕ್ಕೆಲ್ಲ ಏನು ರೀಸನ್ ಇದೆ, ಯಾವ ರೀತಿಯ ಹಸುಗಳನ್ನು ಮೇಂಟೈನ್ ಮಾಡಬೇಕು, ಹಾಗೆ ಹಸು ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಮೈಸೂರಿನವರು, ಅವಿನಾಶ್ ಇವರ ಹೆಸರು. ಇವರು ಮೈಸೂರಿನಲ್ಲಿ ಇವರ ಫಾರಂನಲ್ಲಿ ಸೊ ಕೃಷಿಯನ್ನು ಮಾಡ್ತಾ ತುಂಬ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗಾದರೆ ಅವಿನಾಶ್ ಅವ್ರ ಜೊತೆಗೆ ಮಾತಾಡೋಣ, ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಅವಿನಾಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅವಿನಾಶ್ ಅವರೇ ತಮ್ಮ ಪರಿಚಯವನ್ನು ತಿಳಿಸ್ಕೊಡಿ. ಹಾಗೆ ಈಗ ಎಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಬೇರೆ ಹಸುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಹಸುಗಳಿಗೂ ಹಾಲು ಕಡಿಮೆ ಕೊಡುತ್ತೆ ಅಂತೇಳಿ, ಸೊ ಇದಕ್ಕೆ ಮುಖ್ಯವಾದ ರೀಸನ್ ಏನು, ಇದ್ರ ಬಗ್ಗೆ ಹೇಳ್ಬೋದಾ?
1: ನಮ್ಗೂ ನಮಸ್ಕಾರ, ನಾನು ಅವಿನಾಶ್ TGS ಅಂತ. ನಮ್ಮದು ಕೃಷಿ ಹಸು ಇದ್ದಾಗ ದಿನಕ್ಕೆ 8 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದ್ನಲ್ಲ, ಯಾಕೆ 8 ಲೀಟರ್ ಕೊಡುತ್ತೆ ಅನ್ನೋದು ನನಗೂ ಒಂದು ಕ್ವಶನ್ ಇತ್ತು. ಇದಕ್ಕೆ ನಾನು ಸ್ವಲ್ಪ ಬೇರೆ ಹಸು ಯಾವ್ದು ಕಮ್ಮಿ ಕೊಡ್ತಾ ಇದೆ, ನಮ್ಮ ಹಸು ಹೆಂಗೆ ಅಂತ ಇದ್ರದ್ದೆಲ್ಲ ಸಿಮೆನ್ಸ್ ತೊಗೊಂಡೋಗಿ ಲ್ಯಾಬ್ಗೆಲ್ಲ ಒಂದು ಟೆಸ್ಟ್ ಮಾಡಿಸಿದ್ದು ಇದೆ. ಅಲ್ಲಿ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ನಾವು ಕೊಡುವಂಥ ಫುಡ್ ಹ್ಯಾಬಿಟ್. ಈಗ ಓಂಗೋಲ್ ಇದೆ ನನ್ನ ಚಿತ್ತೂರಲ್ಲಿ ನನ್ನ ಸ್ನೇಹಿತನ ತೋಟದಲ್ಲಿ, ಅದು ಕೂಡ 8-9 ಲೀಟರ್ ಹಾಲು ಕೊಡ್ತಾ ಇದೆ. ಯಾಕೆ ಅವನ ಹತ್ರ ಹಸು ಓಂಗೋಲು ಹಳ್ಳಿಕವ್ರು ಜಾಸ್ತಿ ಹಾಲು ಕೊಡುತ್ತೆ, ಅದೇ ಪಕ್ಕದಲ್ಲಿ ಇರೋ ಹಳ್ಳಿನಲ್ಲಿ ಇರೋ ರೈತನ ಹತ್ರ ಯಾಕೆ ಹಾಲು ಕೊಡಲ್ಲ ಅಂದರೆ, ನಾವು ಕೊಡಬೇಕಾಗಿರೋ ಫುಡ್ಡು ಅದರ ಪರ್ಫೆಕ್ಟ್ ಕಾಂಬಿನೇಷನಲ್ಲಿ, ಆಗಲೇ ಹೇಳ್ದಂಗೆ ವಿಟಮಿನ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ನ್ಯೂಟ್ರಿಯೆಂಟ್ಸು, ಮಿನರಲ್ಸ್ ಎಲ್ಲ ಅಂಶಗಳಿಂದ ಕೂಡಿರೋ ಅಂಥ ಆಹಾರ ಪದ್ಧತಿ ಏನಿದೆ ಅದು ಭಾಳ ಮುಖ್ಯವಾಗಿ ನಮ್ಮ ಭೂಮಿನಲ್ಲೇ ನಾವು ಬೆಳೆದಿದ್ದಾಗಿರಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಈಗ ನಮ್ಮ ಭೂಮಿ ರಾಸಾಯನಿಕಗಳನ್ನು ಬಳಸ್ದೇನೆ ಕಳೆದ 35 ವರ್ಷದ ಹಳೆ ಭೂಮಿ ಇದು, ನಾವು ಇಲ್ಲಿ ಬೆಳೀತಾ ಇದ್ದೀವಲ್ಲ. ಈಗ ನಾವು ನಮ್ಮ ಭೂಮಿನಲ್ಲಿ ತೊಗರಿ ಇದೆ, ಅವರೆಕಾಳಿದೆ, ಅಲಸಂದೆ ಹಾಕಿದ್ದೀವಿ, ಇದರ ಕಾಳುಗಳನ್ನೇ ಕೊಡೋದಿದೆಯಲ್ಲ ಅಂದರೆ ನಮ್ಮ ಭೂಮಿನಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಳೆದಿರೋವಂಥದ್ದೇ ಆಹಾರವನ್ನು ನಮ್ಮ ರಾಸುಗಳಿಗೆ ರೂಢಿ ಮಾಡೋದಿದೆಯಲ್ಲ, ಇದು ಹಾಲಿನ ಇಳುವರಿಗೆ ಮತ್ತು ಆ ಹಸುವಿನ ಶಕ್ತಿಯನ್ನು ಪಡ್ಕೊಂಡು ಬೆಳವಣಿಗೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ. ಲ್ಯಾಬಿಂದ ನಮಗೆ ಅರ್ಥ ಆಗಿದ್ದೇನು, ನಾನು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿದಾಗ ಅವರು ನನಗೆ ತಿಳಿಸಿದ್ದೇನಪ್ಪ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ ಇದೆಯಲ್ಲ ಇದು ಹಾಲಿನ ಇಳುವರಿ ಹೆಚ್ಚಾಗಲಿಕ್ಕೆ ಕಾರಣ ಅಂತ. ಇದನ್ನು ನಾವೆಲ್ಲರೂ ಪಾಲಿಸ್ತಾ ಬರೋಣ. ನಾವು ಹೊರಗಡೆ ಮೇಯಿಸ್ಲಿಕ್ಕೆ ಸಹಜವಾಗಿ ಕರ್ಕೊಂಡೋದಾಗ ಅಲ್ಲಿ ಪ್ರಕೃತಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ನಮಗೇನು ನಾವು ವಿಟಮಿನ್ಸು, ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಬೇಕು ಅಂತೀವೋ ಆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಸಹಸ್ರಾರು ವಿವಿಧ ಪ್ರಭೇದದ ಜೀವ ಸಂಕುಲ ಅಂದರೆ ಕಳೆ ಗಿಡಗಳು ಅಂತ ನಾವು ಏನು ಹೇಳ್ತೀವಿ ನಮ್ಮ ದೃಷ್ಟಿನಲ್ಲಿ, ಅಂದರೆ ಪ್ರಕೃತಿಯ ದೃಷ್ಟಿನಲ್ಲಿ ಯಾವುದು ಕಳೆಯಲ್ಲ, ಅದು ತನ್ನ ಅಸ್ತಿತ್ವನ ಉಳಿಸ್ಕೊಳಕ್ಕೆ ಅಂತಲೇ ಬೆಳೆದಿರುವಂಥ ಬೆಳೆಗಳು. ನಮಗೆ ಅದು ಕಳೆ ಗಿಡ ಅನ್ನೋ ಪಟ್ಟ ಕಟ್ಬಿಟ್ಟಿದ್ದೀವಿ. ಅದು ಆ್ಯಕ್ಚುಲಿ ನಾನು ಚೈತನ್ಯ ಕಳೆ ಅಂತ ಒಂದು ಕಳೆ ಗಿಡಗಳಿಗೆ ಒಂದು ಪಟ್ಟವನ್ನು ಕಟ್ಟಿದ್ದೀನಿ. ಅದರಲ್ಲಿ ಚೈತನ್ಯ ಇದೆ, ಭೂಮಿಯ ಅಸ್ತಿತ್ವವನ್ನು ಕಾಪಾಡುತ್ತೆ, ನಮ್ಮ ರಾಸುಗಳಿಗೆ ಅಥವಾ ಸಕಲ ಜೀವಿಗಳಿಗೆ ಬೇಕಾಗಿರುವಂಥ ವಿಟಮಿನ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ನ್ಯೂಟ್ರಿಯೆಂಟ್ಸು ಕೊಡುವಂಥ ಅದ್ಭುತವಾದ ಶಕ್ತಿ ಹೊಂದಿರುವಂಥ ವಿವಿಧ ಪ್ರಭೇದದ ಜೀವಸಂಕುಲ ಏನಿತ್ತು, ಸಹಸ್ರಾರು ಸಂಖ್ಯೆಯಲ್ಲಿ ಏನಿತ್ತು, ಇವತ್ತು ಆ ಬೆರಳೆಣಿಕೆ ಸಂಖ್ಯೆಯಲ್ಲಿ ಆ ಬೆಳೆಗಳು ಬೆಳೀತಾ ಇದೆ ಅಂತ ಹೇಳ್ಬೋದು. ಅದನ್ನು ತಿನ್ಕೊಂಡು ಬಂದಿರೋ ಒಂದು ಹಸುವಿನ ದೇಹಕ್ಕೆ, ನಾವು ಹಸು ಹಾಲು ಕೊಡೋದೇ ಅಂತ ಯೋಚನೆ ಮಾಡೋದಾದರೆ ಹಸುವಿನ ದೇಹಕ್ಕೆ ಬೇಕಾಗಿರೋ ಎಲ್ಲ ಶಕ್ತಿಯೂ ಸಿಗ್ತಾ ಇಲ್ಲ, ಹಾಗಾಗಿ ಅದರ ಬೆಳವಣಿಗೆ ಮತ್ತು ಹಾಲಿನ ಇಳುವರಿ ಎರಡು ಕುಸಿತ ಬರ್ತಿದೆ ಅಂತ ನಾವು ನೋಡ್ತಾ ಬರ್ಬೋದು. ಇನ್ನೊಂದು ಕಡೆ ಏನಾಗಿದೆ, ನಾವು ಅದಕ್ಕೆ ಭತ್ತ ಬೆಳೆಯೋರಾದರೆ ಬರೀ ಭತ್ತದ ಹುಲ್ಲನ್ನು ತಿನ್ನಿಸೋದು, ಜೋಳ ಬೆಳೆಯೋರಾದರೆ ಬರೀ ಜೋಳವನ್ನು ತಿನ್ನಿಸೋವಂಥದ್ದು. ಅಂದರೆ ನಾವೇನು ನಮಗೆ ಈಗ ಕಾಳುಗಳು ಬೇಕು, ಸೊಪ್ಪು, ತರಕಾರಿ ಎಲ್ಲ ಥರದ ಬೇಕು, ಹಣ್ಣುಗಳು ಬೇಕು ಅಂತ ನಾವೇನು ಬೇರೆ ಬೇರೆ ನಮ್ಮ ಶಕ್ತಿಗೆ, ನಮ್ಮ ದೇಹ ರಚನೆಗೆ ಅಥವಾ ಬೆಳವಣಿಗೆಗೆ ಆರೋಗ್ಯಕರವಾಗಿ ಇರಲಿಕ್ಕೆ ಬೇರೆ ಬೇರೆದೇ ಅಂಶಗಳು ಕೂಡಿರುವಂಥವು ಏನು ತಿನ್ನಬೇಕು ಅಂತ ಹೇಳ್ತೀವಿ, ಆ ಅಂಶಗಳನ್ನು ನಾವು ನಮ್ಮ ಹಸುಗಳಿಗೆ ಕೊಡದೇ ಇರೋದು ಕೂಡ ಅದರ ಬೆಳವಣಿಗೆ ಮತ್ತು ಹಾಲಿನ ಇಳುವರಿ ಕಮ್ಮಿ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೋತೀನಿ.
0: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಯಾಕೆ ಹಸು ಬೇರೆ ಹಸುಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಸಾಕಾಣಿಕೆ ಮಾಡ್ತಾ ಇರುವಂತಹ ಹಸುಗಳು ಹಾಲು ಕಡಿಮೆ ಕೊಡುತ್ತೆ ಅನ್ನೋದಕ್ಕೆ ತುಂಬ ಮುಖ್ಯವಾದಂತಹ ಕಾರಣ ಅವುಗಳಿಗೆ ನಾವು ಕೊಡ್ತಾ ಇರುವಂತಹ ಫುಡ್ ಮೇಲೆ ಅಂಥೇಳಿ ಹೇಳ್ತಾ ಇದ್ರು. ಸೊ ನಾವು ಹೇಗೆ ನಮಗೆ ಶಕ್ತಿ ಬರಬೇಕಂತೇಳಿ ಒಳ್ಳೊಳ್ಳೆ ಆಹಾರಗಳನ್ನ ತಗೋತೀವೋ ಅದೇ ರೀತಿನಲ್ಲೇ ಹಸುಗಳಿಗೂ ಕೂಡ ಅದೇ ರೀತಿಯ ಆಹಾರವನ್ನು ಕೊಟ್ಟಾಗ ಮಾತ್ರ ನಮಗೂ ಕೂಡ ಹಾಲು ಹೆಚ್ಚಿಗೆ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ಕೂಡ ಈಗ ಜೋಳದ ಹೊಲಗಳಲ್ಲಿ ಜೋಳ ಕೊಡೋದು ಅಥವಾ ರಾಗಿ ಕೊಟ್ಟಾಗ ರಾಗಿ ಹುಲ್ಲುಗಳನ್ನು ಕೊಡೋದು ಬರೀ ಈ ಥರದನ್ನೇ ಮಾಡೋದಕ್ಕಿಂತ, ಸೊ ಅದಕ್ಕೆ ಏನು ಬೇಕಾಗಿರುವಂತಹ ಆಹಾರಗಳಿರುತ್ತೆ ಅವುಗಳನ್ನು ಕೊಡೋದು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅವಿನಾಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ಮೈಸೂರಿನವರು, ಹಾಗೆ ಇವರ ನೈಸರ್ಗಿಕ ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ, ಹಾಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಇವರ ಕೃಷಿನಲ್ಲಿ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ನೈಸರ್ಗಿಕವಾದಂತಹ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾವಯವ ಕೃಷಿಯನ್ನು ಮಾಡ್ತಾ, ಇದರ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಆದಾಯವನ್ನು ಗಳಿಸೋದಕ್ಕೆ ಹೇಗೆ ಸಾಧ್ಯ ಇದೆ, ಹಾಗೆ ನಾವು ಹಸು ಸಾಕಾಣಿಕೆಗಳನ್ನು ಮಾಡ್ತೀವಿ ಅಂತಂದಾಗ ಯಾವ ರೀತಿಯ ಆಹಾರವನ್ನು ಅದಕ್ಕೆ ನೀಡಬೇಕಾಗತ್ತೆ, ಹೇಗೆ ಅವುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಮಗೆ ಅರಿವಿರಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯ ಬಗ್ಗೆ ಅಥವಾ ಹೈನುಗಾರಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅವಿನಾಶ್ ಅವರು. ಸೊ ಅವಿನಾಶ್ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವಿನಾಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅವಿನಾಶ್ ಅವರು, ನೀವು ಆಗಲೇ ಹೇಳ್ತಾ ಇದ್ರಿ ಹಸುಗಳನ್ನ ಸಾಕಾಣಿಕೆ ಮಾಡುವಾಗ ನಾವು ಬೇರೆ ಬೇರೆ ಹಸುಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಅವಕ್ಕೆ ಏನು ವ್ಯತ್ಯಾಸ ಆಗಿದೆ ಅಂತೇಳಿ ನೋಡಿದಾಗ ಪ್ರಮುಖವಾಗಿ ಕಂಡುಬರುವಂಥದ್ದು ಹಸುಗಳಿಗೆ ನೀಡುವಂತಹ ಆಹಾರ ಅಂತೇಳಿ ಹೇಳ್ತಾ ಇದ್ರಿ. ಹಾಗಾದರೆ ಅವಿನಾಶ್ ಅವರೇ, ನಿಮ್ಮ ಹತ್ರ ಯಾವ ತಳಿಯ ಹಸುಗಳಿದೆ ಮತ್ತು ಅವುಗಳ ಆರೈಕೆಯನ್ನು ಯಾವ ರೀತಿ ಮಾಡ್ತೀರಾ ಮತ್ತು ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡ್ತೀರಾ, ಎಷ್ಟು ಲೀಟರ್ ಹಾಲನ್ನು ಕೊಡ್ತಾ ಇದೆ ನಿಮ್ಮ ನೀವು ಸಾಕಿರುವಂತಹ ಹಸುಗಳು?
4: ಈಗ ನಮ್ಮ ವೀರೋ ಅವರ ಅಮ್ಮ ಇತ್ತು ಕ್ರಿಶು, 1.5 ವರ್ಷ ಆಯಿತು ಅನಿಸುತ್ತೆ, ಶಿ ಪಾಸ್ಟ್. ಆ ಕ್ರಿಶು ಹಳ್ಳಿಕಾರ ಜಾತಿಯದು. ಹಳ್ಳಿಕಾರ ಹಸು 1 ದಿನಕ್ಕೆ 8 ಲೀಟ್ರ್ ಹಾಲು ಕೊಡ್ತಾ ಇತ್ತು. ಒಂದು ನಾಟಿ ಹಸು 8 ಲೀಟ್ರ್ ಹಾಲು ಕೊಡುತ್ತೆ ಅಂತ ಕೇಳದೆ ಒಂದು ಆಶ್ಚರ್ಯ ಅನ್ನೋಂಗೆ ಆಗಿಬಿಟ್ಟಿದೆ ಇವತ್ತು. ಆ್ಯಕ್ಚುಲಿ ಕೊಡುತ್ತೆ ಅದು. ನಾವು ಅದಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು, ಆಹಾರ ಕ್ರಮವನ್ನು ಕೊಡೋದು ತುಂಬ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ನಮ್ಮ ಹಸುಗಳಿಗೆ ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ಮತ್ತು ಸಂಜೆ ಎರಡೊತ್ತು ಮೆಕ್ಕೆಜೋಳನ ರವೆ ಮಾಡಿಸಿಟ್ಕೊಂಡು, ಒಂದೊಂದು ಹಸುಗೆ ಒಂದೊಂದು 1/2 KG ಥರ ಮೆಕ್ಕೆಜೋಳ ಅಂದ್ಕೊಳ್ಳೋಣ, ಒಂದು ಬಿಸಿನೀರಲ್ಲಿ ಆ ಮೆಕ್ಕೆಜೋಳವನ್ನು ಚೆನ್ನಾಗಿ ಕುದಿಸಿ ಅದು ಮೃದು ಆದಂಗೆ, ಈಗ ನಾವು ಉಪ್ಪಿಟ್ಟು ಮಾಡುವಾಗ ರವೆಯನ್ನು ಹುರಿದು ಮತ್ತು ಅದು ನಮ್ಮ ಡೈಜೆಸ್ಟ್ ಆಗಬೇಕಲ್ಲ ಆ ರೀತಿ, ಹಾಗೆ ಮೆಕ್ಕೆಜೋಳವನ್ನು ಕುದಿಸಿ ಕೆಳಗಿಳಿಸಿ ಅದಕ್ಕೆ ಒಂದು ಸ್ವಲ್ಪ ಒಂದೊಂದು ಹಸುಗೆ ಒಂದಿಷ್ಟಿಷ್ಟು ಅಂತ ಅಂದ್ಕೊಳ್ಳೋಣ, ಒಂದು 100, 150 ಅಥವಾ 200 ಗ್ರಾಮ್ ಅಂದ್ಕೊಳ್ಳೋಣ, ಕಡಲೆ ಹೊಟ್ಟು, ಹುರುಳಿ, ಅಲಸಂದೆ ಅದನ್ನು ಪುಡಿ ರವೆ ಮಾಡಿಸಿಟ್ಕೊಂಡು ಅದರದ್ದು ಒಂದಷ್ಟು ಕಾಳುಗಳು, ಶೇಂಗಾ ಹಿಂಡಿ ಅಥವಾ ಕೊಬ್ಬರಿ ಹಿಂಡಿ ಅದನ್ನು ಇಷ್ಟು ಮಿಕ್ಸ್ ಮಾಡಿ ಒಂದು ಮುದ್ದೆ ಥರ ಮಾಡಿ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ನಾವು ಕೊಡೋದಾದರೆ ಹಸುಗಳ ದೇಹಕ್ಕೆ ಬೇಕಾಗಿರುವಂಥ ಒಂದು ಪೌಷ್ಟಿಕಾಂಶ ಸಿಗುತ್ತೆ, ಪೌಷ್ಟಿಕ ಶಕ್ತಿ ಸಿಗುತ್ತೆ ಅಂತ, ಆಗ ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಅಂತ. ಇದ್ರ ಜೊತೆಗೆ ಸುಬಬುಲ್ ಇದೆ, ರಸ್ತೆ ಪಕ್ಕಗಳಿಗೆ ಯಥೇಚ್ಛವಾಗಿ ಸುಬಬುಲ್ ಬೆಳೆದಿರುತ್ತೆ. ಬೇರೆ ಬೇರೆದೇ ಕಾರಣಗಳಿಂದ ಸುಬಬುಲ್ಲನ್ನು ನಮ್ಮ ಭೂಮಿನಲ್ಲಿ ಬಳಸುವಂಥ ಪ್ರಮಾಣವೂ ಕೂಡ ಕಮ್ಮಿಯಾಗಿದೆ. ಒಂದು ದಿನಕ್ಕೆ ಸರಾಸರಿ ಒಂದು ಹಸುಗೆ ಒಂದು 45-48 KG ಆಹಾರ ಬೇಕು ಅಂತ ಅಂದ್ಕೋಬೋದು. ಈ 45 kg ಆಹಾರದಲ್ಲಿ 15 kg ಆದರೂ ಒಂದು ದಿನಕ್ಕೆ ಸುವಬುಲ್ ಎಲೆ ಕೊಡೋಂಗಾಗಬೇಕು. ಅಂದರೆ ನಮ್ಮ ಭೂಮಿನಲ್ಲಿ ನಾವು ಬೆಳೆಸ್ತಾ ಹೋಗಬೇಕು ಅದನ್ನು. ನಾವೀಗಿರೋ ಹಸುಗಳಿಗೆ ನಾವೆಲ್ಲ ಸುಬಬುಲ್ ಕೊಡ್ತೀವಿ ಅಂದರೆ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಸೊ ನಾವು ಬೆಳೆಸಂಗಾಗಬೇಕು. ಒಂದು 15 kg ಸುಬಬುಲ್ ಎಲೆ ಕೊಡೋಂಗಾಗಬೇಕು. ದಿನಕ್ಕೆ ಕನಿಷ್ಠ ಒಂದು 4-5 kg ಆದರೂ ರಾಗಿ ಕಡ್ಡಿ ಅಥವಾ ಯಾವುದೇ ಮಿಲ್ಲೆಟ್ಸು ಸಿರಿಧಾನ್ಯಗಳ ಕಡ್ಡಿ ಆಗಿರ್ಬೋದು, ಅದು ನವಣೆ ಸಜ್ಜೆ ಆರ್ಕ ಇದ್ರದ್ದು ಯಾವ್ದಾರು ಆಗಿರ್ಬೋದು ಜೋಳದ್ದಾಗಿರ್ಬೋದು ಇದನ್ನು ಕೊಡಬೇಕು. ಅಲ್ಲಿಗೆ 20 kg ಆಯಿತು. ಇದರ ಜೊತೆಗೆ ನಾವು ಬೇಯಿಸಿ ಕೊಡೋ ಅಂಥ ಕಾಳುಗಳದ್ದು ಏನಿದೆ ಮೆಕ್ಕೆಜೋಳ ಹುರುಳಿಕಾಳು ಅದನ್ನು ಕೊಡೋದ್ರ ಜೊತೆಗೆ ಮಿಕ್ಕಿದ್ದು ನೀವು ರಾಗಿ ಹುಲ್ಲಾರು ಕೊಡಿ ಭತ್ತದ ಹುಲ್ಲಾರು ಕೊಡಿ ಫ್ರೀ ಗ್ರೇಜಿಂಗಾರು ಕರ್ಕೊಂಡೋಗಿ. ಇದನ್ನು ಕೊಟ್ಟಾಗ ಏನಾಗುತ್ತೆ, ಎಸ್ಪೆಷಲಿ ಅಲಸಂದೆ ಮತ್ತು ಸುಬಬುಲ್ ಸೊಪ್ಪಿದೆಯಲ್ಲ ಇದು ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಿಧಾನಕ್ಕೆ, ಇವತ್ತು ನಮ್ಮ ಹತ್ರ ಇರೋ ಹಸುಗೆ ಆ ಶಕ್ತಿ ಇಲ್ಲ ಅಂದರೆ ಒಂದು 3 ತಿಂಗಳು ಒಂದು 6 ತಿಂಗಳು ಅದನ್ನು ನಿಧಾನಕ್ಕೆ ತಿನ್ನಿಸ್ತಾ ಬಂದರೆ ಅಲ್ಲಿ ಹಸುಗಳ ಹಾಲಿನ ಇಳುವರಿ ನಾಟಿ ಹಸುವಿನ ಆಳಲ್ಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು. ಇದ್ರ ಜೊತೆಗೆ ಆವಾಗವಾಗ ಬೇವಿನೆಲೆ ಕೊಡೋದು ತುಂಬ ಮುಖ್ಯ. ಅದು ಹೊಟ್ಟೆ ಒಳಗಡೆ ಯಾವ್ದಾದ್ರು ಗೊತ್ತಿಲ್ಲದೆ ಈಗ ಹುಲ್ಲು ಕಡ್ಡಿಗಳನ್ನು ತಿನ್ನುವಾಗ ಹುಳುಗಳು ಹೊಟ್ಟೆ ಒಳಗೆ ಸೇರಿಸಿದರೆ ಬೇವಿನೆಲೆ ಅದನ್ನು ಒಂದು ಟಾಕ್ಸಿಕ್ ರಿಮೂವ್ ಥರ ಕೆಲಸ ಮಾಡೋದ್ರಿಂದ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ.
3: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ನೋಡಿ, ಈಗ ನಾವು ಹಸು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ ಹಸು ಸಾಕಾಣಿಕೆ ಮಾಡೋದ್ರ ಜೊತೆನಲ್ಲಿ ಅವುಗಳಿಗೆ ನೀಡುವಂತಹ ಆಹಾರದ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ಸರ್ ಹೇಳ್ತಾ ಇದ್ದಾರೆ. ಹಾಗೆ ಯಾವ್ಯಾವ ರೀತಿಯ ಆಹಾರಗಳನ್ನು ಕೊಟ್ಟಾಗ ಅದಕ್ಕೆ ಪೋಷಣೆ ಸಿಗುತ್ತೆ, ಹಾಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಹೇಳ್ತಾಯಿದ್ರು. ಸೊ ಹಾಗಾದರೆ ಈಗ ಹಸು ಸಾಕಾಣಿಕೆಯ ಜೊತೆನಲ್ಲಿ ಇವರ ತೋಟದಲ್ಲಿರುವಂತಹ ಒಂದು ವಿಶೇಷತೆ ಬಗ್ಗೆ ಕೂಡ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ವಿ ಅವಿನಾಶ್ ಅವರ ಜೊತೆಗೆ. ಅವಿನಾಶ್ ಅವರು ಅವರ ನೈಸರ್ಗಿಕ ಕೃಷಿಯ ಪದ್ಧತಿಯ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ, ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಸಾಕಾಣಿಕೆ ಮಾಡಿರುವಂತಹ ಹಸುಗಳು ಕೂಡ ಉತ್ತಮವಾದಂತಹ ಆದಾಯವನ್ನು ತಂದುಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಮುಖ್ಯವಾಗಿ ಅವುಗಳಿಗೆ ನೀಡುವಂತಹ ಆಹಾರ ಅಂತ ಹೇಳ್ತಾ ಇದ್ರು. ಯಾವ್ಯಾವ ರೀತಿಯ ಆಹಾರಗಳನ್ನು ಕೊಡಬೇಕಾಗತ್ತೆ, ಹೇಗೆ ಹಸುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಹಾಗೆ ನಾನಾಗಲೇ ಹೇಳಿದೆ ಕಾರ್ಯಕ್ರಮದ ಆರಂಭದಲ್ಲಿ, ಸೊ ಇವರ ತೋಟದಲ್ಲಿ ವಿಶೇಷವಾಗಿ ಹುತ್ತೆಗಳನ್ನು ನೋಡ್ಬೋದು ಅಂಥೇಳಿ. ಈ ಹುತ್ತೆಗಳು ಆಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಹಾಗಾದರೆ ಇವರ ತೋಟದಲ್ಲಿರುವಂತಹ ಹುತ್ತೆಗಳಿಂದ ಏನೆಲ್ಲ ಲಾಭಗಳಾಗ್ತಾ ಇದೆ, ಹುತ್ತೆಗಳಿದ್ದರೆ ಏನು ಅನುಕೂಲತೆಗಳಿದೆ, ಅದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನಿಮ್ಮ ಜೊತೆ ಮಾತಾಡ್ದೆ ಹೇಳ್ತಾ ಇದ್ದೆ ಹುತ್ತೆಗಳು ಕೂಡ ನಿಮ್ಮ ತೋಟದಲ್ಲಿದೆ ಅಂಥೇಳಿ. ಸೊ ಹೇಳಿ ಸರ್, ಇದು ಹುತ್ತೆಗಳು ಇರೋದ್ರಿಂದ ಏನು ಅನುಕೂಲ ಆಗುತ್ತೆ, ಯಾಕೆ ಇರಬೇಕು ಹೊಲಗಳಲ್ಲಿ ಅಂತೇಳಿ?
3: ಹುತ್ತ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಗೆದ್ದಲು ಹುತ್ತವನ್ನು ಕಟ್ಟುತ್ತೆ. ಭೂಮಿಯ ಆಳಕ್ಕೆ ಹೋಗಿ 30-40 ಅಡಿ ಆಳಕ್ಕೆ ಹೋಗಿ ಅಲ್ಲಿರೋ ಮಣ್ಣನ್ನು ತಿಂದು ಸಣ್ಣ ಕಲ್ಲುಗಳನ್ನು ತಿಂದು ಅದನ್ನು ಅರಗಿಸ್ಕೊಂಡು ಸತ್ತ ಜೀವಾಣುಗಳನ್ನು ತಿಂದು ಗೆದ್ದಲು ಭೂಮಿಯ ಮೇಲ್ಗಡೆ ಬಂದರೆ ಇಲ್ಲಿ ಮರಗಿಡಗಳ ತ್ಯಾಜ್ಯಗಳನ್ನಿರುತ್ತೆ ಅದನ್ನು ತಿಂದು ಅದು ಹುತ್ತದ ಮಣ್ಣನ್ನು ಕಟ್ಟುತ್ತೆ. ಅಂದರೆ ಈಗ ನಾವು ಏನು ಒಂದು ದೇಹದ ಬೆಳವಣಿಗೆಗೆ ಮಿನರಲ್ಸ್ ಬೇಕು ಅಂತ ಹೇಳ್ತೀವಿ, ಅಂದರೆ ಐರನ್, ಫಾಸ್ಫರ್, ಬೋರಾನ್, ಜಿಂಕ್ನಂಥ ಮಿನರಲ್ಸ್ ಬೇಕು ಅಂತ ಹೇಳ್ತೀವಿ. ಈ ಮಿನರಲ್ಸ್ದೆಲ್ಲ ಕೂಡ ಭೂಮಿಯ ಒಳಗಡೆ ಕಲ್ಲಿನ ರೂಪದಲ್ಲಿ ಇರುತ್ತೆ. ಒಂದೊಂದು ಬಣ್ಣದ ಕಲ್ಲಿನಲ್ಲಿ ಒಂದೊಂದು ಥರದ ಪೋಷಕಾಂಶಗಳು ಅಥವಾ ಮಿನರಲ್ಸು ಬ್ಲೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಕಪ್ಪು ಕಲರಿಂದ ಕೂಡಿರೋ ಕಲ್ಲಲ್ಲಿ ಐರನ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಕಂದು ಮತ್ತು ಪಿಂಕಿಶ್ ಕಲರಿನ ಕಲ್ಲಿನಲ್ಲಿ, ಎರಡು ಬ್ಲೆಂಡ್ ಆಗಿರೋ ಕಲ್ಲಿನಲ್ಲಿ ಅಲ್ಯೂಮಿನಿಯಮ್ ಮತ್ತು ಫಾಸ್ಫರ್ ಇರುತ್ತೆ ಅಂತ. ಹೀಗೆ ಒಂದೊಂದು ಬಣ್ಣದ ಕಲ್ಲಿನಲ್ಲೂ ಕೂಡ ಒಂದೊಂದು ಪೋಷಕಾಂಶಗಳು ಇರೋದ್ರಿಂದ ಅದು ನಿಧಾನವಾಗಿ ವೆದರಿಂಗ್ ಪ್ರೋಸೆಸ್ಸಲ್ಲಿ ಕರಗ್ತಾ ದಪ್ಪ ಇರೋದು 100+ ವರ್ಷಗಳಲ್ಲಿ ಕರಗಿ ಸಣ್ಣದಾಗಿ ಅದು ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಈ ಥರದ ಕಲ್ಲುಗಳನ್ನು ಆ ಗೆದ್ದಲು ತಿನ್ನೋದ್ರಿಂದ ಅದನ್ನು ತಿಂದು ಅದನ್ನು ಅರಗಿಸ್ಕೊಂಡು ಅದರ ಪಿಕ್ಕೆಯ ಮೂಲಕ ಅದರ ಗೂಡನ್ನು ಕಟ್ಟೋದ್ರಿಂದ, ಅಂದರೆ ಹುತ್ತವನ್ನು ಕಟ್ಟೋದ್ರಿಂದ, ಆ ಹುತ್ತದ ಮಣ್ಣಿನಲ್ಲಿ ಈ ಎಲ್ಲ ಅಂಶಗಳು ಸೇರಿರುತ್ತೆ ಅನ್ನೋದು ಭಾಳ ಮುಖ್ಯ. ಹಂಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು 20 ಲೀಟ್ರು ನೀರಲ್ಲಿ ಒಂದು 2 ಕೆಜಿ ಹುತ್ತದ ಮಣ್ಣನ್ನು ತೊಗೊಂಬಂದು ಸಣ್ಣ ಹುರಿನಲ್ಲಿ ಕುದಿಸಿ ಒಂದು ದಿನ ತಣ್ಣಗಾಗಲಿಕ್ಕೆ ಬಿಟ್ಟು ಅದನ್ನು ಸೋಸಿ ಪಕ್ಕಕ್ಕೆ ಎತ್ತಿಟ್ಕೊಂಡು ದಿನ ಒಂದೊಂದು ಹಸು ಒಂದು 200 ml ಆದರೂ ಕುಡಿಯೋ ಥರ ಅದ್ರ ಬಕೆಟ್ಗೆ ಹಾಕಿ ಅದನ್ನು ಕುಡಿಸ್ತೀವಿ. ಅಂದರೆ ಮೊದಲನೇ ಬಾರಿನೇ 200 ml ಅದನ್ನು ಕುಡಿಸಬಾರ್ದು. ಈಗ ನಮ್ಮ ಆಹಾರ ಪದ್ಧತಿ ಮತ್ತು ದೇಹದ ಬೆಳವಣಿಗೆಯಲ್ಲಿ ಏನೇನೋ ವ್ಯತ್ಯಾಸ ಆಗ್ತಾ ಇರೋದ್ರಿಂದ, ಆಲ್ರೆಡಿ ಆಗಿರೋದ್ರಿಂದ ಹೊಸದೇನಾದ್ರೂ ನಾವು ತಿನ್ನಿಸ್ತೀವಿ ಅನ್ನೋದಾದರೆ ಅದಕ್ಕೆ ಒಂದು ಆ ದೇಹಕ್ಕೆ ಒಗ್ಗುಕೊಳ್ಳೋ ಥರದ್ದು ಒಂದು ರೂಢಿ ಮಾಡಬೇಕಾಗುತ್ತೆ. ಹಾಗಾಗಿ ಮೊದಲನೇ ದಿನ ಒಂದು 4-5 ಹನಿ, ಒಂದು ವಾರ, ಎರಡನೇ ವಾರ ಒಂದು 8-10 ಹನಿ, ಹೀಗೆ ಒಂದು 3 ತಿಂಗಳಾಗೋ ಅಷ್ಟೊತ್ತಿಗೆ ಒಂದು 1.5 ಲೀಟ್ರ್ ಆದರೂ ಅದು ಕುಡಿಯೋ ಹಂಗೆ ಮಾಡಿದ್ರೆ ಆ ಎಲ್ಲ ಪೋಷಕಾಂಶಗಳು ನಮ್ಮ ಹಸುವಿನ ದೇಹಕ್ಕೆ ಸೇರಿಕೊಂಡು ಅಲ್ಲಿ ಅದರ ಬೆಳವಣಿಗೆಯೂ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಮತ್ತು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು. ಈ ರೀತಿ ನಾವು ನಾಟಿ ಹಸುವಿನ ಹಾಲಿನ ಇಳುವರಿಯನ್ನು, ಅಂದರೆ ಅದರ ಕೊಡುವಂಥ ಆಹಾರ ಪದ್ಧತಿ ಇದೆಯಲ್ಲ, ಇದನ್ನು ನಾವು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಅಲ್ಲಿ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ನ್ಯೂಟ್ರಿಯೆಂಟ್ಸು, ಮಿನರಲ್ಸು, ಪ್ರೋಟೀನ್ಸು ಎಲ್ಲನೂ ಒದಗುವಂಥ ಕಾಂಬಿನೇಷನ್ನಲ್ಲಿ ನಾವು ಆಹಾರ ಪದ್ಧತಿಯನ್ನು ಕೊಟ್ಟರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಆಗ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ನಾಟಿ ಹಸುವಿನ ಬಗ್ಗೆ ಒಲವನ್ನು ತೋರಿಸ್ತಾರೆ. ಅದು ನಮ್ಮ ಭೂಮಿಯ ಮೇಲೆ ನಾವು ಏನೀಗ ಸಹಜವಾಗಿ ಭೂಮಿನಲ್ಲಿ ಹುಟ್ಟಿದ್ದಲ್ದೇ ನಾವು ಹೊಸ ಹೊಸದು ಇಂಪ್ರೂವ್ಡ್ ವರ್ಷನ್ನು, ಹೈಬ್ರಿಡ್ ವರ್ಷನ್ನು ಅಂತ ನಾವೇನು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಏನು ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಆ ಅನಾಹುತಗಳನ್ನು ತಡಿಲಿಕ್ಕೆ ನಮಗೊಂದು ಸಹಕಾರಿಯಾಗುತ್ತೆ ಅಂತ ಅನ್ನೋದು.
2: ಓಕೆ, ಸೂಪರ್ ಸರ್. ಹುತ್ತ ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದು, ಹಾಗೆ ಈಗ ನೈಸರ್ಗಿಕ ಕೃಷಿಯನ್ನು ಮಾಡುವಾಗ ನಾಟಿ ಹಸುಗಳಿಗೆ ಯಾಕೆ ಒತ್ತನ್ನ ಕೊಡ್ತೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲಿ ನಾಟಿ ಹಸುವನ್ನು ನಾವು ಕೃಷಿನಲ್ಲಿ ಯಾಕೆ, ಅಂದರೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲಿ ಯಾಕೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಹೆಚ್ಚಿನ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಜೀವಾಣುಗಳು ಹುಟ್ಟುತ್ತೆ. ಆ ಜೀವಾಣುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಾಣುಗಳು ಹುಟ್ಟುತ್ತೆ, ವಿವಿಧ ಪ್ರಭೇದದ ಜೀವಾಣುಗಳು ಹುಟ್ಟುತ್ತೆ, ಅವು ನಮ್ಮ ಮರಗಿಡಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಂತ ನಾವು ಹೆಚ್ಚಿನ ಒತ್ತನ್ನ ಕೊಡೋ ಥರ ಮಾತಾಡ್ತಾ ಇದ್ವಿ. ಆದರೆ ಈಗೊಂದು 30,000 ಕೊಟ್ಟು ನಾಟಿ ಹಸು ತೊಗೊಂಬಂದು ಅದು ಬರೀ 1 ಲೀಟ್ರ್ ಹಾಲು ಕೊಡುತ್ತೆ ಅನ್ನೋ ಜಾಗದಲ್ಲಿ ಒಂದು ರೈತನ ಆರ್ಥಿಕ ಶಕ್ತಿ ಕುಸಿಯೋದ್ರಿಂದ ಅವನ ಆದಾಯದ ಮೂಲನೇ ಕಮ್ಮಿ ಆಗೋದ್ರಿಂದ ಕಂಪೇರಿಟಿವ್ಲಿ ಇವತ್ತು ಏನು ನಮಗೆ HFO ಜರ್ಸಿಯಿಂದ ಒಂದು 2-3 ಸಾವಿರ ರೂಪಾಯಿ ದುಡಿತಾ ಇದ್ದೀವಿ, ಅಷ್ಟು ದುಡಿಯೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಇರುವಾಗ ನಾವು ಏನು ಮಾಡ್ಬೋದು ಹಂಗಾರೆ ಅಂತ ನೋಡಿದ್ರೆ, ಒಂದು ನಾಟಿ ಹಸು ಇರೋರು ಅದರ ಕಲ್ಚರನ್ನು ಮಾಡಿಕೊಂಡು ಜೀವಾಮೃತನೋ ಇನ್ನೊಂದು ಯಾವುದಾದ್ರು ಕಲ್ಚರನ್ನು ಮಾಡಿಕೊಂಡು ಭೂಮಿಗೆ ಕೊಡ್ತಾ ಬರಲಿ, ಜೀವಾಣುಗಳು ಉತ್ಪತ್ತಿ ಆಗಲಿ. ಒಂದು ವೇಳೆ ನನ್ನ ಹತ್ರ HFO ಜರ್ಸಿನೇ ಇದೆ ಅನ್ನೋದಾದರೆ ಜೀವಾಣುಗಳ ಸಂಖ್ಯೆ 2-3 ವರ್ಷ ನಿಧಾನಕ್ಕೆ ಉತ್ಪತ್ತಿ ಆಗುತ್ತೆ, ಆದರೆ ಇಳುವರಿನಲ್ಲಿ ಏನೂ ಕಮ್ಮಿ ಆಗಲ್ಲ ಅನ್ನೋದು ನನ್ನ ಸ್ವತಃ ನಾನು ಮಾಡಿದ ಪ್ರಯೋಗಗಳಿಂದ ನಾನು ಕಂಡುಕೊಂಡಿದ್ದೀನಿ. ನಾನು ಬಾಳೆ, ನುಗ್ಗೆ, ಪಪ್ಪಾಯ, ಹಸಿಮೆಣಸಿನಕಾಯಿ, ನಮ್ಮ ತೆಂಗಿನ ಮರಕ್ಕೆ 3-3 ವರ್ಷ ನಾವು HFO ಜರ್ಸಿನೇ ಕೊಟ್ಟಿದ್ದಿದೆ. ಅಂದರೆ ನಾಟಿ ಹಸು ಕೊಟ್ಟಾಗ ನಮ್ಗೆ ಎಷ್ಟು ಇಳುವರಿ ಇತ್ತೋ HFO ಜರ್ಸಿ ಗೊಬ್ಬರ ಕೊಟ್ಟಾಗೂ ಕೂಡ, ಅದರಿಂದ ತಯಾರು ಮಾಡಿರುವಂಥ ಜೀವ ಚೈತನ್ಯ ಕೊಟ್ಟಾಗೂ ಕೂಡ ನಮ್ಗೆ ಯಾವುದೇ ಇಳುವರಿ ಕಮ್ಮಿ ಆಗಲಿಲ್ಲ ಅನ್ನೋದು ನಾವು ಕಂಡುಕೊಂಡಂಥ ಸತ್ಯ. ಹಾಗಾಗಿ ಮೊದಲನೇ 3-4 ವರ್ಷ ನನಗೊಂದು ನಾಟಿ ಹಸು ಕೊಂಡ್ಕೊಂಡು ಬರೋ ಶಕ್ತಿ ಸಾಮರ್ಥ್ಯ ಬರುತ್ತಪ್ಪ ಅನ್ನೋ ಲೆವೆಲ್ವರೆಗೂ ಬರೋವರೆಗೂ ನಾವು ಇರೋದ್ರಲ್ಲೇ HFO ಜರ್ಸಿಯನ್ನು, ಇಳುವರಿಗೆ ಯಾವುದೇ ಧಕ್ಕೆ ಆಗದೆ ಇರೋದ್ರಿಂದ ನಾವು HFO ಜರ್ಸಿ ಬಳಸ್ಬೋದು. ಜೀವಾಣುಗಳ ಸಂಖ್ಯೆ ವೃದ್ಧಿ ಆಗಲಿಕ್ಕೆ ಸಹಜವಾಗಿ ಒಂದು 3-4 ವರ್ಷ ಹೆಚ್ಚಿನ ಸಮಯ ಹಿಡಿಯುತ್ತೆ ಅನ್ನೋದು ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಜೀವಾಣುಗಳು ಹುಟ್ಟದೇ ಇದ್ದರೆ ನಮ್ಮ ಭೂಮಿನಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಉತ್ಪತ್ತಿ ಆಗೋ ಪ್ರಮಾಣ ಕಮ್ಮಿ ಆಗುತ್ತೆ. ಯಾವಾಗ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಉತ್ಪತ್ತಿ ಆಗೋ ಪ್ರಮಾಣ ಕಮ್ಮಿ ಆಗುತ್ತೆ ಅದು ಇಳುವರಿಗೆ ತೊಂದರೆ ಕೊಡಲ್ಲ, ಆದರೆ ಆ ಹಣ್ಣು ಕಾಳುಗಳಲ್ಲಿ ನಾವೇನು ವಿಟಮಿನ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಅಂದರೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೆಚ್ಚಿರಬೇಕು ಅಂತ ಹೇಳ್ತೀವಿ ಆ ಪ್ರಮಾಣದಲ್ಲಿ ಇಲ್ಲದೆ ಹೋಗ್ಬೋದು. ಆದರೆ ನನಗೆ ನಾಟಿ ಹಸು ತಂದು ಅದನ್ನೆಲ್ಲ ಮಾಡಿ ಆದಾಯದ ಮೂಲ ಅನ್ನೋ ಪ್ರಶ್ನೆ ಇರುವಾಗ ನಾವು ಇರೋದರಲ್ಲೇ ಬಳಸ್ಕೊಂಡು ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ, ಇಳುವರಿನಲ್ಲಿ ಏನೂ ಕಷ್ಟ ಆಗಲ್ಲ, ನಷ್ಟ ಆಗಲ್ಲ ಅಂತ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಇತ್ತೀಚೆಗೆ ನಾಟಿ ಹಸು ಅಂದ ತಕ್ಷಣ ನಾವು ಬೇರೆ ಬೇರೆದೇ ತಳಿಗಳನ್ನು ಅಂದರೆ ದೂರದ ಊರಿನಿಂದ ಗೀರ್ ಹಸುವನ್ನು ತರೋದು, ಸಾಯುವಲ್ಲನ್ನು ತರೋದು, ಅಂದರೆ ನಮ್ಮದಲ್ಲದ, ನಮ್ಮ ವಾತಾವರಣದಲ್ಲದ, ನಮ್ಮ ಪ್ರದೇಶದಲ್ಲಿ ಹುಟ್ಟಿಲ್ಲದ ಅಂತ ರಾಸುಗಳನ್ನು ಬೇರೆ ಬೇರೆ ಊರಿಂದ ನಾವು ಏನು ತರ್ತೀವಿ, ಇವತ್ತು ಅದೊಂದು ಟ್ರೆಂಡಾಗಿ ಪರಿವರ್ತನೆ ಆಗ್ತಿದೆ. ಇದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ನಮ್ಮ ವಾತಾವರಣದಲ್ಲಿ, ಅಂದರೆ ನನ್ನ ಊರು ಈಗ ಮೈಸೂರಲ್ಲಿದೆ, ಮೈಸೂರು ಸುತ್ತಮುತ್ತ ಇರೋವಂಥ ಏನು ಹಸುಗಳಿದೆ, ಹಳ್ಳಿಕಾರಿದೆ, ಅಮೃತ್ ಮಹಲ್ ಇದೆ, ಈ ಥರದ ಹಸು

0: ಗಳನ್ನೇ ನಾವು ಹೆಚ್ಚು ಸಾಕಬೇಕು ಅಂತ ಅನ್ನೋದು.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಹಾಗೆ ಸರ್ ಹೇಳ್ತಾ ಇದ್ರು, ನೋಡಿ ನಾವಿರುವಂತಹ ವಾತಾವರಣಕ್ಕೆ ತಕ್ಕಂತೆ ಇಲ್ಲಿರುವಂತಹ ಸುತ್ತಮುತ್ತಲಿನ ಹಸುಗಳನ್ನು ಸಾಕಾಣಿಕೆ ಮಾಡೋದು ಒಳ್ಳೆಯದು ಅಂತ ಹೇಳಿ. ಹಾಗೆ ಹುತ್ತದ ಮಣ್ಣನ್ನು ಕೂಡ ಒಂದು 200 ಮಿಲಿಯಷ್ಟು ನಾವು ಹಸುಗಳಿಗೆ ಕೊಡ್ತಾ ಬಂದರೆ ಸೊ ಅಲ್ಲಿ ಕೂಡ ನಮಗೆ ಉತ್ತಮ ಹಾಲಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ರು. ಸೊ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಅವಿನಾಶ್ ಅವ್ರ ಜೊತೆನಲ್ಲಿ. ಇವರು ಮೈಸೂರಿನವರು. ಇವರ ಕೃಷಿಯ ಭೂಮಿನಲ್ಲಿ ಸಾವಯವ ಪದ್ಧತಿನಲ್ಲಿ ಇವರ ಕೃಷಿಯನ್ನು ಅಳವಡಿಸ್ಕೊಂಡು ಹಾಗೆ ನೈಸರ್ಗಿಕ

0: ವಾದಂತಹ ಕೃಷಿಯನ್ನು ಮಾಡ್ತಾ, ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ, ಹೈನುಗಾರಿಕೆಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಹಾಗೆ ಹಾಲಿನ ಇಳುವರಿ ಹೆಚ್ಚು ಬರೋದಕ್ಕೆ ಏನು ಮಾಡಬಹುದು ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿ, ಅವುಗಳಿಗೆ ಆಹಾರದ ಕೊರತೆಯಿಂದಾಗಿ ಈ ರೀತಿಯ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ಕಂಡುಕೊಂಡು ಉತ್ತಮವಾದಂತಹ ಆಹಾರವನ್ನು ಹಸುಗಳಿಗೆ ನೀಡ್ತಾ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಕೃಷಿ ಭೂಮಿಯಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ತಳಿಯ ಹಸುಗಳನ್ನು ಕೂಡ ಸಾಕಾಣಿಕೆ ಮಾಡ್ಕೊಳ್ತಾ ಅದು ಕೂಡ ಒಂದು ಪ್ರಯೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಿನಾಶ್ ಅವ್ರ ಜೊತೆಯಲ್ಲಿ ನಾವು ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಅವಿನಾಶ್ ಅವ್ರ ಜೊತೆಗೆ ಅವರ ಹೈನುಗಾರಿಕೆಯ ಬಗ್ಗೆ ಏನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಸರ್ ಕೂಡ ಆಗಲೇ ಹೇಳ್ತಾ ಇದ್ದ ಹಾಗೆ ಹುತ್ತದ ಮಣ್ಣು ಕೂಡ ತುಂಬಾ ನೈಸರ್ಗಿಕ ಸಾರವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಸುಗಳಿಗೆ ಅದನ್ನು ನೀಡೋದ್ರಿಂದ ಕೂಡ ಉತ್ತಮ ಹಾಲಿನ ಇಳುವರಿನ ಪಡೆಯೋದಕ್ಕೆ ಸಾಧ್ಯ ಅಂತ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾದರೆ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವಿನಾಶ್ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ದೇಸಿಯ ತಳಿಗಳನ್ನು ನಾವು ಸಾಕಬೇಕು, ಸಾಕಾಣಿಕೆ ಮಾಡಬೇಕು ಅಂತೇಳಿ. ಈಗ ಬೇರೆ ಬೇರೆ ಕಡೆಗಳಿಂದ ಕೂಡ ದುಡ್ಡು ಕೊಟ್ಟು ಹಸುಗಳನ್ನು ತಂದು ಸಾಕಾಣಿಕೆ ಮಾಡೋರು ಇದ್ದಾರೆ, ಒಂದು ಪ್ಯಾಷನ್ ರೀತಿಯಲ್ಲಿ. ಹಾಗಾದರೆ ಈಗ ನಮ್ಮ ಸುತ್ತಮುತ್ತಲೇ ಇರುವಂತಹ ಹಸುಗಳನ್ನು ಸಾಕೋದ್ರಿಂದ ಏನು ಲಾಭ ಇದೆ? ನೀವು ಯಾವುದಾದ್ರೂ ಹಸುಗಳನ್ನು ಬೇರೆ ಕಡೆಯಿಂದ ತಂದು ಸಾಕಿದ್ದೀಯಾ? ಹೇಗೆ ಸರ್?
1: ನಾವು ದೂರದ ಮಲ್ನಾಡಿಂದ ಕೂಡ ನಾವು ಮಲ್ನಾಡು ಗಿಡ್ಡವನ್ನು ತಂದಿದ್ದಿದೆ. ಒಂದು ಪ್ಯಾಷನ್ಗೋಸ್ಕರ ನಾವು ಹಸುಗಳನ್ನು ಸಾಕೋಕ್ಕೂ, ಒಂದು ಆದಾಯದ ಮೂಲವಾಗಿ ನಾವು ಹಸುಗಳನ್ನು ಸಾಕಲಿಕ್ಕೂ ಅಥವಾ ಆಡು ಕುರಿಗಳನ್ನು ಸಾಕಲಿಕ್ಕೂ ಭಾಳ ವ್ಯತ್ಯಾಸ ಇದೆ. ಒಂದು ಪ್ಯಾಷನ್ನಾಗಿ ನಾವು ಸಾಕ್ತೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಈಗ ನಾನು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಬೆಳಕಿನ ಬೇಸಾಯ ಮಾಡ್ತಾ ಇದ್ದೀನಿ. ನನ್ನ ತೋಟಕ್ಕೊಂದು 4 ಜನ ಬರ್ತಾರೆ, ನಾನು ಅವ್ರಿಗೆ ಬೇರೆ ಬೇರೆದೇ ತಳಿಯ ಹಸುಗಳನ್ನು ತೋರಿಸ್ಬೇಕಪ್ಪ ಅಂತ ಅನ್ನೋದಕ್ಕೋಸ್ಕರ ನಾವು ಹಸುಗಳನ್ನು ತಂದಿದ್ದೀವಿ. ಆದರೆ ಮಲ್ನಾಡ್ ಏರಿಯಾನಲ್ಲಿ ಮಲ್ನಾಡ್ ಗಿಡ್ಡ ಬೆಳೆದು ಅದು ಏನು ಶಕ್ತಿ ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಿರುತ್ತೆ, ಅದನ್ನು ನಾವು ಮೈಸೂರಿಗೆ ತಂದಾಗ ಅಷ್ಟು ನಮಗೆ ಅದ್ಭುತವಾದ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸಮಯ ತಗೋದು. ಈ ಥರ ಸಮಯ ತಗೊಂಡಾಗ ಇದು ಮಲ್ನಾಡ್ ಗಿಡ್ಡದ ಪ್ರಶ್ನೆಗಿಂತ ಗೀರ್ ಹಸುವಿನ ಬಗ್ಗೆ ಜಾಸ್ತಿ ಪ್ರಶ್ನೆ ಇದೆ. 1 ಲಕ್ಷ ಕೊಟ್ಟು ಗೀರ್ ಹಸುವಿನ ಗುಜರಾತಿಂದ ತೊಗೊಂಬರೋದು, ಅದನ್ನು ಮೈಸೂರು ನಮ್ಮ ಕರ್ನಾಟಕದಲ್ಲಿ ನಾವು ಸಾಕೋದು, ಅಲ್ಲಿ 30 ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿರ್ತಾರೆ. ಆ 30 ಲೀಟ್ರನ್ನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ನಾವು, ಅದು ಸರಿನೋ ತಪ್ಪೋ ಬೇರೆ ಪ್ರಶ್ನೆ. ಆದರೆ ಆ 30 ಲೀಟ್ರಿನ ಆಸೆಗೋಸ್ಕರ ನಾವು 1 ಲಕ್ಷ ಕೊಟ್ಟು ಹಸುವನ್ನು ತಂದು ಇವತ್ತು 4-5 ಲೀಟ್ರ್ ಹಾಲು ಕೊಡೋ ಪರಿಸ್ಥಿತಿ ಇದೆ. ಯಾಕಪ್ಪ ಹೀಗೆ ಅಂತ ಹೇಳಿದ್ರೆ, ಆ ಗುಜರಾತಿನಂಥ ಆ ಪ್ರದೇಶದಲ್ಲಿ ಹುಟ್ಟೋ ಅಂಥ ಆಹಾರ ಏನಿದೆ ಅದನ್ನು ಹೊಂದ್ಕೊಂಡು ಬೆಳೆದಿರೋ ಅಂಥ ಹಸು ಗೀರು ನಮ್ಮ ಭೂಮಿಗೆ ಬಂದಾಗ, ಭೂಮಿಯ ಒಳಗಡೆ ಕಲ್ಲಿಂದನೇ ಸೃಷ್ಟಿಯಾಗಿರೋದು, ಅಲ್ಲಿ ಬೇರೆ ಥರದಾದ ಕಲ್ಲು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಬೇರೆ ಇರುತ್ತೆ, ನಮ್ಮ ಭೂಮಿಗೆ ಬಂದಾಗ ಬೇರೆ ಇರುತ್ತೆ, ಸಹಜವಾಗಿಯೇ ಇಲ್ಲಿ ಬೆಳೆಯುವಂಥ ಬೆಳೆಗಳಲ್ಲಿ ಆ ವ್ಯತ್ಯಾಸ ಇರುತ್ತೆ. ಇದನ್ನು ಸರಿ ಮಾಡಲಿಕ್ಕೆ ನಾವು ಸಾವಯವ ಇಂಗಾಲವನ್ನು ಹೆಚ್ಚಿಸಬೇಕು, 1 ಎಕರೆನಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು, ಆರ್ಗ್ಯಾನಿಕ್ ಆ್ಯಸಿಡ್ಸ್ ಪ್ರೊಡಕ್ಷನ್ ಆಗ್ತಾ ಇರಬೇಕು. ಇದಕ್ಕೆ ನಾವು ಸರಿಯಾಗಿ ಹೊತ್ತನ್ನು ಕೊಡದೇ ಇರೋದ್ರಿಂದ, ನಾವು ಇರೋದನ್ನೇ ಅದಕ್ಕೆ ಆಹಾರವಾಗಿ ಕೊಡೋದ್ರಿಂದ ಹಾಲಿನ ಇಳುವರಿ ಕೂಡ ಕಮ್ಮಿಯಾಗಿದೆ. ಅದ್ರ ಬದಲು ನಮ್ಮ ಹತ್ರ ಇರೋ ಹಳ್ಳಿಕಾರನ್ನೇ ನಾವು ಸಾಕೋದಾದರೆ 20-30 ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ. ನಮ್ಮ ಹತ್ರ ಇರೋ ಹಸುನೇ ಸಾಕೋದಾದರೆ ಈಗ 8 ಲೀಟ್ರ್ ನಮ್ಮ ಕೃಷಿ ಹಸು ಕೊಡ್ತಾ ಇತ್ತು, ಸರಾಸರಿ 1-6 ರಿಂದ 8 ಲೀಟ್ರ್ ಅಂತ ಇಟ್ಕೊಳ್ಳೋಣ, ನಾವು ಒಳ್ಳೆ ಆಹಾರವನ್ನು ಕೊಟ್ಟರೆ ಇದು ನಮ್ಗೆ ಆದಾಯದ ಮೂಲನೂ ಆಗುತ್ತೆ, ಆ 70 ಸಾವಿರ ರೂಪಾಯಿ ದುಡ್ಡು ಮುಕ್ಕುತ್ತೆ. ಆಮೇಲೆ ನಮ್ಮ ವಾತಾವರಣದಲ್ಲೇ ಹೊಂದಿಕೊಂಡಿರೋವಂಥ ಮರಗಿಡಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಇವನ್ನು ನಾವು ಹೆಚ್ಚು ಬಳಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೇನು ಇವತ್ತು ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ, ಪರಿಸರದಲ್ಲಿ ಭಾಳ ವ್ಯತ್ಯಾಸ ಆಗ್ತಾ ಇದೆ, ಇದನ್ನು ತಡ್ಕೊಂಡು ಬದುಕುವಂಥ ಒಂದು ಶಕ್ತಿ ನಮ್ಮ ಲೋಕಲ್ ಬ್ರೀಡ್ಸ್ಗಿರುತ್ತೆ. ನಾವು ಬೇರೆ ಊರಿಂದ ತೊಗೊಂಬಂದರೆ ಅದು ಮತ್ತೂ ಕೂಡ ಅದನ್ನು ಸ್ವಲ್ಪ ದಿನ ICU ಥರ ನೋಡ್ಕೋಬೇಕಾಗುತ್ತೆ, ಇಂಟೆನ್ಸಿವ್ ಆಗಿ ನೋಡ್ಕೋಬೇಕಾಗುತ್ತೆ, ಬೇರೆ ಬೇರೆದೇ ಆರ್ಟಿಫಿಷಿಯಲ್ ಫುಡ್ ಕೊಡಬೇಕಾಗುತ್ತೆ. ಅದು ಸಹಜವಾಗಿ ಒಂದಷ್ಟು ಅಂದರೆ ಬೇರೆ ಇನ್ಕಮ್ ಸೋರ್ಸ್ ಇರೋವಂಥ ರೈತರಿಗೆ ಆರಾಮ್ ಅನ್ನಿಸ್ಬೋದು, ಆದರೆ ನಮ್ಮ ಭಾರತ ದೇಶದಲ್ಲಿರೋ 95% ರೈತರು ಕೃಷಿಯನ್ನೇ ನಂಬ್ತಾ ಬದುಕ್ತಾ ಇರೋವಂಥ ರೈತರು ಏನಿದ್ದಾರೆ, ಅವ್ರ ಹತ್ರ 5,000 ರೂಪಾಯಿ ಕೊಟ್ಟು ಬೀಜ ತರೋವಂಥ ಪರಿಸ್ಥಿತಿನೇ ಸ್ವಲ್ಪ ಬಿಗಡಾಯಿಸಿರುವಾಗ, ಅಂದರೆ ಕೃಷಿಯ ಬಗ್ಗೆ ರೈತರ ಬಗ್ಗೆ ಗೊತ್ತಿದೆಯಲ್ಲ ನಮಗೆ, ಅಂಥ ಸಮಯದಲ್ಲಿ ನೀನು ಇದನ್ನೇ ಅಂತ ಬೊಟ್ಟು ಮಾಡೋದಕ್ಕಿಂತ ನಮ್ಮ ಪ್ರದೇಶದಲ್ಲಿ ಇರೋದನ್ನೇ ನಾವು ಅದನ್ನು ಬೆಳೆಸ್ತಾ ಹೋದರೆ, ಅಲ್ಲಿ ಹಾಲಿನ ಇಳುವರಿಯನ್ನು ತೋರಿಸ್ತಾ ಹೋದರೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಂಗಾಗುತ್ತೆ ಅಂತ ಅನ್ಸುತ್ತೆ.
0: ಓಕೆ ಸರ್, ಹಾಗೆ ಈಗ ನಾವು ಹಸುಗಳನ್ನ ತಂದಿರ್ತೀವಿ, ಸಾಕಾಣಿಕೆ ಮಾಡ್ತಾ ಇರ್ತೀವಿ, ಹಸುಗಳಿಗೆ ಈಗ ರೋಗಗಳು ಬರದೇ ಇರೋ ಹಾಗೆ ಅಥವಾ ಈಗ ನೊಣಗಳು ಮುತ್ತುತ್ತೆ ಮತ್ತೆ ಹುಣ್ಣೆಗಳು ಆಗುತ್ತೆ ಈ ಥರದ ಆಗದೇ ಇರೋ ಹಾಗೆ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಸೊ ಹೇಗೆ ಅದನ್ನ ಬಗೆಹರಿಸ್ಬೋದು, ಅದ್ರ ಬಗ್ಗೆ ಮಾತಾಡ್ಬೋದು, ಹೇಳ್ಬೋದಾ ಸರ್?
1: ಈಗ ಹಸುಗಳಿಗಾಗಲಿ ಆಡು ಕುರಿಗಳಿಗಾಗಿ ಸಾಮಾನ್ಯವಾಗಿ ನೊಣ ಮತ್ತು ಸೊಳ್ಳೆಯ ಕಾಟ ಹೆಚ್ಚಿರುತ್ತೆ, ಅದರಿಂದ ಸ್ಕಿನ್ ಅಲರ್ಜಿ ಬರೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಒಂದು ಸ್ನಾನ ಮಾಡಿಸೋಕ್ಕೆ ಒಂದು 10-15 ದಿನದ ಗ್ಯಾಪ್ ಅಂತ ಅಂದ್ಕೊಳ್ಳೋಣ. ಆ ಗ್ಯಾಪಲ್ಲಿ ಒಂದು ನಮ್ಮ ಹತ್ರ ಈಗ 5 ಹಸು ಇದೆ, 5 ಹಸುಗೆ ಒಂದು 250 ml ಕೊಬ್ಬರಿ ಎಣ್ಣೆ ತೊಗೊಂಡು ಅದಕ್ಕೆ ಅಚ್ಚ ಕರ್ಪೂರ ಬರುತ್ತೆ, ಒಂದಿಷ್ಟು ಅಚ್ಚ ಕರ್ಪೂರವನ್ನು, ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅಚ್ಚ ಕರ್ಪೂರವನ್ನು ಹಾಕಿ ಅದು ಕರಗುತ್ತೆ, ಕರಗಿದ ಮೇಲೆ ಕೆಳಗೆ ಇಳಿಸ್ಬಿಟ್ಟು ಸ್ವಲ್ಪ ಒಂದು 1/2 ಸ್ಪೂನ್ ಅರಶಿನ ಬೆರೆಸ್ಬಿಟ್ಟು ಅದನ್ನು ಹಸು ಆಡು ಕುರಿ ಮೈಗೆ ಹಚ್ಚೋದ್ರಿಂದ ಅಲ್ಲಿ ನೊಣ ಸೊಳ್ಳೆ ಕೂರಲ್ಲ ಅಂತ ಅನ್ನೋದು ಒಂದು ಭಾಳ ಮುಖ್ಯ ಆಗುತ್ತೆ. ಹುಣ್ಣೆ ಬರಲ್ಲ, ಸ್ಕಿನ್ ಅಲರ್ಜಿ ಬರಲ್ಲ. ಈ ಬರೀ ಸಿಂಪಲ್ ಟೆಕ್ನಿಕ್ ಇದು, ಕೊಬ್ಬರಿ ಎಣ್ಣೆ, ಅಚ್ಚ ಕರ್ಪೂರ, ಅರಶಿನ, ಇದನ್ನು 10 ದಿನಕ್ಕೊಂದ್ಸರಿ ನೀವು ಹಚ್ತಾ ಹೋದರೆ ಸ್ಕಿನ್ನು, ಆ ಚರ್ಮ ಕೂಡ ಶೈನಿಂಗ್ ಬರುತ್ತೆ, ಸ್ಕಿನ್ ಅಲರ್ಜಿ ಬರಲ್ಲ. ಈ ಥರದ ನೊಣ ಮತ್ತು ಸೊಳ್ಳೆಯಿಂದ ನಾವು ಮುಕ್ತಿ ಹೊಂದಬಹುದು ಅಂತ ಅನ್ನೋದು ಒಂದು. ಎರಡನೇದು, ಆಡು ಕುರಿ ಸಾಕ್ತಾ ಇರ್ತಾರೆ, ಅದಕ್ಕೆ ಹೊಟ್ಟೆ ಇದ್ದಕ್ಕಿದ್ದಂತೆ ಉಬ್ರ ಆಗ್ಬಿಡುತ್ತೆ, ಏನೋ ತಿನ್ಕೊಂಡಿರುತ್ತೆ, ಇಂಡೈಜೆಷನ್ ಆಗಲ್ಲ, ಇದ್ದಕ್ಕಿದ್ದಂತೆ ಉಬ್ರ ಆಗ್ಬಿಡುತ್ತೆ, ಹಸುಗಳಿಗೂ ಹೊಟ್ಟೆ ಉಬ್ರ ಆಗುತ್ತೆ. ಆಗ ನಾವೊಂದಿಷ್ಟುದ ಹೊಂಗೆ ಕಡ್ಡಿಯನ್ನು ತಿನ್ನಲ್ಲ ಸಾಮಾನ್ಯವಾಗಿ, ಅದ್ರ ಕಹಿ ಇರುತ್ತೆ ಅಂತೇಳಿ ಸ್ವಲ್ಪ ದೌಡೆ ಕೊಟ್ಟು ಒಂದಿಷ್ಟು ಹೊಂಗೆ ಕೊಡ್ಡಿಯನ್ನು ತಿನ್ಸಿದ್ರೆ ಆದರೂ ಕಮ್ಮಿ ಆಗುತ್ತೆ ಅಂತ ಅನ್ನೋದು. ತುಂಬೆ ರಸ ಇದೆ, ತುಂಬೆ ಗಿಡ ರಸ್ತೆ ಬದಿಗಳಲ್ಲೆಲ್ಲ ಬೆಳೆದಿರುತ್ತೆ. ಬೇದಿಗಿಟ್ಕೊಂಡಾಗ ನಾವು ಸ್ವಲ್ಪ ತುಂಬೆ ರಸವನ್ನು ಕುಡಿಸಿದ್ರೆ, ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಹುಣಸೆ ಹಣ್ಣು ಇದನ್ನು ಸ್ವಲ್ಪ ತಿನ್ನಿಸೋದ್ರಿಂದ, ಜಾಸ್ತಿ ತಿನ್ನಿಸ್ಬಾರ್ದು, ಸ್ವಲ್ಪ ತಿನ್ನಿಸೋದ್ರಿಂದ ಬೇದಿ ಕೂಡ ಕಮ್ಮಿ ಆಗುತ್ತೆ ಅಂತ ಅನ್ನೋದು. ಇನ್ನು ಹಸುಗಳಿಗೆ ಸಾಮಾನ್ಯವಾಗಿ ಈ ಕಾಲುಗಳಲ್ಲಿ ರೋಗ ಬರುತ್ತೆ, ಇದಕ್ಕೆ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನೀಲಗಿರಿ ತೈಲ ಇದೆ, ನೀಲಗಿರಿ ತೈಲನ ತೊಗೊಂಬಂದು ಚಳಿಗಾಲದಲ್ಲಿ ಭಾಳ ಮುಖ್ಯವಾಗಿ, ಅದರಲ್ಲೂ ಆಡು ಕುರಿಗಳಿಗೆ, ಚಳಿಗಾಲದಲ್ಲಿ ಆಡು ಕುರಿಗಳ ಕಾಲಿಗೆ ಸೋರೋದು, ಹಸುಗಳ ಕಾಲು ಬೆರಳಿನ ಮಧ್ಯಗಳಲ್ಲಿ ಸೋರೋದು, ಮತ್ತು ಮೂಗಿಗೆ ಸುಮ್ಮನೆ ಅದು ಉರಿಯುತ್ತೆ ಆ್ಯಕ್ಚುಲಿ ನೀಲಗಿರಿ ಎಣ್ಣೆ, ಅದು ಸುಮ್ಮನೆ ಒಂದು ಹತ್ತಿನಲ್ಲಿ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಮುಟ್ಸೋದು ಮೂಗಿಗೆ, ಆಯಿತಾ, ಆಮೇಲೆ ಕಿವಿ ಹತ್ರ ಸ್ವಲ್ಪ ಮುಟ್ಸೋದು ಹಿಂಗೆ. ಅಂದರೆ ಆ ಹುಳಗಳು ಏನಿದೆ, ತುಂಬ ವೈರಸ್ ಅಟ್ಯಾಕ್ ಆಗ್ತಾ ಇರುತ್ತೆ ಹಸುಗಳಿಗಾಗಲಿ, ಸ್ಪೆಷಲಿ ಆಡು ಕುರಿಗಳಿಗೆ, ಆ ವೈರಸ್ಸನ್ನು ನಾವು ತಡಿಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ಶೀತಬಾಧೆ ಇದೆಯಲ್ಲ, ಅದೂ ಕೂಡ ಅದರಿಂದ ದೂರ ಸರಿಲಿಕ್ಕೆ ಕಾರಣ ಆಗುತ್ತೆ. ಇನ್ನು ಯಾವಾಗ ನೀಲಗಿರಿ ತೈಲ ಇಲ್ಲಿ ಹಚ್ತೀವಿ, ಸಾಮಾನ್ಯವಾಗಿ ಹಸುಗಳು ಈ ಕೆಲವು ಗದ್ದೆ ಪ್ರದೇಶಗಳಲ್ಲಿ ಅಥವಾ ಮಲ್ನಾಡ್ ಏರಿಯಾನಲ್ಲಿ ನೀರಿನ ತೇವಾಂಶ ಹೆಚ್ಚಿರೋದ್ರಿಂದ ಅಲ್ಲೇ ಓಡಾಡ್ತಾ ಇರುತ್ತೆ, ಅಲ್ಲಿ ನೀರು ಸೇರ್ಕೊಂಡು ಒಂಥರ ಫಂಗಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೂ ಕೂಡ ನಾವು ಹಚ್ತಾ ಹೋದರೆ ಅವಾಯ್ಡ್ ಮಾಡ್ಬೋದು ಅಂತ ಅನ್ನೋದು.
0: ಓಕೆ ಸರ್, ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಹಾಗೆ ಹೈನುಗಾರಿಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಅವುಗಳಿಗೆ ಬರುವಂತಹ ಸಮಸ್ಯೆಗಳನ್ನು ಕೂಡ ನಾವು ಸರಿಪಡಿಸೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ನೀವು ಹೇಳಿದಂತಹ ಒಂದಷ್ಟು ಕ್ರಮಗಳನ್ನು ಕೂಡ ಅನುಸರಿಸಿದರೆ ಖಂಡಿತವಾಗಲೂ ಉಣ್ಣೆಯಿಂದ ಆಗಿರ್ಬೋದು ಅಥವಾ ಅವುಗಳಿಗೆ ಬರುವಂತಹ ರೋಗಗಳಿಂದ ಆಗಿರ್ಬೋದು ತಡೆಯೋದಕ್ಕೆ ಸಾಧ್ಯದ ಅಂತಲೇ ಹೇಳ್ಬೋದು. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವಿನಾಶ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಸಾವಯವ ಪದ್ಧತಿಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಅವರ ನೈಸರ್ಗಿಕ ಕೃಷಿಯ ಜೊತೆಯಲ್ಲಿ ನಾಟಿ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಅದರಿಂದಲೂ ಕೂಡ ಉತ್ತಮ ಹಾಲಿನ ಇಳುವರಿನ ಪಡ್ಕೊಳ್ತಾ ಆದಾಯವನ್ನು ಪಡ್ಕೊಳ್ತಾ ತುಂಬ ಚೆನ್ನಾಗಿ ಮಾದರಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಜಗತ್ತಿನ ಒಂದೊಂದು ದೇಶಕ್ಕೆ ಒಂದೊಂದು ಪರ್ವತ ಲಾಂಛನವಾಗಿರುತ್ತದೆ. ಅಂಥ ಒಂದು ಪರ್ವತದ ಲಾಂಛನ ಜಪಾನ್ ದೇಶಕ್ಕೆ ಮೀಸಲಾಗಿದೆ ಎಂದರೆ ಯಾರಿಗೂ ಅಚ್ಚರಿಯಾಗಲಿಕ್ಕಿಲ್ಲ. ಅಂಥ ಪರ್ವತವೇ ಫಿಜಿ. ಫಿಜಿ ಎಂದರೆ ಕ್ಯಾಮರಾ, ಫಿಲ್ಮ್ ರೋಲ್, ಮೆಮರಿ ಕಾರ್ಡು, ಹೀಗೆ ನೂರಾರು ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ ವಸ್ತುಗಳು ನಮ್ಮ ನೆನಪಿಗೆ ಬರುತ್ತವೆ. ಫಿಜಿ ಜಪಾನಿನ ಹೊನಸು ದ್ವೀಪದ ಅತಿ ಎತ್ತರದ ಒಂದು ಪರ್ವತ. ಟೋಕಿಯೋ ಪಟ್ಟಣದಿಂದ 100 ಕಿಲೋಮೀಟರ್ ದೂರಕ್ಕೆ ಹೋದರೆ ಈ ಪರ್ವತ ಪ್ರವಾಸಿಗರ ಕಣ್ಣಿಗೆ ಕಾಣಿಸುತ್ತದೆ. ಇದು ಶತಮಾನಗಳಿಂದ ಪವಿತ್ರವಾದ ಪರ್ವತವೆಂದು ಜಪಾನಿ ಜನ ಭಾವಿಸಿದ್ದಾರೆ. ಜಪಾನಿ ಭಾಷೆಯಲ್ಲಿ ಫಿಜಿ ಎಂದರೆ ಸಂಪತ್ತು. ಜಪಾನಿನ ಜಾನಪದ ಕಥೆ, ಕಾದಂಬರಿ ಮತ್ತು ಕವಿತೆಗಳಲ್ಲಿ ಈ ಪರ್ವತದ ಒಂದಿಲ್ಲ ಒಂದು ವಿಷಯ ಪದೇ ಪದೇ ಪ್ರಸ್ತಾಪವಾಗುತ್ತವೆ. ಈ ಪರ್ವತ ದೇಶದ ಒಂದು ಹೆಗ್ಗುರುತು. ಜಪಾನಿನಲ್ಲಿ ಯಾವುದೇ ಒಂದು ವಸ್ತು ಕಂಡರೂ ಅದರ ಮೇಲೆ ಫಿಜಿ ಪರ್ವತದ ಚಿತ್ರವಿರುವುದು ಸಹಜವಾದದ್ದು. ಜಪಾನಿನ 100 ಸಿನಿಮಾಗಳು ಈ ಪರ್ವತದ ಭವ್ಯ ಹಿನ್ನೆಲೆಯಲ್ಲಿ ಚಿತ್ರೀಕರಣಗೊಂಡಿವೆ. ಭೂವಿಜ್ಞಾನದ ಪ್ರಕಾರ 10,000 ವರ್ಷಗಳ ಹಿಂದೆ ಅಗ್ನಿ ಪರ್ವತಗಳು ಉದ್ಭವಿಸಿ ಅಲ್ಲಿ ಪರ್ವತಗಳು ನಿರ್ಮಾಣಗೊಳ್ಳುತ್ತವೆ. 1707 ಆ ಪರ್ವತದ ಅಗ್ನಿ ಪರ್ವತದ ಕಾರ್ಯಾಚರಣೆ ಆರಂಭವಾಗಿ ಮತ್ತೆ ಅದು ಬಂದಾಗುತ್ತದೆ. ಆಗ ಅಲ್ಲಿ ಅಗ್ನಿಪರ್ವತ ತನ್ನ ಕಾರ್ಯಾಚರಣೆಯನ್ನು ಕಳೆದುಕೊಳ್ಳುತ್ತದೆ. 2011 March 15 ಕೂಡ 6.2 ತೀವ್ರತೆಯ ಭೂಕಂಪ ಈ ಪರ್ವತದ ಒಂದು ಭಾಗದಲ್ಲಿ ಸಂಭವಿಸಿತ್ತು. ಆ ನಂತರದಲ್ಲಿ ಯಾವುದೇ ಅಗ್ನಿಪರ್ವತಗಳು ಜಪಾನಿನಲ್ಲಿ ಸಂಭವಿಸಿಲ್ಲ, ಅಂದರೆ ಈ ಫಿಜಿ ಪರ್ವತದಲ್ಲಿ ಸಂಭವಿಸಿಲ್ಲ. ಆದರೂ ಜಪಾನಿ ಜನರಿಗೆ ಆತಂಕ ಇದ್ದೇ ಇದೆ, ಯಾವಾಗ ಮತ್ತೆ ಭೂಕಂಪ ಸಂಭವಿಸುವುದೋ ಎಂದು. ನಿರಂತರವಾಗಿ ಸುಮಾರು 300 ಕಾಲ ಫಿಜಿ ಪರ್ವತ ಜಾಗೃತ ಜ್ವಾಲಾಮುಖಿಯಂತೆ ಕಾರ್ಯಾಚರಣೆ ಮಾಡಿ ಈಗ ತಣ್ಣಗಾಗಿದೆ. ಬೆಂಕಿಯ ಬೆಟ್ಟವೆಂದೇ ಹೆಸರಾದ ಫಿಜಿ ಶಂಕುವಿನ ಆಕಾರದಲ್ಲಿದೆ. 1868 ಮೊದಲ ವಿದೇಶಿ ಪ್ರವಾಸಿಗ ರುದರ್ಫೋರ್ಡ್ ಈ ಬೆಟ್ಟವನ್ನೇರಿದ. ಬೆಟ್ಟವನ್ನು ಏರಲು ಅವನು ತೆಗೆದುಕೊಂಡ ಸಮಯ 8 ಮತ್ತು ಕೆಳಗೆ ಬರಲು ತೆಗೆದುಕೊಂಡ ಸಮಯ 3. 1869 ಲೇಡಿ ಫನ್ನಿ ಪಾರ್ಕಿಸ್ ಎಂಬ ಮಹಿಳೆ ಈ ಪರ್ವತವನ್ನೇರಿ ದಾಖಲೆ ಸ್ಥಾಪಿಸುತ್ತಾಳೆ. ಫೆಲಿಕ್ ಬೀಟೋ ಫ್ಯುಜಿ ಪರ್ವತನೇರಿದ ಮೊದಲ ಛಾಯಾಗ್ರಾಹಕ. ಇಂದು ವರ್ಷಕ್ಕೆ ಕನಿಷ್ಠ 100,00,000 ಪ್ರವಾಸಿಗರು ಫ್ಯುಜಿ ಪರ್ವತದ ತುದಿಯನ್ನು ತಲುಪಿ ಕೆಳಗಿಳಿಯುತ್ತಾರೆ. ಬೇಸಿಗೆಯ ರಜೆ ಬಂತೆಂದರೆ ಬೆಟ್ಟ ಏರಲು ಯುವಕರು ಸರದಿಯ ಸಾಲಲ್ಲಿ ನಿಂತಿರುತ್ತಾರೆ. ಈಗ ಫ್ಯುಜಿ ಪರ್ವತ ಅಂತಾರಾಷ್ಟ್ರೀಯ ಪರ್ವತಾರೋಹಿಗಳ ಪ್ರಮುಖ ಪ್ರವಾಸಿ ತಾಣವಾಗಿದೆ. ನೋಡಲು ಫ್ಯುಜಿ ಬೆಟ್ಟದ ಮೇಲೆ ಸುಮಾರು 25 ತಾಣಗಳಿವೆ. ಮಿಯೋನೋ ಮಟಸುಬ್ರಾ, ಪೈನ್ ಮರಗಳ ತೋಪು, ಸಿರೈಟೋ ಜಲಪಾತ, ಹಿಟೋವಾ ಗುಹೆ, ಲಾವಾ ಮಡಿಕೆ ಪರ್ವತ, ಬಿಸಿ ನೀರಿನ ಬುಗ್ಗೆ, ಕ್ರೇಟರ್ ಸರೋವರ, ಶಿಖರ, ಇವೆಲ್ಲವೂ ಸಾಹಸಿ ಪರ್ವತಾರೋಹಗಳಿಗೆ ಸಂತಸ ನೀಡಿ ವಿಸ್ಮಯದ ಸವಾಲನ್ನು ಎಸೆಯುತ್ತವೆ. ಅಲ್ಲೊಂದು ಅವೋಕಿ ಗೆಹ್ರಾ ಎಂಬ ಶಿಖರವಿದೆ. ಅದನ್ನು ದೆವ್ವಭೂತಗಳು ಓಡಾಡಿದ ಜಾಗವೆಂದು ಜಾನಪದ ಕಥೆಗಳು ಸಾರಿ ಹೇಳುತ್ತವೆ. ಅದನ್ನು ನಂಬುವ ಅನೇಕ ಪ್ರವಾಸಿಗರು ಕೂಡ ಅಲ್ಲಿ ಭಯಪಡಲು

0: ತುಂಬುವ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಆಗ ಆತ್ಮಹತ್ಯೆಗಳು ಕಡಿಮೆಯಾಗುತ್ತವೆ ಎಂಬುದು ಆ ತಂಡದ ಆತ್ಮವಿಶ್ವಾಸ. ಫಿಜಿ ಪರ್ವತಾರೋಹಣಕ್ಕೆ ಸೂಕ್ತ ಸಮಯವೆಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು. ಶುಭ್ರ ಆಕಾಶ, ಹಿಮರಹಿತ ವಾತಾವರಣ, ಚೇತೋಹಾರಿಯಾದ ಹವಾಗುಣ ಇರುವುದರಿಂದ ಪ್ರವಾಸಿಗರು ಅಲ್ಲಿಗೆ ಹೈಕ್ ಮಾಡುತ್ತಾರೆ. ಚಾರಣಿಗರು ಬೈಕರ್ಸ್ಗಳಿಗೆ ಪರ್ವತ ಏರುವುದು ಒಂದು ಹವ್ಯಾಸ. ಬೆಟ್ಟದಡಿಯಲ್ಲಿ ಹೈಕಿಂಗ್ ಶೂ, ರೇನ್ ಗಿಯರ್, ಹ್ಯಾಂಡ್ ಗ್ಲೋವ್ಸ್, ಟಾರ್ಚ್ ಮುಂತಾದ ಪರಿಕರಗಳನ್ನು ಹಿಡಿದು ಅವರು ಬೆಟ್ಟವನ್ನು ಏರಲು ಸಿದ್ಧವಾಗುತ್ತಾರೆ. ದೇಶ ವಿದೇಶಗಳ ಪ್ರವಾಸಿಗರು ಕಿಕ್ಕಿರಿದು ಸರದಿ ಸಾಲಿನಲ್ಲಿ ಆರೋಹಣ ಮಾಡಲು ನಿಂತಿರುತ್ತಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಬೆಟ್ಟದಡಿಯಿಂದ ತುಟ್ಟ ತುದಿಯವರೆಗೆ 10 ನಿಲ್ದಾಣಗಳಿವೆ. ಬೆಟ್ಟ ಏರುವವರು ಸುಸ್ತಾದಾಗ ಎಲ್ಲಿ ಬೇಕೋ ಅಲ್ಲಿ ವಿಶ್ರಾಂತಿ ಪಡೆಯಬಹುದು. ಬೆಟ್ಟವನ್ನು ಏರಲು ಅಡಿಯಿಂದ ಮುಡಿಯವರೆಗೆ 4 ಮಾರ್ಗಗಳಿವೆ. ಹಾಗೆಯೇ 5ನೇ ನಿಲ್ದಾಣದಿಂದಲೂ 4 ಮಾರ್ಗಗಳು ಚಾಚಿಕೊಳ್ಳುತ್ತವೆ. ಚಿಕ್ಕ ಮಕ್ಕಳು, ವಯಸ್ಸಾದವರು ಬಸ್ಸುಗಳ ಮೂಲಕ ನೇರವಾಗಿ 5ನೆಯ ನಿಲ್ದಾಣಕ್ಕೆ ತಲುಪಬಹುದು. ಬಹುತೇಕ ಜಪಾನಿಯರು ರಾತ್ರಿಯೇ ಚಾರಣ ಮಾಡತೊಡಗಿ ಬೆಳಗಿನ ಜಾವ ಸೂರ್ಯೋದಯದ ಹೊತ್ತಿಗೆ ಅಲ್ಲಿಗೆ ತಲುಪುತ್ತಾರೆ. ಇತರರು 8ನೇ ನಿಲ್ದಾಣದವರೆಗೆ ನಡೆದು ಬಂದು ರಾತ್ರಿ ವಿಶ್ರಾಂತಿ ಪಡೆದು ಬೆಳಗಿನ ಜಾವ 4:30 ಚಾರಣ ಆರಂಭಿಸಿ ಸೂರ್ಯೋದಯ ಹೊತ್ತಿಗೆ ನೆತ್ತಿ ತಲುಪುತ್ತಾರೆ. ಕೆಲವು ಕಡೆ ದಾರಿ ಕೊರಕಲುಗಳಿಂದ ಬೂದಿಯಿಂದ ಮುಚ್ಚಿರುವುದರಿಂದ ಚಾರಣಿಗರಿಗೆ ಕಷ್ಟವಾಗುತ್ತದೆ. ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಶೀತದ ಬಿರುಗಾಳಿ ಬೀಸತೊಡಗುತ್ತದೆ. ಮೋಡ, ಮಂಜು ಮುಚ್ಚಿದ ವಾತಾವರಣ, ಬೆಟ್ಟದ ನೋಟ ಅಸಾಧ್ಯವಾಗುತ್ತವೆ. ಜಪಾನಿನ ಕಲಾಕೃತ ಛಾಯಾಗ್ರಹಣದ ಲಾಂಛನವಿರುವ ಫಿಜಿ ಬೆಟ್ಟವನ್ನು ಸರ್ಕಾರ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಣೆ ಮಾಡಿದೆ. ಯುನೆಸ್ಕೋ 2013 ಈ ಬೆಟ್ಟವನ್ನು ವಿಶ್ವ ಪರಂಪರೆಯ ಸಾಂಸ್ಕೃತಿಕ ತಾಣವೆಂದು ಘೋಷಣೆ ಮಾಡಿದೆ. ಜಪಾನಿಗೆ ಹೋದವರು ತಪ್ಪದೆ ಈ ಫಿಜಿ ಪರ್ವತವನ್ನು ನೋಡುತ್ತಾರೆ. ಫಿಜಿ ಪರ್ವತವೆಂದರೆ ಸಾಹಸಿಗರಿಗೆ ಒಂದು ಅದ್ಭುತವಾಗಿರತಕ್ಕಂಥ ತಾಣ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ಹಲೋ ಗೆಳೆಯರೇ.
3: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
5: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
7: ಅದಾ, ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
8: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
7: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
9: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕಿಟ್ಟು ಪುಟ್ಟು ಎನ್ನುವಂಥ ಒಂದು ಚಿತ್ರದ ಗೀತೆ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಹಾಗೂ ವೈಶಾಲಿ ಕಾಸರವಳ್ಳಿ ಅವರ ಒಂದು ನಟನೆ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಹರಿದಾಸರ ಒಂದು ಉಗಭೋಗ ಗಾಯನ. ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ದಾಸ ಸಂಗ್ರಹದಿಂದ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುತ್ತಿನ ಹಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಾರು ಸಾರು ಮಿಲ್ಟ್ರಿ ಸಾರು ಎನ್ನುವಂತಹ ಒಂದು ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅವರ ಒಂದು ಜೋಡಿಯ ಚಿತ್ರ. ಇದು 1990 ತೆರೆ ಕಂಡ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದಾಗಿ ಬಾಳು ಎನ್ನುವಂತ ಒಂದು ಚಿತ್ರದ ಗೀತೆ, ಬಳೆಗಳು ಆಡುತ್ತಿವೆ ಎನ್ನುವಂತ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಅವರ ಒಂದು ರಚನೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1989ರಲ್ಲಿ ತೆರೆ ಕಂಡಿರುವಂತ ಒಂದು ವರ್ಷ. ವಿಷ್ಣುವರ್ಧನ್ ಹಾಗೂ ಮಂಜುಳಾ ಶರ್ಮಾ ಅವರ ಒಂದು ಜೋಡಿಯ ಚಿತ್ರ, KSR ದಾಸ್ ಅವರು ಬರೆದಿರುವಂತ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುಪಮ ಎನ್ನುವಂಥ ಒಂದು ಚಿತ್ರದ ಗೀತೆ, ಒಲುಮೆ ಪೂಜೆಗೆಂದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ಅಶ್ವಥ್ ವೈದಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ, ಇದು ರೇಣುಕಾ ಶರ್ಮಾ ಅವರು ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮ್ಮ ಎನ್ನುವಂಥ ಒಂದು ಚಿತ್ರದ ಗೀತೆ, ನಿನ್ನ ಲಗ್ನ ಪತ್ರಿಕೆ. ಈ ಒಂದು ಗೀತೆಯನ್ನು ಹಾಡಿದಂಥ ಗಾಯಕಿ ಎಸ್ ಜಾನಕಮ್ಮ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಒಂದು ಅಮೋಘವಾದಂಥ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ. ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ ನಾವಾಡುವ ನುಡಿಯೇ ಕನ್ನಡ ನುಡಿ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ, ಇದು ಚಿತ್ರಕತೆ ವಿಜಯ್ ಅವರಿಂದ. ಈ ಒಂದು ಚಿತ್ರ 1973 ತೆರೆ ಕಂಡಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳ್ಳರ ಕಳ್ಳ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ನಾ ಹಾಡಿದ ಮೊದಲ ಹಾಡು. ಈ ಗೀತೆಯನ್ನು ಹಾಡಿದಂತಹ ಗಾಯಕರು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸತ್ಯಂ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಗೀತೆ. ಇದು ಉದಯ್ ಕುಮಾರ್, ಸುದರ್ಶನ್, ಆರತಿ ಹಾಗೂ ಜಯಶ್ರೀ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಲಿಯ ಹಾಲಿನ ಮೇವು.

ಚಿತ್ರದ ಗೀತೆ ಚಿನ್ನದ ಮಲ್ಲಿಗೆ ಹೂವೆ ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆಯ ಗೀತೆ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತ ವರ್ಷದ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಕ್ಕೆ

0: ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕುಂಕುಮ ತಂದ ಸೌಭಾಗ್ಯ ಎನ್ನುವಂತ ಒಂದು ಚಿತ್ರದ ಗೀತೆ ಅನುರಾಗ ಮೂಡಿದಾಗ. ಈ ಗೀತೆಯನ್ನು ಹಾಡಿದಂತ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇದು ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 2009 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದು ಚಿತ್ರಕಥೆ ಎ ವಿ ಶೇಷಗಿರಿ ರಾವ್ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೋಟಿಗೊಬ್ಬ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಾವೇರಿಗೆ ಕಾಲುಂಗುರ ತೊಡಿಸಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂಥ ಒಂದು ಗೀತೆ. ಹಾಗೆ ಈ ಒಂದು ಗೀತೆಯ ಸಂಗೀತ ನಿರ್ದೇಶನ ಹಾಗೂ ಚಿತ್ರಕಥೆ ದೇವ ಅವರಿಂದ. ಇದು 2001 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಪ್ರಿಯಾಂಕಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಲಿಸುವ ಮೋಡಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆ, ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಸರಿತಾ, ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಗ ಮೆಚ್ಚಿದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಯಾವ ಜನ್ಮದ ಸ್ನೇಹ? ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಚಿತ್ರಕಥೆ ಬರೆದವರು ಹುಣಸೂರು ಕೃಷ್ಣಮೂರ್ತಿ ಅವರಿಂದ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಿಳಿ ಹೆಂಡತಿ ಎನ್ನುವಂಥ ಒಂದು ಚಿತ್ರದ ಗೀತೆ, ರಂಗೇನ ಹಳ್ಳಿಯಾಗಿ ಎನ್ನುವಂಥ ಒಂದು ಗೀತೆಯನ್ನು ವಾಣಿ ಜೈರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1975 ತೆರೆ ಕಂಡಿರುವಂತ ಒಂದು ವರ್ಷದ ಒಂದು ಗೀತೆ. ಹಾಗೆ ಇದು ಪುಟ್ಟಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ,
2: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಚಿತ್ರದ ಒಂದು ಗೀತೆ, ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, SJ ಹಾಗೂ ಸಂಗಡಿಗರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ರಚನೆಯ ಗೀತೆ, M ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತ ಒಂದು ವರ್ಷ. ಇದು ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಚಿತ್ರಕಥೆಯ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ನೀತಾಡಿ ಕಂದ
1: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ ಹೌದಾ?
2: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
3: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
4: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
3: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ.

0: ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.
1: ಹೇ ಹೇ,

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಕ್ಷಮಿಸಿ.
1: ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಲೇಲೆ
1: ಏನ್ರಿ?
2: ಒಂದ್ ಮಾತು
1: ಹೇಳಿ.
2: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
2: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋ ಈ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
2: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮ್ಮಿ.
2: ಹಲೋ ಗೆಳೆಯರೇ.
3: ಹಾಯ್
4: ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
4: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
5: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಕಲಿಯುಗದ ಆ ಸ್ವಾಮಿ ವೆಂಕಟರಮಣ ವೆಂಕಟಾಚಲಾಧೀಶ ಶ್ರೀನಿವಾಸ, ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರ ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತನಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟ ನಾಮ ಕಲಿಯೋಳು ವೇಮ್ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ, ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯ

0: ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದಾರೆ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವ ತನ್ನ ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ ಕಟ್ಟಿಸಿಕೊಟ್ಟಿದ್ದಾರೆ.
1: ಪಾಂಡವ ವಂಶದ ಧೋರೆಯೋ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು ಮಾತ್ರ.

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸ್ತಾನ. ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನ ಧೊರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೊಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ಅತೃಪ್ತನಪ್ಪ ಬ್ರಾಹ್ಮಣನು, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗ್ರಹದಲ್ಲಿ ಹಾಕಿ ಹೋಗ್ತೀವಿ, ನಾವೇನು ಅಪರಾಧ ಮಾಡಿದೆವು ಅಂತ ನಮಗೆ ಈ ನೆಲಮಾಳಿಗೆ ವಾಸಬಂಧು. ಬೆಂದಳೇ ನಿಂಬೆ ಕೃಷಿ ಹಸಿ ಬೀಗಿನಿಯಲಿ. ಅವಳು ಹಸಿವಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯ್ತು ಕ್ಷೀಣಿಸಲು ಪ್ರಾಣ, ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವನ್ನು ಸಂಸ್ಕಾರ ಮಾಡುವರಿದ್ದ

ಶವ ಅಪ್ಪಿಹುದು ಮುಕ್ತ ಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ, ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯವನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು? ಪ್ರಸವವಾಯಿತೆ? ಗಂಡು ಮಗುವೇ ಅಥವಾ ಯಾವ ಮಗು ಹೊಡೆದಳು? ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕನಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀರು ಚಿಮ್ಮಿತು. ರಾಜನಿಗೆ ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲು ಇಚ್ಛೆ ಮಾಡಲಿತ್ತು ಉಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ. ಮತ್ತಾನು ಬದುಕೋದಿಲ್ಲ, ಇದನ್ನಪ್ಪಿಕೊಂಡು ಇದ್ರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ

हे श्रीनिवासा गोविंदा हे प्रभो सप्त पर्वतवाद सप्तगिरिवासा नान बदुकबारदेंबुदागि आ अस्थिगळु ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೀರಿ. ಆದರೆ ಶ್ರೀನಿವಾಸ ಎಂಥ ಕ್ರಮ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದ ಅಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದ ಆ ಬ್ರಾಹ್ಮಣಿ. ಹಿಂದೆ ಆಗಿದ್ಲು ಹಾಗೆ ಇದ್ದ, ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ, ದಾಸರು ಹೇಳ್ತಾರೆ.

శ్రీనివాస గోవింద వెంకట రమణ గోవింద నామ సంకీర్తన నడయ ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥದ್ದು ಅಜ್ಞಾನಿಗಳಿಗೆ. ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥವ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೇನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡುದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮಯ ಗರ್ಪಿಸಿ ತನ್ಮಯನಾಗುತ್ತ ದರ್ಪಿಸುವ. ಆ ಕುಂಬಾರ ಏನ್ ಮಾಡಿದ್ದಾನಂದ್ರೆ,

ಗೋವಿಂದ ವೆಂಕಟರಮಣ ಗೋವಿಂದ ನಾಮ ಸಂಕೀರ್ತನ ನಡೆಸ್ತಾ ಇದ್ದಾನೆ. ಆ ಕುಂಬಾರನ ಹೆಸರು ಭೀಮ ಅಂತ ಅವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದ್ರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂಥ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರ ನೀರು ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂವರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತ. ಅದರ ಮಹಿಮೆ ಹೇಳುವಾಗಂದ್ರು ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ. ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ದ, ದಾಸರು ಶ್ರಾದ್ದ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಗೆ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥದ್ದು. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲಾ ಕಪಿಲಾ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನು ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ? ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ? ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ? ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದಾರ ದೇವರ ಪೂಜೆ, ಆ ಪಿತ್ರಾಂತರ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ. ಆ ಶ್ರೀನಿವಾಸ ಎಲ್ಲರ ಅಪ್ಪ ಅವ, ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತನ ರೂಪದಿಂದ ಬಂದು ಹೋಗ್ಬಿಟ್ಟಿದ್ದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ ಸ್ವಾಮಿ.

ದಾಸರಿ ಕೊಲೆದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವವರೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾಮನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ, ಬಂದು ದರ್ಶನ ಕೊಡ್ಲಿಲ್ವೇ? ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡದೆ ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಲ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸ್ಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದ್ದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸರೇ

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದಿರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು

ಆಗಿ ದಾಸರುಗಳು ಪರಮಾತ್ಮನಲ್ಲಿ ಏಕ ವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕ ವಚನದಲ್ಲಿ ಅವರನ್ನು ಮಾತನಾಡ್ತಾ ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ ಆ ಗೋದಾವರಿ ತೀರದಲ್ಲಿ

ಗೋದಾವರಿ ನದಿಯ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸಿದ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಯ ಶಾಸ್ತ್ರ ವಿಧಿಮುತ್ಸರ್ಜೆ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾ ಪ್ರವೃತ್ತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಈ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹತ್ವರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂಥ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೇಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕ ಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು. ರುದ್ರದೇವರು ಸಾಕ್ಷಿ.

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥ ಪೂರಿಸಿದ್ದ

ಕಪಿಲ ಕಪಿಲ ಅಂತವನ ಹೆಸರನ್ನು ಪ್ರಾತಃಕಾಲದಲ್ಲಿ ಉಚ್ಚರಿಸುತ್ತಾನೆ. ಸಿದ್ಧಾನಾಂ ಕಪಿಲೋ ಮುನಿ ಎಂದು ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಅದು. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶ ಉಂಟು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಆದ್ಯ ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ದೇಹತ್ಯಾಗ ಮಾಡಬೇಕು ಅಂತ ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನು ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿಯನ್ನು ಕೊಂಡಾಡುತ್ತಾರೆ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೆ ನಾರದ ಸ್ವಾಮಿ ಚಲೋಗೋರೆ ಊತೋ ಗಿರ್ಜಾ ಸಾಯ್ತ್ರ ಲಕ್ಷ್ಮೀ ಕನ ಏ ವೇಂಡಿ ಜಾವೆ ನನ್ಕ ನನ್ಕ ಛಿಚಾಕರಣ ಪಾಡ್ಮೇಲೆ ಝೋಳಿ ಮಜಾನ ಬಲಾಲಾ ತುಮಾರೇ ಪತಿ ದೇವೇನ
1: ಅರೆ
0: ಗಿರ್ಜಾ ಸಾಯ್ತ್ರ ಲಕ್ಷ್ಮೀ ಆಯಿ ರೇ ಅನುಸೂಯಾ ಮಾತಾ ಕನ ಏ ಜನ್ಮ ದೇವಾಳಿ ಚೂಕ್ವೇಗೋ ಹಮಾರೋ ಪತಿ ದೇ ದಾ ಹಮೇನ ಲೇಜಾ ತುಮಾರೋ ಪತಿ ಏ ಬೇಟೋ ಲೇಜಾ ಓಕೆ ಲಾಗಿ ಪ್ರಭು ರಾಮ ಲೇಜಾ ಮಾ ವಾದ ಖರ್ಚ ಮಾರೋ ಕಾಳೋ ತೋನ ತಾರೋ ಕಾಬರೋ ಮನ ಡಿಗ್ರಿಯಾ ದೋ ಭೂಲ ಪಡ ಜಾ ಕುಂಕರಿಯಾ ಏ ಜನ್ಮ ದೇವಾಳಿ ಮಾತಾ ತೂ ಚಡ್ಗಿ ಹಮ ಹಾರ್ಗಿ ಹಮಾರೋ ಪತಿ ಹಮನೆ ಅಂತ ಏ ಗಿರ್ಜಾ ಇದು ತಾರೋ ಭಗವಾನ್ ಶಂಕರ್ ಏ ಸಾಯಿತ್ರ ಇದಕ್ ತಾರೋ ಬ್ರಹ್ಮದೇವ್ ಏ ಲಕ್ಷ್ಮೀ ಇದಕ್ ತಾರೋ ವಿಷ್ಣು ಆಸಿ ಧಾಟಿ ಮಹಾರಾಜ್ ಹೋಟೋ ದೇಕನ್ ಲಾರ ದೇಕನ್ ಆಗನ್ ಹಾಸ ಅಜಿ ನಾನ್ಕ ನನ್ಕ ಸಿಚಾರ ಕರ್ನಾಗೆ ತು ಕಾಯಿ ಕ್ರಿಯಾಂಗನ್ ಕೇಳ್ ಬದು ತೀನಿ ವಚನ್ ದೇಗೆ ದತ್ತಾರೋ ಅವತಾರವೇ ತಾಣಿ ಮೊಹರ್ಗಡಿ ಮಾಯಿ ಜಲ್ಮೇಲೆ ಇದೆ ಕೋಲಾ ಪ್ರೇಮ ಮಿಕ್ಷಾಕಿದೆ ಘಾಣಗಾ ಪ್ರೇಮ ಪಾನ್ ಮೇಡ ಬೇಸ್ಗೆ ಅನಿ ನಿದ್ರಾದ ಬಜಿ ಜುಗೋ ಮೊಹರ್ಗಡೆನ ಕರಸ ಅವಡ ಖೇಳ್ತ ಮಾನವಾ ಸಾತ್ರಿ ತಾಕನ್ ಮಾರಿ ಜಲ್ಮದೇವಳಿ ಮಾತಾಂ ಸ ಪಣ ಕಾಯಿ ಕರು ಲಾಗತ್ಸ

0: ಸತ್ಯವಾನ್ ಸವಿತ್ರ.
1: ಅರೆ
0: ಪತಿ ದೇವೇನ ಏಮ್ ರಾಜ ಲೇರೋ ಜರೆ ಹತೆ ಮಾಹಿತಿ ಲೈರೆ ಛಡಾನ ಅತ್ರಿ ತಾಕತ್ ವೇತಿರೇ ಓರೇಕನ.

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
9: ನನ್ನ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂಶಯ ಫಲ ಎನ್ನುವಂತ ಒಂದು ಚಿತ್ರದ ಗೀತೆ. ಕುಣಿಯುತ್ತ ಜನನ ಜನ ತಣ್ಣಿಸುವೆ ಪ್ರಿಯತಮನ ಎನ್ನುವಂತ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಸಾಹಿತ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವಂತಹ ಒಂದು ರಚನೆ, ಹಾಗೆ ಅವರದೇ ಆದಂತಹ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಶ್ರೀ ಶೃಂಗೇರಿ ಶಾರದೆಯ ಮೇಲಿನ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಹೂ ಬೇಕೆ ಪರಿಮಳದ ಎನ್ನುವಂತ ಒಂದು ಅದ್ಭುತವಾದಂತ ಭಕ್ತಿ ಗೀತೆಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಐಶ್ವರ್ಯ ಜೋಗಿ, ರಾಜೇಶ್, SP ಗಣೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಆನಂದ ಗಂಗೊಳ್ಳಿ ಅವರ ಒಂದು ಮಧುರವಾದಂತಹ ರಚನೆಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆ. ಅದುವೇ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನೆಡೆಗೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅಜೇಯ ವಾರಿಯರ್ಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಚಂದ್ರು ಅವರು ಬರೆದಿರುವಂತಹ ಒಂದು ರಚನೆಯ ಈ ಒಂದು ಗೀತೆ. ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ಬಾಲು ಶರ್ಮಾ ಅವರಿಂದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.